ಆಕಾಶವಾಣಿ ಮಡಿಕೇರಿ. ಪ್ರಿಯ ಕೇಳುಗರೆ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಇಂದು 1948 ಶಕವರ್ಷ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ 21 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 12 ತಾರೀಕು ಬುಧವಾರ. ಈಗ ಸಮಯ 5:56:45. ಆತ್ಮೀಯ ಕೇಳುವರಿಗೆಲ್ಲ ನಿಲಯದ ಪರವಾಗಿ BS ರಫೀಕ್ ಅಹಮದ್ ಬಯಸುವ ಶುಭ ಮುಂಜಾನೆ. ಶುಭ ನುಡಿ. ತ್ಯಾಗದಿಂದ ದೊರಕುವ ಆನಂದವು ಅವರ್ಣನೀಯ, ಅದನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲಾರರು. ಹೀಗೆಂದವರು ಸ್ವಾಮಿ ವಿವೇಕಾನಂದ.

ಆಕಾಶವಾಣಿ ಮಡಿಕೇರಿ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ರಾಧಾ ಪ್ರಕಾಶ್, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 6:40 ವಾಣಿಜ್ಯ ಪ್ರಕಟಣೆಗಳು. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, ಆಯುಷ್ವಾಣಿ. ಆಟಿ ಅಮಾವಾಸ್ಯೆ, ಮದ್ದಾಲಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ವಿಕ್ರಮ್ ಜಿಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿ ಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. 8:35 ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆಗಳ ಆಯುಕ್ತರಾದ

ಎಂಎನ್ ಅನುಚೇತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:05 ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 9:30 ನಮ್ಮ ನಿಲಯದಿಂದ ಚಿತ್ರಚಿತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿರ್ಕಾಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆ. 10:30 ಗಾನಬಜಾನ. 11:00 ನಂದೆದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281129. ಎಸ್ಟಿಡಿ ಕೋಡ್ ಸಂಖ್ಯೆ 08272. ನಿರ್ವಹಣೆ ಎಂ ಶಕುಂತಲ. 12:05 ವನಿತಾ ವಿಹಾರ, ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ. ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ. ನಂತರ ಕೃಷ್ಣವೇಣಿ ಕಿದೂರು ಅವರು ಬರೆದು ಪ್ರಸ್ತುತಪಡಿಸುವ ಕತೆ ಸಂಬಂಧಗಳ ನಡುವೆ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್, ಪ್ರಸ್ತುತಿ ತಿಮ್ಮಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತೀರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳು. 2:40 ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮ. 4:00 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುತ್ತೀರಿ. 4:15 ಯುವವಾಣಿ, ಇದರಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ಕುರಿತು ಮಾಹಿತಿಯುಕ್ತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪು ನೀನಾದ, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇಂದು ಸಂಜೆ 5:00 ಹಿರಿಯ ಜೀವಗಳ ಭಾವ, ಇದರಲ್ಲಿ ಸೋಮರಪೇಟೆ ತಾಲೂಕು ಜಂಬೂರು ಗ್ರಾಮದ ಕುಶಲಕರ್ಮಿ ಎಂ ಶ್ರೀನಿವಾಸ ಆಚಾರ್ಯ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಬಿಎಸ್ ರಫೀಕ್ ಅಹಮ್ಮದ್, ನಿರ್ವಹಣೆ ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು ನಮ್ಮ ನಿಲಯದಿಂದ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪಗಳ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಡಿಕೇರಿ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.

0: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಆಕಾಶವಾಣಿ ಮಡಿಕೇರಿ. ಈಗ ಉದಯರಾಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಜಯದಾಸರ ಕೀರ್ತನೆ, ಹಾಡಿದ್ದಾರೆ ವಿದ್ಯಾಭೂಷಣ. ಜಯ ಜಯ ಮೂಷಕ ಗಮನ.

ಇನ್ನು ಮುಂದೆ ಕೇಳೋಣ. ಮಂತ್ರ ಮನವ ವರೆಸಿ ಭ್ರಾಂತುಗೆಟ್ಟಿತು ನೋಡ, ಸಿದ್ದರಾಮ ವಚನ ಎಂ ವೆಂಕಟೇಶ್ ಕುಂಬಾರ್ ಅವರ ಧ್ವನಿಯಲ್ಲಿದೆ.

ಮಾಗೂರು ಇಗ್ಗುತಪ್ಪನೆ, ರಚನೆ ಮುಲ್ಲೆಂಗಡ ರೇವತಿ ಪೂವಯ್ಯ, ಹಾಡಿದ್ದಾರೆ ದಿವ್ಯಾ ರಾಘವನ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 6:30 ಗಳಲ್ಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ ಕಾರ್ಯಕ್ರಮ

0: ಅರ್ಹತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನೂ ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನಿಂತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತಾ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾ ಕಾಲವೂ ಒಳ್ಳೆಯದನ್ನೇ ಕೋರುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಆಡುತ್ತಾ, ಕೇಳುತ್ತಾ 2 ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ.
1: ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 6:35 ರೈತರಿಗೆ ಸಲಹೆ.
3: ಶುಂಠಿ ಬೆಳೆ ನಮ್ಮ ಮುಖ್ಯವಾದ ಸಾಂಬಾರು ಬೆಳೆ. ಕಳೆದ ವರ್ಷ ಶುಂಠಿ ಬೆಳೆಯನ್ನು ಕೊಯ್ಲು ಮಾಡುವಂಥ ಸಂದರ್ಭದಲ್ಲಿ ಒಂದು ಹೊಸ ರೋಗ ಕಾಣಿಸ್ಕೊಂಡಿತ್ತು. ಇದು ರೈತರಲ್ಲಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿತ್ತು. ಆದರೆ ಈ ವರ್ಷ ಶುಂಠಿಯನ್ನು ನಾಟಿ ಮಾಡಿ 70ರಿಂದ 80 ದಿನಗಳಾಗಿರುವಂಥ ಸಂದರ್ಭದಲ್ಲೇ ಕಾಣಿಸ್ಕೊಂಡಿದೆ. ಈಗಾಗಲೇ ಈ ಶಿಲೀಂಧ್ರ ರೋಗ ಕುಶಾಲನಗರ ಮತ್ತು ಸೋಮಾರಪೇಟೆ ತಾಲೂಕಿನಲ್ಲಿ ತೀವ್ರವಾಗಿ ಕಾಣಿಸ್ಕೊಂಡಿದೆ. ರೈತರಲ್ಲಿ ಹೆಚ್ಚಿನ ಆತಂಕವನ್ನು ಇದು ಉಂಟು ಮಾಡಿದೆ. ಈ ರೋಗವನ್ನು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆ ಇವರು ನಡೆಸಿದಂಥ ಸಂಶೋಧನೆ ಪ್ರಕಾರ ಭತ್ತ, ಗೋಧಿ ಮತ್ತು ಬಾರ್ಲಿಯಂತಹ ಏಕದಳ ಧಾನ್ಯಗಳಲ್ಲಿ ಕಂಡುಬರುವಂಥ ಬೆಂಕಿ ರೋಗವನ್ನು ಉಂಟು ಮಾಡುವಂಥ ಪೈರಿಕ್ಯುಲೇರಿಯಾ ಎನ್ನುವಂಥ ಒಂದು ಶಿಲೀಂಧ್ರ ರೋಗಾಣುವಿನಿಂದ ಹರಡುತ್ತೆ ಅಂತ ಅವರು ಕಂಡುಹಿಡಿದಿದ್ದಾರೆ. ಈ ಶುಂಠಿ ಬೆಂಕಿ ರೋಗದ ಒಂದು ಲಕ್ಷಣಗಳು ಅಂದರೆ ಪ್ರಾರಂಭದಲ್ಲಿ ಗಿಡದ ಎಲೆಗಳ ಮೇಲೆ ಕಪ್ಪು ಅಥವಾ ಕಡು ಹಸಿರು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಚುಕ್ಕೆಗಳ ಮಧ್ಯಭಾಗ ಬೂದಿ ಬಣ್ಣಕ್ಕೆ ತಿರುಗಿ ಸುತ್ತಲೂ ಕಂದು ಬಣ್ಣದ ಒಂದು

ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥ

0: ಕಾಣಬಹುದು. ಇಂತಹ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಈ ಗಿಡದ ಗರಿಗಳು ಹಳದಿಯಾಗಿ ಸುಟ್ಟೋದಂತೆ ಕಾಣ್ತವೆ. ಒಂದ್ಸಾರಿ ಸೋಂಕು ತಗಲಿದರೆ ಅದು ವೇಗವಾಗಿ ಹರಡುತ್ತೆ ಮತ್ತು ಕೆಲವೇ ಗಂಟೆಗಳಲ್ಲಿ ಇಡೀ ಹೊಲವನ್ನು ಆವರಿಸುತ್ತೆ ಅಂತ ಕಂಡುಬಂದಿದೆ. ರೋಗ ತೀವ್ರವಾದಾಗ ಶುಂಠಿಯ ಎಲೆಗಳು, ಗರಿಗಳು ಮತ್ತು ಕಾಂಡದ ಒಣಗುವಿಕೆಗೆ ಇದು ಕಾರಣ ಆಗುತ್ತೆ. ಇದರಿಂದ ಈ ಶುಂಠಿ ಗಡ್ಡೆಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಗಡ್ಡೆಗಳ ತೂಕದಲ್ಲಿ ಶೇಕಡ 30%ರಷ್ಟು ನಷ್ಟವನ್ನು ನಾವು ಕಾಣಬಹುದು. ಈ ಶುಂಠಿ ಬೆಂಕಿ ರೋಗವನ್ನು ತರುವಂಥ ಶಿಲೀಂಧ್ರವಾದಂಥ ಪೈರಿಕಿಲೇರಿಯಾ ಎಂಬ ರೋಗಾಣುವಿನ ಬೀಜಕಣಗಳು ಗಾಳಿ ಮುಖಾಂತರ ಬೇರೆ ಸಸ್ಯಗಳಿಗೆ ಹರಡ್ತವೆ. ಈ ರೋಗ ಹೆಚ್ಚಾಗೋದಕ್ಕೆ ಹೆಚ್ಚಿನ ಆರ್ದ್ರತೆ ಅಂದರೆ ವಾತಾವರಣದಲ್ಲಿ ತೇವಾಂಶ ಶೇಕಡ 86ರಿಂದ ಶೇಕಡ 98%ರಷ್ಟು ಇರಬೇಕಾಗತ್ತೆ. ರಾತ್ರಿ ಉಷ್ಣಾಂಶ ಕಡಿಮೆ ಇರಬೇಕಾಗತ್ತೆ, ಅಂದರೆ 20 ಡಿಗ್ರಿ ಸೆಲ್ಸಿಯಸ್ ಆಸ್ಪಾಸ್ನಲ್ಲಿ ಇರಬೇಕಾಗತ್ತೆ. ಮತ್ತು ಸಾರಜನಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗಲೂ ಕೂಡ ಇದು ತೀವ್ರವಾಗಿ ಕಂಡುಬರುತ್ತೆ. ಕಾರಣ ಅಂದರೆ ಗಿಡದಲ್ಲಿ ರಸದ ಪ್ರಮಾಣ ಹೆಚ್ಚಾಗಿ ಈ ರೋಗ ಬರೋದಕ್ಕೆ ಇದು ಕಾರಣ ಆಗುತ್ತೆ. ಬೆಳಗು ಹೊತ್ತಿನಲ್ಲಿರುವಂಥ ಇಬ್ಬನಿ, ಮೋಡ ಕವಿದಂಥ ವಾತಾವರಣ, ಸಾಲುಗಳ ನಡುವಿನ ಅಂತರ ಕಡಿಮೆ ಇದ್ದಾಗ, ಹಾಗೆಯೇ ಹೆಚ್ಚು ಮಳೆ ಬಂದಾಗ, ತುಂತುರು ಮಳೆ ಇದ್ದಾಗ, ಬಿಟ್ಟು ಬಿಟ್ಟು ಬರುವಂಥ ಬಿಸಿಲು ಮತ್ತು ಮಳೆ ಈ ರೋಗ ತೀವ್ರವಾಗಿ ಹರಡೋದಕ್ಕೆ ಕಾರಣ ಆಗ್ತವೆ. ಈ ಶುಂಠಿ ಬೆಂಕಿ ರೋಗ ಕೇವಲ 15-20 ದಿನಗಳ ಅವಧಿಯಲ್ಲಿ ಬೇರೆ ಪ್ರದೇಶಗಳಿಗೂ ಕೂಡ ವೇಗವಾಗಿ ಹರಡುತ್ತೆ. ಆದ್ದರಿಂದ ನಾವು ಕೆಲವೊಂದು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಸಾರಜನಕವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಕೊಡಬೇಕಾಗತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬಾರ್ದು. ಈ ಶುಂಠಿ ಬೀಜದ ಗಡ್ಡೆಗಳನ್ನು ಶೇಖರಣೆ ಮಾಡೋದಕ್ಕಿಂತ ಮೊದಲು ನಾವು ಶಿಲೀಂಧ್ರನಾಶಕದ ಉಪಚಾರವನ್ನು ಕೊಡಬೇಕಾಗತ್ತೆ. ಇದಕ್ಕಾಗಿ ನಾವು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಪ್ರೊಪಿಕೋನಜೋಲನ್ನು ಬೆರೆಸ್ಕೋಬಹುದು, ಅಥವಾ 2 ಗ್ರಾಮ್ನಷ್ಟು ಕಾರ್ಬನ್ಡೈಸಿ ಮತ್ತು ಮ್ಯಾಂಕೋಜಬ್ಬನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಅದರಲ್ಲಿ ಶುಂಠಿ ಬೀಜದ ಗಡ್ಡೆಗಳನ್ನು 30 ನಿಮಿಷದ ಕಾಲ ಅದ್ದಿ ಚೆನ್ನಾಗಿ ಗಾಳಿ ಆಡುವಂಥ ಸ್ಥಳದಲ್ಲಿ ಶೇಖರಿಸಬೇಕಾಗತ್ತೆ. ಈ ಶುಂಠಿ ಬೆಂಕಿ ರೋಗದ ಬಾಧೆ ಈಗಾಗಲೇ ಕಂಡುಬಂದಿರುವಂಥ ಕಡೆಗಳಲ್ಲಿ ನಾವು ಈ ಶುಂಠಿ ಬೆಳೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ 1 ಮಿಲಿಲೀಟರ್ನಷ್ಟು ಪ್ರೊಪಿಕೋನಜೋಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಅದೇ ರೀತಿ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಟೆಬಿಕೋನಜೋಲ್ ಶಿಲೀಂಧ್ರನಾಶಕವನ್ನು ಕೂಡ ನಾವು ಬಳಸ್ಕೋಬಹುದು. ಈ ಶಿಲೀಂಧ್ರನಾಶಕ ಸಿಂಪರಣೆಯನ್ನು ನಾವು ಮಳೆ ಬಿಡು ಕೊಟ್ಟಾಗ ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ಸಿಂಪರಣಾ ದ್ರಾವಣಕ್ಕೆ ಅಂಟು ದ್ರಾವಣವನ್ನು ಸೇರಿಸ್ಕೊಳ್ಳೋದನ್ನು ಮರೆಯಬಾರದು. ಈ ಪೈರಿಕಿಲೇರಿಯಾ ಶಿಲೀಂಧ್ರ ಅತಿ ವೇಗವಾಗಿ ಹರಡುತ್ತೆ. ಆದ್ದರಿಂದ ತ್ವರಿತಗತಿಯಲ್ಲಿ ರೈತರು ಇದಕ್ಕೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಈ ಮಡಿಕೇರಿಯ ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳನ್ನು ಸಂಪರ್ಕಿಸ್ಬೋದು, ಅಥವಾ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರನ್ನು ಸಂಪರ್ಕಿಸ್ಬೋದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
5: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
10: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್.

0: ಗೋಲ್ಡನ್ ಡೈಮಂಡ್ಸ್ ವಿರಾಜ್ ಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. ಪಿಟು ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎನ್ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425688, ಮೊಬೈಲ್ ನಂಬರ್ 9880995502 ಅಥವಾ 9591595370.
3: ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
5: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
6: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
5: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ ಅಲ್ಲವೇ?
6: ರೋಷವ ಬಿಡುವೆಯ, ದ್ವೇಷವ ಮರೆದೆಯ, ರಕ್ತಸನ ವಿಷಗ

ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:45. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು, ನಮಸ್ಕಾರ ಸರ್.
2: ನಮಸ್ಕಾರ.
1: ಈಗ ಭಾರತದಲ್ಲಿ ರೈತರಿಗಾಗಿನೇ ಅಂತಾನೆ ಯಾವ್ಯಾವ ಹಕ್ಕುಗಳಿವೆ ಅದನ್ನ ನಾವು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ರೈತನ ಬಗ್ಗೆ ನಾವು ಒಂದು ಒಳ್ಳೆ ಗೌರವ ಇಟ್ಕೊಂಡಿರ್ತೀವಿ, ಅವರ ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿ ಬೇಕಾಗತ್ತೆ.
2: ಮೊದಲಿಂದಲೂ ನಾವು ಹೇಳುವಂತ

0: ಏನಂದ್ರೆ ರೈತರು ಭಾರತದ ಬೆನ್ನೆಲುಬು ಅನ್ನುವಂಥದ್ದು. ಯಾಕಂದ್ರೆ ಕೃಷಿ ಪ್ರಧಾನವಾಗಿರುವಂತಹ ದೇಶ, ಇಲ್ಲಿ ಕಾನೂನು ಅವರ ರಕ್ಷಣೆಗೆ ಹಲವಾರು ಹಕ್ಕುಗಳನ್ನು ನೀಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದು ಭೂಮಿಯ ಹಕ್ಕು. ರೈತರು ತಮ್ಮ ಭೂಮಿಯ ಮೇಲೆ ಸಂಪೂರ್ಣವಾದ ಕಾನೂನಿನ ಹಕ್ಕಿದೆ. ಕರ್ನಾಟಕದಲ್ಲಂತೂ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಜಾರಿಯಾಗಿದ್ದು, ಇದರಲ್ಲಿ ಭೂಮಿ ಉಳುಮೆ ಮಾಡುವವರಿಗೆ ಆ ಭೂಮಿ ಮೇಲೆ ಹಕ್ಕು ಸಿಗುತ್ತೆ. ಸರ್ಕಾರ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡ್ರೆ, ಯಾವುದೋ ಉದ್ದೇಶಕ್ಕಾಗಿ ಸ್ವಾಧೀನ ಮಾಡಿಕೊಂಡ್ರೆ, 2013 ಬಂದಿರುವಂತಹ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಹಕ್ಕು ಅಧಿನಿಯಮ ಅನ್ನೋದರ ಅಡಿಯಲ್ಲಿ, ಸಣ್ಣದಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಹೇಳ್ತೇವೆ, ಇದರ ಅಡಿಯಲ್ಲಿ ಸರಿಯಾದ ಪರಿಹಾರವನ್ನು ನೀಡುವಂತಹ ವ್ಯವಸ್ಥೆಗಳಿವೆ. ಇನ್ನೊಂದು ಬೆಳೆ ವಿಮೆ ಹಕ್ಕು. ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇರಬಹುದು ಅಥವಾ ಬೇರೆ ಬೇರೆ ವಿಮಾ ಹಕ್ಕುಗಳಲ್ಲಿ ರೈತರು ತಮ್ಮ ಬೆಳೆಗೆ ವಿಮೆಯನ್ನು ತೆಗೆದುಕೊಳ್ಳಬಹುದು. ಇದು ಯಾವಾಗ ಅಂದ್ರೆ ನೈಸರ್ಗಿಕ ವಿಕೋಪ ಆದಾಗ, ಬರ ಅಥವಾ ಪ್ರವಾಹದಿಂದ ತಾನು ಬೆಳೆದ ಬೆಳೆ ಹಾಳಾದ್ರೆ ಆಗ ಪರಿಹಾರವನ್ನ ಕೇಳಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅರ್ಜಿ ಸಲ್ಲಿಸಲು ಹತ್ತಿರದ ಬ್ಯಾಂಕ್ ಅಥವಾ ಪಿಎಂ ಕಿಸಾನ್ ಪೋರ್ಟಲ್ ಮೂಲಕ ಸಂಪರ್ಕಿಸಬಹುದು.
1: ಈಗ ಮತ್ತು ಬಹಳ ಪ್ರಮುಖವಾಗಿ ಕನಿಷ್ಠ ಬೆಲೆ, ಬೆಂಬಲ ಬೆಲೆ, ಅದ್ರ ಬಗ್ಗೆ ಒಂದು ಹಕ್ಕು ಅಂತ ಹೇಳ್ತಾರೆ.
0: ಹೌದು ಹೌದು, ಕನಿಷ್ಠ ಬೆಂಬಲ ಬೆಲೆ ಅಥವಾ ಇದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳುವಂತದ್ದು. ಸರ್ಕಾರ ಇದನ್ನು ನಿಗದಿಪಡಿಸಿರ್ತದೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ತಮ್ಮ ಬೆಳೆ ಮಾರಾಟ ಮಾಡುವಂತಹ ಹಕ್ಕು ರೈತರಿಗಿದೆ. ಮಧ್ಯವರ್ತಿಗಳ ಮೂಲಕ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಹಾಗೆ ಯಾವುದೇ ಮಧ್ಯವರ್ತಿಗಳು ಒತ್ತಾಯಿಸುವಂತಿಲ್ಲ. ರೈತರು ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಕನಿಷ್ಠ ಬೆಂಬಲ ಬೆಲೆ, ಅಷ್ಟನ್ನು ಪಡೆದುಕೊಳ್ಳುವಂತಹ ಹಕ್ಕು ಕೂಡ ರೈತರಿಗಿದೆ.
1: ಈ ಕಿಸಾನ್ ಕ್ರೆಡಿಟ್ ಸಂಬಂಧಪಟ್ಟಾಗ ಏನಾದ್ರೂ ಹಕ್ಕು ಇದೆಯಾ ಸರ್?
0: ಸಾಲ ಮತ್ತೆ ಸಹಾಯಧನದ ಹಕ್ಕು ಅಂತ ಹೇಳ್ತೇವೆ ಇದನ್ನು. ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕಡಿಮೆ ಬಡ್ಡಿಗೆ ಸಾಲವನ್ನು ಪಡಿಬಹುದು. ಬ್ಯಾಂಕ್ ಸಾಲ ನಿರಾಕರಿಸಿದ್ರೆ ನಬಾರ್ಡ್ ಅಥವಾ ಜಿಲ್ಲಾಧಿಕಾರಿಗೆ ಇದರ ಬಗ್ಗೆ ದೂರನ್ನು ನೀಡಿ ಬ್ಯಾಂಕ್ ಒಂಬುಡ್ಸ್ಮನ್ಗೂ ದೂರ ನೀಡುವಂತ ಅವಕಾಶ ಇದೆ. ಸರ್ಕಾರ ಕೂಡ ಈ ಸಾಲ ಮನ್ನಾ ಯೋಜನೆ ಘೋಷಿಸಿದ್ರೆ ಅದರ ಸೌಲಭ್ಯಗಳನ್ನು ಕೂಡ ಪಡೆಯುವಂತ ಹಕ್ಕುಗಳಿವೆ.
1: ಈಗ ಪ್ರಮುಖವಾಗಿ ರೈತಾಪಿ ಕೆಲಸ ಮಾಡೋರಿಗೆ ನೀರು ಬಹಳ ಮುಖ್ಯ ಆಗತ್ತೆ. ಅದನ್ನು ಪಂಪ್ಸೆಟ್ ಮೂಲಕವಾಗಿ ಪಡಿತಿರಬಹುದು, ಕಾಲುವೆಗಳ ಮೂಲಕವಾಗಿ ಪಡಿತಿರಬಹುದು. ಈ ನೀರಿನ ವಿಷಯವಾಗಿ ಅವರಿಗೆ ಏನೇನು ಹಕ್ಕು ಇದೆ?
0: ನೀರಾವರಿ ಅನ್ನುವಂಥದ್ದು ಕೃಷಿಗೆ ಬಹಳ ಮುಖ್ಯವಾಗಿರುವಂತಹ ಅಂಶ. ಇದರಲ್ಲಿ ನೀರಿನ ಹಕ್ಕು ಕರ್ನಾಟಕ ಇರಿಗೇಷನ್ ಆಕ್ಟ್ ಅಡಿಯಲ್ಲಿ ಕಾಲುವೆ, ನದಿ, ಕೆರೆ ನೀರು ಬಳಕೆಗೆ ರೈತರಿಗೆ ಹಕ್ಕಿದೆ. ಅಥವಾ ಈ ನೀರನ್ನು ನಿರಾಕರಿಸಿದರೆ ಯಾರದಾದ್ರೂ ಅಥವಾ ಅಕ್ರಮವಾಗಿ ತಡೆದರೆ ಈ ಆಕ್ಟ್ನ ಅಡಿಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಸಕ್ಷಮ ಪ್ರಾಧಿಕಾರಗಳಿಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಇದರಲ್ಲಿ ಕಲ್ಪಿಸಲಾಗಿದೆ.
1: ನೀರು ಯಾವತ್ತು ಅವರಿಗೆ ಸಿಗ್ತಾ ಇರಬೇಕು, ಆಗ ಮಾತ್ರ ಬೆಳೆ ಬೆಳೆಯಕ್ಕೆ ಸಾಧ್ಯ. ಇನ್ನು ಭೂಮಿ ವಿಷಯವಾಗಿ ಸರ್, ಈಗ ಏನು ಕೆಲವು ಅನೇಕ ದಾಖಲೆಗಳ ಬಗ್ಗೆ ಮಾತಾಡ್ತೀವಿ, ಅವು
0: ಭೂಮಿಯ ದಾಖಲೆಗಳಲ್ಲಿ ಮುಖ್ಯವಾಗಿ ಒಂದು ಭೂಮಿಯ ಒಡೆತನ ಇರುವಂತದ್ದು ಅಂದ್ರೆ ಪಹಣಿ ಪತ್ರ ಅಥವಾ RTC ಅಂತ ಹೇಳುವಂತದ್ದು, ಅದನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಇನ್ನೊಂದು ಮ್ಯೂಟೇಷನ್ ದಾಖಲೆಗಳನ್ನು ಪಡೆಯುವಂತದ್ದು. ಮ್ಯೂಟೇಷನ್ ಅಂದ್ರೆ ಓನರ್ಶಿಪ್, ಅದರ ಒಡೆತನದ ಬದಲಾವಣೆಗಳು ಎಷ್ಟಾಗಿದೆ ಅನ್ನುವಂತರ ದಾಖಲೆಗಳನ್ನು ಭೂಮಿಗೆ ಸಂಬಂಧಪಟ್ಟಾಗಿ ಪಡ್ಕೊಳ್ಬಹುದು. ಕರ್ನಾಟಕದಲ್ಲಿ ಇದನ್ನು ಭೂಮಿ ಪೋರ್ಟಲ್ ಅಥವಾ bhoomi.karnataka.gov.in ಇದರಲ್ಲಿ ಆನ್ಲೈನ್ ನಲ್ಲಿ ಪಡ್ಕೊಳ್ಬಹುದು. ಅಥವಾ ದಾಖಲೆ ತಿದ್ದುಪಡಿ ನಕಲಿ ಏನಾದರೂ ಆಗಿದ್ರೆ ತಮ್ಮ ಯಾವ ತಾಲೂಕಿದೆ ಆ ತಾಲೂಕಿನ ತಹಸೀಲ್ದಾರರಿಗೆ ದೂರನ್ನು ನೀಡಿ ಅದನ್ನು ಸರಿಪಡಿಸಿಕೊಳ್ಳುವಂತ ಅವಕಾಶಗಳಿವೆ.
1: ಇಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ನಮ್ಮ ಎಲ್ಲಾ ಕೇಳುಗರ ಮೂಲಕವಾಗಿ ಅವರಿಗೆ ತಲುಪಬೇಕು. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:50 ವಾಣಿಜ್ಯ ಪ್ರಕಟಣೆಗಳು.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
5: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ

0: ಮತ್ತೆ ಹೋಗೋಣ.
1: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ನಾನು ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
2: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
3: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
4: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
5: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
4: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
5: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
0: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದ್

0: exquisite natural diamond necklace collection. Now on display at Kirtilal's near Richmond Circle, Bengaluru.
1: ರೀ ಒಂದೊಳ್ಳೆ ವೆಜ್ ಊಟ ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
4: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
5: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
4: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
6: ಕೋಣಿಯೂಪದ ಕರ್ಮಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ ಮೂರು ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9011990786 ಅಥವಾ 9011990708.
7: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
8: ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ನೊಂದಿಗೆ.
9: ರೈತ ಬಾಂಧವರೇ, ಪೊನ್ನಿಮಾನಿಸ್ನಲ್ಲಿ 1 KVA KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
10: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷೀನ್,
9: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
10: ಸಂಪರ್ಕಿಸಿ
9: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
11: ವಿರಾಜಪೇಟೆ ಮಗ್ಗುಲ ಗ್ರಾಮದ ಶ್ರೀ ಶನೀಶ್ವರ ಮತ್ತು ನವಗ್ರಹ ದೇವಾಲಯದಲ್ಲಿ ಶ್ರಾವಣ ಮಾಸದ ಪೂಜೆ ಪ್ರಯುಕ್ತ ಈ ತಿಂಗಳ 15, 22 ಮತ್ತು 29 ಹಾಗೂ ಸೆಪ್ಟೆಂಬರ್ 5 ಶನಿವಾರಗಳಂದು ಬೆಳಿಗ್ಗೆಯಿಂದ ನವಗ್ರಹ ಪೂಜೆ, ಶನಿಶಾಂತಿ ಪೂಜೆ, ಶನಿ ಜಪ ಮುಂತಾದ ವಿಶೇಷ ಪೂಜಾ ಕಾರ್ಯ ನಡೆಯಲಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
12: अथ वार्ताः. अशीतितमस्य स्वतंत्रता दिवसस्य प्रसंगे कृत्स्नेही देशे हर घर तिरंगा इत्यभियानं गतिं भजते. यदि अगस्त मासस्य 17 दिनांकं यावत् अनुवर्तयिष्यते. अस्मिन्नेव वर्षे वंदे मातरं गीतस्य सार्धैकशततमी जयंती पूर्तिः अपि उत्साहं द्विगुणीकरोति. प्रधानमन्त्रिणा नरेन्द्र मोदिना सर्वेभ्यः देशवासिभ्यः विकसित भारतस्य संकल्पेन सह गृहेषु ध्वजम् उत्तोलयितुं सादरं प्रोक्तम्. राष्ट्रपतिपदासीना द्रौपदी मुर्मुः राष्ट्रिय गौरव अपमान निरोधक संशोधन विधेयकं 20-26 इत्यस्मै स्वकीयाम् अनुमतिं दत्तवती. अनेन संशोधनेन राष्ट्रगीतं वन्दे मातरम् इत्येतत् राष्ट्रगानेन जनगणमन इत्यनेन सह समानं वैधानिक संरक्षणं लभते. अधुना अस्य गायने बाधोत्पादनं अथवा सभायाः विघटनं विधिकदृष्ट्या दण्डनीयः अपराधो भविष्यति. संसदाधिकरण परिष्कार विधेयकं 20-26

ಆಕಾಶವಾಣಿ ಮಡಿಕೇರಿ, ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಸೇವಾ ಮಾಹಿತಿ ಈ ಬೆಳಿಗ್ಗೆ 7:45.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ, ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ವಾರ್ತೆಗಳ ವಿವರ. ಇಂದಿನಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದ್ದು, ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಲಾಗಿದ್ದು, 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಈ ನಡುವೆ ಸಿಡಬ್ಲ್ಯೂ

0: ಎಂಎ ಆದೇಶದ ವಿರುದ್ಧ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಂಚವಿಲ್ಲದೆ ಮನೆ ಬಾಗಿಲಿಗೆ ಆಸ್ತಿ ದಾಖಲೆ ತಲುಪಿಸುತ್ತಿರುವುದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ. ಮುಂದಿನ 6-7 ತಿಂಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಬಡವರು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗೆ ಭದ್ರತೆ ನೀಡಲಾಗುವುದು ಎಂದರು. ಬರ ಪರಿಸ್ಥಿತಿ ಹಿನ್ನೆಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪರ ಹೋಬಳಿಯ ಯಡುವನಹಳ್ಳಿಗೆ ಭೇಟಿ ನೀಡಿ ತುರ್ತು ಕ್ರಿಯಾ ಯೋಜನೆ ಅನುದಾನದಡಿ ಕೊರೆಸಲಾದ ಕುಡಿಯುವ ನೀರಿನ ಕೊಳಬೆ ಬಾವಿಯನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು ಲಭ್ಯವಾಗುವಂತೆ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಮಕ್ಕಳಲ್ಲೂ ಅಪಾರ ಪ್ರತಿಭೆ, ಕನಸು ಮತ್ತು ಸಾಧಿಸುವ ಛಲವಿದೆ. ಅವರಿಗೆ ಬೇಕಾಗಿರುವುದು ಅವಕಾಶ ಮತ್ತು ಗುಣಮಟ್ಟದ ಸೌಲಭ್ಯಗಳು ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ ಎಂಬ ಕೀಳರಿಮೆ ಮಕ್ಕಳಲ್ಲಿ ಮೂಡದಂತೆ ಖಾಸಗಿ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬವಲೇಶ್ವರ ಕ್ಷೇತ್ರದ ಮಮದಾಪುರದಲ್ಲಿ ಟೊಯೋಟಾ ಕಂಪನಿಯ ಸಹಕಾರದಿಂದ ನಿರ್ಮಿಸಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿಗಳು ಹಾಗೂ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಮದಾಪುರದ ಈ ಶಾಲೆಯಲ್ಲಿ ಮಕ್ಕಳಿಗೆ ದೊರೆಯುತ್ತಿರುವ ಆಧುನಿಕ ತರಗತಿ ಕೊಠಡಿಗಳು, ಅಂತಾರಾಷ್ಟೀಯ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು ಮತ್ತು ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವು ಅವರ ಕುತೂಹಲಕ್ಕೆ ರೆಕ್ಕೆ, ಪ್ರತಿಭೆಗೆ ವೇದಿಕೆ ಹಾಗೂ ಭವಿಷ್ಯದ ಕನಸುಗಳಿಗೆ ಭದ್ರ ಬುನಾದಿಯಾಗಲಿದೆ ಎಂದರು. ಕಲಬುರಗಿಯ ಶರಣಬಸವೇಶ್ವರ ಕೆರೆ ಅಪ್ಪ ಕೆರೆಯನ್ನು ನಗರದ ಅತ್ಯಂತ ಸಕ್ರಿಯ ಹಾಗೂ ಆಕರ್ಷಕ ಪರಿಸರ ಮತ್ತು ಮನರಂಜನಾ ತಾಣಗಳಲ್ಲಿ ಒಂದಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಇದರ ಉದ್ದೇಶ ಕೇವಲ ಜಲಮೂಲವನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ, ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ನಾಗರಿಕರು ಪ್ರಕೃತಿಯೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಶಾಂತಿಯುತ ವಾತಾವರಣವನ್ನು ಒದಗಿಸುವ ಸಮೃದ್ಧ ಹಸಿರು ನಗರ ತಾಣವನ್ನು ನಿರ್ಮಿಸುವುದಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ಹೇಳಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಡಿಮೆ ಮಳೆ ಹಾಗೂ ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಲು ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಮಿಕರು ಹಾಗೂ ರೈತರು ತಮ್ಮ ಹೊಲಗಳಲ್ಲಿ ಬಾವಿ, ದನದ ಶೆಡ್, ಗೋಕಟ್ಟೆ, ಚೆಕ್ ಡ್ಯಾಂ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯಡಿ ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರೊಂದಿಗೆ ಮಾತನಾಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ, ಮಾಂಜರಾ ನದಿ ಹಾಗೂ ಕಾರಂಜಾ ಹಿನ್ನೀರಿಗೆ ರಾಸಾಯನಿಕ ತ್ಯಾಜ್ಯ ಸೇರುತ್ತಿರುವುದನ್ನು ವಿರೋಧಿಸಿ ಹುಮ್ನಾಬಾದ್ ಕಲಬುರಗಿ ಮುಖ್ಯ ರಸ್ತೆಯಲ್ಲಿ ಹುಮ್ನಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಸರ್ಕಾರಕ್ಕೆ ಜನರ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಜನರ ಆರೋಗ್ಯ ಮತ್ತು ಜಲಮೂಲಗಳ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಈ ಸಂದರ್ಭದಲ್ಲಿ

0: ಅವರು ಹೇಳಿದರು. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 12ರಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ದರಾಗಿರುವ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ. ಜ್ಞಾನವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಅದನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸುಲಭವಾಗಿ ತಲುಪಿಸುವುದು ಗ್ರಂಥಾಲಯದ ನಿಜವಾದ ಉದ್ದೇಶ ಎಂಬುದನ್ನು ಅವರು ಪ್ರತಿಪಾದಿಸಿದರು. ಅವರ ವಿಚಾರಗಳು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಗ್ರಂಥಾಲಯ ವಿಜ್ಞಾನ ವರ್ಗೀಕರಣ ಪದ್ಧತಿ, ಗ್ರಂಥಾಲಯ ಶಿಕ್ಷಣ ಕ್ಷೇತ್ರಗಳ ಮೇಲೂ ದೀರ್ಘಕಾಲೀನ ಪ್ರಭಾವ ಬೀರಿವೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಗ್ರಂಥಪಾಲಕರು ಹಾಗೂ ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು.
1: ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಂಥಪಾಲಕರಿಗೆ ಹಾಗೂ ಮಾಹಿತಿ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಗ್ರಂಥಾಲಯಗಳು ಜ್ಞಾನ, ಮಾಹಿತಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದುಗರಿಗೆ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿವೆ. ಇಂದು ಗ್ರಂಥಾಲಯಗಳು ಮಹತ್ವದ ಪುಸ್ತಕಗಳು, ದಾಖಲೆಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಧ್ವನಿ ಮುದ್ರಣ, ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ಗಳನ್ನು ಡಿಜಿಟಲೀಕರಣಗೊಳಿಸಿ ಎಲ್ಲಾ ಮಹತ್ವದ ದಾಖಲೆಗಳೊಂದಿಗೆ ಸಂರಕ್ಷಿಸಿ ಇಂಟರ್ನೆಟ್ ಮುಖಾಂತರ ಜನಸಾಮಾನ್ಯರಿಗೆ ಸರಳವಾಗಿ ನಿಖರ ಮತ್ತು ಗುಣಮಟ್ಟದ ಮಾಹಿತಿಯನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ.
0: ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಹಾಗೂ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಗಿದೆ. ಆನೆಗಳು ಕೇವಲ ಕಾಡಿನ ದೈತ್ಯ ಪ್ರಾಣಿಗಳಲ್ಲ, ಅವು ಕಾಡಿನ ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು. ಕಾಡಿನಲ್ಲಿ ದಾರಿಗಳನ್ನು ರೂಪಿಸುವುದು, ಬೀಜಗಳನ್ನು ದೂರದೂರಿಗೆ ಹರಡುವುದು, ಸಸ್ಯ ವೈವಿಧ್ಯವನ್ನು ಉತ್ತೇಜಿಸುವುದು ಸೇರಿದಂತೆ ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರ ಅಪಾರ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ದಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ಸರ್ಕಾರ ಕಡಿತ ಮಾಡಿದೆ. ವಿಧವಾ ವೇತನ ರದ್ದಾದ ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್

0: ಸಿಡ್ಯಾಕ್ ಬೆಂಗಳೂರು. ಕೇಳುಗರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಎರಡು ವಾರಗಳಲ್ಲಿ ನಾವು ಸೂಪರ್ ಕಂಪ್ಯೂಟರ್ಗಳ ಅಂದ್ರೆ ಏನು ಮತ್ತು ಭಾರತ ಅವುಗಳನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಇನ್ನೂ ಒಂದು ಪ್ರಮುಖ ಪ್ರಶ್ನೆ ಇದೆ, ಏನ್ ಗೊತ್ತಾ? ಈ ಶಕ್ತಿಶಾಲಿ ಕಂಪ್ಯೂಟರ್ಗಳು ಸಾಮಾನ್ಯ ನಾಗರಿಕರಿಗೆ ಅಂದ್ರೆ ನಮ್ಮಂಥವರಿಗೆ ನಿಜವಾಗಿ ಹೇಗೆ ಪ್ರಯೋಜನವಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಲ್ವಾ? ಈ ಎಲ್ಲವನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಕಳೆದ ಎರಡು ವಾರಗಳಿಂದ ನಮ್ಗೆ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಹೇಗೆ ನಮ್ಮ ಸೂಪರ್ ಕಂಪ್ಯೂಟಿಂಗ್ ಇಕೋಸಿಸ್ಟಮ್ಗಳು ಪ್ರಾರಂಭವಾಯಿತು, ಹೇಗೆ ಕೆಲಸ ಮಾಡ್ತಾ ಇದೆ, ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಂಶೋಧಕರು ಹೇಗೆಲ್ಲ ಕೈ ಜೋಡಿಸಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀರಾ. ಈ ಅನೇಕ ಜನರಿಗೆ ಒಂದು ಪ್ರಶ್ನೆ ಮೂಡಬಹುದು, ಸೂಪರ್ ಕಂಪ್ಯೂಟರ್ಗಳು ಕೇವಲ ವಿಜ್ಞಾನಿಗಳಿಗಷ್ಟೇ ಮೀಸಲಾಗಿದೆ, ನಮ್ಮಂಥವ್ರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ನಾವು ಇದನ್ನ ಬಳಸೋದೇ ಇಲ್ಲ, ಸೊ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಪ್ರಶ್ನೆ ಅವ್ರನ್ನ ಕಾಡಬಹುದು. ಇದಕ್ಕೆ ಏನು ಉತ್ತರ ಕೊಡ್ತೀರಾ?
1: ಖಂಡಿತವಾಗಿಯೂ ಇಲ್ಲ. ವಾಸ್ತವವಾಗಿ ವಿಜ್ಞಾನವು ಯಾವುದೇ ನೈಜ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ನೀಡಿದಾಗ ಅದರ ಹಿಂದೆ ಒಂದು ಸೂಪರ್ ಕಂಪ್ಯೂಟರ್ ಕಾರ್ಯನಿರ್ವಹಿಸಿರುವ ಸಾಧ್ಯತೆ ಬಹಳ ಹೆಚ್ಚು. ಬಹುತೇಕ ನಾಗರಿಕರು ಸೂಪರ್ ಕಂಪ್ಯೂಟರ್ ಅನ್ನು ಎಂದಿಗೂ ನೋಡದೇ ಇರಬಹುದು, ಆದರೆ ಅದರ ಪ್ರಯೋಜನಗಳನ್ನು ಅವರು ಪ್ರತಿ ದಿನ ಅನುಭವಿಸುತ್ತಿರುತ್ತಾರೆ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎಂದರೆ ಕೇವಲ ದೊಡ್ಡ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಅದು ಸಮಾಜದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದಾಗಿದೆ.
0: HPC ನೇರವಾಗಿ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ನೀಡಿದ್ರೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೇನೋ.
1: ಮಹಾನದಿ ನದಿಯ ದಡದಲ್ಲಿರುವ ಒಂದು ಸಣ್ಣ ಹಳ್ಳಿಯ ರೈತನಿದ್ದಾನೆ ಅಂದುಕೊಳ್ಳಿ. ಅಂದು ಪ್ರಕಾಶಮಾನವಾದ ಬೆಳಗ್ಗೆ, ಆಕಾಶ ನಿರ್ಮಲವಾಗಿದೆ, ಇದು ಮತ್ತೊಂದು ಸಾಮಾನ್ಯ ದಿನ ಎಂದು ಅನಿಸುತ್ತದೆ. ಆದರೆ ಬಹಳ ದೂರದಲ್ಲಿ ನದಿಯ ಮೇಲ್ದಂಡೆ ಪ್ರದೇಶಗಳಲ್ಲಿ ಹಲವು ಗಂಟೆಗಳಿಂದ ಭಾರಿ ಮುಂಗಾರು ಮಳೆ ಸುರಿಯುತ್ತಿದೆ. ಅಲ್ಲಿನ ನದಿಗಳು ಮತ್ತು ಹೊಳೆಗಳು ವೇಗವಾಗಿ ಉಕ್ಕಿ ಹರಿಯುತ್ತಿವೆ. ಸುತ್ತಮುತ್ತ ಯಾರಿಗೂ ಅಪಾಯದ ಸುಳಿವು ಇಲ್ಲ, ಆದರೆ ದೇಶದಾದ್ಯಂತ ಹವಾಮಾನ ವೀಕ್ಷಣೆಗಳು, ಮಳೆಯ ಅಳತೆಗಳು, ನದಿ ಮಟ್ಟ ಮಾಪನ ಕೇಂದ್ರಗಳ ಮಾಹಿತಿ, ಜಲಾಶಯಗಳ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆಗಳನ್ನು ವಿವಿಧ ಸಂಸ್ಥೆಗಳು ನಿರಂತರವಾಗಿ ಸಂಗ್ರಹಿಸುತ್ತೆ. ಈ ಮಾಹಿತಿಯನ್ನು ಕೇಂದ್ರ ಜಲ ಆಯೋಗ CWSCಗೆ ತಲುಪುತ್ತದೆ. ಕೇಂದ್ರ ಜಲ ಆಯೋಗವು ಸಿಡ್ಯಾಕ್ ನೊಂದಿಗೆ ಅಭಿವೃದ್ಧಿಪಡಿಸಿರುವ ಪ್ರವಾಹ ಮುನ್ಸೂಚನಾ ಮತ್ತು ಜಲಾವೃತ ಪ್ಲಾಟ್ಫಾರ್ಮ್ CFLOOD ಅನ್ನು ಬಳಸುತ್ತಿದೆ. ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕಾರ್ಯನಿರ್ವಹಿಸುವ CFLOOD ಮಳೆಯ ಮುನ್ಸೂಚನೆಗಳನ್ನು, ನದಿಯ ಹರಿವಿನ ಮಾಹಿತಿ ಮತ್ತು ಭೂಮಿಯ ವಿವರವಾದ ನಕ್ಷೆಗಳನ್ನು ಒಟ್ಟುಗೂಡಿಸಿ ಪ್ರವಾಹದ ನೀರು ಹೇಗೆ ಹರಿಯಬಹುದು ಎಂಬುದನ್ನು ಅನುಕರಿಸುತ್ತದೆ. ಅಲ್ಪ ಸಮಯದಲ್ಲೇ ಯಾವ ಹಳ್ಳಿಗಳಿಗೆ ಪ್ರವಾಹ ಉಂಟಾಗಬಹುದು, ನೀರು ಯಾವಾಗ ತಲುಪಬಹುದು ಮತ್ತು ಎಷ್ಟು ಆಳವಾಗಬಹುದು ಎಂಬುದನ್ನು ಇದು ಊಹಿಸುತ್ತದೆ. ಈ ಫಲಿತಾಂಶಗಳನ್ನು ಸುಲಭವಾಗಿ ಅರ್ಥವಾಗುವ ಬಣ್ಣ ಸೂಚಿತ ನಕ್ಷೆಗಳ ರೂಪದಲ್ಲಿ ಕಾಣಿಸುತ್ತವೆ. ಕೇಂದ್ರ ಜಲ ಆಯೋಗ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾ ಆಡಳಿತಗಳು ಅತ್ಯಧಿಕ ಅಪಾಯದಲ್ಲಿರುವ ಪ್ರದೇಶಗಳನ್ನು ತಕ್ಷಣವೇ ಗುರುತಿಸಬಹುದು. ಆ ರೈತನ ಹಳ್ಳಿಯು ಅಪಾಯದ ವಲಯದಲ್ಲಿ ಕಾಣಿಸಿದರೆ ಜಿಲ್ಲಾ ಆಡಳಿತವು ತಕ್ಷಣವೇ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರಿಗೆನ್ನು ಕಳಿಸಿ ಆ ಹಳ್ಳಿಗೆ ಭೇಟಿ ಕೊಟ್ಟು ಒಂದು ಸುರಕ್ಷಿತವಾಗಿ ಎಲ್ಲಿಗೆ ಹೋಗಬಹುದು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ. ಜನರಿಗೆ CFLOOD ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಅಲ್ಲ, ಇದು ಸರ್ಕಾರಗಳಿಗೆ ಕ್ರಮ ಕೈಗೊಳ್ಳಲು ಅಮೂಲ್ಯ ಸಮಯವನ್ನು, ಸಮುದಾಯಗಳಿಗೆ ಸಿದ್ಧತೆಗಾಗಿ ಸಾಕಷ್ಟು ಸಮಯವನ್ನು ಮತ್ತು ಕುಟುಂಬಗಳಿಗೆ ವಿಪತ್ತು ಸಂಭವಿಸುವ ಮೊದಲು ಸುರಕ್ಷಿತ ಸ್ಥಳಕ್ಕೆ ತೆರಳುವ ಅವಕಾಶವನ್ನು ನೀಡುವ ಬುದ್ಧಿವಂತ ಪ್ರವಾಹ ಮುನ್ಸೂಚನಾ ವ್ಯವಸ್ಥೆಯಾಗಿದೆ. ಸರಳವಾಗಿ ಹೇಳುವುದಾದರೆ CFLOOD ಅನಿರೀಕ್ಷಿತ ದುರಂತವನ್ನು ಯೋಜಿತ ಪ್ರತಿಕ್ರಿಯೆಯಾಗಿ ಪರಿವರ್ತಿಸುತ್ತದೆ. ಇದರಿಂದ ಜೀವಗಳನ್ನು ಉಳಿಸಲು ಮತ್ತು ನಷ್ಟ ಕಡಿಮೆ ಮಾಡಲು ಸಹಾಯವಾಗುತ್ತೆ.
0: ಕೇಳ್ತಾ ಇದ್ದೀರಲ್ಲ ಶ್ರೋತೃಗಳೇ, ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ ಪ್ರವಾಹ ಮುನ್ಸೂಚನೆ ಸಂದೇಶಗಳಲ್ಲಿ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಹಾಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರಾ. ಇದೆಲ್ಲ ಹೇಗೆ ಘೋಷಣೆ ಮಾಡ್ತಾರೆ, ಯಾವದರ ಮೇಲೆ ಅವಲಂಬಿತವಾಗಿರುತ್ತೆ, ಹೇಗೆ ಅವರು ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಉದಾಹರಣೆ ಮೂಲಕ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅಂದ್ರೆ ಇದರ ಹಿಂದೆ ಸಿಡ್ಯಾಕ್ ಕೂಡ ಇದೆ ಅನ್ನೋದು ನಿಮಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.
1: ಮತ್ತೊಂದು ಉದಾಹರಣೆ ಕೊಡ್ತೀನಿ. ಪ್ರತಿ ಬೇಸಿಗೆಯಲ್ಲೂ ಭಾರತದ ವಿವಿಧ ಭಾಗಗಳಲ್ಲಿ ಅರಣ್ಯ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಒಮ್ಮೆ ಬೆಂಕಿ ಹತ್ತಿಕೊಂಡರೆ ಅರಣ್ಯಾಧಿಕಾರಿಗಳ ದೊಡ್ಡ

0: ಸವಾಲು ಬೆಂಕಿ ಈಗ ಎಲ್ಲಿದೆ ಎಂಬುದಲ್ಲ, ಅದು ಮುಂದೇನು ದಿಕ್ಕಿನಲ್ಲಿ ಹರಡಬಹುದು ಎಂಬುದು. ಗಾಳಿಯ ದಿಕ್ಕು, ಒಣ ಎಲೆಗಳು, ಸಸ್ಯವರ್ಗದ ಪ್ರಕಾರ, ಪರ್ವತದ ಇಳಿಜಾರುಗಳು ಮತ್ತು ಹವಾಮಾನ ಪರಿಸ್ಥಿತಿಗಳು ಕೆಲವೇ ನಿಮಿಷಗಳಲ್ಲಿ ಬೆಂಕಿಯ ದಿಕ್ಕನ್ನು ಬದಲಿಸುತ್ತೆ. ಈ ಸವಾಲಿಗೆ ಪರಿಹಾರವಾಗಿ ಸಿಡ್ಯಾಕ್ ವೈಲ್ಡ್ ಫೈರ್ ಸ್ಪ್ರೆಡ್ ಫೋರ್ಕಾಸ್ಟಿಂಗ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಉಪಗ್ರಹ ಮೂಲಕವಾಗಿ ಅಥವಾ ನೆಲಮಟ್ಟದ ಅರಣ್ಯ ಸಿಬ್ಬಂದಿಯ ಮೂಲಕವಾಗಿ ಅರಣ್ಯ ಬೆಂಕಿ ಪತ್ತೆಯಾದಾಗ ಅದರ ಸ್ಥಳವನ್ನು ಪ್ಲಾಟ್ಫಾರ್ಮ್ನಲ್ಲಿ ದಾಖಲಿಸಲಾಗುತ್ತೆ. ನಂತರ ಭಾರತದ ಪರಂ ಸೂಪರ್ ಕಂಪ್ಯೂಟರ್ಗಳು ಹವಾಮಾನ ಮುನ್ಸೂಚನೆಗಳು, ಗಾಳಿಯ ವೇಗ ಮತ್ತು ದಿಕ್ಕು, ಭೂಪ್ರದೇಶ, ಸಸ್ಯವರ್ಗ ಮತ್ತು ಲಭ್ಯವಿರುವ ಅರಣ್ಯ ಇಂಧನ ಪ್ರಮಾಣದಂತ ವಿವರವಾದ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ. ಅಲ್ಪ ಸಮಯದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಬೆಂಕಿ ಹೇಗೆ ಹರಡಬಹುದು, ನಿರೀಕ್ಷಿತ ಬೆಂಕಿಯ ದಾರಿಯನ್ನು ಡಿಜಿಟಲ್ GIS ನಕ್ಷೆಗಳಲ್ಲಿ ಪ್ರದರ್ಶಿಸುತ್ತದೆ. ಈ ಮುನ್ಸೂಚನೆ ತಕ್ಷಣವೇ ಅರಣ್ಯ ಇಲಾಖೆಗೆ ಲಭ್ಯವಾಗುತ್ತದೆ. ಅದೇ ಸಮಯದಲ್ಲಿ ಅಧಿಕಾರಿಗಳಿಗೆ SMS ಎಚ್ಚರಿಕೆಗಳು ಸ್ವಯಂಚಾಲಿತವಾಗಿ ಕಳುಹಿಸಲಾಗುತ್ತದೆ. ಇದರಲ್ಲಿ ಮುನ್ಸೂಚಿತ ಬೆಂಕಿ ಹರಡುವ ನಕ್ಷೆಗಳನ್ನು ವೀಕ್ಷಿಸಬಹುದು. ಇದರಿಂದ ಕ್ಷೇತ್ರ ಸಿಬ್ಬಂದಿ ಸುರಕ್ಷಿತ ಮಾರ್ಗಗಳನ್ನು ಗುರುತಿಸಿ ಅಗ್ನಿಶಾಮಕ ಸಿಬ್ಬಂದಿ ಉಪಕರಣಗಳನ್ನು ಮತ್ತು ನೀರಿನ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯೋಜಿಸಬಹುದು. ಇದನ್ನು ಈಗಾಗಲೇ ಸಿಕ್ಕಿಂ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಬಳಸಿದೆ. ಅಧಿಕೃತ ದಾಖಲೆಗಳ ಪ್ರಕಾರ 2023 ಜನವರಿ 27 ಮತ್ತು 2024 ಮಾರ್ಚ್ 12 ಸಂಭವಿಸಿದ ಅರಣ್ಯ ಬೆಂಕಿ ಸಂದರ್ಭದಲ್ಲಿ ಈ ಮುನ್ಸೂಚನೆಗಳನ್ನು ಯಶಸ್ವಿಯಾಗಿ ಬಳಸಲಾಯಿತು. ಇದರಿಂದ ಬೆಂಕಿ ಹರಡುವಿಕೆಯನ್ನು ನಿಯಂತ್ರಿಸಲು ಮತ್ತು ನೆಲಮಟ್ಟದ ಅಗ್ನಿಶಾಮಕ ಕಾರ್ಯಾಚರಣೆಗಳಿಗೆ ಉತ್ತಮವಾಗಿ ಯೋಜಿಸಲು ಇಲಾಖೆಗೆ ಸಹಾಯವಾಗಿತ್ತು.
1: ಪ್ರವಾಹದ ಸಮಯದಲ್ಲಿ ಯಾವ ರೀತಿ ಸಂದೇಶಗಳು ಬರುತ್ತೆ, ಹೇಗೆ ಎಲ್ಲ ಅಧಿಕಾರಿಗಳು ಚುರುಕಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರಿ. ಹಾಗೇನೆ ಅರಣ್ಯದಲ್ಲಿ ಬೆಂಕಿ ವ್ಯಾಪಿಸಿದಾಗ ಅಲ್ಲಿ ಕೂಡ ಹೇಗೆ ಅಧಿಕಾರಿಗಳಿಗೆ ಮೊದಲೇ ಮುನ್ಸೂಚನೆ ಸಿಗತ್ತೆ, ಹೇಗೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ರು. ಇನ್ನು ಆರೋಗ್ಯ ಸೇವೆಗೆ ಏನಾದ್ರೂ ಒಂದು ಉದಾಹರಣೆಗಳಿದೆಯಾ?
0: ಹೌದು, ನಮ್ಮೆಲ್ಲರಿಗೂ COVID-19 ಮಹಾಮಾರಿ ನೆನಪಿದೆ ಅಲ್ವೇ? ಆ ಸಮಯದಲ್ಲಿ ಜಗತ್ತಿನಾದ್ಯಂತ ವಿಜ್ಞಾನಿಗಳನ್ನು ಕಾಡಿದ ಒಂದು ಪ್ರಶ್ನೆ, ವೈರಸ್ ಬದಲಾಗುತ್ತಿದೆಯೇ, ಬದಲಾಗುತ್ತಿದ್ದರೆ ಅದು ಇನ್ನಷ್ಟು ವೇಗವಾಗಿ ಹರಡುತ್ತದೆಯೇ ಅಥವಾ ಇನ್ನಷ್ಟು ಅಪಾಯಕಾರಿಯಾಗುತ್ತದೆಯೇ ಎಂದು. ಇದಕ್ಕೆ ಉತ್ತರ ಕಂಡುಹಿಡಿಯಲು ವಿಜ್ಞಾನಿಗಳು ಮೊದಲು ವೈರಸ್ನ ಜೆನೆಟಿಕ್ ಕೋಡ್ ಓದಬೇಕಾಗುತ್ತೆ. ಪ್ರತಿಯೊಂದು ರೋಗಿಯ ಸ್ಯಾಂಪಲ್ಗಳು ಅಪಾರ ಪ್ರಮಾಣದ ಮಾಹಿತಿಯನ್ನು ಸೃಷ್ಟಿಸುತ್ತೆ. ಸಾಮಾನ್ಯ ಕಂಪ್ಯೂಟರ್ಗಳು ಅದನ್ನು ತ್ವರಿತವಾಗಿ ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿಯೇ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್ ಅಡಿಯಲ್ಲಿ ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಾರ್ ಜಿನೋಮಿಕ್ಸ್ ಅಂಡ್ ಡ್ರಗ್ ಡಿಸ್ಕವರಿ ಮಹತ್ವದ ಪಾತ್ರ ವಹಿಸಿತು. ಭಾರತದ ಸ್ವದೇಶಿ ಸೂಪರ್ ಕಂಪ್ಯೂಟರ್ಗಳ ಶಕ್ತಿಯನ್ನು ಬಳಸಿಕೊಂಡು ಈ ವೇದಿಕೆ ಸಂಶೋಧಕರಿಗೆ ಅಪಾರ ಪ್ರಮಾಣದ ಜಿನೋಮಿಕ್ ಮಾಹಿತಿಯನ್ನು ವೇಗವಾಗಿ ವಿಶ್ಲೇಷಿಸಲು, ಜೀನ್ಗಳ ಅಧ್ಯಯನ ನಡೆಸಲು, ಪ್ರೋಟೀನ್ ರಚನೆಗಳನ್ನು ಊಹಿಸಲು ಹಾಗೂ ಹೊಸ ಔಷಧಿಗಳಾಗಬಹುದಾದ ಅಣುಗಳನ್ನು ಗುರುತಿಸಲು ಅಗತ್ಯವಾದ ಕಂಪ್ಯೂಟಿಂಗ್ ಸಾಮರ್ಥ್ಯ ಮತ್ತು ತಂತ್ರಾಂಶವನ್ನು ಒದಗಿಸಿತ್ತು. COVID-19 ಮಹಾಮಾರಿಯ ಸಮಯದಲ್ಲಿ ಇದೇ ವೇದಿಕೆ ಇಂಡಿಯನ್ SARS-CoV-2 ಜೆನೋಮಿಕ್ಸ್ ಕನ್ಸಾರ್ಷಿಯಂಗೆ ಅಗತ್ಯವ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲ ಸೌಕರ್ಯವನ್ನು ಒದಗಿಸಿ ವೈರಸ್ನ ಹೊಸ ರೂಪಾಂತರಗಳನ್ನು ಶೀಘ್ರವಾಗಿ ಗುರುತಿಸಲು ಮತ್ತು ಅವು ದೇಶದಾದ್ಯಂತ ಹೇಗೆ ಹರಡುತ್ತಿವೆ ಎಂಬುದನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗಿತ್ತು. ಸಾಮಾನ್ಯ ನಾಗರಿಕರಿಗೆ ಇದರ ಪ್ರಯೋಜನ ಸರಳವಾಗಿ ಹೇಳಬಹುದು. ಭವಿಷ್ಯದ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಇನ್ನಷ್ಟು ವೇಗವಾಗಿ ಪ್ರತಿಕ್ರಿಯಿಸಲು ಹಾಗೂ ದೇಶದ ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸಲು ನಮ್ಮ ವೈದ್ಯರು ಮತ್ತು ಸಂಶೋಧಕರಿಗೆ ಇವು ಶಕ್ತಿಶಾಲಿ ವೈಜ್ಞಾನಿಕ ಇಂಜಿನ್ಗಳಾಗಿವೆ.
1: ಇನ್ನು ಕೈಗಾರಿಕೆಗಳಲ್ಲಿ ಇವುಗಳ ಪಾತ್ರ ಏನು?
0: ತೈಲ ಪತ್ತೆ ಹಚ್ಚುವಿಕೆ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಿದೀವಿ. ಭೂಮಿಯೊಳಗಿನ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹುಡುಕಲು ವಿಜ್ಞಾನಿಗಳು ನೆಲದೊಳಗೆ ಧ್ವನಿ ತರಂಗಗಳನ್ನು ಕಳಿಸುತ್ತಾರೆ. ಅವುಗಳಿಂದ ಹಿಂದಿರುಗಿರುವ ಸಂಕೇತಗಳಿಂದ ಅಪಾರ ಪ್ರಮಾಣದ ಮಾಹಿತಿ ಸೃಷ್ಟಿಯಾಗುತ್ತೆ. ಪರಂ ಸೂಪರ್ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವದೇಶಿ ತಂತ್ರಾಂಶ SES-RTM ಈ ಮಾಹಿತಿಯನ್ನು ಭೂಮಿಯ ಒಳಭಾಗದ ಸ್ಪಷ್ಟ ಚಿತ್ರಣವಾಗಿ ಪರಿವರ್ತಿಸಿ ತೈಲ ಮತ್ತು ಅನಿಲ ಇರುವ ಸಾಧ್ಯತೆ ಇರುವ ಸ್ಥಳಗಳನ್ನು ನಿಖರವಾಗಿ

0: ಗುರುತಿಸಲು ಸಹಾಯ ಮಾಡುತ್ತೆ. ಇದರಿಂದ ಅನ್ವೇಷಣೆಯ ಸಮಯ ಮತ್ತು ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ದೇಶದ ಇಂಧನ ಅನ್ವೇಷಣೆಯ ಕಾರ್ಯಕ್ಷಮತೆಯು ಹೆಚ್ಚಾಗುತ್ತದೆ. ಈಗ ಸದ್ಯಕ್ಕೆ ಭಾರತ ಸರ್ಕಾರದ ONGC ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಈ ತಂತ್ರಾಂಶವನ್ನು ಬಳಸುತ್ತಾ ಇದೆ.
1: ಕೇಳಿದ್ರೆ ಪ್ರತಿ ಬಾರಿ ಚಂಡಮಾರುತದ ಎಚ್ಚರಿಕೆ ಒಂದು ಕರಾವಳಿ ಹಳ್ಳಿಗೆ ತಲುಪಿದಾಗ, ಒಬ್ಬ ಸೈಂಟಿಸ್ಟ್ ಉತ್ತಮ ಚಿಕಿತ್ಸೆಯನ್ನ ಹುಡುಕಿದಾಗ, ಹಾಗೆ ಒಬ್ಬ ರೈತ ಇನ್ನಷ್ಟು ನಿಖರವಾದ ಮಳೆಯ ಮುನ್ಸೂಚನೆಯನ್ನ ಪಡೆದಾಗ, ಒಬ್ಬ ಇಂಜಿನಿಯರ್ ಇನ್ನಷ್ಟು ಸುರಕ್ಷಿತ ವಿಮಾನವನ್ನ ವಿನ್ಯಾಸಗೊಳಿಸಿದಾಗ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೌನವಾಗಿ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ನಿಮಗೂ ತಿಳಿತು ಅಂತ ಅನ್ಕೊಳ್ತೀನಿ. ಇದೇ ವಿಕಸಿತ ಭಾರತದ ನಿಜವಾದ ಅರ್ಥ. ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಹಿತಿ ನೀಡಿದ ದೀಪಿಕಾ HV ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮಡಿಕೇರಿ, ಈಗ ವಾಣಿಜ್ಯ ಪ್ರಕಟಣೆಗಳು.
5: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
6: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
7: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
9: The number you've dialed is currently busy. Kindly
10: try after some time. ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
10: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
10: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
12: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
13: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನೋಟ್ ಮಾಡ್ಕೊಳ್ಳಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
3: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ತೊಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
5: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
7: ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
8: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 2.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟೀಯ ಗೌರವ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ತು ಕಳೆದ ತಿಂಗಳು ಈ ಮಸೂದೆಯನ್ನು ಅಂಗೀಕರಿಸಿತ್ತು. ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರಲಾಗಿದೆ. ಈ ಕಾನೂನಿನ ಮೂಲಕ ರಾಷ್ಟಗೀತೆಯಾದಂತಹ ಜನಗಣ ಮನಕ್ಕೆ ಇರುವಂತೆಯೇ ರಾಷ್ಟಗೀತೆ ವಂದೇ ಮಾತರಂಗೂ ಕಾನೂನುಬದ್ದ ರಕ್ಷಣೆ ಕಲ್ಪಿಸಲಾಗಿದೆ. ರಾಷ್ಟಪತಿಯವರ ಅಂಕಿತದ ಜೊತೆಗೆ ಮಸೂದೆ ಇದೀಗ ಕಾನೂನಾಗಿ ಜಾರಿಗೆ ಬಂದಿದೆ. ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ನೀಡಲಾಗಿರುವ ರಕ್ಷಣೆಯನ್ನು ವಂದೇ ಮಾತರಂಗೂ ವಿಸ್ತರಿಸಲಾಗಿದ್ದು ರಾಷ್ಟಗೀತೆಗೆ ಇರುವಂತೆಯೇ ಸಮಾನ ಕಾನೂನು ಸ್ಥಾನಮಾನ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಉದ್ದೇಶ

0: ಪೂರಕವಾಗಿ ತಡೆಯುವುದು ಅಥವಾ ಅದನ್ನು ಹಾಡುತ್ತಿರುವ ಸಭೆಯ ಕಲಾಪಕ್ಕೆ ಅಡ್ಡಿಪಡಿಸುವುದು ಇನ್ನು ಮುಂದೆ ಅಪರಾಧವಾಗಲಿದೆ. ಕೇರಳಂ ರಾಜ್ಯದ ಹೆಸರನ್ನು ಬದಲಾಯಿಸುವ ಕೇರಳ ಹೆಸರು ಬದಲಾವಣೆ ವಿಧೇಯಕ 2026ರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜ್ಯಸಭೆಯಲ್ಲಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ವಿಧೇಯಕಕ್ಕೆ ಲೋಕಸಭೆಯು ಈಗಾಗಲೇ ನಿನ್ನೆ ಅಂಕಿತ ಹಾಕಿದೆ. ಇದರೊಂದಿಗೆ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಸಹ ಇಂದು ರಾಜ್ಯಸಭೆಯ ಮುಂದೆ ಬರಲಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ವಿವಿಧ ವಿಷಯಗಳ ಕುರಿತು ವಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೂ ನಿನ್ನೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ ಹಾಗೂ ರಾಜ್ಯಸಭೆಯು ನ್ಯಾಯ ಮಂಡಳಿಗಳ ಸುಧಾರಣಾ ವಿಧೇಯಕ 2026ರನ್ನು ಅಂಗೀಕರಿಸಿದವು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು ಶೇಕಡ 29.09% ಗಮನಾರ್ಹ ಏರಿಕೆ ಕಂಡು ಆಗಸ್ಟ್ 10ರ ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಒಟ್ಟು ನೇರ ತೆರಿಗೆ ಸಂಗ್ರಹವು ಶೇಕಡ 19.75% ಹೆಚ್ಚಾಗಿ ರೂಪಾಯಿ 9.55 ಲಕ್ಷ ಕೋಟಿಗೆ ತಲುಪಿದ್ದು, ತೆರಿಗೆದಾರರಿಗೆ 1.43 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಮರುಪಾವತಿ ಮಾಡಲಾಗಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹವು 2.70 ಲಕ್ಷ ಕೋಟಿ ರೂಪಾಯಿಗೆ ಹಾಗೂ ಕಾರ್ಪೊರೇಟರ ತೆರಿಗೆ ಸಂಗ್ರಹವು 5.07 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸೆಕ್ಯೂರಿಟೀಸ್ ವಹಿವಾಟು ತೆರಿಗೆಯಿಂದ ಬಂದ ಆದಾಯವು 33,823.74 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಮತ್ತೊಂದೆಡೆ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕೇಂದ್ರ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 6.4 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ್ದರೂ ವೆಚ್ಚಗಳ ಏರಿಕೆಯಿಂದಾಗಿ ಹಣಕಾಸು ಕೊರತೆಯು 3.1 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದು ಇಡೀ ವರ್ಷದ ಆಯವ್ಯಯ ಅಂದಾಜಿನ ಶೇಕಡ 18.2% ಆಗಿದೆ. ಸಾಲ ಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಹಾಗೂ ಮಹಾನಗರ ಪಾಲಿಕೆಗೆ ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ಸರಿಪಡಿಸಲಾದಂತಹ ನೂತನ ನಿಯಮಾವಳಿಗಳ ಪ್ರಕಾರ ಮಹಾನಗರ ಪಾಲಿಕೆಗಳು ತಮ್ಮ ಅರ್ಧ ವಾರ್ಷಿಕ ಲೆಕ್ಕ ಪರಿಶೋಧನೆಯಾಗದ ಆರ್ಥಿಕ ವರದಿಯನ್ನು 45 ದಿನಗಳ ಬದಲಾಗಿ 60 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಾದ ಆರ್ಥಿಕ ವರದಿಯನ್ನು 60 ದಿನಗಳ ಬದಲಾಗಿ ಹಣಕಾಸು ವರ್ಷದಾದ್ಯಂತ 90 ದಿನಗಳ ಒಳಗಾಗಿ ಆಡಿಟ್ ವರದಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲಿಕೆಗಳು ಎದುರಿಸುತ್ತಿರುವಂತಹ ಪ್ರಾಯೋಗಿಕ ಸವಾಲುಗಳನ್ನು ಪರಿಗಣಿಸಿ ಸೆಬಿ ಈ ಗಡುವನ್ನು ವಿಸ್ತರಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದಂತಹ ಸವಾಲುಗಳು, ಅನುಭವಗಳು, ಸಾಧನೆ ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು, ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು, ಯಾತ್ರೆಯ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವು ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಳೆಯ ನಡುವೆಯೂ ಯಾತ್ರೆಯ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಾತ್ರಾರ್ಥಿಗಳ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬದ್ರಿನಾಥ ಕೇದಾರನಾಥ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದಂತಹ ಹೇಮಂತ್ ದ್ವಿವೇದಿ ತಿಳಿಸಿದ್ದಾರೆ. ಚಾರ್ಧಾಮ್ ಯಾತ್ರೆಯು ಉತ್ತರಾಖಂಡದ 4 ಪ್ರಮುಖ

0: ಯಾತ್ರಾ ಸ್ಥಳಗಳಾದಂತಹ ಕೇದಾರನಾಥ, ಬದರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳನ್ನು ಒಳಗೊಂಡಿದೆ. ಈ ನಡುವೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ನಿನ್ನೆ ಮುಖ್ಯಮಂತ್ರಿ ನಿವಾಸದಿಂದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮುಂಗಾರು ಪರಿಸ್ಥಿತಿ, ಚಾರ್ಧಾಮ್ ಯಾತ್ರೆ, ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ, ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾಕ್ಟರ್ ಸಾರಾಭಾಯಿ ಬಲವಾಗಿ ನಂಬಿದ್ದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದ್ದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಬೇರ್ಪಡಿಸಲಾಗದಂತಹ ಮತ್ತು ಅವಿಭಾಜ್ಯ ಅಂಗವಾಗಿದ್ದು ಈ ನಿರಾಕರಿಸಲಾಗದಂತಹ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯದ ಒಟ್ಟಾರೆ ಅಭಿವೃದ್ದಿಗೆ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ನವದೆಹಲಿ ಯಾವಾಗಲೂ ಪ್ರಸ್ತಾಪಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಭರ್ಜರಿ ಪ್ರದರ್ಶನಗಳನ್ನು ಮುಂದುವರೆಸಿದ್ದಾರೆ. ಮೊದಲ ದಿನ 17 ಪದಕಗಳನ್ನು ಜಯಿಸಿದ್ದ ಭಾರತೀಯ ಫೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರೆಸಿದ್ದಾರೆ. ಹಿರಿಯರ ಪುರುಷರ ವಿಭಾಗದ ಸೇಬರ್ ಫೈನಲ್ನಲ್ಲಿ ಕರಣ್ ಸಿಂಗ್ ಆಸ್ಟ್ರೇಲಿಯಾದ ಯೋಂಗಿ ಶಿಮ್ ವಿರುದ್ದ 15-12 ಅಂತರದಿಂದ ರೋಚಕ ಗೆಲುವು ದಾಖಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಎಪಿ ವಿಭಾಗದಲ್ಲಿ ಶೆರ್ಜಿನ್ ಶಾಂತಿಮೋಲ್ ದಕ್ಷಿಣ ಆಫ್ರಿಕಾದ ಪೀಟರ್ ಗ್ರುಗರ್ ವಿರುದ್ದ 15-6 ಅಂತರದಿಂದ ಸುಲಭ ಗೆಲುವನ್ನು ದಾಖಲಿಸಿ ಚಿನ್ನ ಗೆದ್ದುಕೊಂಡರು. ಇದೇ ವೇಳೆ ಫೋಯಿಲ್ ವಿಭಾಗದಲ್ಲಿ ತೇಜಸ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲೂ ಭಾರತೀಯ ಸ್ಪರ್ಧಿಗಳು ಆಧಿಪತ್ಯ ಸಾಧಿಸಿದ್ದು ಇಪಿ ವಿಭಾಗದಲ್ಲಿ ತನಿಷ್ಕಾ ಖತ್ರಿ ಚಿನ್ನ, ಖುಷಿ ದಾಭಡೆ ಬೆಳ್ಳಿ ಮತ್ತು ಪ್ರಾಚಿ ಲೋಹನ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಮಹಿಳೆಯರ ವೈಯಕ್ತಿಕ ಸೇಬರ್ ವಿಭಾಗದಲ್ಲಿ ಆಖರಿ ಬೆಳ್ಳಿ ಪದಕ ಜಯಿಸಿದರೆ ಶ್ರುತಿ ಜೋಶಿ ಮತ್ತು ಜೆರ್ಫಾಲಿನ್ ಕಂಚಿನ ಪದಕಗಳಿಗೆ ಭಾಜನರಾಗಿದ್ದಾರೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಹಾಗೂ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 8.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರೆಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಈಗ ಸಮಯ 7:45:30. ನಿಧನ ಸುದ್ದಿ. ರುದ್ರಗುಪ್ಪೆ ಕಂಡಂಗಾಲ ಗ್ರಾಮತ್ರ ಚೆರಿಯಂಡ ಪೌತಿ ಭೀಮಣಿ ಅಯ್ಯಂಗಡ ಪೊಣ್ಣು ಸರಸು ಅಕ್ಕಂಬ ಅಯ್ಯಂಗ ನಿನಾಂದು 20 ಮರಣಪಟ್ಟಿತ್ತು. 83 ಪೈತ್ರ ಚೆರಿಯಂಡ ಸರಸು ಅಕ್ಕಂಬ ಅಯ್ಯಂಗಡ ತಾಮನೆ ಪೆಬ್ಬಟ್ಟಿರ ದಪನ ಕಾರ್ಯ ಇಂದು ಮಜ್ಜಣ ದಂಡು ಗಂಟೆಕ್ಕೆ ಕಂಡಂಗಾಲ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ಕಡಗದಾಳು ನಿವಾಸಿ ಗಂಗಯ್ಯ ಅವರು ನಿನ್ನೆ ನಿಧನರಾಗಿದ್ದಾರೆ. 62 ವರ್ಷ ಪ್ರಾಯದ ಗಂಗಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಸೋಮರಪೇಟೆ ತಾಲೂಕು ಶಾಂತಳ್ಳಿ ಸಮೀಪದ ಹರಗ ಗ್ರಾಮದ ಬೆಳ್ಳಿಗೌಡನ ಸಿ ಪೊನ್ನಪ್ಪ ಅವರು 76ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಬೆಳ್ಳಿಗೌಡನ ಸಿ ಪೊನ್ನಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಸ್ವಗೃಹದಲ್ಲಿ ನಡೆಯಲಿದೆ. ಸುಂಟಿಕೊಪ್ಪ 1ನೇ ವಿಭಾಗದ ನಿವಾಸಿ ಜಾನಕಿ ಕುಂಜಿರಾಮನ್ ಅವರು 78ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಜಾನಕಿ ಕುಂಜಿರಾಮನ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಸುಂಟಿಕೊಪ್ಪದ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಕೋಕೇರಿ ಕಾರಣನ ಪೊನ್ನಚಂಡ ಶಾರದ ಅಯ್ಯಂಗ ನಿನಾಂದ್ ಮರಣಪಟ್ಟಿತ್ತು. ಪೊನ್ನಚಂಡ

0: ಪೌತಿ ಬೋಪಯ್ಯ ಐಂಗಡ ಪೊಣ್ಣು ಎಂಬತ್ತಂಜು ಬೈತ್ರ ಶಾರದ ಐಂಗಡ ತಾಮನೆ ಮುಂಡ ಚಾಡಿರ ದಪನ ಕಾರ್ಯ ಇಂದು ಪೊಲಾಕ ಪತ್ತು ಗಂಟೆಕ್ಕೆ ಕೋಕೇರಿಲುಳ್ಳ ಒಕ್ಕ ಕ್ಯಾಕೊಳತ್ತು ನಡಪ. ಸೂರ್ಲಬ್ಬಿ ಕಾರಳನ ಅಪ್ಪುಡ ಜೋಯಪ್ಪ ಶಿವಯ್ಯ ಐಂಗ ದಿನಾಂದು ಮರಣಪಟ್ಟಿತ್ತು. ಐಂಬತ್ತೊಂಬತ್ತು ಬೈತ್ರ ಅಪ್ಪುಡ ಜೋಯಪ್ಪ ಶಿವಯ್ಯ ಐಂಗಡ ಆಕಿರಿ ಕಾರ್ಯ ಇಂದು ಪೊಲಾಕ ಪತ್ತು ಗಂಟೆಕ್ಕೆ ಸ್ವಂತ ಮನೆಯಲ್ಲಿ ನಡಪ. ಗರ್ವಾಲೆ ಗ್ರಾಮತ್ರ ಐಮುಡಿ ಅಂಡ ಪೌತಿ ಕುಟ್ಟಪ್ಪ ಐಂಗಡ ಮೂವು ಮಾಚಯ್ಯ ರಾಜ ಐಂಗ ನಿನಾಂದು ಮರಣಪಟ್ಟಿತ್ತು. ಶೋಭಾ ಐಂಗಡ ಪಪ್ಪು ಅರವತ್ನಾಲ್ ಬೈತ್ರ ಐಮುಡಿ ಅಂಡ ಮಾಚಯ್ಯ ರಾಜ ಐಂಗಡ ದಪನ ಕಾರ್ಯ ಇಂದು ಮಜ್ಜಣ ಪನ್ನೆರಡು ಗಂಟೆಗೆ ನಡಪ.
1: ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182. ISO 9001:2015 ಪ್ರಮಾಣಿತ. ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
2: ಕಾರ್ನರ್ ಸೋಫಾ 15,900 rupees.
1: ಡೈನಿಂಗ್ ಟೇಬಲ್ 6 chair ಸೆಟ್ 16,900 rupees.
2: 3-door ವಾರ್ಡ್ರೋಬ್ 9,500 rupees.
1: ಕ್ವೀನ್ ಸೈಜ್ ಕಾಟ್ 14,900 rupees.
2: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
4: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
1: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
4: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
5: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
2: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
9: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
10: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 gram ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ September 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
11: The number you've dialed is currently busy. Kindly
1: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
12: ಆಕಾಶವಾಣಿ ಮಡಿಕೇರಿ.

0: ಸಮಾಚಾರ ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕ್ಕಿಂಗ್ಗಾಗಿ ಕಾಲ್ ಮಾಡಿ 9606076450.
2: ಸುದ್ದಿ ಸಮಾಚಾರ ಓದಿಯಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಮಡಿಕೇರಿಯಲ್ಲಿ ನಿರ್ಮಾಣ ಮಾಡಿಂಡುಳ್ಳ ಗಾಂಧಿ ನೇಪುರ ಕಾಮಗಾರಿನ ಅಪಚಕು ಬಿರಿಯ ತೀಪಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ಕೊಡಪಕ್ಕೆ ಜಿಲ್ಲಾ ಸರ್ವೋದಯ ಸಮಿತಿ ಜಿಲ್ಲಾಡಳಿತಕ್ಕೆ ವರತ ಮಾಡಿತ್ತು. ಸರ್ವೋದಯ ಸಮಿತಿಯ ಜಿಲ್ಲಾಧ್ಯಕ್ಷ ಅಂಬಿಕಲ್ ಕುಶಾಲಪ್ಪ ಎಂಡ ಮುಂದಾಳ ತೂತರ ನಿಯೋಗ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ರೈನ ಕಂಡಿತ್ತು. ಗಾಂಧಿ ಸ್ಮಾರಕಕ್ಕೆ ಸಂಬಂಧಪಟ್ಟ ಮನವಿ ಕಾಗದತ್ನ ಕೊಡ್ತತ್ತು. ಜಿಲ್ಲಾ ಖಜಾನೆಯಲ್ಲುಳ್ಳ ಗಾಂಧಿ ಚಿತಾಭಸ್ಮತ್ನ

0: ಸ್ಮಾರಕ ಯೋಜನೆಯನ್ನು ಕೈಕರ್ ತಂದಿತ್ತು. ಅಪಚಿಗೆ ಬೇರೆ ಕೆಲಸ ತೂಪಕ್ಕೆ ನಿಯೋಗ ಮನವಿ ಮಾಡಿಚಿ. ಸರ್ವೋದಯ ಸಮಿತಿರ ಮಾಜಿ ಅಧ್ಯಕ್ಷ ಟಿ ಪಿ ರಮೇಶ್ ಕುಡ್ನಾನೇಕೆ ಪದಾಧಿಕಾರಿಯ ಕೂಡಿಯಾಡಿತಿಂತ. ಗೋಣಿಕೊಪ್ಪ ಲಯನ್ಸ್ ಕ್ಲಬ್ರ ಆದನಿಲ್ಲ ಸ್ವಾತಂತ್ರ್ಯ ನಾಳರಂದು 48ನೇ ಕಾಲತರ ಸ್ಪಿರಿಟ್ ಆಫ್ ಫ್ರೀಡಮ್ ಓಟ್ ಆಯೋಜನೆ ಮಾಡಿತಂದು ಗೋಣಿಕೊಪ್ಪ ಲಯನ್ಸ್ ಕ್ಲಬ್ರ ಅಧ್ಯಕ್ಷ ಪಟ್ರಂಗಡ ಶ್ರೀಮಂತ್ ಮುತ್ತನ ಅರಿಚಿಟಿತ್. ಇದೇ ನಾಳಂಕೆ ಪದ್ನಂಜಂಗ್ ಪೊನಂಪೇಟೆಂಜ ಗೋಣಿಪಕತನೆ ಫ್ರೀಡಮ್ ರನ್ ಓಟತ್ರ ಮಾರಿಪತ್ ಆರು ವಿಭಾಗತ್ತು ನಡುಪ ಪೈಪೋಟಿಲಿ ಇರದೇ ಉಳ್ಳವು ಕೂಡಿಯಾಡಲೊಂದು ಮಾಹಿತಿ ಕೊಡ್ತತ್ತು. ಒಂದಂಜ 4ನೇ ಕ್ಲಾಸ್, ಅಂಜಾಂಜ 7ನೇ ಕ್ಲಾಸ್, ಎಟ್ಟಂಜ 10ನೇ ಕ್ಲಾಸ್, ಪಿ ಯು ಸಿಂಜ ಡಿಗ್ರಿ ಓದುವ ಆಮಕ ಪಿಂಜ ಪೊಮ್ಮಕ, ಸಾರ್ವಜನಿಕ ವಿಭಾಗ ಪಿಂಜ ಪೆರಿಯಂಗಡ ವಿಭಾಗತ್ ಆನಾಳ ಪಿಂಜ ಪೊನ್ನಾಳ ಈ ಕಾರ್ಬಾರ್ಲು ಕೂಡಿಯಾಡಲು. ಬಯತರ ಗ್ಯಾರಂಟಿಗೆ ವಿದ್ಯಾರ್ಥಿಯ ಆಧಾರ್ ಪಿಂಜ ಶಿಕ್ಷಣ ಸಂಸ್ಥೆಯ ಕಾಗದತ್ತೋಡೆ ಕೂಡಿಯಾಡೋಕೆ ಆಯೋಜಕಂಗ ಅರಿಚಿಟಿತ್ತು. ಕಾಡಿನ ರಕ್ಷಣೆ ಪಿಂಜ ಆರೋಗ್ಯಕರ ಸಮಾಜ ನಿರ್ಮಾಣ ತರ ನಿಟ್ಟಲು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯತರ ಎನ್ಎಸ್ಎಸ್ ಘಟಕ ಕಾಡಂತರ ಫೌಂಡೇಶನ್ ಪಿಂಜ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಫೌಂಡೇಶನ್ ಎಂಗಡ ಕೂಟದಲ್ಲಿ ಇಲ್ಲಿಯತ ಅರಣ್ಯ ಮಹಾವಿದ್ಯಾಲಯಿತು ಇಂದು ಬಣ್ಣೆ ಆರೋಗ್ಯ ತಪಾಸಣಾ ಶಿಬಿರನ ಆಯೋಜನೆ ಮಾಡಿತ್ತು. ಪೊಲಕ 10 ಗಂಟೆಯ ಮಜನ 1 ಗಂಟೆಗತ್ತನೆ ನಡುವ ಶಿಬಿರತ್ತು ವಿದ್ಯಾರ್ಥಿಯ ಬೋಧಕ ಬೋಧಕೇತರ ಸಿಬ್ಬಂದಿಯ ಕೂಡ್ನಕ್ಕೆ ಸಾರ್ವಜನಿಕಂಗ ಕೂಡಿಯಾಡಲು. ಶಿಬಿರತ್ತು ಸಾಮಾನ್ಯ ಆರೋಗ್ಯ ತಪಾಸಣೆ, ಬಿಪಿ, ಬ್ಲಡ್ ಶುಗರ್, ಹಿಮೋಗ್ಲೋಬಿನ್ ಪಿಂಜ ಬ್ಲಡ್ ಗ್ರೂಪ್ರ ಪರೀಕ್ಷೆ ಮಾಡುವ ಅಲ್ಲತೆ ಆರೋಗ್ಯತರ ಬಗ್ಗೆ ಅರಿವು ಕೊಡಪಂದು ಆಯೋಜಕಂಗ ಅರಿಚಿಟಿತ್ತು. ನಾಪುಕ್ಲು ಪೊಲೀಸ್ ಸ್ಟೇಷನ್ ಕಡಂಗನ ಎಲ್ಲ ಗ್ರಾಮತರ ತೋಟ ಮಾಲೀಕಂಗ ಹೋಮ್ಸ್ಟೇ ಮಾಲೀಕಂಗ ಪಿಂಜ ತಂಗಡ ಸ್ವಂತ ಕೆಲಸಕ್ಕೆ ಬೆಚ್ಚಂಡ ಪೊರ ರಾಜ್ಯತರ ಕೂಲಿ ಕಾರ್ಮಿಕಂಗಡ ಮಾಹಿತಿನ ಕೂಡೆನೆ ಸ್ಟೇಷನ್ಕ ಅರಿಚುಡುಂಡು. ಅದುಂಗುಳ ಅರ್ಜಿನ ಸ್ಟೇಷನ್ಜ ಪಡೆದಿತ್ತು. ಎಚ್ಚಕ ಕೂಲಿ ಕೆಲಸಕರ ಉಂಡು ಅಚ್ಚಕ ಜೆರಾಕ್ಸ್ ಮಾಡಿತ್ತು. ಅಂಡ ಪೂರ್ತಿ ಮಾಹಿತಿನ ಎಳೆದಿತ್ತು. ಒರು ಸ್ಟ್ಯಾಂಪ್ ಸೈಜ್ ಪಟ ಅಂಟಿಚಿಟ್ಟಿತ್ತು. ಮಾಲೀಕಂಗಡ ಕೂಡ ನಿಂದಿತ್ತುಳ ಒರು ಪಟತರ ಕೂಡ ಪೊಲೀಸ್ ಸ್ಟೇಷನ್ಗೆ ಎತ್ತುಚುಡುಂಡು. ಈ ಮಾದರಿ ಮಾಡಿಳೆಂಗಿ ಅಯ್ನಗುಂಡ ಆಪ ತೊಂದರೆಕ್ಕೆ ಮಾಲೀಕಂಗ ಜವಾಬ್ದಾರಂಗಳಾಯ್ತು ಮಾಡುವ ಅನಗುಂಡು ಎಲ್ಲ ವಿವರತ್ತೋಡೆ ಸ್ಟೇಷನ್ಗೆ ಒಪ್ಪುಚುಡೋಕೆ ನಾಪಕ್ಲು ಪೊಲೀಸ್ ಸ್ಟೇಷನ್ ಮನವಿ ಮಾಡಿತ್ತು. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ಅರಣ್ಯ ವೃತ್ತತ್ರ ಆದನಿಲ್ಲ ಇಂದು ವಿಶ್ವ ಆನೆ ದಿನ 2026 ಕೈಪಣ್ಣ ಮಾರಿಪತ್ ಕುಶಾಲನಗರದ ಜಾಗೃತಿ ಜಾಥಾ ಪಿಂಜ ಅರಿವು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಆನೆಗೆ ಸಹಾಯ ಮಾಡೋಕೆ ಉಲಗತನ ಒಕ್ಕಚ್ಚ ಕೊಂಡಬಪ್ಪ ಅನ್ನೋದು ಈ ಕುರಿರ ಉಲಗ ಆನೆ ನಾಳರ ಧ್ಯೇಯ ಆಯಿತುಂಡು. ಇಂದು ಪೊಲಕ 9 ಗಂಟೆಗೆ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಶುರುವಾಪ ಜಾಗೃತಿ ಜಾಥಾ ಕಾವೇರಿ ನಿಸರ್ಗಧಾಮತ್ ಆಕಿರಿಯಾಪ ಪಿಂಜ ಕಾರ್ಯಕ್ರಮ ಪಿಂಜ ಅರಿವು ಕಾರ್ಬಾರ್ ನಡಪ. ಆನೆ ಉಳುತಿ, ಕಾಡು ಉಳುತಿ, ಬೌಸು ಉಳುತಿ ಈ ಘೋಷವಾಕ್ಯತರ ಕೂಡ ನಡಪ ಈ ಕಾರ್ಬಾರ್ಲು. ಆನೆರ ಸಂರಕ್ಷಣೆ, ಮಾನವ ಆನೆ ಸಂಘರ್ಷ ಕಮ್ಮಿ ಮಾಡು, ಪಿಂಜ ಅರಣ್ಯ ಸಂರಕ್ಷಣೆಯ ಪೆರಮೆರ ಬಗ್ಗೆ ಸಾರ್ವಜನಿಕಂಗಡಲ್ಲಿ ಜಾಗೃತಿ ಕೊಂಡಬಪ್ಪಕ್ಕೆ ಅರಣ್ಯ ಇಲಾಖೆಯ ಪ್ರಕಟಣೆ ಅರಿಚಿಟಿತ್ತು. ಇಯುಡಿಆರ್ ಆದನೆಲ್ಲ ಕಾಫಿ ಬೆಳೆಗೆ ಸಂಬಂಧಪಟ್ಟಣಕ್ಕೆ ತಯಾರಿ ಸಭೆ ಪಿಂಜ ತರಬೇತಿ ಕಾರ್ಬಾರ್ ಇದೇ 14ನೇ ನಾಳಂಕೆ ಬುಳ್ಳೆಚ ಫಲಕ 10 ಗಂಟೆಜ ಕುಡಿಗೆಲುಳ ರಾಮೇಶ್ವರ ಕೃಷಿ ಪಟ್ಟಣ ಸಹಕಾರ ಭವನತ್ತು ನಡಪ. ಕಾರ್ಬಾರ್ಲ ಕಾಫಿ ಮಂಡಳಿದ ಅಧ್ಯಕ್ಷ ಎಂ ಜೆ ದಿನೇಶ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿಂಜ ಕಾರ್ಯದರ್ಶಿ ಕುರ್ಮರಾವ್ ಎಂ, ಪಿಂಜ ಕಾಫಿ ಮಂಡಳಿರ ಸಂಶೋಧನಾ ನಿರ್ದೇಶಕಗಳನ್ನು ಡಾಕ್ಟರ್ ಎಂ ಸೆಂತಿಲ ಕುಮಾರ್ ಇವು ಕೂಡಿಯಾಡುವ ಎಲ್ಲ ಕಾಫಿ ವ್ಯಾಪಾರಿಯ ಈ ಕಾರ್ಬಾರ್ಲ ಕೂಡಿಯಾಡೋಕೆ ಪ್ರಕಟಣೆ ಅರಿಚಿಟ್ಟಿತ್ತು. ಯುವ ವ್ಯವಹಾರ ಪಿಂಜ ಕ್ರೀಡಾ ಸಚಿವಾಲಯ ಮೈ ಭಾರತ್ ಕೇಂದ್ರ ಕೊಡಗು ಸರ್ಕಾರಿ ಆದ್ಯತಾ ದರ್ಜೆ ಕಾಲೇಜು ವಿರಾಜಪೇಟೆ ಎನ್ಎಸ್ಎಸ್ ಘಟಕ ಹಿಂಗಡ ಕೂಟದಲ್ಲಿ ಇಂದು ಪೊಲಕ 10 ಗಂಟೆಗೆ ವಿರಾಜಪೇಟೆ ಸರ್ಕಾರಿ ಆದ್ಯತಾ ದರ್ಜೆ ಕಾಲೇಜು ಸಭಾಬಾಡಲು ಜಿಲ್ಲಾ ಮಟ್ಟದ ನಶಾಮುಕ್ತ ಯುವ ವಿಕಸಿತ ಭಾರತ ಕಾರ್ಬಾರ್ ನಡಪ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಆನಂದ್ ಪ್ರಕಾಶ್ ಮೀನಾ ಅಂಡ ಕೊರವಕಾರಿಕೆಯಲ್ಲಿ ನಡಪ ಕಾರ್ಬಾರ್ನ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಉದ್ಘಾಟನೆ ಮಾಡುವ ಮುಖ್ಯ ಬಿಂದುಗಳಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಕೂಡ್ನಾನಕ್ಕೆ ಪಲತರ ಇಲಾಖೆಯ ಅಧಿಕಾರಿಯ ಕೂಡಿಯಾಡುವ. ಅಲೆಮಡ ಒಕ್ಕತ್ತರ ಆದನೆಯಲ್ಲಿ ಅಲೆಮಡ ತೋಕು ನಮ್ಮೆ 2026 ಅಂತರ ಕೊಡುವ ಒಕ್ಕತ್ತರ ಬೊಡಿ ಪೈಪೋಟಿನ ಅಕ್ಟೋಬರ್ 10 ಪಿಂಜ 11ಗೆ ಪೊನ್ನಂಪೇಟೆ ಕೆಪಿಎಸ್ ಪರಂಬುಲ ಆಯೋಜನೆ ಮಾಡಿತ್ತು. ನೋಂದಣಿ ಕಾರ್ಬಾರ್ ಇದೇ 16ನೇ ನಾಳಂಕಿಂಜ ಶುರುವಾಪ. ನೋಂದಣಿ ಮಾಡೋಕೆ www ಅಲೆಮಡ ಒಕ್ಕ ಡಾಟ್ ಆನ್ಲೈನ್ ವೆಬ್ಸೈಟ್ಲಿ ಆನ್ಲೈನ್ ನೋಂದಣಿ ಮಾಡಿಯೋಲು. ಸೆಪ್ಟೆಂಬರ್ 31 ಆಖಿರಿ ನಾಳು. ಅರ ಅರಿವುಕ್ಕೆ 9741030031 ಪಿಂಜ 9901211045 ಈ ಸಂಖ್ಯೆನ ಸಂಪರ್ಕ ಮಾಡೋಕೆ ಪ್ರಕಟಣೆ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕೊಡಗು ಜಿಲ್ಲಾ ಲೇಖಕ ಪಿಂಜ ಕಲಾವಿದಂಗಡ ಬಳಗ, ಪಿಂಜ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಇಂಗಡ ಕೂಟದನೆಲ್ಲ ಗಾನ ಕೋಗಿಲ ಎಸ್ ಜಾನಕಿ ಅಂಕ್ ಪೂ ನಮನ ನುಡಿ ನಮನ ಗಾನ ನಮನ ಕಾರ್ಬಾರ್ ಇದೇ 14ನೇ ನಾಳಂಕೆ ಮಡಿಕೇರಿಲುಳ್ಳ ಕೊಡಗು ಪತ್ರಿಕಾ ಭವನತ್ತು ನಡಪ. ಡೆಲ್ಲಿರ ಐಕ್ಯಾನ್ ಫೌಂಡೇಶನ್ ಇಂಡಿಯಾ ಇಂಗಡಾದನೆಲ್ಲ ಪ್ರತಿಕಾಲ ಆಗಸ್ಟ್ 15ನೇ ನಾಳಂಕೆ ಉಲಗ ಮಾನವೀಯತೆ ನಾಳರಾದನೆಲ್ಲ ಪ್ರದಾನ ಮಾಡುವ ರಾಷ್ಟ್ರೀಯ ಮಾನವ ಶ್ರೇಷ್ಠತಾ ಪ್ರಶಸ್ತಿಗೆ ವಿರಾಜಪೇಟೆ ಕಾರಳನ ದುದ್ಯಡ ಸೂಫಿ ಆಜಿ ಆಯ್ಕೆಯಾಯಿತು. ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇದೀಗ ಬಂದ ನಿಧನ ಸುದ್ದಿ. ವಿರಾಜಪೇಟೆ ಕೆ ಬೊಯ್ಕೇರಿ ನಿವಾಸಿ ಮಡಿವಾಳ ಭಾಗ್ಯ ಅವರು 60ನೇ ವರ್ಷದಲ್ಲಿ ಇಂದು ಬೆಳಿಗ್ಗೆ 7:30 ಗಂಟೆಗೆ ನಿಧನರಾಗಿದ್ದಾರೆ. ದಿವಂಗತ ಹರೀಶ್ ಅವರ ಪತ್ನಿ ಮಡಿವಾಳರ ಭಾಗ್ಯ ಅವರ ಅಂತ್ಯಕ್ರಿಯೆ ಇಂದೇ ನಡೆಯಲಿದೆ.

0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: The number you've dialed is currently busy. Kindly try.
2: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
5: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
6: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಭಕ್ತಿ ಭಂಡಾರಿ ಬಸವಣ್ಣನವರ ವಚನ.
7: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: won silver. And now, for a look at today's newspapers, it's over to Tanvi Khurana.
1: Thank you, Anuja. Prime Minister Modi urging citizens to hoist tricolour in his new Instagram video post finds mention in all the dailies today. Quoting the PM, the Asian Age writes, "Take Viksit Bharat Vow on Independence Day." Centre approves 1 billion 10 and 20 rupee polymer bank notes for field trials, headlines the Hindu. A headline in the Indian Express writes, amid pushback from opposition, government ready to refer FCRA bill to JPC. The Economic Times states, Fitch retains India growth outlook at stable. Robust growth and solid external finance fundamentals will balance fiscal and energy risks. Keeps credit rating at BBB. In a major move to deepen US-India bilateral space collaboration, NASA invites ISRO to Moon Base Project, reports the Hindustan Times. The Times of India writes about a study stating with global rise in exposure to dangerous humid heat, India is emerging as the most affected country. Another headline in the same paper writes, no more plastic sachets for pan masala. Under the headline, women are second to none in India's skill-building vision. An op-ed in Hindustan Times writes about the fact that women comprise over 56% of certified candidates under Pradhan Mantri Kaushal Vikas Yojana, demonstrating that aspiration for technical mastery is universal. And finally, the Pioneer carries a story under the headline, Delhi unveils four tourism circuits, presenting the national capital as an integrated tourism experience and develop it as a destination city for a transit hub. And with that, it's back to you, Anuja.
0: Thank you, Tanvi. And now before we end the bulletin, the headlines once again. Union Home Minister Amit Shah to move the Kerala Alteration of Name Bill 2026 for consideration and passing in Rajya Sabha today to alter the name of Kerala. In Lok Sabha, Mines and Minerals Development and Regulation Amendment Bill to be tabled for consideration and passing. Prime Minister Narendra Modi to release autobiography of former President Ramnath Kovind in New Delhi today. Vice President C.P. Radhakrishnan flags off Har Ghar Tiranga bike rally at Bharat Mandapam. Alert issued for heavy rainfall over East Rajasthan, Madhya Maharashtra, Odisha, Jharkhand and Gangetic, West Bengal today. And with that, we end the morning news. Have a nice day.
2: Akashavani Ayushvani Prayojita Karikrama ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ ವಾಣಿ
3: ಕೇಳುಗರಿಗೆಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಕ್ರಮ್ ಚಿಕ್ಕಮಗಳೂರು ಜಿಲ್ಲೆಯ ಜೋಡಿಲಿಂಗದ ಹಳ್ಳಿಯ ಆಯುಷ್ ವೈದ್ಯಾಧಿಕಾರಿ ಕರಾವಳಿ ಭಾಗದ ತುಳುವರಲ್ಲಿ ಒಂದು ವಿಶೇಷ ಆಚರಣೆ ಇದೆ ಇದಕ್ಕೆ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ ಆಟಿ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಎಂದರ್ಥ ಇದು ಆಷಾಢ ಮುಗಿದು ಶ್ರಾವಣ ಆರಂಭವಾಗುವ ಕಾಲ ನಮ್ಮೆಲ್ಲ ಹಬ್ಬ ಹರಿದಿನಗಳು ಈ ರೀತಿ ಋತುವಿನ ಬದಲಾವಣೆಯನ್ನು ಸೂಚಿಸಲು ನಾವು ಮಾಡುವಂತಹ ಆಚರಣೆಗಳಾಗಿವೆ ಹಾಗೆ ಈ ಆಟಿ ಅಮಾವಾಸ್ಯೆಯ ಕಷಾಯ ಸೇವನೆಯೂ ಸಹ ಆಷಾಢದಿಂದ ಶ್ರಾವಣಕ್ಕೆ ಬದಲಾಗುತ್ತಿರುವ ಪರಿಸರ ಸೂಚಕವಾದ ಒಂದು ಆಚರಣೆ ಆಗಿದೆ ಈ ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವದಲ್ಲಿ ತುಳುವರು ಕಾಡಿಗೆ ತೆರಳಿ ಲಭ್ಯ ಇರುವ ಒಂದು ವಿಶೇಷ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದುಕೊಂಡು ಬಂದು ಕಷಾಯ ಮಾಡಿ ಸೇವಿಸುತ್ತಾರೆ ಈ ಮರಕ್ಕೆ ಹಾಲೆ ಮರ ಅಥವಾ ಮದ್ದಾಲೆ ಮರ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ ಇದನ್ನು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಸೂಚಿಸಿದ್ದಾರೆ ಈ ಹಿಂದೆ ಪದವಿ ಪಡೆದವರಿಗೆ ಗೌರವಾರ್ಥವಾಗಿ ಈ ಮರದ ಕೊಂಬೆಯನ್ನು ನೀಡುತ್ತಿದ್ದ ಕಾರಣ ಈ ಮರಕ್ಕೆ ಎಲ್ಸ್ಟೋನಿಯಾ ಸ್ಕೊಲಾರಿಸ್ ಎಂಬ ಹೆಸರಿದೆ ಈ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ ಆದ ಕಾರಣ ಇದನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸುವಂತಹ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ ಬೆಳಗಿನ ಜಾವದಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಬಂದಂತಹ ಹಾಲೆ ಮರದ ಚಕ್ಕೆಗೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಹಾಕಿ ತುಸು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸುತ್ತಾರೆ ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಮನೆಯ ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಸೇವಿಸಲು ನೀಡುತ್ತಾರೆ ಇದರಿಂದ ಅವರ ಆರೋಗ್ಯ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಆಯುರ್ವೇದದ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಈ ಆಚರಣೆಯನ್ನು ನೋಡುವುದಾದರೆ ಆಯುರ್ವೇದದಲ್ಲಿ ಒಂದು ಋತು ಮುಗಿದು ಇನ್ನೊಂದು ಋತು ಆರಂಭವಾಗುವ ಕಾಲವನ್ನು ಋತುಸಂಧಿ ಅಂತ ಕರೆಯುತ್ತಾರೆ ಈ

0: ಕಾಲದಲ್ಲಿ ಹವಾಮಾನದಲ್ಲಿ ಬದಲಾವಣೆಯಾಗುವ ಕಾರಣ ದೇಹವೂ ಸಹ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ನಾವು ನಮ್ಮ ಆಹಾರ ವಿಹಾರಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯಲ್ಲಿ ಆಷಾಢ ಮುಗಿದು ಶ್ರಾವಣ ಆರಂಭವಾಗುತ್ತದೆ, ಅಂದರೆ ಗ್ರೀಷ್ಮ ಋತು ಮುಗಿದು ವರ್ಷ ಋತು ಆರಂಭವಾಗುವ ದಿನ ಇದು. ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಅದು ಮುಗಿದು ವರ್ಷ ಋತು ಆರಂಭವಾಗುವ ಕಾರಣ ಶೀತದ ಅಂಶ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಶರೀರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ದೇಹ ಉಷ್ಣದಿಂದ ಶೀತಕ್ಕೆ ಹೊಂದಿಕೊಳ್ಳಲು ಬೇಕಾದಂತಹ ಅಂಶಗಳು ಈ ಸಪ್ತಪರ್ಣ ಅಥವಾ ಹಾಲೆ ಮರದ ಚಕ್ಕೆಯಲ್ಲಿದೆ. ಇದರೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸಿನಂತಹ ವಿಶೇಷ ಪದಾರ್ಥಗಳನ್ನು ಸೇರಿಸುವುದರಿಂದ ಮಳೆಗಾಲದ ಅಂದರೆ ವರ್ಷ ಋತುವಿನ ಶೀತವನ್ನು ಎದುರಿಸಲು ದೇಹ ಸಜ್ಜಾಗುತ್ತದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನೋಡುವುದಾದರೆ ವಿಷಮ ಜ್ವರ, ಜಂತುಹುಳು, ಉಬ್ಬಸದಂತಹ ಕಾಯಿಲೆಗಳನ್ನು ನಿಗ್ರಹಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಕರಳನ್ನು ಶುದ್ಧಿಗೊಳಿಸುತ್ತದೆ. ಇಂದಿಗೂ ಸಹ ಕರಾವಳಿಯ ಭಾಗದಲ್ಲಿ ಮನೆ ಮನೆಗಳಲ್ಲಿ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಒಂದು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಆಯೋಜಿಸಿ ಆಟಿ ಅಮಾವಾಸ್ಯೆಯ ದಿನ ಆಲೆಮರದ ಚಕ್ಕೆಯ ಕಷಾಯವನ್ನು ಜನರಿಗೆ ತಲುಪಿಸುವ, ಆರೋಗ್ಯ ಕಾಪಾಡುವ ಕೆಲಸವನ್ನು ತೊಡಗಿದ್ದಾರೆ. ಈ ಒಂದು ವಿಶಿಷ್ಟ ಆಚರಣೆಯು ಕರಾವಳಿಯ ಭಾಗದಿಂದ ಹಿಡಿದು ಕೇರಳ ಮತ್ತು ಗುಜರಾತಿನವರೆಗೂ ಇರುತ್ತದೆ. ನಾವು ಸಹ ಈ ಹಾಲೆ ಮರದ ಕಷಾಯವನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಯುವಕರು ಬಹಳ ಪ್ರಮುಖರು ಅಂತೇಳಿ ಮಾತಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ವಿಶ್ವ ಯುವ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರು, ಅದೇ ರೀತಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದಂತಹ MN ಅನುಚೇತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
2: ಎಲ್ರಿಗೂ ನಮಸ್ಕಾರ.
1: ಸರ್, ಸಾಮಾನ್ಯವಾಗಿ ನಾವು ಯುವಕರು ಅಂತಂದ್ರೆ ಒಂದು ಡೆಫಿನಿಷನ್ ಕೊಡಬೇಕಾಗಿದೆ. ಮೊದಲಿಂದನೂ ಕೂಡ ಯುವಕರು ಅಂತಂದ್ರೆ ತಮ್ಮದೇ ಆದಂತಹ ಒಂದು ಶೈಲಿನಲ್ಲಿ ಅವರು ತುಂಬಾ ಚೈತನ್ಯಮಯವಾಗಿ ಬದುಕ್ತಿರ್ತಾರೆ. ಹಿರಿಯರು ಮತ್ತು ಯುವಕರ ಜೊತೆಗೆ ಸ್ವಲ್ಪ ಏನೋ ಒಂಥರ ತಿಕ್ಕಾಟಗಳು ಇದ್ದಂಗೆ ಕಾಣಿಸ್ತದೆ. ಆದ್ರೆ ಇವತ್ತು ನಾವು ಬೇರೆ ರೀತಿಯಲ್ಲಿ ಅವರನ್ನ ನಾವು ವ್ಯಾಖ್ಯಾನಿಸಬೇಕಾಗಿದೆ. ಯುವಕರು ಅಂತಂದ್ರೆ ನಿಮ್ಮ ಪ್ರಕಾರ ತಾವು ಒಬ್ಬ ಯುವಕರಾಗಿ ಏನ್ ಹೇಳಿ ಬಯಸ್ತೀರಿ ಸರ್?
2: ಅಂದ್ರೆ ಈ ನಾವೇನ್ ಸಾಧಾರಣವಾಗಿ ಬಯಸ್ತೀವಿ, ಸುಮಾರು 15 ವರ್ಷದಿಂದ 35 ವರ್ಷದವರೆಗೂ ಯಾರು ಈಗಿನ ಪೀಳಿಗೆ ಇದೆ ಅವ್ರನ್ನ ನಾವು ಯುವಕರು ಅಂತ ನಾವು ಎಲ್ಲ ಇದಕ್ಕೆ ಯೋಜನೆಗಳಿಗೆ ಒಂದು ಇದನ್ನ ಕೊಟ್ಟಿದ್ದೀವಿ.
1: ಹೌದೌದು ಸರ್. ವಿಶ್ವ ಯುವ ದಿನಾಚರಣೆ ಅಂಗವಾಗಿ ನಾವು ಬಹಳಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಯುವಕರನ್ನ ನಾವು ಮುನ್ನೆಲೆಯಲ್ಲಿ ಇಟ್ಕೊಂಡು ಬಹಳಷ್ಟು ವಿಚಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಯುವಕರ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅವರಿಗೆ ಒಂದು ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ಆರ್ಥಿಕ ಸಬಲೀಕರಣ ಆಗಿರಬಹುದು ಇತ್ಯಾದಿಗಳು. ತಾವು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾಗಿ ಅಲ್ಲಿ ಏನೇನು ಅಂಶಗಳನ್ನು ತಾವು ಕಂಡುಕೊಳ್ತೀರಾ ಸರ್?
2: ನೋಡಿ, ಬಹುಮುಖ್ಯವಾಗಿ ಇಂದಿನ ಯುವ ಪೀಳಿಗೆಗೆ ಒಂದು ಏನು ಡಿಜಿಟಲ್ ಹೈಜೀನ್ ಅಂತ ಹೇಳ್ತೀವಿ, ಅದೊಂದು. ಎರಡನೇದು ಸೈಬರ್ ಕ್ರೈಮ್ಸ್ ಇರ್ಬೋದು, ಮತ್ತೆ ತಾವು ಹೇಳ್ದಂಗೆ ಒತ್ತಡಗಳು ಜಾಸ್ತಿ. ಯಾಕಂದ್ರೆ ಇವತ್ತು ಇನ್ಫಾರ್ಮೇಶನ್ ಏಜ್ ಇದು, ಬಹಳಷ್ಟು ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ಹೇಗೆ ಅವರು ಜೀವನನ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ನೋಡ್ಬೇಕಂದ್ರೆ ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ಬಹುಮುಖ್ಯವಾಗಿ ನಾವು ಸರ್ಕಾರದ ಯೋಜನೆ ಒಂದು ಹಾಕೊಂಡಿರೋದು, ಒಂದು ಭಾರತ ಜೋಡೋ ಯುವ ಸಂಘ ಅಂತ, ಅದನ್ನ ಈಗ ಪ್ರಾರಂಭಿಸ್ತಾ ಇದ್ದೀವಿ. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಒಂದೊಂದು ಗ್ರಾಮ ಪಂಚಾಯತ್ಗೂ ಕೂಡ ಒಂದೊಂದು ವಾರ್ಡಲ್ಲೂ ಕೂಡ ಒಂದೊಂದು ಸಂಘ ಇರುತ್ತೆ, ಕನಿಷ್ಠ ಒಂದು 200 ಜನದ್ದು ಸಂಘ ಇರುತ್ತೆ. ಅದರಲ್ಲಿ ಅವರೆಲ್ಲ ಕೂಡ ಸೇರ್ಕೊಂಡು ಪಾಲ್ಗೊಂಡು ಈ ಸಂವಿಧಾನಿಕ ಮೌಲ್ಯಗಳನ್ನ, ಕ್ರೀಡೆ, ಸಂಸ್ಕೃತಿಯನ್ನ ಅದು ಬೆಳೆಸ್ಕೊಳ್ಳೋದಕ್ಕೆ ಒಂದು ರೂಪಿಸ್ಕೊಳ್ಳೋದಕ್ಕೆ ಒಂದು ಮಾಡ್ತಾ ಇದ್ದೀವಿ.
1: ಸಾಂಸ್ಕೃತಿಕವಾಗಿ

0: ಮತ್ತು ಕ್ರೀಡೆ ದೃಷ್ಟಿಯಿಂದ ಅವರಿಗೆ ಏನಾದರೂ ಅವಕಾಶಗಳಿವೆಯಾ, ವಿಶೇಷವಾಗಿ ಮೀಸಲಾತಿ ಅನ್ನೋ ಥರ ಏನಾದ್ರು ಇದೆಯಾ?
1: ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರಿ ನೌಕರಿಯಲ್ಲಿ 2% ಮೀಸಲಾತಿನ ಈಗ ಒದಗಿಸ್ಕೊಟ್ಟಿದ್ದೀವಿ. ಈಗ ಆಗ್ತಾರಂತ 70,000 ಹುದ್ದೆಗಳ ಭರ್ತಿಯಲ್ಲಿ 2% ಮೀಸಲಾತಿ ಇದೆ. ಅದಲ್ದಲೆ ಯಾರು ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸನ್ನು ಗೆಲ್ತಾರೆ ಅವ್ರಿಗೆ ನೇರವಾಗಿ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟಲ್ಲಿ ಅವ್ರಿಗೆ ಮೀಸಲಾತಿ ಇಡಲಾಗಿದೆ. ಅದಲ್ದಲೆ ಕೂಡ ಯಾರು ಕ್ರೀಡಾಪಟುಗಳಿದ್ದಾರೆ ಅವ್ರ ಗುರಿ ಒಲಿಂಪಿಕ್ಸ್ ಅಂತ ಹೇಳಿ ಒಂದೊಂದು ಕ್ರೀಡಾಪಟುಗಳಿಗೆ ನಾವು ವರ್ಷಕ್ಕೆ 10 ಲಕ್ಷ ರೂಪಾಯಿಯನ್ನು ನೀಡ್ತಾ ಇದ್ದೇವೆ. ಭಾಳಷ್ಟು ಸೌಲಭ್ಯಗಳು ಸರ್ಕಾರದ ವತಿಯಿಂದ ನೀಡ್ತಾ ಇದ್ದೀವಿ.
0: ಸರ್, ಈಗ ಯುವಕರು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದಲ್ಲಿ ತುಂಬಾ ಹೆಚ್ಚು ಇದ್ದಾರೆ ಅಂತ ಹೇಳಿ ನಾವು ಇವತ್ತು ಬಹಳ ಗೌರವದಿಂದ ಹೇಳ್ಕೊಳ್ತೀವಿ. ಮತದಾನದ ಹಕ್ಕು ಆಗಿರಬಹುದು ಅಥವಾ ಬೇರೆ ಬೇರೆ ದೃಷ್ಟಿಯಿಂದನೂ ಕೂಡ ಅವರನ್ನ ನಾವು ಬಾಧ್ಯಸ್ಥರನ್ನಾಗಿ ಮಾಡ್ಬಿಡ್ತೀವಿ. ಹಾಗಾಗಿ ಅವರ ಒಂದು ಪಾತ್ರ ಬಹಳ ದೊಡ್ಡದಿದೆಯಲ್ಲ ಈ ಸಂದರ್ಭದಲ್ಲಿ. ಈ ಸ್ಪರ್ಧಾತ್ಮಕವಾಗಿ ಗೆಲ್ಲಬೇಕು, ನಾವು ಏನಾದರೂ ತುಂಬಾ ಹೋರಾಟ ಮಾಡಬೇಕು, ಉದ್ಯೋಗ ದಕ್ಕಿಸಿಕೊಳ್ಳಬೇಕು ಅಂತನ್ನುವಂತಹ ವಿಷಯವನ್ನೇ ತುಂಬಾ ಮೇಲೆ ಇದೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು ಅಂತ ಹೇಳಿ ಸರ್.
1: ಅಂದ್ರೆ ಅವರು ಒಂದು ಕ್ರಿಟಿಕಲ್ ಥಿಂಕನ್, ಏನು ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ತೀವಿ, ಅಥವಾ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನು ಬಗೆಹರಿಸುವಂತ ಒಂದು ಸಾಮರ್ಥ್ಯ ಇರಬೇಕು. ಮತ್ತೆ ಅದೇ ಹೇಳಿದ್ನಲ್ಲ, ಈ ಡಿಜಿಟಲ್ ಎರಾದಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಅವರು ಹೊಂದಿರಬೇಕು. ಯಾಕಂದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇವತ್ತು ಹೇಳೋಕ್ಕಾಗಲ್ಲ. ನಾವೆಲ್ಲ ಹೇಳ್ತೀವಿ ಡೀಪ್ ಫೇಕ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅಂಥದ್ದು ಇತ್ಯಾದಿ ಅಂತ. ಸೊ ಯಾವುದೇ ವಿಚಾರಗಳನ್ನು ಅವರು ಒಂದು ಸರಿ ಪರಿಶೀಲಿಸಿ ಅದನ್ನು ವಿಮರ್ಶಿಸಿ ಅದನ್ನು ಅವರು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಪ್ರಚಾರ ಮಾಡಬೇಕು.
0: ಈ ವರ್ಷದ ಯುವ ದಿನದ ಸಂದರ್ಭದಲ್ಲಿ ಏನು ಘೋಷವಾಕ್ಯ ಇದೆ ಸರ್? ಅದು
1: ಈ ವರ್ಷದ ಯುವಜನ ಘೋಷವಾಕ್ಯ ಇರೋದು ವಿಭಿನ್ನ ಸಂದರ್ಭಗಳು ಸಮಾನ ಆಕಾಂಕ್ಷೆಗಳು, ಅಂದರೆ ಡಿಫ್ರೆಂಟ್ ಕಾಂಟೆಕ್ಟ್ಸ್ ಕಾಮನ್ ಆಸ್ಪಿರೇಷನ್ಸ್ ಅಂತ. ಅಂದರೆ ಎಲ್ಲ ವಿವಿಧ ಭೌಗೋಳಿಕ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರ್ತಾರೆ, ಆದರೆ ಅವರೆಲ್ಲರ ಕನಸುಗಳು ಒಂದೇ ಇರುತ್ತೆ. ಅವ್ರು ಏನು ಒಂದು ಗೌರವಿತಂತ ಜೀವನ ಇರ್ಬೋದು, ಅಥವಾ ಗುಣಮಟ್ಟದ ಶಿಕ್ಷಣ ಇರ್ಬೋದು, ಅಥವಾ ಒಂದು ಸುಸ್ಥಿರವಾದಂತ ಭವಿಷ್ಯ ಪಡೆದುಕೊಡಂತ ಇರ್ಬೋದು,
0: ಉತ್ತಮ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯವನ್ನ
1: ರೂಪಿಸಿಕೊಳ್ಳಬೇಕು ಅಂತ.
0: ಆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಪ್ರಯತ್ನ ಕೂಡ
1: ಮಾಡಬೇಕಾದ. ಹೌದು,
0: ಇಂಥ ಯುವಕರು ನಾಳಿನ ಭಾರತದ ನಾಯಕತ್ವವನ್ನು ವಹಿಸಿಕೊಳ್ಬೇಕು ಅಂತನೋ ದಿಶೆಯಲ್ಲಿ ಅನೇಕ ಕೆಲವು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ನಾವು ಇವಾಗ.
1: ಹೌದು, ಇಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ.
0: ಆ ವಿಚಾರಗಳ ಬಗ್ಗೆ ಏನನ್ಸುತ್ತೆ ಸರ್ ತಮಗೆ?
1: ನೋಡಿ, ತಾವು ಮೊದಲೇ ಹೇಳ್ದಂಗೆ ಇಂದಿನ ಯುವಕರು ನಾಳೆಯ ನಾಯಕರು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು ಒಂದು ಏನು ಚಾರಿತ್ರ್ಯವನ್ನು ಅವರು ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ವಿದ್ಯೆ ಒಂದೇ ಅಲ್ಲ, ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಏನಿದೆ ಅದು ಅವ್ರ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯನ ನಿರ್ಧರಿಸುತ್ತೆ. ಸೊ ಹಾಗಾಗಿ ಬರೀ ಒಂದು ಸುಖದ ಸಮಯದಲ್ಲಿ ಒಂದೇ ಅಲ್ಲ, ಕಷ್ಟದ ಸಮಯದಲ್ಲಿ ಅವರು ಏನು ತಾಳ್ಮೆ ಮತ್ತು ಏನು ನಾಯಕತ್ವವನ್ನು ಅವರು ಬೆಳೆಸ್ಕೋತಾರೆ, ಅದು ಅವರ ತಪ್ಪು ದಾರಿ ಹಿಡಿದೇ ಇರಂಗೆ ಅವ್ರನ್ನ ಕಾಪಾಡುತ್ತೆ ಅಂತ ನಾನು ಹೇಳಬಯಸ್ತೆ.
0: ಸರ್, ತಾವು ಇದೀಗ ಪ್ರಸ್ತಾಪ ಮಾಡಿದ್ರಿ ಈ ಡಿಜಿಟಲ್ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಅವರಿಗೆ, ಮೊಬೈಲ್ ಬಳಕೆ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಬಳಕೆ ಆಗಿರ್ಬೋದು, ಇದನ್ನು ಸತತವಾಗಿ ತಮ್ಮ ಜೊತೆಗೆ ಅದು ಬದುಕಿನ ಅಂಗ, ಅದು ಉಸಿರು ಅಂತನೋ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಅದರ ಮೂಲಕವಾಗಿ ಅವರು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವ ಅಥವಾ ತುಂಬಾ ದಾರಿ ತಪ್ಪ ಇದ್ದಾರ? ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿರೋದು.
1: ನೋಡಿ, ಈ ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಫೋನ್ ಮತ್ತೆ ಸೋಷಿಯಲ್ ಮೀಡಿಯಾ ತಾವು ಹೇಳ್ದಂಗೆ ಒಂದು ಜೀವನದ ಅಂಗ ಆಗ್ಬಿಟ್ಟಿದೆ. ನಾವು ಅದಕ್ಕೆ ಇಷ್ಟಪಡ್ತೀವೋ ಇಷ್ಟಪಡಲ್ವೋ ಅದು ಒಂದು ವಾಸ್ತವಾಂಶ ಇವತ್ತಿನ ಜೀವನದ್ದು. ಹಂಗಿರ್ಬೇಕಾದ್ರೆ ಅದರ ಸದ್ಬಳಕೆ ಮಾಡ್ಕೊಂಡು ಒಂದು ಬ್ಯಾಲೆನ್ಸ್ ತಗೊಂಡು ಬಂದು ಅವರ ಜೀವನದಲ್ಲಿ ಅದು ಹೇಗೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನು ಅವರು ಬಳಸ್ಕೊಂಡು ಮಾಡಿಕೊಂಡ್ರೆ ಇದಾಗುತ್ತೆ. ಯಾಕಂದರೆ ಈಗ ಇರೋದು ನಾವು ಇನ್ಫಾರ್ಮೇಷನ್ ಏನು ಏಜ್ ಏನು ಮಾಹಿತಿ ಯುಗ ಅಂತ ನಾವೇನು ಕರಿತೀವಿ, ಫಿಂಗರ್ ಟಿಪ್ಸಲ್ಲಿದೆ ಪ್ರತಿಯೊಬ್ಬರು ಕೂಡ. ಈ ಹಳೆ ಕಾಲದ್ದು ಹೊರಟೋಯ್ತು, ನಾವು ಚಿಕ್ಕವರಿದ್ದಾಗ ಓದಬೇಕು ಅಂದ್ರೆ ಲೈಬ್ರರಿಗೆ ಹೋಗ್ಬೇಕಿತ್ತು, ಜೆರಾಕ್ಸ್ ಮಾಡಿಸ್ಕೋಬೇಕಿತ್ತು, ಅದನ್ನು ಬಂದು ರಟ್ಟೊಡಿಬೇಕಿತ್ತು, ಎಕ್ಸಾಮಲ್ಲಿ ಪಾಸ್ ಮಾಡಬೇಕು. ಈಗ ಹಂಗಲ್ಲ, ಈಗ ನಮ್ಮ ಮೊಬೈಲ್ ಫೋನಲ್ಲೇ ನಮ್ಗೆ ಯಾವ ಮಾಹಿತಿ ಬೇಕೋ ಅದು ಸಿಗುತ್ತೆ. ಬಟ್ ಅದರಲ್ಲಿ ಅಥೆಂಟಿಕ್ ಇನ್ಫಾರ್ಮೇಷನ್ ಯಾವುದು, ಕರೆಕ್ಟ್ ಇನ್ಫಾರ್ಮೇಷನ್ ಯಾವುದು, ಆ ವಿವೇಚನೆಯನ್ನು ಈಗಿನ ಮಕ್ಕಳು ರೂಪಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳೋದು ಈಗ ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ, ಈ ಕೃತಕ ಬುದ್ಧಿಮತ್ತೆ ಏನು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದೇ ಕಷ್ಟ ಆಗ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಸೊ ಆ ವಿವೇಚನೆಯನ್ನು ಬೆಳೆಸ್ಕೋಬೇಕು ಎಲ್ಲ ಮಕ್ಕಳು ಅಂತ ನಾನು ಹೇಳಬೇಕು.
0: ಬೌದ್ಧಿಕ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಯುವಕರು ಬಹಳ ಚುರುಕು, ಬಹಳಷ್ಟು ಅನೇಕ ಸ್ಥಾನಗಳನ್ನು ಅವರು ಅಲಂಕರಿಸಿಕೊಳ್ಳಬಹುದು ಅಂತಂತ ಹೇಳಿ ಹೇಳ್ತೀವಿ ನಾವು. ಇಂಥ ಸಂದರ್ಭದಲ್ಲಿ ಉದ್ಯೋಗವನ್ನು ತಮ್ಮದನ್ನಾಗಿಸ್ಬೇಕು, ಉದ್ಯೋಗಶೀಲರಾಗಿ ಬದುಕಬೇಕು, ಅದಕ್ಕಾಗಿ AI ಅಂತನ್ನುವಂಥ ಅಂಶ ಒಂದು ತೊಡಕಾಗಬಾರ್ದು ಅಂತಂತ ಹೇಳಿ. AI ಬರಲಿ, ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆಗಳು ಇರಬಹುದು, ಇದಕ್ಕಾಗಿ ಸರ್ಕಾರಗಳು ಕೂಡ ಮುಂದೆ ಬಂದು ಅವರಿಗೆ ಅವಕಾಶ ಕೊಡಬೇಕಾಗತ್ತಲ್ಲ. ಈ ದಿಸೆಯಲ್ಲಿ ಏನೇನು ಯೋಜನೆಗಳಿವೆ ಸರ್? ಈಗ ಶಿಕ್ಷಣ ಪಡೆಯುವ ವಿಷಯದಲ್ಲಿ ಆಗಿರಬಹುದು ಅಥವಾ ಅನೇಕ ಫೆಲೋಶಿಪ್ಗಳನ್ನಾಗಲಿ ಅಥವಾ ಈ ಸ್ಕಾಲರ್ಶಿಪ್ಗಳನ್ನು ಪಡೆಯುವ

0: ದಲ್ಲಿ ಕೂಡ ಅವರಿಗೆ ಅನುಕೂಲತೆಗಳು ಇರಬಹುದಲ್ಲ.
1: ಹೌದು. ಸೊ ಈ ವರ್ಷದಿಂದ 9ನೇ ತರಗತಿಯಿಂದಲೇ ಸಿಲಬಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಇದು ಮಾಡಿದ್ದಾರೆ. ಸುಮಾರು 1800 ಸರ್ಕಾರಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ. ಅದಲ್ದಲೆ ಆವಿಷ್ಕಾರ ಅಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಏನು ಸಂಶೋಧನೆ ಮಾಡ್ತಾರೆ ಅದಕ್ಕೆ ಪೇಟೆಂಟ್ ಪಡೆಯಲು ಒಂದು ಆರ್ಥಿಕ ನೆರವನ್ನು ಸರ್ಕಾರ ಕೊಡ್ತಾ ಇದೆ. ಬಹುಮುಖ್ಯವಾಗಿ ಯುವನಿಧಿ ಅಂತ ಒಂದು ಯೋಜನೆ ಇದೆ. ಈ ಯುವನಿಧಿ ಯೋಜನೆ ಅಡಿಯಲ್ಲಿ ಸುಮಾರು 447,000 ಅಭ್ಯರ್ಥಿಗಳು ಇದನ್ನ ಸಹಾಯ ಪಡ್ಕೋತಾರೆ. ಇದರಲ್ಲಿ ನೇರವಾಗಿ ಅವ್ರಿಗೆ ಒಂದು ಭತ್ಯೆಯನ್ನ ಪಾವತಿಸಲಾಗ್ತದೆ. ಈಗಾಗಲೇ ಸುಮಾರು 1,154 crore ವೆಚ್ಚವನ್ನು ಸರ್ಕಾರ ಮಾಡಿದೆ. ಸೊ ಇದ್ರ ಜೊತೆಗೆ ಕಲಿಕೆ ಜೊತೆ ಕೌಶಲ್ಯ ಅಂತ ಒಂದು ಯೋಜನೆ ಮಾಡ್ಕೊಂಡಿದೀವಿ. ಅದರಲ್ಲಿ ಈ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮಾರ್ಕೆಟ್ ಆಧಾರಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಅದು ಅಲ್ಲದಲ್ಲೇ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಏನು ಕಲಿಕೆ ನಂತರ ಏನು ಉದ್ಯೋಗ ಇದೆ ಅದರಲ್ಲೂ ಕೂಡ ಅವ್ರಿಗೆ ಒಂದು ನೆರವಾಗಲಿ ಅಂತೇಳಿ ಸರ್ಕಾರಿ ಎಲ್ಲ ಯೋಜನೆಗಳನ್ನು ಮಾಡಿದೆ
0: ಅಲ್ವಾ. ಈಗ ಬಹುತೇಕ ನಾವೆಲ್ಲರೂ ಚರ್ಚೆ ಮಾಡೋದೇನಂತಂದರೆ ಯುವಕರಿಗೂ ಆಗಲಿ ತಂದೆ ತಾಯಿಗೆ ಪೋಷಕರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಸ್ವಲ್ಪ ಏನೋ ತುಂಬ ಗ್ಯಾಪ್ ಇದೆ ಅಂತಂಥೇಳಿ ಹಿರಿಯರ ಮಾತುಗಳನ್ನು ಯುವಕರು ಅಷ್ಟಾಗಿ ಕೇಳಲ್ಲ ಅಂತಂಥೇಳಿ ಒಂದು ಕಡೆ ಹೇಳ್ತಿದ್ರೆ, ಇಲ್ಲ ಅವರಿಗೆ ಬಹಳಷ್ಟು ವಿವೇಚನಾ ಶಕ್ತಿ ಇದೆ, ಅವರು ತುಂಬ ಪ್ರಬಲರು, ಆದರೆ ಹಿರಿಯರು ಒಂಥರ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಅವರಿಗೆ ಬಿಟ್ಬಿಡ್ಬೇಕು, ಅವರು ಮುಂದೆ ಬರ್ತಾರೆ ಅಂತೇಳಿ ಹೇಳ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಮುಂದೆ ಬರೋಕೆ ಆಗ್ತಿರಂಗಿಲ್ಲ, ಅನೇಕ ಸವಾಲುಗಳಿವೆ ಅವರಿಗೆ. ಈ ಎಲ್ಲ ಸವಾಲುಗಳನ್ನು ಮೆಟ್ಟು ನಿಲ್ಬೇಕಂತಂದ್ರೆ ಅವರಿಗೆ ಉದ್ಯೋಗ ಒಂದೇ ಬಹಳ ಮುಖ್ಯ ಅಂತಂತೇಳಿ ನಾವು ಮಾತಾಡ್ತೀವಿ ಸರ್. ಆ ಉದ್ಯೋಗ ಪಡಿಬೇಕಂತಂದಾಗ ಹೇಗೆ ಅವರು ಸ್ಪರ್ಧಾತ್ಮಕವಾಗಿ ತಮ್ಮಂಥ ಮೆಟ್ಟಿ ನಿಲ್ಬಹುದು, ಏನೇನು ಪ್ರಯತ್ನಗಳನ್ನು ಅವ್ರು ಮಾಡಬೇಕು ಅಂತನ್ನೋದನ್ನ ಹೇಳಿ ಸರ್. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಈಗ ಯು ಪಿ ಎಸ್ ಸಿ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು, ಇನ್ನಿತರ ಯಾವುದೇ ಪರೀಕ್ಷೆಗಳನ್ನಾಗಲಿ ಹೇಗೆ ತಯಾರಿ ಮಾಡ್ಕೋಬೇಕು
1: ನೋಡಿ. ಬಹು ಮುಖ್ಯವಾಗಿ ಯಾರೇ ಆಗಲಿ ಒಂದು ಓದುವಿಕೆಯನ್ನು ಬೆಳೆಸ್ಕೋಬೇಕು ಚಿಕ್ಕ ವಯಸ್ಸಿನಲ್ಲೇ. ಏನೇ ವಿಷಯ ಇರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಓದಿ ಅರ್ಥ ಮಾಡ್ಕೊಂಡು ಮನದಟ್ಟ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ನೋಡ್ತೀವಿ ಅದನ್ನು ಬರೀ ಬಾಯ್ಗಟ್ಟು ಮಾಡಿ ಅದರ ಮೇಲೆ ನಾವು ಎಕ್ಸಾಮಿನೇಷನ್ ಪಾಸ್ ಮಾಡೋಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಎಲ್ಲರೂ ಕೂಡ ನಾನು ಹೇಳ್ದಂಗೆ ಒಂದು ಓದುವಿಕೆ ಕಲಿವಿಕೆನಿಗೆ ಹೆಚ್ಚು ಮಹತ್ವ ಕೊಟ್ಟು ಯಾವುದೇ ವಿಷಯ ಆಗಿರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು. ಎರಡನೇದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಮ್ಮ ರೀಸನಿಂಗು, ಆಪ್ಟಿಟ್ಯೂಡು, ಇಂಥದನ್ನು ಟೆಸ್ಟ್ ಮಾಡ್ತಾರೆ ನಮ್ಮ ಕ್ಯಾರೆಕ್ಟರನ್ನು. ಸೊ ಹಾಗಾಗಿ ನಾವು ಒಳ್ಳೆ ಕ್ಯಾರೆಕ್ಟರನ್ನು ಬೆಳೆಸ್ಕೋಬೇಕು. ಹೇಗೆ ಬೆಳೆಸ್ಕೋಬೋದು? ಸಂವಾದ ಮಾಡೋದಿರ್ಬೋದು, ಚರ್ಚೆ ಮಾಡೋದಿರ್ಬೋದು, ಬೇರೆ ವಿಭಿನ್ನ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸೋದಿರ್ಬೋದು, ಅಥವಾ ಯಾಕೆ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಮಾಡೋದು, ವಸ್ತುನಿಷ್ಠವಾಗಿ ನಾವು ಮಾಡಬೇಕಾಗಿದೆ. ಸೊ ಹಾಗಾಗಿ ಇಂಥ ಚಾರಿತ್ರ್ಯನ ನಾವು ಬೆಳೆಸ್ಕೋಬೇಕು ಭಾಳ ತಾಳ್ಮೆಯಿಂದ. ಇದು ಇದ್ದರೆ ಎಲ್ಲ ಮತ್ತು ಎಲ್ಲ ಕಡೆಯಿಂದ ನಾವು ಜ್ಞಾನವನ್ನು ಸ್ವೀಕರಿಸೋಕ್ಕೆ ನಾವು ಓಪನ್ ಮೈಂಡೆಡ್ ಆಗಿದ್ರೆ ಅನುಕೂಲ ಆಗುತ್ತೆ.
0: ಅದೇ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಫೇಕ್ ಇರುತ್ತೆ, ಆ ಒಂದು ಅಂಶನೇ ಅಂತಿಮ ಅಂತ ಅಂದ್ಕೊಂಡು ಅದನ್ನು ಓದಿ ಇದೇ ಸತ್ಯ ಅಂತಂತೇಳಿ ಅಂದ್ಕೊಳ್ಳೋದು ಬಂದಾದರೆ ಶಿಕ್ಷಣ ಪಡೆಯುವಲ್ಲೂ ಕೂಡ ಹೇಗೆ ಅದನ್ನು ನಾವು ತಯಾರಿ ಮಾಡಬೇಕು ಅಂತನ್ನೋದ್ರ ಕಡೆನೂ ಅವರು ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ತಾವು ಹೇಳಿದಂಗೆ ಬಹಳಷ್ಟು ತಮ್ಮದೇ ಆದಂಥ ಸ್ವತಂತ್ರ ಒಂದು ಅನಿಸಿಕೆಯನ್ನು ಇಟ್ಕೋಬೇಕಾಗತ್ತೆ ಮತ್ತು ಅದು ಎಲ್ಲರಿಗೂ ಸ್ವೀಕಾರಾರ್ಹ ಆಗಿರಬೇಕು.
1: ಈಗ ನೋಡಿ, ನಾವೆಲ್ಲರೂ ಇನ್ಫ್ಲುಯೆನ್ಸರ್ ಅಂತ ಮಾತಾಡ್ತೀವಿ. ಇನ್ಫ್ಲುಯೆನ್ಸರ್ ಅಂದ್ರೇನು? ಬೇರೆಯವರ ಅಭಿಪ್ರಾಯ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಆ್ಯಕ್ಚುಲಿ ಇಂಥ ಕಾಲದಲ್ಲಿ, ಇಂಥ ಡಿಜಿಟಲ್ ಏಜಲ್ಲಿ, ಇಂಥ ಸೋಷಿಯಲ್ ಮೀಡಿಯಾ ಏಜಲ್ಲಿ ನಾವು ಸ್ವಂತ ವಿವೇಚನೆಯನ್ನು ಇಟ್ಕೊಂಡಿರ್ಬೇಕು ಮತ್ತು ನಮ್ಮದೇ ಆದ ಸ್ವಂತ ನಿರ್ಧಾರ ತೊಗೊಳ್ಬೇಕು. ಸೊ ಹಾಗಾಗಿ ಇತ್ತೀಚಿನ ನಾನು ಮೊದಲೇ ಮಾತಾಡ್ದಂಗೆ ಫೇಕ್ ನ್ಯೂಸು, ಡೀಪ್ ಫೇಕು ಇತ್ಯಾದಿಗಳೆಲ್ಲ ಇದ್ದಾವೆ. ಸೊ ಹಾಗಾಗಿ ನಾವು ಅದನ್ನು ಯಾವುದೇ ಮಾಹಿತಿಯನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ, ಹಂಚ್ಕೋಬೇಕಾದ್ರೆ ಅದರ ಮೂಲ ಯಾವುದು, ಅದು ಸರಿನಾ ತಪ್ಪ, ಮತ್ತು ಅದರಿಂದ ಏನಾದ್ರು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಒಂದು ವಿವೇಚನೆಯನ್ನು ಇಟ್ಕೊಂಡು ನಾವು ಅದನ್ನು ಶೇರ್ ಮಾಡೋದಿರ್ಬೋದು ಅಥವಾ ಹಂಚ್ಕೊಳ್ಳೋದಿರ್ಬೋದು ಇರಬೇಕು. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಇವತ್ತಿನ ದಿನ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳೋದಕ್ಕೆ.
0: ಯುವಕರನ್ನು ಅಥವಾ ಯುವಶಕ್ತಿಯನ್ನು ಎಷ್ಟೋ ಸಲ ದುರುಪಯೋಗಗೊಳಿಸ್ಕೊಳ್ಳಾಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಅಂದರೆ ಅವರು ಒಂಥರ ಮಾಬ್ ಆಗಿ ಬಂದ್ಬಿಡ್ತಾರೆ, ಅಥವಾ ತಾವು ಸಮರ್ಥವಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕೆ ಆಗ್ತಿರಂಗಿಲ್ಲ, ಅವ್ರನ್ನ ಇನ್ನೊಬ್ರು ಯಾರೋ ಬಳಸ್ಕೊಂಡ್ಬಿಡ್ತಾರೆ ಅಂತಂಥೇಳಿ. ಹಾಗಾಗಿ ಇದರಲ್ಲಿ ಏನಂದ್ರೆ ಸ್ವಂತಿಕೆ ಇದ್ರೆ ಬಹುಶಃ ಅವರು ಆ ಕಡೆ ವಾಲ್ಲಿಕ್ಕಿಲ್ಲ, ತಮ್ಮ ಬದುಕಿನ ಒಂದು ಭವಿಷ್ಯ ರೂಪಣೆ ಮಾಡುವಲ್ಲೇ ಸತತ ಪರಿಶ್ರಮವನ್ನು ಅವ್ರು ಹಾಕ್ಬಹುದು.
1: ಅಲ್ಲ, ಇದು
0: ಈ ದಿಶೆಯಲ್ಲಿ ತಮ್ಮಂಥವ್ರು ತಾವು ನೋಡಿ ಐ ಪಿ ಎಸ್ ಮಾಡಿದವರು, ಇಂಥ ದೊಡ್ಡ ಸ್ಥಾನದಲ್ಲಿ ಇದ್ದೀರಿ ಮತ್ತೆ ಯುವಕರಾಗಿದ್ದೀರಿ, ನಿಮ್ಮ ಒಂದು ಮಾತು ಏನಿರಬಹುದು ಅಂತೇಳಿ ಅವ್ರಿಗೊಂದು ಕುತೂಹಲ ಇರ್ತದೆ. ಏನೇನು ಕಿವಿ ಮಾತನ್ನ ಹೇಳಬಹುದು ತಾವು ಈ ಸಂದರ್ಭದಲ್ಲಿ?
1: ನೋಡಿ, ಇದು ಇವತ್ತಿನ ಸಮಸ್ಯೆ ಅಲ್ಲ, ಮೊದಲಿನಿಂದ ಅನಾದಿ ಕಾಲದಿಂದ ಇದು ಈ ದುರ್ಬಳಕೆ

0: ಮಾಡ್ಕೊಳೋದು ವಿಶೇಷವಾಗಿ ಯುವಕರನ್ನ ಅದು ನಡ್ಕೋ ಬಂದಿದೆ. ಸೊ ನಾನು ಅಷ್ಟೇ ಹೇಳೋದು, ಓದುವಿಕೆ ಅಂದರೆ ವೆಲ್ ರೆಡ್ ಪರ್ಸನ್ ಆಗಿರಬೇಕು. ನಮ್ಮಿಂದ ಏನು ಬಯಸ್ತಾ ಇದ್ದಾರೆ, ಯಾಕೆ ಬಯಸ್ತಾ ಇದ್ದಾರೆ, ನಮ್ಮಿಂದ ಇನ್ನೂ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ಆ ವಿವೇಚನೆಯನ್ನು ಹೊಂದ್ಕೊಂಡಿರಬೇಕು. ಅದಲ್ದಲೆ ಇವತ್ತಿನ ಏನು ಇನ್ಫಾರ್ಮೇಷನ್ ಏಜ್ ಅಂತ ಹೇಳ್ತೀವಿ, ಬಹಳಷ್ಟು ಇನ್ಫಾರ್ಮೇಷನ್ ನಮಗೆ ಬರ್ತಾ ಇದೆ, ನಮಗೆ ಸರಿನೋ ತಪ್ಪೋ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಮತ್ತು ಈಗಿನ ಅಲ್ಗಾರಿದಮ್ಸ್ ಹೆಂಗಿದಾವೆ ಅಂದರೆ, ನಾವು ಏನಾದ್ರು ಒಂದನ್ನು ನೋಡಿದ್ರೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತವೆ.
1: ಸುಳ್ಳು ನೋಡಿದ್ರೆ ಸುಳ್ಳೇ ಬರ್ತದೆ,
0: ಸುಳ್ಳೇ ಬರ್ತಾ ಇರುತ್ತೆ. ಅಥವಾ ಯಾವ್ದಾದ್ರು ಒಂದು ವಿಷಯ ನೋಡಿದ್ರೆ ಆ ವಿಷಯದ ಒಂದೇ ರೀತಿಯಾದಂಥ ಒಂದು ಇದನ್ನು ಬರ್ತಾ ಇರುತ್ತೆ. ವಿಭಿನ್ನ ಅಭಿಪ್ರಾಯಗಳು ನಮಗೆ ಸಿಗೋದಿಲ್ಲ, ಒಂದೇ ನಮಗೇನು ಇಷ್ಟಪಡ್ತೀವಿ ಅಂತ ಅದು ಡಿಸೈಡ್ ಮಾಡ್ತಾ ಅದೇ ಬರ್ತಾ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನಾವು ಎಲ್ಲದನ್ನು ಸ್ವೀಕರಿಸೋದಕ್ಕೆ, ಅದಕ್ಕೆ ನಾನು ಹೇಳಿದ್ದು ಎಲ್ಲ ದೃಷ್ಟಿಕೋನವನ್ನು ಎಲ್ಲ ಸಿದ್ಧಾಂತಗಳನ್ನು ನಾವು ಸ್ವೀಕಾರ ಮಾಡ್ಕೊಂಡು ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದು ಪರಿಪಾಲನೆ ಮಾಡಬೇಕು. ಈಗೇನಾಗ್ಬಿಟ್ಟಿದೆ ಅದು ಬೇರೆ, ಈಗ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕ್ಕಿಂತ ಮುಂಚೆ ರೋಬೋಟಿಕ್ಸ್ ಆಟೋಮೇಷನ್ ಎಲ್ಲ ಇತ್ತು. ಈಗ ಫಾರ್ ಎಕ್ಸಾಂಪಲ್ 50 ವರ್ಷದ ಹಿಂದೆ ವಾಷಿಂಗ್ ಮಷಿನ್ ಇರ್ತಾ ಇರಲಿಲ್ಲ, ಕುಕ್ಕರ್ ಇರ್ತಾ ಇರಲಿಲ್ಲ, ಅಥವಾ ಇತ್ತು ಮೈಕ್ರೋವೇವ್ ಇರ್ತಾ ಇರಲಿಲ್ಲ. ಅವೆಲ್ಲ ನಮ್ಮ ಜೀವನವನ್ನು ಸುಗಮವಾಗಿ ಸರಳವಾಗಿ ಮಾಡಿಕೊಟ್ಟಿದ್ದಾವೆ. ಬಟ್ ಈಗೇನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ನಮ್ಮ ಕ್ರಿಟಿಕಲ್ ಥಿಂಗನ್ನು ಬಿಟ್ಕೊಟ್ಬಿಟ್ಟಿದ್ದೀವಿ. ಈ ಒಂದು ಲೆಟರ್ ಬೇಕು ಅಂದ್ರೆ ನಾವು ಯಾವ್ದಾರು ಒಂದು ಎಐ ಆ್ಯಪ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರೆ ಲೆಟರ್ ಅದೇ ತೆಗೆದುಕೊಳ್ಳುತ್ತೆ ಅಲ್ವಾ.
1: ಅಂದ್ರೆ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ಬೋದು ಅಂದ್ರೆ ಸರ್, ಯುವಕರು ಒಳ್ಳೆ ವಿಷಯ ಕಡೆನೆ ಅವರು ಜಾಸ್ತಿ ತಮ್ಮ ಮನಸ್ಸನ್ನು ಇಟ್ಟಿರಲಿ. ಉದಾಹರಣೆ ಈಗ ಅಲ್ಗಾರಿದಮ್ನಲ್ಲಿ ತಾವು ಏನು ನೋಡ್ತಾರೆ ಅದೇ ಬರುತ್ತಂದ್ರೆ, ಆದಷ್ಟು ಅವರು ಒಳ್ಳೆ ವಿಷಯದ ಕಡೆನೆ ಸ್ವಲ್ಪ ಜಾಸ್ತಿ ಸರ್ಚ್ ಮಾಡಿದ್ರೆ ಒಳ್ಳೆ ವಿಷಯನೇ ಅವ್ರಿಗೆ ಬರ್ತಾ ಹೋಗ್ತದೆ,
0: ಒಳ್ಳೆ ವಿಷಯ ಬರುತ್ತೆ. ಪ್ಲಸ್ ನಮ್ಗೆ ಈಗ ಯಾವ್ದ್ರ ವಿಷಯ ಬಗ್ಗೆ ಇನ್ನ ಆಳವಾಗಿ ನೋಡ್ಬೇಕು ಅಂದ್ರೆ, ಇದೆಂತ ಯುಗ ನಮ್ ಕೈಯಲ್ಲೇ ಇದೆ, ಎಷ್ಟು ಆಳವಾಗಬೇಕು ಅಷ್ಟು ಆಳವಾಗಿ ಹೋಗ್ಬೋದು. ಎಂಥ ಎಕ್ಸ್ಪರ್ಟ್ಸ್ ಬೇಕು ನಿಮ್ಗೆ ಸಿಗ್ತಾರೆ, ಈಗ ವಿಡಿಯೋಗಳು ಸಿಗ್ತಾವೆ ನಿಮ್ಗೆ. ಏನಾರು ಕಲಿಬೇಕು ಅಂದ್ರೆ ನಾವೇನು ದೂರ ನಡ್ಕೊಂಡು ಹೋಗ್ಬೇಕಾಗಿಲ್ಲ, ಇವತ್ತು ಶಾಲೆನೇ ನಮ್ಮ ಮನೆಗೆ ಬಂದಿದೆ. ಒಳ್ಳೆ ಸರ್ಚ್ ಮಾಡಬೇಕು, ಒಳ್ಳೆ ಇದು ಮಾಡಿದ್ರೆ ಅಲ್ಗಾರದ ಅದೇ ಪಿಕಪ್ ಮಾಡುತ್ತೆ. ಸೊ ನಾವು ಈ ತಂತ್ರಗಳನ್ನ ಹೇಗೆ ಬಳಸ್ದಂಗೆ ನಮ್ಗೆ ಅದು ಒಳ್ಳೆ ಶಕ್ತಿನೂ ಕೂಡ ಒಂದ್ ಕಡೆ ದುಶಕ್ತಿನೂ ಕೂಡ, ನಾವು ಹೇಗೆ ಬಳಕೆ ಮಾಡ್ತೀವಿ ನಮ್ಮ ಕೈಯಲ್ಲಿದೆ ಅದು. ನಾವು ಒಳ್ಳೇದಕ್ಕೆ ಬಳಕೆ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದಕ್ಕೆ ಬಳಕೆ ಮಾಡಿದ್ರೆ ನಾವು ಕೆಟ್ಟವರಾಗ್ತೀವಿ.
1: ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ಈ ಮೊಬೈಲ್ ಅಲ್ಲಿ ಹೇಳಬಹುದು. ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಧನಾತ್ಮಕವಾದ ಅಂಶಗಳೇ ನಿಮ್ಮ
0: ಮುಂದೆ ಬರುತ್ತೆ.
1: ಸರ್, ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಅಪಾಯಿಂಟ್ಮೆಂಟ್ಗಳು ಆಗಬೇಕು ಅಂತ ಹೇಳ್ತೀವಿ, ಮತ್ತೆ ಅವರಿಗೆ ಸಾಕಷ್ಟು ತರಬೇತಿಗಳು ಸಿಗಬೇಕು ಅಂತ ಹೇಳ್ತೀವಿ. ಮತ್ತೆ ಸರ್ಕಾರಿ ಹುದ್ದೆ ಸಿಗದೆ ಹೋದ್ರು ಅಥವಾ ಉದ್ಯೋಗ ಅಲ್ಲಿ ಸಿಗದೆ ಹೋದ್ರು ತಾವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನಾವೇನು ಹೇಳ್ತೀವಲ್ಲ, ಆ ದಿಶೆಯಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿವೆ. ಇವತ್ತು ಅವರು ಉದ್ಯಮಿಗಳಾಗಬಹುದು ಮುಂದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಸರ್ಕಾರಗಳ ಪ್ರಯತ್ನಗಳು ಹೇಗಿವೆ ಮತ್ತೆ ತಮಗೆ ಏನನ್ಸುತ್ತೆ ಸರ್, ಇಲಾಖೆಯ ಕಡೆಯಿಂದ ಏನೇನು ಅನುಕೂಲತೆಗಳಿವೆ?
0: ಅದೇ, ನಾನು ಈ ವರ್ಷ 70,000 ಹುದ್ದೆಗಳಿಗೆ ಸರ್ಕಾರ ಭರ್ತಿ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದೆ. ಅದರಲ್ಲಿ ಕ್ರೀಡಾಪಟುಗಳಿಗೆ ನಮ್ಮ ಇಲಾಖೆ ವತಿಯಿಂದ 2% ಮೀಸಲಾತಿಯನ್ನು ಇಡಲಾಗಿದೆ. ಅದಲ್ದಲೇ ಈಗ ಈ ಹಿಂದೆ ಹೇಳ್ದಂಗೆ ಯುವ ನಿಧಿ ಮತ್ತು ಇತ್ಯಾದಿ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಇದರಿಂದಾಗಿ ಒಂದು ಏನು ತಾವು ಹೇಳ್ದಂಗೆ ಯುವಕರಿಗೆ ಸಬಲೀಕರಣ ಮಾಡೋದು ಬಹಳ ಮುಖ್ಯವಾದಂಥ ಅಂಶ. ಸ್ವಯಂ ಉದ್ಯೋಗಗಳು ಅಥವಾ ಉದ್ಯೋಗ ಸಿಕ್ಕಿದ್ರೆ ಅವ್ರಿಗೆ ಅವರ ಸಬಲೀಕರಣ ಅದೇ ಬಂದ್ಬಿಡುತ್ತೆ. ಸೊ ಸರ್ಕಾರದ ವತಿಯಿಂದ ಬಹುಮುಖ್ಯವಾಗಿ ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ, ಅದಲ್ದಲ್ಲೇ ಲೈಬ್ರರಿಗಳಿದ್ದಾವೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಓದಬೇಕು ಅಂತಿದ್ದಾರೆ ಅವ್ರಿಗೆ, ಮತ್ತೆ ಇದು ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಕ್ಕೆ ಮತ್ತೆ ನಿಧಿ ಇದೆ. ಸೊ ಅದರಿಂದ ಅವರು ಹೆಚ್ಚಿನ ಒಂದು ಸಹಾಯನ ಪಡ್ಕೋಬೋದಾಗಿದೆ. ಯುವ ಜನರು ಏನಿದ್ದಾರೆ ಎಸ್ಪೆಷಲಿ ತಾವು ಹೇಳ್ತೇವೆ ಸ್ವಯಂ ಉದ್ಯೋಗಕ್ಕೆ ಏನೇನು ಬೇಕು ಅದು ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಹಲವಾರು ಇಲಾಖೆಗಳು ಇದಕ್ಕೋಸ್ಕರನೇ, ಏನು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತು ಉದ್ಯೋಗ ಇರ್ಬೋದು, ಅದಕ್ಕೆಲ್ಲ ಉತ್ತಮ ರೀತಿಯಲ್ಲಿ ಯುವ ಜನರಿಗೆ ಸಹಾಯವಾಗಲಿ ಅಂತ ಆ ದಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ.
1: ಯುವಕರಿಗೆ ತಾವು ಹೇಳುವಂತಹ ಒಂದು ಕಿವಿ ಮಾತು ಆಗಿರ್ಬೋದು ಅಥವಾ ಹಿರಿಯರು ಹೇಳಿದಂತಹ ದೊಡ್ಡ ದೊಡ್ಡ ಮಾತುಗಳು ಎಷ್ಟು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾಗಿದೆ ಸರ್?
0: ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಎದ್ದೇಳಿ ಗುರು ಮುಟ್ಟುವ ತನಕ ನೀವು ನಿಲ್ಲಬೇಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಒಳ್ಳೆ ಮಾತುಗಳು ಇನ್ಯಾರು ಹೇಳ್ತಾರೆ? ಅದಲ್ದಲೆ ಈ ಬರೀ ಯುವ ಜನರು ಇವತ್ತು ಕನಸು ಕಾಣೋರು ಮಾತ್ರ ಅಲ್ಲ, ಕನಸನ್ನು ನನಸು ಮಾಡುವಂಥ ಶಕ್ತಿಶಾಲಿಯಾದಂಥ ವ್ಯಕ್ತಿಗಳು. ಸೊ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿ ಒಳ್ಳೆ ಪ್ರಜೆಗಳಾಗಿ ಅಂತ ನಾವು ಹೇಳಕ್ಕೆ ಬಯಸ್ತೇನೆ.
1: ದೊಡ್ಡ ಕನಸು ಕಾಣಲಿ ಅಂತ ಹೇಳ್ತಾ ಇದ್ದೀರಿ ತಾವು.
0: ದೊಡ್ಡ ಕನಸು ಕಂಡಷ್ಟು ನಮ್ಮ ರಾಷ್ಟ್ರ ಇನ್ನ ಬಲಿಷ್ಠ ಆಗುತ್ತೆ. ಒಂದು ಹೇಳ್ಬೇಕಂದ್ರೆ ಸರ್ಕಾರ ತನ್ನ ಯೋಜನೆಗಳ ಮುಖಾಂತರ ಎಲ್ಲರಿಗೂ ಏಣಿಯಾಗಲು ಸಾಧ್ಯ ಇದೆ, ಆದ್ರೆ ಏರ್ಬೇಕಾದವರು ಅವರೇ ಯುವಕರೇ. ಸೊ ಹಾಗಾಗಿ ಯುವಕರು ನಾವು ಕೊಡಂತ ಏಣಿನ ಹೇಳಿ ಅಂತ ನಾವು ಕೇಳ್ಕೊಳ್ತೀವಿ.
1: ಏರೇ ಇರ್ತಾರೆ ಸರ್.

ಸಂತೋಷ ಸರ್, ಈಗ ರಾಷ್ಟ್ರ ನಿರ್ಮಾಣಕ್ಕಾಗಿ ಏನು ನಾವು ಈ ವರ್ಷದ ಘೋಷವಾಕ್ಯವನ್ನು ವಿಭಿನ್ನ ಸಂದರ್ಭಗಳು ಮತ್ತು ಸಮಾನ ಆಕಾಂಕ್ಷೆಗಳು ಅಂತೇಳಿ ಹೇಳ್ತಾ ಇದ್ದೀವಲ್ಲ, ಬಹಳಷ್ಟು ಆಶೋತ್ತರಗಳನ್ನು ಇಟ್ಟುಕೊಂಡು ನಮ್ಮ ಯುವಕರು ಇವತ್ತು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ನಾಯಕತ್ವ ವಹಿಸಲು ತಯಾರಿ ಆಗಿರ್ಬೋದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಟ ಮಾಡಲು ಅಂತ ಏನೇನು ಬೇಕು ಅಂತನಕ್ಕೆ ಅದರ ಸಲುವಾಗಿಯೂ ಕೂಡ ಹೋರಾಟ ಮಾಡ್ತಿರ್ಬೋದು, ಅಥವಾ ತಮ್ಮ ಜೀವನವನ್ನು ತಾವು ಸ್ವಾವಲಂಬಿಗಳಾಗಿ ನಡೆಸಬೇಕು ಅಂತ ಉದ್ದೇಶನೂ ಇರ್ಬೋದು. ಇವತ್ತು ತಂದೆ ತಾಯಿಗಳಿಗೆ ಭಾರವಾಗಿ ನಾವು ಇರಬಾರ್ದು, ನಾವೇ ನಮ್ಮ ಬದುಕನ್ನು ನಡೆಸಬೇಕು ಅಂತನೋ ಆಕಾಂಕ್ಷೆ ಉದ್ದೇಶಗಳನ್ನೆಲ್ಲ ಹೊತ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಗಳು ಕೂಡ ಸಾಥ್ ಕೊಡಬೇಕು, ಬರೋ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗಲಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್. ತಮ್ಮ ಇಲಾಖೆ ಕಡೆಯಿಂದ ವಾರ್ತಾ ಮತ್ತು

0: ತಮ್ಮ ಜೀವನವನ್ನು ತಾವು ಸ್ವಾವಲಂಬಿಗಳಾಗಿ ನಡೆಸಬೇಕು ಅಂತ ಉದ್ದೇಶನೂ ಇರ್ಬೋದು. ಇವತ್ತು ತಂದೆ ತಾಯಿಗಳಿಗೆ ಭಾರವಾಗಿ ನಾವು ಇರಬಾರ್ದು, ನಾವೇ ನಮ್ಮ ಬದುಕನ್ನು ನಡೆಸಬೇಕು ಅಂತ ಆಕಾಂಕ್ಷೆ ಉದ್ದೇಶಗಳನ್ನೆಲ್ಲ ಹೊತ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಗಳು ಕೂಡ ಸಾಥ್ ಕೊಡಬೇಕು, ಬರೋ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗಲಿ ಅಂತಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಸರ್, ತಮ್ಮ ಇಲಾಖೆ ಕಡೆಯಿಂದ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಆಗಿರ್ಬೋದು ಅಥವಾ ಯುವಜನ ಮತ್ತು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಇದರ ಕಡೆಯಿಂದ ಕೂಡ ಸಾಕಷ್ಟು ಅನುಕೂಲತೆಗಳು ಇನ್ನೂ ಹೆಚ್ಚಿಗೆ ಸಿಗ್ತಾ ಹೋಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಬಯಸ್ಬೋದು. ಸರ್, ತಾವು ಆಕಾಶವಾಣಿಗೆ ಬಂದು ಆಗಸ್ಟ್ 12 ಇವತ್ತು ಏನಿದೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನವನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ತಾವು ಬಂದು ಮಾತನಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
1: ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ.
0: ನಮಸ್ಕಾರ.

ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೆ, ಈಗ ಸಮಯ 8:55:13.
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
5: ಐಪಿಎಸ್ ಅಂತ ಹೇಳೋದನ್ನು ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ, ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.

0: ಕಾರ್ನಿವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
4: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
5: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
4: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
5: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ತಗೊಳ್ಳೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
5: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
4: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
5: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ರೈತ ಬಾಂಧವರೇ, ಪೊನ್ನಿಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
3: ಸ್ಟಿಲ್, ಹಸ್ಕವರ್ನ, ಹೋಂಡಾ, ಓಲಿಯೋಮ್ಯಾಕ್, ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ಉಡ್ಚಿಪರ್ ಮಷಿನ್,
2: 80 ಅಡಿ ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
3: ಸಂಪರ್ಕಿಸಿ
2: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
7: The number you've dialed is currently busy. Kindly try after the call.
3: ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
9: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
4: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
5: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
4: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
5: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
10: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
11: ಗೀತಮಾಧುರ್ಯ,
12: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222285588, ಮತ್ತೊಂದು ದೂರವಾಣಿ ಸಂಖ್ಯೆ 0827222281219. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
3: ಆಕಾಶವಾಣಿ ಮಡಿಕೇರಿ, ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
4: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್.
6: ಯುವ ಮಿತ್ರರೇ ನಮಸ್ಕಾರ. ಯುವ ಶಕ್ತಿ ಅಂದ್ರ ಅದು ಭೋರ್ಗರೆಯೋ ನೀರು ಇದ್ದಂಗ. ಅದಕ್ಕ ಅಣೆಕಟ್ಟು ಕಟ್ಟಿ ಆ ಹರಿವನ್ನ ಸರಿಯಾದ ದಾರಿಯೊಳಗ ಪ್ರವಹಿಸಿದ್ರ ಅದು ಅದ್ಭುತಗಳನ್ನ ಸೃಷ್ಟಿ ಮಾಡ್ತದ. ನಮ್ಮ ಭವಿಷ್ಯವನ್ನ ಸದೃಢಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತದ. ಸಾವಿರದ 1999 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2000 ಇಸ್ವಿ ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ ಅಂತ ಆಚರಿಸಬೇಕು ಅಂತ ಕರೆ ಕೊಡ್ತು. ಪ್ರಪಂಚದಾದ್ಯಂತ ಇರೋ ಯುವ ಸಮೂಹ, ಇವರ ಮೇಲೆ ಪ್ರಭಾವ ಬೀರೋ ವಿವಿಧ ಸಮಸ್ಯೆಗಳನ್ನ ಕೇಂದ್ರೀಕರಿಸಲಿಕ್ಕೆ ಈ ದಿನವನ್ನ ಆಚರಿಸಬೇಕು ಅಂತ ನಿರ್ಣಯ ಮಾಡಿದ್ರು. ಯುವ ಜನರೊಳಗ ಇರುವಂತಹ ಪ್ರತಿಭೆಯನ್ನ ಗುರುತಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಅನೇಕ ಯುವ ಸಂಸ್ಥೆಗಳಿಗೆ, ಯುವ ಜನರಿಗೆ ಸರ್ಕಾರಗಳು ಅನುವು ಮಾಡಿಕೊಡ್ತಾವ. ಅನೇಕ ವಿಷಯಗಳ ಬಗ್ಗೆ ಸಂವಾದಗಳ ಮೂಲಕ ತಿಳುವಳಿಕೆ ಮೂಡಿಸೋದು, ಮುಖ್ಯ ನಿರ್ಧಾರಗಳನ್ನ ಕೈಗೊಳ್ಳುವುದರೊಳಗ ಯುವ ಜನರು ಮುಕ್ತವಾಗಿ ಭಾಗವಹಿಸೋದು, ಇವೇ ಮುಂತಾದ ಆಶಯಗಳೊಂದಿಗೆ ರಾಷ್ಟ್ರದ ವಿಶ್ವದ ಸುಸ್ಥಿರ ಅಭಿವೃದ್ಧಿಯೊಳಗ ಯುವ ಜನರು ಸಕ್ರಿಯವಾಗಿ ಒಳಗೊಳ್ಳುವಿಕೆಯ ಬಗ್ಗೆ ಉತ್ತೇಜಿಸುವ ದಿನವಾಗಿಯೂ ಅಂತಾರಾಷ್ಟ್ರೀಯ ಯುವ ದಿನವನ್ನ ಆಚರಿಸಲಾಗ್ತದೆ.

2024 ಅಂತಾರಾಷ್ಟ್ರೀಯ ಯುವ ದಿನದ ಧ್ಯೇಯವಾಕ್ಯ ವಿಭಿನ್ನ ಸನ್ನಿವೇಶಗಳು ಸಾಮಾನ್ಯ ಆಕಾಂಕ್ಷೆಗಳು ಎಲ್ಲಾ ಯುವಜನರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಮುನ್ನಡೆಸುವುದು. ಡಿಫರೆಂಟ್ ಕಾಂಟೆಕ್ಟ್ಸ್ ಕಾಮನ್ ಎಸ್ಪಿರೇಷನ್ಸ್ ಅಡ್ವಾನ್ಸಿಂಗ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಯಂಗ್ ಪೀಪಲ್. ಜಾಗತಿಕವಾಗಿ ಯುವಜನರು ಬೇರೆ ರೀತಿಯ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ. ಆದ್ರೆ ಅವರೆಲ್ಲರೂ ಉತ್ತಮ ಆರೋಗ್ಯವನ್ನ ಪಡಿಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡಿಬೇಕು, ಹಂಗನ ಸುಸ್ಥಿರ ಭವಿಷ್ಯದಂತಹ ಗುರಿಗಳನ್ನ ಹಂಚಿಕೊಳ್ಬೇಕು ಅನ್ನೋದನ್ನ ಉತ್ತೇಜಿಸುವಂತಹ ಯುವ ದಿನದ ಧ್ಯೇಯವಾಕ್ಯ ಇದು. ಈ ಅಂತಾರಾಷ್ಟ್ರೀಯ

0: ಯುವ ದಿನ ಜಗತ್ತಿನಾದ್ಯಂತ ಇರುವ ಯುವಜನರು ಎದುರಿಸ್ತಾ ಇರೋ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿಸದ ಅಷ್ಟೇ ಅಲ್ಲ, ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಯುವಜನರು ಅಗತ್ಯ ಪಾಲುದಾರರು ಅನ್ನೋದರ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ಮಾಡುತ್ತದೆ. ಈ ರೀತಿಯ ಜಗತ್ತಿನ ಸುಸ್ಥಿರ ಅಭಿವೃದ್ಧಿಯೊಳಗ ಯುವಜನರು ಸಮರ್ಥವಾಗಿ ತಮ್ಮ ಪಾಲುದಾರಿಕೆಯನ್ನ ನಿರ್ವಹಿಸಬೇಕು ಅಂತಂದ್ರೆ ಅವರು ಉತ್ತಮ ಶಿಕ್ಷಣವನ್ನ ಪಡಿಬೇಕು. ಒಂದು ವೇಳೆ ಅವರು ಆರ್ಥಿಕವಾಗಿ ಸಬಲರು ಆಗಿದ್ದಿಲ್ಲ ಅಂತಂದ್ರೆ ಅವರಿಗೆ ಅಂತಹ ಅವಕಾಶಗಳನ್ನ ನಾವು ಒದಗಿಸಿಕೊಡಬೇಕು. ಈ ನಿಟ್ಟಿನೊಳಗ ಒಂದು ಮಾತುಕತೆಯಾದ ಕೇಳೋಣ ಬರ್ರಿ ಯುವ ಮಿತ್ರರೇ. ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಷೇತ್ರದೊಳಗ ಶಿಕ್ಷಣ ಪಡೀಲಿಕ್ಕೆ ಇರುವಂತಹ ಅವಕಾಶಗಳು, ಈ ಬಗ್ಗೆ ಯುವ ಉತ್ಸಾಹಿ ವರುಣ್ ಜಿಆರ್ ಅವರೊಂದಿಗೆ ಮಾತುಕತೆಯಾದ ಕೇಳ್ರಿ. ನಮಸ್ಕಾರ ಯುವ ಶ್ರೋತೃಗಳೇ. ಎಸ್ಎಸ್ಎಲ್ಸಿ ಆದ್ಮೇಲೆ ನಾ ಮುಂದೆ ಎಲ್ಲಿ ಹೋಗ್ಲಿ, ಪಿಯುಸಿ ಆದ್ಮೇಲೆ ಏನ್ ತಗೊಳ್ಳಿ, ಆಹಾಹಾ, ತಲೆಯೊಳಗ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಗಲಿಬಿಲಿ, ಮತ್ತ ಮನೆಯೊಳಗ ಪಾಲಕರ ಮಾತನ್ನು ಕೂಡ ಕೇಳಬೇಕು. ಅವರು ಒಮ್ಮೊಮ್ಮೆ ಇಲ್ಲೇ ಇದ್ದು ಓದು ಅಂತ ಹೇಳ್ತಾರ, ಇಲ್ಲ ಸಾಧ್ಯ ಆಗ್ತಿದ್ರೆ ಬೇರೆ ಊರಿಗೆ ಹೋಗಿ ತನಗ ಆಸಕ್ತಿ ಇರುವಂತಹ ಕೋರ್ಸ್ನೊಳಗ ಮುಂದುವರಿಯಬಹುದು. ಈ ಎಲ್ಲಾದ್ರ ನಡುವೆ ನಾವು ಆಗಾಗ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ, ತರಬೇತಿಗಳ ಬಗ್ಗೆ, ಆಮೇಲೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಅಂಥದೇ ಒಂದು ವಿಶೇಷವಾದಂತಹ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಲಿಕ್ಕೆ ಅವಕಾಶ ಇರುವಂತಹ ಒಂದು ವಿಷಯವನ್ನ ನಮ್ಮ ಯುವ ಶ್ರೋತೃಗಳಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಯಾವ ದಾರಿಯಾದರೇನು, ಗುರಿಯೂ ಒಂದೇ ಅಲ್ಲವೇ, ಎಲ್ಲರ ಗುರಿಯೂ ಸುಸ್ಥಿರ ಭವಿಷ್ಯದತ್ತ. ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಇವರು ನಡೆಸುವಂತಹ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಒಳಗ ಒಂದು ಡಿಗ್ರಿ ಕೋರ್ಸ್, ಎರಡು ಡಿಪ್ಲೊಮಾ ಕೋರ್ಸ್ಗಳವ. ಅವು ಯಾವುವು, ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು, ಕೋರ್ಸ್ ಯಾವಾಗಿಂದ ಶುರು ಆಗ್ತದ, ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ವರುಣ್ ಜಿಆರ್ ಅವರು ಇವತ್ತ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್.
0: ಇವತ್ತ ನಮ್ಮ ಯುವ ಮಿತ್ರರು ಎಸ್ಎಸ್ಎಲ್ಸಿ ಮುಗಿಸಿದವರಿದ್ದಾರೆ, ಪಿಯುಸಿ ಮುಗಿಸಿದವರಿದ್ದಾರೆ. ನಮ್ಮ ಕೆಲವು ಯುವ ಮಿತ್ರರು ಆರ್ಥಿಕವಾಗಿ ಅಷ್ಟು ಸಬಲರಾಗಿರೋದಿಲ್ಲ, ಹಂಗಾಗಿ ನಾ ಮುಂದೆ ಏನ್ ಮಾಡಬೇಕು, ನನ್ನಿಂದ ನನ್ನ ಪಾಲಕರಿಗೆ ತೊಂದರೆ ಆಗಬಾರ್ದು ಅಂತ ಯೋಚನೆಗಳು ಕೂಡ ಇರ್ತಾವ. ಹಂಗಾಗಿ ಒಂದಷ್ಟು ಡಿಪ್ಲೊಮಾ ಕೋರ್ಸ್ ಮತ್ತ ಒಂದು ಬಿಎಸ್ಸಿ ಅನ್ನುವಂತಹ ಕೋರ್ಸ್, ಆ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅಂತ.
1: ಆಕ್ಚುಲಿ ಲಾಸ್ಟ್ 3 ಇಯರ್ಸ್ ಇಂದ ಈ ಕೋರ್ಸ್ ನ ನಾವು ಶುರು ಮಾಡಿದ್ದೀವಿ. ಇದ್ರಲ್ಲಿ ಬಂದ್ಬಿಟ್ಟು 3 ಕೋರ್ಸ್ಗಳು ನಾವು ಮಾಡ್ತಾ ಇದೀವಿ. ಒಂದು ಡಿಗ್ರಿ ಕೋರ್ಸ್ ಇದೆ, 2 ಡಿಪ್ಲೊಮಾ ಕೋರ್ಸ್ ಇದೆ ಮೇಡಮ್. ಮೊದಲನೇದು ಬಂದ್ಬಿಟ್ಟು ಬಿಎಸ್ಸಿ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಇದು ಬಂದ್ಬಿಟ್ಟು ಒಂದು ಡಿಗ್ರಿ ಕೋರ್ಸ್ ಆಗಿರ್ತದೆ, 3 ವರ್ಷಗಳ ಕಾಲ ನಡೆಯುತ್ತೆ, ಅಂದ್ರೆ 36 ತಿಂಗಳುಗಳು ನಡೆಯುತ್ತೆ.
0: ಎಲ್ಲ ಡಿಗ್ರಿಗಳ ತರಾನೇ 3 ವರ್ಷದ ಡಿಗ್ರಿ.
1: ಹೌದು ಮೇಡಮ್. ಸೊ ಇದರಲ್ಲಿ ಏನು ಅಂತಂದ್ರೆ, ಇವಾಗ ಯಾವ್ದೇ ಕೋರ್ಸ್ಗಳು ಮಾಡ್ತೀರಾ ಅಂದ್ರೆ ಫೀಸ್ ಕಟ್ಬಿಟ್ಟು ಎಲ್ಲರೂ ಲಕ್ಷಗಟ್ಟಲೆ ಅಥವಾ 1000 ಗಟ್ಟಲೆ ಅವ್ರ ಶಕ್ತಿ ಪ್ರಕಾರ ಕೆಲವು ಕಾಲೇಜ್ಗಳಿಗೆ ಹೋಗಿ ಮಾಡ್ತಾರೆ. ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ, ಇದಕ್ಕೆ ಸಂಪೂರ್ಣ ಉಚಿತ ಕೋರ್ಸ್ ಇರುತ್ತೆ. ಆ ನಂತರ 36 ತಿಂಗಳುಗಳು ಕೂಡ ಶಿಷ್ಯ ವೇತನ ಅಂದ್ರೆ ಸ್ಟೈಫಂಡ್ಸ್ಗಳು 6,000 ರೂಪಾಯಿನಂತೆ ಸ್ಟೈಫಂಡ್ಸ್ ತಿಂಗಳ ತಿಂಗಳ ಬರುತ್ತೆ.
0: ವರುಣ್, ಮುಖ್ಯವಾದ ವಿಷಯ ಯಾವುದು, ಯಾವ ವಿಷಯದಲ್ಲಿ ಡಿಗ್ರಿ ಮಾಡಬಹುದು, ಡಿಪ್ಲೊಮಾ ಮಾಡಬಹುದು, ಅದನ್ನ ಹೇಳಿ.
1: ಬಿಎಸ್ಸಿ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, ಇದು ಬಂದು ಡಿಗ್ರಿ ಆಗಿರುತ್ತೆ, 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಎರಡನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು ಬಂದ್ಬಿಟ್ಟು 1 ವರ್ಷದ ಕೋರ್ಸ್ ಆಗಿರುತ್ತೆ. ಮೂರನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್, ಇದು ಕೂಡ ಬಂದ್ಬಿಟ್ಟು ಒಂದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಆದ್ರೆ ಇದರ ವಿಶೇಷತೆ ಏನಂತಂದ್ರೆ, ಇದು 18-28 ವರ್ಷಗಳ ಆಗಿರುವಂತ ಯಾವುದೇ ವಿದ್ಯಾರ್ಥಿಗಳು ಮಾಡಬಹುದು. ಆ ನಂತರ ಇದು 2 ವರ್ಷದ ಕೋರ್ಸ್, ಇದನ್ನು ಕೂಡ 24 ತಿಂಗಳು ಕೂಡ ಸ್ಟೈಫಂಡ್ಸ್ ಗಳು ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಏನು ವಿಶೇಷತೆ ಅಂದ್ರೆ, ಇದಕ್ಕೆ 10ನೇ ತರಗತಿ ಆಗಿದ್ರೆ ಅಂತವರಿಗೆ ತಗೊಂತಾ ಇದೀವಿ.
0: ಈಗ ನಾನು ಫೀಸ್ ಕಟ್ಟಿ ಒಂದು ಕೋರ್ಸ್ ಕಲಿಬೇಕಂದ್ರೆ ಅಷ್ಟು ಶಕ್ತಿ ಇಲ್ಲ ನನಗೆ ಅನ್ನುವಂತಹ ಮಕ್ಕಳಿಗೆ ಎಷ್ಟು ಒಳ್ಳೆಯ ಕೋರ್ಸ್ ಇದು ಅಂತ. ಇದು ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅನ್ನುವಂತದ್ದು. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ರಿ. ಅಂದ್ರೆ ಈಗ ನನಗೇನು ಅನ್ನಿಸ್ತದೆ, ಕೆಲವೊಮ್ಮೆ ಒಂದೇನೋ ಡಿಗ್ರಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಮಕ್ಕಳು, ಅದು ಸರಿಯಾದ ಆಸಕ್ತಿ ಇಲ್ಲದೆ ಕಂಟಿನ್ಯೂ ಮಾಡದೇ ಇರಬಹುದು, ಡಿಸ್ಕಂಟಿನ್ಯೂ ಮಾಡಿರಬಹುದು. ಹಂಗಾಗಿ 18-28 ವರ್ಷದವರೆಗೆ ಅವರಿಗೆ ಈ ಕೋರ್ಸ್ ಮಾಡುವಂತ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮಾಡುವಂತ ಒಂದು ಅವಕಾಶ ಅದ.
1: ಹೌದು ಮೇಡಮ್. ಇದು ಹೇಗ್ ರನ್ ಆಗುತ್ತೆ ಅಂತಂದ್ರೆ, 10ನೇ ತರಗತಿ ನೀವು ಹೇಳ್ದಾಗೆ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಗಿರುತ್ತೆ, ಇಲ್ಲ ಅಂದ್ರೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲ ಇರೋದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ, ಅಂತವ್ರಿಗೋಸ್ಕರನೇ ಇದನ್ನ ಮಾಡಿದೀವಿ. ಇದು ಬಂದು 2 ವರ್ಷದ ಕೋರ್ಸ್ ಆಗಿರುತ್ತೆ. 18-28 ವರ್ಷ ಆಗಿರೋ ಅಂತ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ OGT ಮಾದರಿಯಲ್ಲಿ ಅವರಿಗೆ ಟ್ರೈನಿಂಗ್ ನೀಡ್ಬಿಟ್ಟು, ಆ ನಂತರ ಅವರಿಗೆ 6,000 ರೂಪಾಯಿ ಶಿಷ್ಯ ವೇತನ ಕೊಟ್ಟು, ಗಂಡು ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಆಗಿರುತ್ತೆ, ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿರುತ್ತೆ, ಉಚಿತ ಊಟ ಫೆಸಿಲಿಟಿ ಕೂಡ ಕೊಟ್ಕೊಂಡು ಅವ್ರಿಗೆ 2 ವರ್ಷದ ಕೋರ್ಸ್ ಮಾಡಿ ನಮ್ಮ ಕಡೆಯಿಂದಾನೇ ಪ್ರತಿಷ್ಠಿತ 5-star ಅಥವಾ 7-star ಹೋಟೆಲ್ಗಳಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಸ್ತೀವಿ ಮೇಡಮ್.
0: ಅದೇ ವಿಷಯಕ್ಕೆ ಬಂದೆ, ಕರ್ನಾಟಕ

0: ಯಾವ ಯಾವ ಸ್ಥಳಗಳಲ್ಲಿ ಈ ಕೋರ್ಸ್ಗಳನ್ನ ಮಾಡಬಹುದು?
1: ಕರ್ನಾಟಕದ ಆದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಇದನ್ನ ಮಾಡ್ತಾ ಇದೀವಿ ಮೇಡಮ್.
0: ಸ್ಟೈಪಂಡ್ ವಿವರಗಳನ್ನ ಒಂದಷ್ಟು ಕೊಡ್ರಿ.
1: ಇವಾಗ ನಾನು ಮೂರು ಕೋರ್ಸ್ಗಳ ಬಗ್ಗೆ ಹೇಳಿದೆ. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದು 36 ತಿಂಗಳುಗಳ ಕೋರ್ಸ್ ಇರುತ್ತೆ. ಸೊ ಈ 36 ತಿಂಗಳುಗಳು ಕೂಡ 6,000 ರೂಪಾಯಿನಂತ ವಿದ್ಯಾರ್ಥಿಗೆ ಪ್ರತಿ ತಿಂಗಳುಗಳು ಅವರಿಗೆ ಖಾತೆಗೆ ಅಮೌಂಟ್ ಜಮೆ ಆಗುತ್ತೆ. ಅದೇ ತರ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಬಂದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಅದಕ್ಕೆ ಪ್ರತಿ ತಿಂಗಳು 12 ತಿಂಗಳುಗಳ ತನಕನು 6,000 ರೂಪಾಯಿ ಸ್ಟೇಫಂಡ್ಸ್ ಬಂದ್ಬಿಟ್ಟು ಆ ನಂತರ ಪ್ಲೇಸ್ಮೆಂಟ್ಸ್ ಕೂಡ ನಾವೇ ಮಾಡಿಸ್ತಾ ಇದೀವಿ.
0: ಹಾ, ಅದು ಮುಂದಿನ ವಿಷಯ. ಯಾಕಂದ್ರೆ ನೀವು ಮೊದಲಿಗೆ ಡಿಗ್ರಿ ಪೂರ್ಣ ಮಾಡ್ಕೋಬೇಕು ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಪೂರ್ತಿ ಮಾಡ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ಮುಂದೆ ಉದ್ಯೋಗದ ವ್ಯವಸ್ಥೆ ಹೆಂಗಿರ್ತದ?
1: ಆಲ್ಮೋಸ್ಟ್ ಇವಾಗ ನಮ್ಮ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಮೇಧಾವಿ ಸ್ಕಿಲ್ಸ್ ಅಕಾಡೆಮಿ ಆಲ್ಮೋಸ್ಟ್ 50+ ಪ್ರತಿಷ್ಠಿತ ಹೋಟೆಲ್ಗಳ ಜೊತೆ ನಾವು ಟೈ ಅಪ್ ಆಗಿದ್ದೀವಿ. ಇವಾಗ ನಾನೊಂದು ಬೇಸಿಕ್ ಡಾಟಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. 1 5-star ಅಥವಾ 7-star ಹೋಟ್ಲು ಹೊಸದಾಗಿ ಓಪನ್ ಮಾಡಿದ್ರೆ ಅದಕ್ಕೆ ಮಿನಿಮಮ್ 200 ಜನ ಎಂಪ್ಲಾಯ್ಸ್ ಬೇಕಾಗ್ತಾರೆ. ಹೋಟೆಲ್ ಮ್ಯಾನೇಜರ್ ಇಂದ ಹಿಡಿದು ಶೆಫ್ ಇಂದ ಹಿಡಿದು ಸಬ್ ಸ್ಟಾಫ್ ಇಂದ ಹಿಡಿದು ಬೆಡ್ಡಿಂಗ್ ಮಾಡುವಂತ ಎಂಪ್ಲಾಯ್ಸ್ ಗಳಿಂದ ಹಿಡಿದು 200 ಜನ ಬೇಕಾಗ್ತಾರೆ ಮೇಡಮ್. ಇವಾಗ ಏನು 2047 ಒಳಗೆ ವಿಕಸಿತ ಭಾರತ ಡೆವಲಪಿಂಗ್ ಕಂಟ್ರಿ ಕಡೆಯಿಂದ ಡೆವಲಪ್ಡ್ ಕಂಟ್ರಿ ಕಡೆ ಸಾಗ್ತಾ ಇದೀವಲ್ಲ, ಇದರಲ್ಲಿ ವಿಕಸಿತ ಭಾರತ ಕಡೆ ನಾವು ಡೆವಲಪ್ಡ್ ಕಂಟ್ರಿ ಕಡೆ ಹೋಗ್ಬೇಕು ಅಂತಂದ್ರೆ ಮೇಜರ್ ಆಗಿ ಇಂಡಿಯಾ ಬೆಳಿಬೇಕಾದಂತದ್ದು ಟೂರಿಸಂ ಮತ್ತೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ.
0: ಹೌದು, ಪ್ರವಾಸೋದ್ಯಮದೊಳಗೆ ಇವತ್ತು ಮುಂದುವರಿಬೇಕಾಗಿದೆ.
1: ಅದಕ್ಕೋಸ್ಕರ ಈ ಕೋರ್ಸ್ ಯಾವತ್ತಿದ್ರೂ ನಿಮಗೆ ಒಳ್ಳೇದೇ ಆಗ್ತದೆ. ಯಾಕೆ ಅಂತಂದ್ರೆ AI ಬಂದ್ಬಿಟ್ಟು ನಿಮಗೆ ಎಂಪ್ಲಾಯ್ಸ್ ತೆಗ್ದಾಕ್ಬೋದು ಅಂದ್ರೆ ಲೇ ಆಫ್ ಮಾಡಬಹುದು, ಬಟ್ ಇನ್ ಹೋಟೆಲ್ ಇಂಡಸ್ಟ್ರೀಸ್ ನೋ AI ಕ್ಯಾನ್ ರಿಪ್ಲೇಸ್ ಹ್ಯೂಮನ್. ಅಂದ್ರೆ ಯಾವುದೇ ತರದ AI ಬಂದ್ರೂ ಮನುಷ್ಯನಿಗೆ ಇದು ರಿಪ್ಲೇಸ್ ಮಾಡಕ್ ಈ ಇಂಡಸ್ಟ್ರಿಯಲ್ಲಿ ಆಗೋದಿಲ್ಲ ಮೇಡಮ್.
0: ಪ್ರವಾಸೋದ್ಯಮ ಅನ್ನೋದು ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಉದ್ಯಮ ಇದು. ಮತ್ತೆ ಈಗ ಕರ್ನಾಟಕದೊಳಗೆ ಸಾಕಷ್ಟು ಪ್ರವಾಸಿ ತಾಣಗಳವ, ಹಂಗಾಗಿ ಎಲ್ಲಿ ಪ್ರವಾಸಿ ತಾಣಗಳು ಇರ್ತಾವ ಅಲ್ಲಿ ಹೋಟೆಲ್ಗಳು ಇದ್ದೇ ಇರ್ತಾವ, ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾವ, ಹಿಂಗಾಗಿ ಪ್ರವಾಸೋದ್ಯಮಕ್ಕೂ ಕೊನೆನೇ ಇಲ್ಲ.
1: ಹೌದು,
0: ಇದರಲ್ಲಿ ಕೋರ್ಸ್ ಮಾಡೋದ್ರಿಂದ ಒಳ್ಳೆಯ ಭವಿಷ್ಯ ಆದ ಮಕ್ಕಳಿಗೆ ಅಂತ ಹೇಳಬಹುದು.
1: ಹೌದು ಮೇಡಮ್. ಅವ್ರು ಏನ್ ಬೇಸಿಕ್ ಹೇಳ್ತಾರೆ, ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿರಿ ಅಂತಾರೆ. ಆ ಬೇಸಿಕ್ ಕಮ್ಯುನಿಟೀಸ್ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಂಡ್ರೆ ಅವರಿಗೆ ವಿತಿನ್ ಕೋರ್ಸ್ ಕಂಪ್ಲೀಟ್ ಆಗಿ ವಿತಿನ್ 2-3 ಮಂತ್ಸ್ ಅಲ್ಲಿ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ತಾ ಇದ್ದೀವಿ ಮೇಡಮ್ ಎಲ್ಲ ಕಡೆ.
0: ಹೌದಲ್ಲ, ಮತ್ತೆ ಇದ್ರೊಳಗೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಕೂಡ ಅದ ಅಂತ ಹೇಳ್ತಿದ್ರಿ.
1: ಹೌದು ಮೇಡಮ್, ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಜೊತೆ NSDC ಅಂದ್ರೆ ಸ್ಕಿಲ್ ಇಂಡಿಯಾ ಅನ್ನೋದು ಕೇಳಿರ್ತೀರಿ, NSDC ಜೊತೆ ಟೈ ಅಪ್ ಆಗ್ಬಿಟ್ಟು ಈ ಕೋರ್ಸ್ ನ ನಡೆಸ್ತಾ ಇರೋದು ಮೇಡಮ್.
0: ಹೌದು, ಸ್ಕಿಲ್ ಇಂಡಿಯಾ ಅನ್ನೋದು ಒಂದು ಯೋಜನೆ ಇದು. ಈ ಯೋಜನೆಯ ಮುಖಾಂತರ ಅವರು ನಿಮಗೆ ಸಹಾಯ ಒದಗಿಸ್ತಾರೆ.
1: ಹೌದು ಮೇಡಮ್. ಇವಾಗ ಏನಂತಂದ್ರೆ ಸ್ಕಿಲ್ ಇಂಡಿಯಾ ಅದು ಮೇಜರ್ ಆಗದೆ, ಈ ಸರಿ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಏನಂತಂದ್ರೆ ಹೋಟೆಲ್ ಇಂಡಸ್ಟ್ರಿಗೋಸ್ಕರನೇ ಇಷ್ಟು ಬಜೆಟ್ ಅಮೌಂಟ್ ಅಂತ ತೆಗೆದಿಡ್ತಾರೆ. ಯಾಕೆ ಅಂತಂದ್ರೆ ಭೂಮಿ ಇರುವಂತಹ ಇಂಡಸ್ಟ್ರಿ ಫ್ಯೂಚರ್ ಅಲ್ಲಿ.
0: ಈಗ ಈ ಕೋರ್ಸ್ ಗಳು ಯಾವಾಗ ಶುರು ಆಗ್ತಾವ ಅದು ಮಾಹಿತಿ ಬೇಕು.
2: ರಿಜಿಸ್ಟ್ರೇಷನ್ ಅಥವಾ ಅಡ್ಮಿಷನ್ ಅನ್ನ ಕೊನೆ ದಿನಾಂಕ ಬಂದು September 1, 2026 ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಜಲ್ದಿ ರಿಜಿಸ್ಟ್ರೇಷನ್ ಅಥವಾ ತಮ್ಮ ಅಡ್ಮಿಷನ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ರೆ September 1, 2026 ಒಳಗೆ ತಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ತಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ನ ಕಂಪ್ಲೀಟ್ ಮಾಡೋ ಮೂಲಕ ತಮ್ಮ ಕೆರಿಯರ್ ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ.
0: ವರುಣ್, ಈಗಾಗಲೇ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಾರ ಮತ್ತೆ ಎಷ್ಟು ಜನರಿಗೆ ಉದ್ಯೋಗ ಲಭಿಸಿದೆ?
1: ಇವಾಗ ಆಲ್ಮೋಸ್ಟ್ ಇದರಲ್ಲಿ 550,000 ಸ್ಟೂಡೆಂಟ್ಸ್ ರಾಜ್ಯಾದ್ಯಂತ ದೇಶಾದ್ಯಂತ ಇದನ್ನ ಇಲ್ಲಿ ತನಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ವರ್ಷ 20,000 ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ. ಮುಂದಿನ ವರ್ಷಕ್ಕೆ ಬರೀ ಕರ್ನಾಟಕದಲ್ಲಿ 1,316 ಜನ ನಾವೇ ಇಲ್ಲಿ ತನಕ ಸ್ಟೂಡೆಂಟ್ಸ್ ಇದ್ ಮಾಡಿದೀವಿ. ಆಲ್ಮೋಸ್ಟ್ ಇನ್ನು 600-650 ಸ್ಟೂಡೆಂಟ್ಸ್ ಆದ್ಮೇಲೆ ನಾವು ಈ ಅಡ್ಮಿಷನ್ಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಮೇಡಮ್.
0: ಹೌದಲ್ಲ, ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವೆ ಅದ. ಮಕ್ಕಳು ಕಲಿಬೇಕು ಅಂತಂದ್ರೆ ಲಘೂನೇ ಅವರು ಅಪ್ಲೈ ಮಾಡ್ಕೊಳ್ಳಿ ಅಂತ.
1: ಹೌದು ಮೇಡಮ್, ನಾವ್ ಯಾವ ತರ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ ಇವಾಗ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಫಸ್ಟ್ ನಾವು ಇವಾಗ ರಿಜಿಸ್ಟರ್ ಆದ ನಂತರ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ, ನಾನು ಬಂದೆ ಹೋದೆ ಅನ್ನಂತವ್ರಿಗೆ ನಾವು ಎಂಟರ್ಟೈನ್ ಮಾಡ್ತಾ ಇಲ್ಲ ಇದನ್ನ. ಯಾಕೆ ಅಂತಂದ್ರೆ ಇದನ್ನ ಎಷ್ಟೋ ಮನೆಯಲ್ಲಿ ಕಷ್ಟಗಳಿರುತ್ತೆ, ಎಷ್ಟೋ ಮನೆಯಲ್ಲಿ ತೊಂದರೆ ಇರುತ್ತೆ.
0: ನಿಜವಾದ ಅವಶ್ಯಕತೆ ಇದ್ದವರಿಗೆ ನೀವು ಮಾಡ್ಲಿಕ್ಕೆ ಹೇಳ್ತೀರಿ.
1: ಹೌದು, ಎಷ್ಟೋ ಜನ ಹೆಣ್ಮಕ್ಳು ವರ್ಷದಲ್ಲಿ ಆಗಿರೋರು ಹೇಳ್ತಾರೆ ನಮಗೆ ಇವಾಗ್ಲೂ, ನಮ್ ತಂದೆ ನಮ್ಮ ಮನೇಲಿ ಮನೆ ಪರಿಸ್ಥಿತಿ ಸರಿಯಿಲ್ಲ, ನೀನ್ ಹೆಣ್ಮಗು ಅಂತ ಮನೇಲಿ ಕೂರಿಸ್ತಾ ಇದ್ರು, ನಮಗ್ ಬಂದು ಇವಾಗ ನೀವು ಫ್ರೀ ಆಗಿ ಎಜುಕೇಶನ್ ಕೊಟ್ಮೇಲೆ ನಮ್ದೊಂದು ಡಿಗ್ರಿ ಆಗ್ತಾ ಇದೆ ಅಂತ ಅವ್ರು ತುಂಬಾ ಥ್ಯಾಂಕ್ಫುಲ್ ಆಗಿದ್ದಾರೆ. ಅಂತವ್ರಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ ಮೇಡಮ್.
0: ಹುಡುಗಿಯರು ಹುಡುಗರು ಇಬ್ರು ಕೂಡ ಅಪ್ಲೈ ಮಾಡ್ಕೋಬಹುದು
1: ಮೇಡಮ್. ಹೋದ ವರ್ಷದಲ್ಲಿ 48.5% ತನಕ ಹೆಣ್ಮಕ್ಳು ಅಡ್ಮಿಷನ್ಸ್ ಆಗಿದ್ದಾರೆ ಹಾಸ್ಪಿಟಲಿಟಿ. ಯಾಕೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಇವಾಗ ನೋಡಿರ್ತೀರ, ಏರ್ಪೋರ್ಟ್ ಲಾಂಜಸ್ ಗಳಿಗೆ ಹೋಗಿರ್ತೀರ, 5-star ಹೋಟೆಲ್ಸ್ ಗಳಿಗೆ ನೋಡ್ತೀರ, ಆಲ್ಮೋಸ್ಟ್ ಹೆಣ್ಮಕ್ಳೆ ಜಾಸ್ತಿ ಇರ್ತಾರೆ ಈ ಸೆಕ್ಟರ್. ಕರ್ನಾಟಕದಲ್ಲಿ 100,000+ ವಿದ್ಯಾರ್ಥಿಗಳಿದ್ದಾರೆ, ಅದ್ರಲ್ಲಿ ನಾವು ತಗೊಂತಾರೆ 2,000 ಜನಕ್ಕೆ ಮಾತ್ರ. ಹಾಸ್ಟೆಲ್ ಫೆಸಿಲಿಟೀಸ್ ಇಂದ ಹಿಡಿದು ಊಟದ ಫೆಸಿಲಿಟಿ ಇಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ.
0: ಪ್ರವೇಶ ಪಡೀಲಿಕ್ಕೆ ಇನ್ನು ಕೆಲವೇ ದಿನಗಳ ಅವಕಾಶ ಮಾತ್ರ ಅದ. ಪಾಲಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು?
1: ನಿಮ್ಮ ಮನೇಲಿ ಕೆಲವೊಬ್ರು ಪೇರೆಂಟ್ಸ್ ಗಳು ನಿಮಗೆ ಯಾವ್ದೇ ತರ ಹಣಕಾಸಿನ ತೊಂದರೆ ಇರೋದಿಲ್ಲ, ನೀವು ಇದ್ ಮಾಡ್ತೀರಾ, ನೀವು ಎಷ್ಟೇ ಲಕ್ಷ

0: ಫೀಸ್ ಕಟ್ತೀರಾ. ಬಟ್ ಕೆಲವೊಬ್ರು ಮನೇಲಿ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಕೂರಿಸ್ಕೊಳ್ಳೋ ಬದಲು ಇಂತ ಒಳ್ಳೊಳ್ಳೆ ಕೋರ್ಸ್ ಗಳು, ಇದೇ ತರ ಸುಮಾರು ಕೋರ್ಸ್ ಗಳಿದೆ, ನಿಮ್ ಮಕ್ಳಿಗೆ ಓದಿಸಿ. ಯಾಕೆ ಅಂತಂದ್ರೆ ನಿಮ್ದು ಏನೇ ತೊಂದರೆ ಇದ್ರು ಮಗುಗೆ ಒಂದು ಬೇಸಿಕ್ ಡಿಗ್ರಿ ಅನ್ನೋದು ಇತ್ತು ಅಂದ್ರೆ ಅವ್ರು ಎಲ್ಲೇ ಹೋದ್ರು ಸರ್ವೈವ್ ಆಗ್ತಾರೆ. ಕಾಂಪಿಟೇಷನ್ ಅನ್ನೋದು ಯಾವುದೇ ಸೆಕ್ಟರ್ ಹೋದ್ರು ತುಂಬಾ ಇದೆ. ಬಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಅಲ್ಲಿ ಬೈ ಗಾಡ್ಸ್ ಗ್ರೇಸ್ ಇನ್ನೂ ಅಷ್ಟು ನಿಮಗೆ ಕಾಂಪಿಟೇಷನ್ ಅನ್ನೋದಿಲ್ಲ. ಬೇಸಿಕ್ ಸ್ಯಾಲರಿ ಸ್ಟಾರ್ಟಿಂಗ್ ಬಿ ಎಸ್ ಸಿ ಮಾಡಿರಕ್ಕಂಥವ್ರಿಗೆಲ್ಲ 30,000 ಪ್ಲಸ್ ಅಮೌಂಟ್ ಕೊಡ್ತಾ ಇದಾರೆ ಎಲ್ಲಾ ಹೋಟೆಲ್ ಗಳಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಫ್ರೀ ಆಗಿ ಕೂಡ ನಾವು ಕೋರ್ಸ್ ಗಳನ್ನ ಕೊಡ್ತಾ ಇದೀವಿ. ನೀವು ಮುಂದೆ ಬಂದು ನಿಮ್ ಮಕ್ಳಿಗೆ ಕಳ್ಸಿಕೊಡಿ, ಯಾವುದೇ ರೀತಿ ತಲೆ ಕೆಡ್ಸ್ಕೋಬೇಡಿ. ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿ. ನಿಮಗೆ ಇದ್ರಲ್ಲಿ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ, ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ಮ ಜೊತೆ ಬಂದು ಕುತ್ಕೊಂಡು ಮಾತಾಡಿ. ಯಾಕೆ ಅಂತಂದ್ರೆ ಒಂದು ಮಗುದು ಫ್ಯೂಚರ್ ಚೆನ್ನಾಗಾಯ್ತು ಅಂದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಈ ಕೋರ್ಸ್ ಮಾಡಿರೋದಕ್ಕೆ. ಇವಾಗ ಏನೋ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ಸೆಕೆಂಡ್ ಪಿ ಸಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ನಾವು ಓದ್ಸಕ್ ಆ ಟೈಮಲ್ಲಿ ಆಗಿಲ್ಲ ಅಂತಂದ್ರೆ ಡಿವಾಕ್ ಅನ್ನೋ ಒಂದು ಡಿಪ್ಲೊಮೋ ಮಾಡ್ತಾ ಇದೀವಿ. ಸೊ ಅದ್ರ 18-28 ವರ್ಷ ತನಕ ಎಲಿಜಿಬಿಲಿಟಿ ಇದೆ, ಮತ್ತೆ ಬರೀ 10th standard ಅಷ್ಟೇ ಬೇಕಿರೋದು ಅದಕ್ಕೆ. ಇದು ಮುಗಿತಿದ್ದಂಗೆ ಅವ್ರಿಗೆ ಕೆಲಸ ಕೂಡ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟು ಅವರಿಗೆ ಬೇಸಿಕ್ ಡಿವಾಕ್ ಅಲ್ಲಿ ಕೂಡ 18-20,000 ಸ್ಯಾಲರಿ ಬೇಸಿಕ್ ಆಗಿ ಸಿಗ್ತಾ ಇದೆ. ಇವಾಗ ಹೇಗೆ ಶೆಫ್ಸ್ ಎಲ್ಲ ಆಲ್ಮೋಸ್ಟ್ ಇವಾಗ ITCL ಮಾಡಿರೋರೆಲ್ಲ ಔಟ್ ಆಫ್ ಕಂಟ್ರಿ ಕೂಡ ಹೋಗ್ಬಿಟ್ಟು ಇವಾಗ ದುಬೈ ಆಗ್ಲಿ ಇಲ್ಲಾಗ್ಲಿ ಆಲ್ಮೋಸ್ಟ್ 80,000-1.5 lakh ತನಕನು ಮಾಡ್ತಾ ಇದಾರೆ. ಆತರ ನಮ್ ಕರ್ನಾಟಕದಾದ್ಯಂತ ಇರೋ ಎಲ್ಲಾ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಳಿ, ಅವರು ಮುಂದೆ ಬರ್ಲಿ.
1: ಈಗ ನಮ್ಮ ಗ್ರಾಮೀಣ ಭಾಗದ ಕೆಲವು ಪಾಲಕರಿಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅವರಿಗೆ ಒಂದು ರೀತಿಯ ಅಳುಕು ಅದ ವರುಣ್. ಈಗ ಕರ್ನಾಟಕದ ಮುಖ್ಯ ಕೇಂದ್ರಗಳೇನವ, ಶಿವಮೊಗ್ಗ ಆಗಿರಬಹುದು, ದಾವಣಗೆರೆ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಬೆಂಗಳೂರು ಮಂಗಳೂರು ಈ ಕಡೆ ಮಾತ್ರ ಕೆಲವಷ್ಟು ಹೋಟೆಲ್ಗಳವ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇರ್ತಾರ ಅನ್ನೋ ಒಂದು ಭಾವನೆ, ಅವರಿಗೆ ಒಂದು ರೀತಿಯ ಅಳುಕು, ಅವ್ರಿಗೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಇವಾಗ ನನ್ ಮಗು ಬೇರೆ ಊರಲ್ಲಿ ಓದುತ್ತೆ, ಹಾಸ್ಟೆಲ್ ಅಲ್ಲಿ ಇರುತ್ತೋ, ಹೋಟೆಲ್ ಅಲ್ಲಿ ಇರುತ್ತೋ, ಅವ್ರೆಲ್ಲಿ ಓದ್ತಾರೋ, ಹಾಸ್ಟೆಲ್ ಎಷ್ಟು ದೂರ ಹೋಗ್ಬೇಕು ಅನ್ನೋದೆಲ್ಲ ನಿಮ್ ತಲೆಯಲ್ಲಿದ್ರೆ ಅದನ್ನ ತೆಗ್ದಾಕಿ. ಒಂದು ಸರಿ ಹೋಟೆಲ್ಗೆ ಅವ್ರು ಬಂದ್ರು ಅಂದ್ರೆ ಆ ಹೋಟೆಲಿನಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಅವರಿಗೆ, ಆ ಹೋಟೆಲ್ ಅಲ್ಲೇ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಮ ಮಕ್ಕಳ ಅವರ ಸುರಕ್ಷತೆ ನಮ್ಮ ಮುಖ್ಯ ಆದ್ಯತೆ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ತನಕ 5.5 lakh ಜನ ಸ್ಟೂಡೆಂಟ್ಸ್ ನಾವು ಟ್ರೈನ್ ಮಾಡಿದೀವಿ, ಒಬ್ಬರಿಗೂ ಕೂಡ ಇಲ್ಲಿ ತನಕ ಯಾವುದೇ ತರ ತೊಂದರೆ ಆಗೋ ತರ ನಾವು ಮಾಡಿಲ್ಲ ಮೇಡಮ್. ಪ್ರತಿಯೊಬ್ಬರು ಸೇಫ್ ಆಗಿ ಬಂದಿದ್ದಾರೆ, ಅವ್ರ ಕೆಲಸ ಮಾಡಿದಾರೆ, ಇದ್ ಮಾಡಿದ್ದಾರೆ. ನಾನ್ ಪೇರೆಂಟ್ಸ್ ಕೇಳದೇನಂತಂದ್ರೆ ಈ 3 ವರ್ಷಗಳ ಕಾಲ 2 ವರ್ಷಗಳ ಕಾಲ 1 ವರ್ಷಗಳ ಕಾಲ ಯಾವ್ಯಾವ ಕೋರ್ಸ್ ಇದೆಲ್ಲ, ಆ ಕೋರ್ಸ್ ಅನ್ನ ನಿಮ್ಮ ಮಕ್ಕಳಿಗೆ ಕಂಪ್ಲೀಟ್ ಮಾಡೋ ತರ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮನೆಯಿಂದ ಕಳ್ಸಿದ್ರೆ ಅವ್ರು ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಉಚಿತ ಊಟ ಕೊಟ್ಟಿದೀವಿ, ಉಚಿತ ವಸತಿ. ಇದಾದ ನಂತರನು ಸ್ಟೂಡೆಂಟ್ಸ್ ತಮ್ಮದೇ ಆದಂತ ಬಟ್ಟೆ ಇರ್ಬೋದು ಅಥವಾ ಶೂಸ್, ಸ್ಮಾಲ್ ಸ್ಮಾಲ್ ಖರ್ಚುಗಳಿರುತ್ತೆ, ಅದಕ್ಕೋಸ್ಕರ ಪ್ರತಿ ತಿಂಗಳು 6,000 rupees ಸ್ಟೇಫಂಡ್ ಗಳು ಕೊಡ್ತಾ ಇದೀವಿ. ಯಾಕೆಂತಂದ್ರೆ ಮನೆಗೆ ಫೋನ್ ಮಾಡ್ಬಿಟ್ಟು ಅವ್ರಿಗೆ ತೊಂದರೆ ಮಾಡೋದ್ ಬೇಡ, ಕಷ್ಟ ಇರ್ತದ ಕೆಲವೊಬ್ರು ಮನೆಯಲ್ಲಿ.
1: ಕಲಿಯುವಾಗನೆ ಸ್ಟೈಪಂಡ್ ಕೊಟ್ಟು ಕಲಿಸೋದು ಅಂತಂದ್ರೆ ಬಹಳ ಖುಷಿಯ ಸಂಗತಿ ಇದು. ನಮ್ಮ ಮಕ್ಕಳು ಮತ್ತೆ ಅವರ ಪಾಲಕರು, ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಕಡೆ ಗಮನ ಹರಿಸಬೇಕು. ಯಾರನ್ನ ಸಂಪರ್ಕಿಸಬೇಕು ಅನ್ನೋದಕ್ಕೆ ನಾವು ಫೋನ್ ನಂಬರ್ ಕೂಡ ಹೇಳ್ತೀವಿ, ಮತ್ತೆ ಅಡ್ರೆಸ್ ಕೂಡ ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ.
0: ಬೇರೆ ಕಡೆ ಎಲ್ಲ ಹೇಗಾಗುತ್ತೆ, ವರ್ಷಕ್ಕೆ 72-75,000 rupees ಫೀಸ್ ಕಟ್ತಾರೆ, ಬಟ್ ಇಲ್ಲಿ ಅದೇ 72,000 rupees ಓದಬೇಕಾದ್ರೆ ನಾವು ಕೊಡ್ತಾ ಇದೀವಿ,
1: ಗಳಿಸ್ತಾ ಇದ್ದಾರೆ ಜೊತೆಗೆ ಓದ್ತಾ ಇದ್ದಾರೆ.
0: ಹೌದು, ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಪ್ರೆಷರ್ ಮಾಡಿ ಕಳ್ಸಿಕೊಡಿ, ಅವ್ರಿಗೆ ಉತ್ತೇಜನ ಮಾಡಿ. ಯಾಕೆ ಅಂತಂದ್ರೆ ಇವಾಗ ಹುಡುಗಾಟಿಕೆ ವಯಸ್ಸಿರುತ್ತೆ ಕೆಲವೊಬ್ರದು, ಅಂತವ್ರಿಗೆಲ್ಲ ಸ್ವಲ್ಪ ನೀವು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಕಳ್ಸಿಕೊಟ್ರೆ ಇದ್ರದೆಲ್ಲ ಮಕ್ಳಿಗೆ ಇದ್ ಮಾಡಿ ಅಂತ ಹೇಳ್ತೀವಿ.
1: ಈಗಾಗಲೇ 5.5 lakh ವಿದ್ಯಾರ್ಥಿಗಳು ತರಬೇತಿಯನ್ನ ತಗೊಂಡಾರ ವರುಣ್, ಅವರ ಸ್ಪಂದನೆ ಹೆಂಗದ?
0: ತುಂಬಾ ಜನ, ನಾ ಅದೇ ಅವಾಗ್ಲೇ ಹೇಳ್ದಾಗೆ, ಹೆಣ್ಮಕ್ಳು ಕೆಲವೊಬ್ರು ನಮ್ಮ ಮನೇಲಿ ಇಷ್ಟೊತ್ತಿ ಡಿಸ್ಕಂಟಿನ್ಯೂ ಮಾಡಿಸಿದ್ರು ಮದ್ವೆ ಮಾಡಿಸ್ಬಿಟ್ಟಿರ್ತಿದ್ರು ನಮ್ಗೆ, ಆತರ ಆಗ್ತಾ ಇತ್ತು, ನಿಮ್ ಕಡೆಯಿಂದ ನಮಗೊಂದು ಡಿಗ್ರಿ ಕೋರ್ಸ್ ಅನ್ನೋದಾಯ್ತು ಅನ್ನೋದ್ ಹೇಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಗಳು ಮನೇಲಿ ತುಂಬಾ ತೊಂದರೆ ಇತ್ತು ಸರ್, ನಾನು ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದೆ, ಓದಕ್ಕೆ ಆಲ್ಮೋಸ್ಟ್ 26 years ಆಯ್ತು, ಯಾವ್ದೇ ಕೋರ್ಸ್ ಗೆ ಎಲಿಜಿಬಿಲಿಟಿ ಇರ್ತಾ ಇರ್ಲಿಲ್ಲ, ಬಟ್ ಈ ಡಿವಾಕ್ ಇಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತಾರೆ. ಇವನ್ ಒಬ್ಬ ನಮ್ ಕಡೆಯಿಂದ ಶೆಫ್ ಆದ ಹುಡುಗ, ಇವಾಗ ITCL ಆತ 82,000 rupees ಜಸ್ಟ್ 1 year ಬ್ಯಾಕ್ ಪಾಸ್ ಔಟ್, 82,000 rupees ದುಡಿತಾ ಇದ್ದಾರೆ. ಸೊ ಏನು ಅಂತಂದ್ರೆ, ಫಸ್ಟ್ BSc ಮಾಡಿರಕ್ಕಂತ ಸ್ಟೂಡೆಂಟ್ಸ್ ಗಳಿಗೆ ಮೇಜರ್ ಆಗಿ ಬಂದು 2 job roles ಮೇಲೆ ನಾವು ಮೇಜರ್ ಆಗಿ ಕೆಲಸ ಮಾಡಿಸ್ತಾ ಇದೀವಿ. ಒಂದ್ ಬಂದ್ಬಿಟ್ಟು ಹೋಟೆಲ್ ರೀಜನಲ್ ಮ್ಯಾನೇಜರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಆನಂತರ ಸ್ಟೇಟ್ ಮ್ಯಾನೇಜರ್ ಈ ತರ. ಇನ್ನೊಂದ್ ಬಂದ್ಬಿಟ್ಟು ಹೆಡ್ ಶೆಫ್, ಆಮೇಲೆ ಸಪೋರ್ಟಿಂಗ್ ಶೆಫ್, ಈ ತರ ಜಾಬ್ ರೋಲ್ ಇರುತ್ತೆ ಮ್ಯಾಮ್ BSc ಗೆ. ಸೊ ಇದಕ್ಕೆ ಬೇಸಿಕ್ ಸ್ಯಾಲರಿಸ್ ಬಂದ್ಬಿಟ್ಟು 30,000+ ಕೊಡ್ತಾ ಇದಾರೆ. ಆನಂತರ ಏನಿದೆ, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು 1 ವರ್ಷದ ಕೋರ್ಸ್ ಇದೆ, ಇದಕ್ಕೂ 20,000-25,000 ತನಕ ಬರ್ತಾ ಇದೆ. ಇದರಲ್ಲಿ ಹೇಗೆ ಅಂತಂದ್ರೆ ಹಾಸ್ಪಿಟಾಲಿಟಿ ಮ್ಯಾನೇಜರ್, ಆನಂತರ ಸಬ್ ಶೆಫ್ ಗಳು, ಈ ತರ ರಿಸೆಪ್ಷನಿಸ್ಟ್, ಈ ತರ ಜಾಬ್ ರೋಲ್ಸ್ ಗಳು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಹಾಗೂ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಈ 2 diplomas ಬರುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಈ ಕೋರ್ಸ್ ಮಾಡುವಾಗ ಅವರ ಒಂದು ದಿನಚರಿ ಯಾವಾಗ ಶುರು ಆಗ್ತದೆ ಅದನ್ನು ಕೂಡ ಸ್ವಲ್ಪ ಹೇಳ್ರಿ.
0: 9 ಗಂಟೆಯಿಂದ ಶುರು ಆಗ್ಬಿಟ್ಟು 7 o'clock ತನಕ ಇರುತ್ತೆ. ಇನ್ ಬಿಟ್ವೀನ್ 2 hours ಗ್ಯಾಪ್ ಇರುತ್ತೆ, ಮಧ್ಯಾಹ್ನ 1-3 ತನಕ ಅವ್ರಿಗೆ ಗ್ಯಾಪ್ ಕೂಡ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಇದನ್ನ OJT ಮಾಡೆಲ್ ಅಲ್ಲಿ ರನ್ ಮಾಡ್ತಿದ್ದೇವೆ, ಆನ್ ಜಾಬ್ ಟ್ರೈನಿಂಗ್. ಇದು ಹೇಗೆ ನಡೆಯುತ್ತೆ ಅಂದ್ರೆ, ಇವಾಗ ನಾನಾಗಿರ್ಲಿ ಮೇಡಮ್ ನೀವಾಗಿರ್ಲಿ ನಿಮ್ಮ ಡಿಗ್ರಿ ಟೈಮ್ಸ್ ಅಲ್ಲಿ ನಮ್ಮ ಡಿಗ್ರಿ ಟೈಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಲೆಸನ್ ಗಳು ಕೇಳ್ತಾ ಇದ್ವಿ.
1: ಹೌದು,
0: ಬಟ್ ಇವಾಗ ಹೇಗಾಗ್ತಾ ಇದೆ ಅಂದ್ರೆ ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ.

0: ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಶೆಫ್ ಹೇಗೆ ಕೆಲಸ ಮಾಡ್ತಾನೆ, ಒಬ್ಬ ರಿಸೆಪ್ಷನಿಸ್ಟ್ ಹೇಗೆ ಕೆಲಸ ಮಾಡ್ತಾನೆ, ಒಬ್ಬ ಹೋಟೆಲ್ ಮ್ಯಾನೇಜರ್ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಆ ಕೆಲಸ ನಿಮ್ ಕೈಯಲ್ಲಿ ಮಾಡಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಈ OGT ಮಾಡೆಲ್ ಅಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರೋಕಂತವ್ರಿಗೆ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ ನಾವು ಪ್ಲೇಸ್ಮೆಂಟ್ ಮಾಡಿಸಿದ್ಮೇಲೆ ನೀವು ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಜಾಯಿನ್ ಆಗ್ತೀರಾ ಅಂತಂದ್ರೆ, ಅವಾಗ ಏನಾಗುತ್ತೆ ಅಂತಂದ್ರೆ, ನಿಮಗೆ OGT ಮಾಡೆಲ್ ಅಲ್ಲಿ ನೀವು ಕಲ್ತ್ ಬಂದಿದ್ದೀರಾ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ನಿಮಗಿದೆ ಅಂದ್ಬಿಟ್ಟು ಫಸ್ಟ್ ಅವ್ರು ನಿಮ್ಮಂತವ್ರಿಗೆ ತಗೊಂತಾರೆ. ಯಾಕೆ ಅಂತಂದ್ರೆ, ಈತ ಶೆಫ್ ಆಗಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡಿದಾನೆ, ಓದ್ತಾ ಓದ್ತಾ ಈತ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಾನೆ, ಈತಂಗ ಆ ಎಕ್ಸ್ಪೀರಿಯನ್ಸ್ ಇದೆ, ಹಿ ಕ್ಯಾನ್ ರನ್ ಹೋಟೆಲ್ ಅಂದ್ರೆ ಈತ ಮಾಡಬಹುದು ಅದನ್ನ ಅನ್ನೋ ಒಂದು ನಂಬಿಕೆ ಇರುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಈ ಕೋರ್ಸ್ ಅನ್ನ ಕಲಿತಾ ಇದ್ದಾರೆ ಅಂತ ಅನಿಸ್ತದ?
0: 80% ತುಂಬಾ ಆಸಕ್ತಿಯಿಂದ ಇದ್ ಮಾಡ್ತಾ ಇದಾರೆ, ಇನ್ನೂ 20% ಹುಡುಗಾಟಿಗೆ ಇದ್ದೇ ಇರುತ್ತೆ, ಟೀನೇಜ್ ಅನ್ನೋದು ಇರುತ್ತಲ್ಲ. ಅದ್ರಲ್ಲಿ ಹೇಗೆ ಅಂತಂದ್ರೆ, ಕೆಲವೊಬ್ರಿಗೆ ನಾವು ಸ್ವಲ್ಪ ಪುಷ್ ಕೊಡಬೇಕಾಗತ್ತೆ, ಕೆಲವೊಬ್ರಿಗೆ ಹೇಗಾಗತ್ತೆ ಅಂತಂದ್ರೆ ಮನೆ ನೆನಪಾಗತ್ತೆ ಅಂತ ಮನೆಗೆ ಹೋಗ್ಬೇಕು ಅಂತಾರೆ. ಸೊ ಅಂತ ಟೈಮಲ್ಲಿ ಪೇರೆಂಟ್ಸ್ ಹೆಲ್ಪ್ ನಾವು ಕೇಳ್ತೀವಿ, ಮಗುಗೆ ಆಲ್ಮೋಸ್ಟ್ ಇವಾಗ ಒಂದು ವರ್ಷ ಕಂಪ್ಲೀಟ್ ಮಾಡಿದೆ ಇದ್ ಮಾಡಿ ಅಂತ.
1: ವಿದ್ಯಾರ್ಥಿಗಳು ತಮ್ಮ ಊರಿಂದ ಬೇರೆ ಕಡೆ ಹೋಗಿರ್ತಾರಲ್ಲ, ಒಂದ್ ರೀತಿ ಒಳಗೆ ಹೋಮ್ ಸಿಕ್ನೆಸ್ ಅಂತ ಇರ್ತದೆ, ಅದನ್ನೆಲ್ಲ ಯಾವ ತರ ನೀವು ಮ್ಯಾನೇಜ್ ಮಾಡ್ತೀರಿ?
0: ಸೊ ನಾವು ಅಂತ ಮಕ್ಕಳಿಗೆ ಸ್ವಲ್ಪ ಇವಾಗ ಎವ್ರಿ ಮಂತ್ ನಾವು ಒಂದು ಎಲ್ಲರಿಗೂ ಕೂರಿಸ್ಕೊಂಡು ಮಾತಾಡ್ತೀವಿ, ಏನ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದಾರೆ, ನಮ್ ಕಡೆಯಿಂದ ಏನ್ ಬೆಟರ್ಮೆಂಟ್ ಆಗ್ಬೇಕು ಅಂತ ಎಲ್ಲ ಮಕ್ಕಳಿಗೂ ಮಾತಾಡಿಸ್ತಾ ಇದೀವಿ. ಅವ್ರಿಗೂ ಆಚೆ ಹೋಗ್ಬೇಕು ಅದು ಇದು ಅನ್ನೋದೆಲ್ಲ ಇರುತ್ತೆ, ಬಟ್ ನಾವು ಅಲ್ಲೇ ಹೋಟೆಲ್ ಅಲ್ಲೇ ಒಂದ್ ವೀಕ್ಲಿ ಒನ್ಸ್ ಅವ್ರಿಗೆ ರೆಸ್ಟ್ ಕೊಡ್ತೀವಿ. ಅವ್ರ ಹೋಟೆಲ್ ಹಾಸ್ಟೆಲ್ ಅಲ್ಲೇ ಅವ್ರಿಗೆ ಟಿವಿ ಫೆಸಿಲಿಟೀಸ್ ಇರುತ್ತೆ, ಅಂತದೆಲ್ಲ ಅವ್ರು ಯೂಸ್ ಮಾಡ್ಕೋಬಹುದು. ಇವಾಗ ಗುಡ್ ಮ್ಯಾಮ್, ಎಲ್ಲ ಚೆನ್ನಾಗ್ ಆಗ್ತಾ ಇದೆ.
1: ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಅಂದ್ರೆ BSc ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರಬಹುದು, ಅದನ್ನ ತಗೊಂಡು ಹೋಗಿ ಬೇರೆ ಕಡೆ ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅವರು ಈ ಮಕ್ಕಳಿಗೆ ಈಗ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರ?
0: ಹೌದು ಮೇಡಮ್, ಖಂಡಿತ. OGT ಮಾಡೆಲ್ ಅಲ್ಲಿ ಏನ್ ರನ್ ಆಗ್ತಾ ಇದೆಲ್ಲ, ಮುಂಚೆ ಆ ಹೋಟೆಲ್ ಅಲ್ಲಿ ನಮ್ಮ ನಾವ್ ಯಾವ್ದಾವ್ದು ಹೋಟೆಲ್ ಗಳಲ್ಲಿ ಕೋರ್ಸ್ ನಡೆಸ್ತಿದೀವಲ್ಲ, ಅದೇ ಹೋಟೆಲ್ ಅಲ್ಲಿ ಎಂಪ್ಲಾಯಿ ಜಾಯ್ನ್ ಆಗಿರೋರು ಸುಮಾರು ಜನ ಇದಾರೆ. ಇವಾಗ ಏನ್ ಇವಾಗ ನಾವು ಕಳ್ಸಿಕೊಡ್ತೀವಲ್ಲ ಆ ಮಕ್ಕಳಿಗೆ, ನಮ್ಮ ಹತ್ರ ಕೋರ್ಸ್ ಜಾಯ್ನ್ ಆಗಿ ಆ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿಕಂತವ್ರೆ ಇವ್ರಿಗೆ ಟ್ರೈನ್ ಕೂಡ ಮಾಡ್ತಾರೆ ಮೇಡಮ್.
1: ನೋಡ್ರಿ, ಅದಕ್ಕೆ ಕೇಳಿದೆ ನಾನು, ಅಂದ್ರೆ ಇಲ್ಲಿ ಕಲ್ತವ್ರೆ ಇರೋದ್ರಿಂದ ಅವರಿಗೆ ನಾನು ಇಲ್ಲೇ ಕಲ್ತಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವ್ರಿಗೆ ಕೊಡ್ತಾರೆ.
0: ಹೌದು ಹೌದು ಮೇಡಮ್,
1: ನನಗೆ ಒಂದು ಉದ್ಯೋಗ ಸಿಕ್ಕದ ಅಂತ ಅನ್ನುವಂತ.
0: ಹೌದು, ಏನಾಗುತ್ತೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ದು 98% ನಾವು ಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀವಿ ಮೇಡಮ್ ಎಲ್ಲ. ಇನ್ನೊಂದ್ ಏನಾಗ್ತದೆ ಅಂದ್ರೆ, ಆ ಮಗು ಚೆನ್ನಾಗಿ ಇದು ಮಾಡ್ತಾ ಇರೋದ್ ನೋಡ್ಬಿಟ್ಟು ಆ ಹೋಟೆಲ್ ಅವರೇ ನಮ್ಮ ಹತ್ರನೇ ಇರ್ಲಿ ಮಗು, ಈ ಸ್ಯಾಲರಿ ಕೊಡ್ತೀವಿ, ಈ ಪ್ಯಾಕೇಜ್ ಕೊಡ್ತೀವಿ ಅಂತ ಆ ಹೋಟೆಲ್ ನವರೇ ಮುಂದೆ ಬರ್ತಾ ಇದಾರೆ. ನಾವು ಬೇರೆ ಕಡೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಳಕಿನ ಮುಂಚೆನೆ ಮೊನ್ನೆನು ಹಂಗೆ ಆಯ್ತು, ಆಲ್ಮೋಸ್ಟ್ 7-8 ಜನ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ರು ಅಂದ್ರೆ ಅವ್ರು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರು. ಆ ತರ ಎಲ್ಲ ಆಗ್ತಾ ಇದೆ ಮೇಡಮ್. ತುಂಬಾ
1: ಅಂದ್ರೆ ಇದು ಒಂಥರ ಮಕ್ಕಳಿಗೆ ಉತ್ತೇಜನ ನೀಡುವಂತದ್ದು ಈ ಎಲ್ಲಾ ವಿಷಯಗಳು. ಹಾಗಾಗಿ ಈಗ ಮೇಧಾವಿ ಯೂನಿವರ್ಸಿಟಿ ಅವರು ನೀಡ್ತಾ ಇರುವಂತಹ ಈ ಆರ್ಯಾ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯ, ಅದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಪಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಈಗ ಅವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಅಥವಾ ವಿಳಾಸ ಅವೆಲ್ಲವನ್ನು ವಿವರವಾಗಿ ತಿಳಿಸಿಕೊಡಿ.
0: ದಯವಿಟ್ಟು ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ, 9480218024848 18248 9480218248
1: ನಾನೊಮ್ಮೆ ಹೇಳ್ಬಿಡ್ತೀನಿ ಅವರಿಗಾಗಿ, 9480218248 9480218248 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್
0: ಈ ನಂಬರ್ ಗೆ ಕಾಲ್ ಮಾಡಿದ್ಮೇಲೆ ಆ ಮಗು ಜೊತೆ ನಾವು ಫೋನ್ ಅಲ್ಲಿ ಒಂದ್ಸರಿ ಮಾತಾಡ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಲಿಂಕ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಕಳ್ಸಿಕೊಡ್ತೀವಿ. ಸೊ ನಾವು ಫೋನ್ ಮಾಡಲ್ಲ ಅಂತಂದ್ರೆ ಅಂತವ್ರಿಗೆ ಮೇಲ್ ಐ ಡಿ ಕೂಡ ಇದೆ, ಅದು ನಾನು ಒಂದ್ಸರಿ ಹೇಳ್ತೀನಿ, AARYACHARITABLETRUSTSHIVAMOGGA@gmail.com ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, AARYACHARITABLETRUSTSHIVAMOGGA@gmail.com
1: ಆರ್ಯಾ ಚಾರಿಟೇಬಲ್ ಟ್ರಸ್ಟ್ ಶಿವಮೊಗ್ಗ @gmail.com ಅನ್ನುವಂಥದ್ದು ನಿಮ್ಮ ಇಮೇಲ್.
0: ಇದರಲ್ಲೂ ಕೂಡ ಜಸ್ಟ್ ಒಂದು ಹಾಯ್ ಅನ್ನೋ ಮೆಸೇಜ್ ಕಳಿಸಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು ಕೂಡ ನಮ್ಮ ಸ್ಟಾಫ್ ನಿಮಗೆ 24 hours ಒಳಗಡೆ ರಿಪ್ಲೈ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ, ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನ ಮಾಡ್ಕೊಂತಾರೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ QR ಕೋಡ್ ನ ನಿಮಗೆ ಕಳ್ಸಿಕೊಡ್ತಾರೆ. ಅದನ್ನ ನನಗೆ ತುಂಬಾ ಬರೋದಿಲ್ಲ ಸರ್, ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ನೀವು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಹೆಸರು, ನಿಮ್ಮ ವಿಳಾಸ, ನೀವು 10th ಕಂಪ್ಲೀಟ್ ಮಾಡಿದ್ ಯಾವಾಗ, ಸೆಕೆಂಡ್ PUC ಮಾಡಿದ್ರೆ ಸೆಕೆಂಡ್ PUC ಯಾವಾಗ ಆಗಿರೋದು, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ರೆ, ಯಾವ ಕಾಲೇಜ್ ಅಲ್ಲಿ ಓದಿರೋ, ಬೇಸಿಕ್ ಕ್ವಶನ್ ಗಳು, ಸಣ್ಣ ಸಣ್ಣ ಕ್ವಶನ್ ಗಳು ಕೇಳ್ತಾರೆ, ಅದಷ್ಟು ನೀವು ಇದ್ ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಆಗುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನ ತರಬೇಕು?
0: ಒಳ್ಳೆ ಕ್ವಶನ್ ಮೇಡಮ್. ಇದಕ್ ಮೇನ್ ಆಗಿ ಬಂದ್ಬಿಟ್ಟು 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮೋ ಮತ್ತೆ ಡಿಗ್ರಿ ಎರಡು ಕೋರ್ಸ್ ಗಳಿಗೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್, ಅವರ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆ ನಂತರ ಅವರ ಆಧಾರ್ ಕಾರ್ಡ್, ಇದಿಷ್ಟು ಮೇಜರ್ ಆಗಿ ಬೇಕಾಗತ್ತೆ ಮೇಡಮ್.
1: ಇನ್ನೊಂದೇ ವಿಶೇಷವಾದ ಮಾಹಿತಿ ಅಂದ್ರೆ ಡಿಗ್ರಿ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳು

0: ತಗೋತೀರಿ? ಮತ್ತೆ ಈ ಡಿಪ್ಲೊಮಾ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ
1: ಡಿಗ್ರಿಗೆ? ನಾವು ಇವಾಗ ಅನ್ಕೊಂಡ್ರೆ 1200 ಜನ ಡಿಗ್ರಿಗೆ, ಡಿಪ್ಲೊಮಾ ಕೋರ್ಸಸ್ ಗೆ ಎರಡಕ್ಕೂ 400 ಜನ ತಗೋಬೇಕಂತ ಇದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲಾ ಸೇರ್ಬಿಟ್ಟು 1300 ಪ್ಲಸ್ ಆಗಿದೆ, ಇನ್ನೂ 650 ವಿದ್ಯಾರ್ಥಿಗಳಿಗೆ ತಗೋತಾ ಇದೀವಿ. ಇನ್ ಕೇಸ್ ತುಂಬಾ ವಿದ್ಯಾರ್ಥಿಗಳು ಬಂದ್ರು ಅಂತಂದ್ರೂ ಆಲ್ಮೋಸ್ಟ್ ನಾವು ಸೌತ್ ಇಂಡಿಯಾ ಪೂರ್ತಿನೂ ಮಾಡ್ಬೇಕಂತ ಅನ್ಕೊಂಡಿದೀವಿ. ಬೇರೆ ರಾಜ್ಯಗಳಲ್ಲೂ ಪ್ಲೇಸ್ಮೆಂಟ್ ನಾವು ಹೋಗ್ತೀವಿ ಸರ್, ತೊಂದರೆ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲೂ ನಾನು ಪ್ಲೇಸ್ಮೆಂಟ್ ಮಾಡ್ಕೊಡಕ್ ರೆಡಿ ಇದ್ದೀನಿ ಮೇಡಮ್.
0: ಬಹಳ ಒಳ್ಳೆಯ ಮಾತು ವರುಣ್, ಬಹಳ ಖುಷಿ ಆಯ್ತು. ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ರವಾಸೋದ್ಯಮ ಕ್ಷೇತ್ರದೊಳಗೆ ನಾನು ಮುಂದುವರಿಯಬೇಕು ಅಂತಂದ್ರೆ ದಯವಿಟ್ಟು ಅವರು ಈ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳ ತರಬೇತಿಯನ್ನ ಪಡ್ಕೊಳ್ಳಿ, ಹಾಗಾಗಿ ಆ ಉದ್ಯಮದೊಳಗೆ ಅವರು ಮುಂದುವರಿಬಹುದು ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಾ ಇದ್ದೀರಿ. ಸಾಕಷ್ಟು ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮದಾರರು ನಮ್ಮ ಕಣ್ಣು ಮುಂದೆ ಇದ್ದಾರೆ, ಹಾಗಾಗಿ ಹೋಟೆಲ್ ಉದ್ಯಮದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವರುಣ್ ಇಷ್ಟೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಯುವ ಕ್ಷೇತ್ರದ ಉತ್ಸಾಹಿ ಮನಗಳಿಗೆ ತಮ್ಮ ಕಾಳಜಿ ಕಳಕಳಿಯನ್ನ ವ್ಯಕ್ತಪಡಿಸಲಿಕ್ಕೆ, ಪ್ರತಿಭೆ ಕೊಡುಗೆಗಳನ್ನ ಪರಿಚಯಿಸಲಿಕ್ಕೆ ಒಂದು ವೇದಿಕೆಯನ್ನ ಒದಗಿಸಿಕೊಡುತ್ತದ ಈ ಅಂತಾರಾಷ್ಟ್ರೀಯ ಯುವ ದಿನ. ಯುವ ಶ್ರೋತೃಗಳಿಗೆ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ, ನಿರ್ವಹಣೆ ಕುಮಾರ್ ಅಗಡಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕೇಳುಗರೆ, ಈಗ ಸಮಯ 9:30.
4: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
5: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ, ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
4: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
5: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ಚಿತ್ರಚಿತ್ತಾರಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿಯ ಮಹಾಕಾವ್ಯಗಳಾದ ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಕಂಡುಬರುವಂತಹ, ಕ್ರಮವಾಗಿ ಶ್ರೀರಾಮನ ಹಾಗೂ ಕರ್ಣನ ತ್ಯಾಗಮಯ ಬದುಕಿನ ಕೆಲವೊಂದು ಚಿತ್ರಗೀತೆಗಳನ್ನು ಕೇಳೋಣ. ಕೇಳು ಮಗುವೆ ಕಥೆಯ ಆಸೆ ತಂದ ವ್ಯಥೆಯ ಮಾಂಗಲ್ಯ ಭಾಗ್ಯ ಚಿತ್ರದ ಈ ಗೀತೆಯಲ್ಲಿ ಚಿತ್ರಸಾಹಿತಿ ವಿಜಯನಾರಸಿಂಹ ಅವರು ಶ್ರೀರಾಮ ಸೀತೆಯರ ವಿವಾಹ ಹಾಗೆಯೇ ವನವಾಸದ ಸಂದರ್ಭವನ್ನು ತಂದಿದ್ದಾರೆ. ರಾಮಾಯಣ ಮಹಾಕಾವ್ಯದಲ್ಲಿ ಬರುವಂಥ ಶ್ರೀರಾಮ ಸೀತೆಯರ ವಿವಾಹ ಆದರ್ಶ ದಾಂಪತ್ಯದ ಸಂಕೇತ ಕೂಡ ಆಗಿದೆ. ಮಿಥಿಲೆಯ ರಾಜನಾದ ಜನಕ ಮಹಾರಾಜ ತನ್ನ ಪುತ್ರಿ ಸೀತೆಗೆ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಆ ಸ್ವಯಂವರದಲ್ಲಿ ಯಾರು ಶಿವಧನುಸನ್ನು ಎತ್ತಿ ಅದಕ್ಕೆ ಹೆದೆಯನ್ನು ಏರಿಸುವ ವೀರನಿಗೆ ಸೀತೆಯನ್ನು ವಿವಾಹ ಮಾಡಿಕೊಡುವುದಾಗಿ ಜನಕ ಮಹಾರಾಜ ಘೋಷಿಸ್ತಾನೆ. ವಿಶ್ವಾಮಿತ್ರ ಮುನಿಗಳೊಂದಿಗೆ ಮಿಥಿಲೆಗೆ ಬಂದಿದ್ದ ಅಯೋಧ್ಯೆಯ ರಾಜ ದಶರಥನ ಪುತ್ರರಾದ ಶ್ರೀರಾಮ ಮತ್ತು ಲಕ್ಷ್ಮಣರು ಈ ಸ್ವಯಂವರದಲ್ಲಿ ಪಾಲ್ಗೊಳ್ಳುತ್ತಾರೆ. ಸ್ವಯಂವರದಲ್ಲಿ ಅನೇಕ ರಾಜರು ಶಿವಧನುಸನ್ನು ಎತ್ತೋದಕ್ಕೆ ಪ್ರಯತ್ನಪಟ್ಟರೂ ಅದು ಅವರಿಂದ ಸಾಧ್ಯವಾಗಲ್ಲ. ಆದರೆ ಶ್ರೀರಾಮನು ಭಕ್ತಿಯಿಂದ ಶಿವನನ್ನು ಸ್ಮರಿಸಿ ಧನುಸನ್ನು ಎತ್ತುತ್ತಾನೆ. ಹೆದೆಯನ್ನು ಏರಿಸುವಾಗಲೇ ಆ ಶಿವಧನುಸು ಮುರಿಯುತ್ತೆ. ಶ್ರೀರಾಮನ ಪರಾಕ್ರಮವನ್ನು ಕಂಡ ಜನಕ ಮಹಾರಾಜ ಸಂತೋಷಗೊಂಡು ಸೀತೆಯನ್ನು ಶ್ರೀರಾಮನಿಗೆ ವಿವಾಹ ಮಾಡಿಕೊಡ್ತಾನೆ. ಮುಂದೆ ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭ ಬಂದಾಗ ದಶರಥ ಮಹಾರಾಜನ 3ನೇ ಪತ್ನಿಯ

ಕೈಕೇಯಿಗೆ ಆಕೆಯ ಸೇವಕಿಯಾದ ಮಂಥರೆ ಶ್ರೀರಾಮ ರಾಜನಾದರೆ ಕೈಕೇಯಿಗೆ ಭವಿಷ್ಯವಿಲ್ಲ ಅಂತ ಸುಳ್ಳುಗಳನ್ನು ಹೇಳಿ ಆಕೆಯ ಮನಸ್ಸನ್ನು ಕೆಡಿಸ್ತಾಳೆ. ಅದರಂತೆ ಕೈಕೇಯಿ ತಾನು ಹಿಂದೆ ದಶರಥನಿಂದ ಪಡ್ಕೊಂಡಿದ್ದ ಎರಡು ವರಗಳನ್ನು ಕೇಳ್ತಾಳೆ. ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಹಾಗೂ ಶ್ರೀರಾಮನಿಗೆ 14 ವರ್ಷಗಳ ವನವಾಸ. ಶ್ರೀರಾಮನೊಂದಿಗೆ ವನವಾಸಕ್ಕೆ ಸಹಧರ್ಮಿಣಿಯಾದ ಸೀತೆ, ತಮ್ಮನಾದ ಲಕ್ಷ್ಮಣ ಕೂಡ ತೆರಳುತ್ತಾರೆ. ಅರಣ್ಯದಲ್ಲಿ ಸೀತೆಯನ್ನು ರಾವಣನು ಅಪಹರಣ ಮಾಡ್ತಾನೆ. ಮಾಂಗಲ್ಯ ಭಾಗ್ಯ ಚಿತ್ರದ ಈ ಒಂದು ಹಾಡಲ್ಲಿ ಈ ಎಲ್ಲವನ್ನ ವಿಜಯ ನರಸಿಂಹ ಅವರು ಸೊಗಸಾಗಿ ತಂದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಭಾವಪೂರ್ಣವಾಗಿ ಈ ಗೀತೆಯನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ.

ರಾಜಮನೆತನದ ಸುಖ ವೈಭವ ಮತ್ತು ಅಧಿಕಾರವನ್ನು ತೊರೆದು ವನವಾಸದ ಬದುಕನ್ನು ಸ್ವೀಕಾರ ಮಾಡಿದ ಶ್ರೀರಾಮನು ಧರ್ಮದ ಮಾರ್ಗಕ್ಕೆ ಬದ್ಧನಾಗ್ತಾನೆ. ಅರಣ್ಯದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸುವಂತಹ ಸಂದರ್ಭ ಬಂದಾಗ ಶ್ರೀರಾಮ ಅವೆಲ್ಲವನ್ನು ಧೈರ್ಯ ಮತ್ತು ಸಮಚಿತ್ತತೆಯಿಂದ ಕಾಪಾಡಿಕೊಂಡು ಬರ್ತಾನೆ. ಕಾಡಿನಲ್ಲಿ ರಾವಣನು ಸೀತೆಯನ್ನು ಅಪಹರಣ ಮಾಡಿದಾಗ ಶ್ರೀರಾಮನು ಅತೀವ ದುಃಖಿತನಾಗ್ತಾನೆ. ಆದರೆ ಆ ನೋವಿನಲ್ಲೂ ನ್ಯಾಯ ಮತ್ತು ಧರ್ಮವನ್ನು ಕಾಪಾಡೋದಕ್ಕೆ ಮುಂದಾಗ್ತಾನೆ. ವಾನರ ಸೇನೆಯ ನೆರವಿನಿಂದ ಲಂಕೆಗೆ ತೆರಳಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಮರಳಿ ತರುತ್ತಾನೆ. ಪಿತೃವಾಕ್ಯ ಪರಿಪಾಲನೆಗಾಗಿ, ಅಂದರೆ ತಂದೆ ದಶರಥನ ಮಾತನ್ನು ಉಳಿಸೋದಕ್ಕಾಗಿ ರಾಜ್ಯವೊಂದೇ ತ್ಯಜಿಸಿ ಕಾಡಿಗೆ ನಡೆದ ಶ್ರೀರಾಮನು ಧರ್ಮ, ಸತ್ಯ, ನೀತಿ ಹಾಗೂ ಕರ್ತವ್ಯ ಪಾಲನೆಯ ಸಾಕಾರ ಮೂರ್ತಿಯಾಗಿ ಕಂಗೊಳಿಸ್ತಾನೆ. 14 ವರ್ಷಗಳ ವನವಾಸದ ಬಳಿಕ ರಾಜ್ಯಭಾರ ನಡೆಸುವ ಅಧಿಕಾರ ಪಡೆದಾಗಲೂ ರಾಜನಾಗಿ ತನ್ನ ವೈಯಕ್ತಿಕ ಸುಖಕ್ಕಿಂತ ಪ್ರಜೆಗಳ ಹಿತಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾನೆ. ಆದ್ದರಿಂದಲೇ ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೆಯಲಾಗಿದೆ. ಒಡಹುಟ್ಟಿದವರು ಸಿನಿಮಾದಲ್ಲಿ ರಾಮಣ್ಣ ಪಾತ್ರದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಧರ್ ಪಾತ್ರದ ಅಂಬರೀಷ್ ಅವರು ಅಣ್ಣ ತಮ್ಮಂದಿರು. ಆದರೆ ಹಾಲು ಜೇನಿನಂತಿದ್ದ ಕುಟುಂಬ ಸಂಬಂಧ ಹೊಡೆದು ಅಣ್ಣ ತಮ್ಮಂದಿರ ನಡುವೆ ಬಿರುಕು ಮೂಡುತ್ತೆ. ಹಿಂದೆ ಮಹಾ ಮುಂಗೋಪಿಯಾಗಿದ್ದ ಅಣ್ಣ ರಾಮಣ್ಣ ತಂದೆಗೆ ಕೊಟ್ಟ ಮಾತಿನಂತೆ ಶಾಂತಮೂರ್ತಿಯಾಗ್ತಾನೆ. ಕುಟುಂಬದ ಏಕತೆಯನ್ನು ಉಳಿಸುವ ಸಲುವಾಗಿ ಮನೆ ಬಿಟ್ಟು ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಹೊರಡುವ ನಿರ್ಧಾರಕ್ಕೆ ಬರ್ತಾನೆ. ಈ ಒಂದು ಸನ್ನಿವೇಶದಲ್ಲಿ ಶ್ರೀರಾಮನು ರಾಜ್ಯವನ್ನು ಬಿಟ್ಟು ಸೀತೆ ಲಕ್ಷ್ಮಣರೊಂದಿಗೆ ಕಾಡಿಗೆ ತೆರಳುವ ಸಂದರ್ಭವನ್ನು ಇಲ್ಲಿ ಮತ್ತೊಮ್ಮೆ ತಂದಿದ್ದಾರೆ ಕೇಳು ಮಗುವೆ ಕಥೆಯ ಗೀತೆಯನ್ನು ಬರೆದಂತಹ ವಿಜಯನರಸಿಂಹ ಅವರು. ರಾಮಾಯಣದಲ್ಲಿ ಶ್ರೀರಾಮ ಮಿತಭಾಷಿ, ಶಾಂತಮೂರ್ತಿ. ಜನಕನ ಮಾತ ಶಿರದಲ್ಲಿ ಧರಿಸಿದ ಅನುಪಮ ರಘುರಾಮ, ತ್ಯಾಗವೇ ನಿಜ ಧರ್ಮ, ಭೂಮಿ ಗೆದ್ದರೆ ರಾಜ್ಯ, ಮನದಾಸೆಯ ಗೆದ್ದವ ಪೂಜ್ಯ, ಈ ಸಾಲುಗಳು ಒಡಹುಟ್ಟಿದವರು ಸಿನಿಮಾದಲ್ಲಿನ ಶಾಂತಮೂರ್ತಿಯಾದ ರಾಮಣ್ಣನ ಪಾತ್ರದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಹಿನ್ನೆಲೆಯಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ವೇದಾಂತದ ಹಾಡಾಗಿ ಬರುತ್ತೆ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಈ ಹಾಡಲ್ಲಿ ಜನಕನ ಮಾತನ್ನು, ಅಂದರೆ ತಂದೆ ಅನ್ನೋ ಅರ್ಥದಲ್ಲಿ ಜನಕ ಪದವನ್ನು ವಿಜಯ ನರಸಿಂಹ ಅವರು ಬಳಸಿದ್ದಾರೆ.

0: ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
4: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
3: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
4: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
5: ರಾಮಾಯಣದಲ್ಲಿ

ಶ್ರೀರಾಮನು ತಂದೆ ದಶರಥನ ಮಾತಿಗೆ ಬದ್ಧನಾಗಿ ವನವಾಸಕ್ಕೆ ತೆರಳುತ್ತಾನೆ. ಮಹಾಭಾರತದಲ್ಲಿ ದಾನಶೂರ ಕರ್ಣನು ತನ್ನ ತಾಯಿ ಕುಂತಿಯ ಮಾತನ್ನು ಗೌರವಿಸಿ ಆ ಮಾತಿನಂತೆ ನಡ್ಕೋತಾನೆ. ಕರ್ಣನ ಪಾತ್ರ ದಾನಶೀಲತೆ, ಸ್ನೇಹನಿಷ್ಠೆ ಹಾಗೂ ತ್ಯಾಗದ ಗುಣಗಳ ಪ್ರತೀಕವಾಗಿದೆ. ಕುಂತಿಯ ಹಿರಿಯ ಪುತ್ರನಾಗಿದ್ದರೂ ಪರಿಸ್ಥಿತಿಗಳ ಕಾರಣದಿಂದಾಗಿ ದುರ್ಯೋಧನನ ಆಪ್ತಮಿತ್ರನಾಗಿ ಕೌರವ ಪಕ್ಷದಲ್ಲಿ ಕರ್ಣನು ಸ್ಥಾನವನ್ನು ಪಡಿತಾನೆ. ದಾನಗುಣವನ್ನು ಬಿಂಬಿಸುವಂತಹ ಅತ್ಯುತ್ತಮ ಉದಾಹರಣೆಯಾಗಿ ಮಹಾಭಾರತದಲ್ಲಿ ಕರ್ಣನು ಕಂಡುಬರ್ತಾನೆ. ಇಂದ್ರನು ವೇಷಮರೆಸಿ ಬ್ರಾಹ್ಮಣ ರೂಪದಲ್ಲಿ ಬಂದು ಕರ್ಣನಿಂದ ಅವನ ಜನ್ಮಸಿದ್ಧವಾದ ಕವಚ ಮತ್ತು ಕುಂಡಲಗಳನ್ನು ಕೇಳಿದಾಗ ಅವುಗಳು ತನ್ನ ರಕ್ಷಣೆಗೆ ಅಗತ್ಯವಾಗಿದ್ದರೂ ತನ್ನ ಪ್ರಾಣಕ್ಕಿಂತ ದಾನ ಧರ್ಮವೇ ದೊಡ್ಡದು ಅಂತ ತಿಳಿದು ಅವುಗಳನ್ನು ದಾನ ಮಾಡುತ್ತಾನೆ. ಮತ್ತೊಂದು ಕಡೆ ತನ್ನ ತಾಯಿಯಾದ ಕುಂತಿಯ ಮಾತನ್ನು ಗೌರವಿಸ್ತಾನೆ. ಮಹಾಭಾರತದ ಯುದ್ಧಕ್ಕೂ ಮೊದಲೇ ಕುಂತಿಯು ತಾನು ಆತನ ತಾಯಿ ಅಂತ ತಿಳಿಸಿದಾಗ ಸ್ನೇಹನಿಷ್ಠೆಯಿಂದ ಒಂದಿಷ್ಟು ಹಿಂದೆ ಸರಿಯದ ಕರ್ಣನು ಯಾವ ಕಾರಣಕ್ಕೂ ಆಪ್ತ ಮಿತ್ರನಾದ ದುರ್ಯೋಧನನನ್ನು ಬಿಟ್ಟು ಪಾಂಡವರ ಕಡೆಗೆ ಹೋಗೋದಿಲ್ಲ. ಅವಮಾನಗಳ ನಡುವೆ ಬೆಳೆದ ಕರ್ಣನಿಗೆ ಸ್ಥಾನಮಾನ ನೀಡಿದ, ತನ್ನನ್ನು ಗೌರವಿಸಿದ ದುರ್ಯೋಧನನ ಸ್ನೇಹಕ್ಕೆ ಪ್ರತಿಯಾಗಿ ಕರ್ಣನು ತನ್ನ ಬದುಕಿನ ಕೊನೆಯವರೆಗೂ ಕೌರವನಿಗೆ ನಿಷ್ಠನಾಗಿಯೇ ಇರೋದು. ಆದಾಗ್ಯೂ ತಾಯಿ ಕುಂತಿಗೆ ನೀಡಿದ ಮಾತಿನಂತೆ ಅರ್ಜುನನ ಹೊರತಾಗಿ ಬೇರೆ ಪಾಂಡವರನ್ನು ಕೊಲ್ಲೋದಿಲ್ಲ ಎಂಬ ವಾಗ್ದಾನವನ್ನು ಪಾಲಿಸ್ತಾನೆ. ಕೊಟ್ಟ ಮಾತಿಗೆ ತಪ್ಪದೆ ನಡ್ಕೊಂಡಿದ್ದು ಕರ್ಣನ ಮಹಾನ್ ಗುಣವಾಗಿದೆ. ಆದ್ದರಿಂದಲೇ ಕರ್ಣನನ್ನು ದಾನವೀರ ಕರ್ಣ ಅಂತ ಕರೆಯಲಾಗಿದೆ. ತಾಯಿಯ ಮಾತಿನಂತೆ ಕರ್ಣನು, ತಂದೆಯ ಮಾತಿನಂತೆ ಶ್ರೀರಾಮನು ವಚನಬದ್ಧತೆಯನ್ನು ಮೆರೆಯುವ ಎರಡು ಮಹಾನ್ ವ್ಯಕ್ತಿತ್ವವನ್ನು ನಾವು ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಕಾಣುತ್ತೇವೆ. ಇದನ್ನೇ ಮೊಮ್ಮಗ ಸಿನಿಮಾದಲ್ಲಿ ಹಂಸಲೇಖ ಅವರು ಬರೆದಿದ್ದು, ಅಮ್ಮನಿಗಾಗಿ ಕರ್ಣ ಸೋತ, ಅಪ್ಪನಿಗಾಗಿ ರಾಮ ಸೋತ ಅನ್ನೋ ಗೀತೆಯಾಗಿ. ಮೊಮ್ಮಗ ಸಿನಿಮಾದಲ್ಲಿ ತ್ಯಾಗಮೂರ್ತಿ ಸೂರಪ್ಪನ ಪಾತ್ರದಲ್ಲಿ ರವಿಚಂದ್ರನ್ ಅವರ ಅಭಿನಯ ಶ್ರೀರಾಮ ಹಾಗೂ ಕರ್ಣನ ತ್ಯಾಗಮಯ ಬದುಕನ್ನು ನೆನಪಿಗೆ ತರುತ್ತೆ. ಈ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಜೀವ ತುಂಬಿ ಹಾಡಿದ್ದಾರೆ.

ಕರ್ಣನ ಪಾತ್ರವೊಂದ ವ್ಯಾಸ ಪಂಪ ಕುಮಾರವ್ಯಾಸರು ತಮ್ಮ ಕಾವ್ಯದ ಆಶಯಕ್ಕೆ ತಕ್ಕಂತೆ ವಿಭಿನ್ನವಾಗಿ ಚಿತ್ರಿಸಿದ್ದಾರೆ. ಆದರೆ ಈ ಎಲ್ಲರೂ ಪ್ರಾಮುಖ್ಯತೆ ನೀಡಿರುವಂತಹ ಅಂಶವೆಂದರೆ ಅದು ದಾನಶೂರನಾದ ಕರ್ಣನ ವ್ಯಕ್ತಿತ್ವ. ದಾನ ಮಾಡೋದು ಹೆಗ್ಗಳಿಕೆ ಅಂತ ಭಾವಿಸದೆ ಕರ್ತವ್ಯ ಎಂಬಂತೆ ದಾನ ಮಾಡಿ ಮರೆಯಲ್ಲಿಯೇ ಉಳಿಯುವ ದೊಡ್ಡ ಗುಣ ಕರ್ಣನನ್ನ ಮಹಾಭಾರತದ ಉಳಿದ ಪಾತ್ರಗಳಿಗಿಂತಲೂ ಭಿನ್ನವಾಗಿಸಿದೆ. ಈ ಒಂದು ನೆಲೆಯನ್ನು ಪ್ರಧಾನವಾಗಿಟ್ಟುಕೊಂಡು ಕರ್ಣ ಎಂಬ ಸಿನಿಮಾದಲ್ಲಿ ನಾಯಕನನ್ನ ಕರ್ಣನ ಆಧುನಿಕ ರೂಪದಂತೆ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡಿದವರು ಸಾಹಿತಿ ಜಿ ಉದಯಶಂಕರ್ ಅವರು. ಬಂಗಾಳಿ ಭಾಷೆಯ ರಾಜನ್ ರಾಯ್ ಅವರು ರಚನೆ ಮಾಡಿದ ಸಾಹಿಬ್ ಅನ್ನೋ ನಾಟಕದಲ್ಲಿ ಮನೆಯವರ ದೃಷ್ಟಿಯಲ್ಲಿ ಕೆಲಸ ಬಾರದವ ಎಂದಿಸಿಕೊಂಡಿರುವ ಸಾಹಿಬ್ ಫುಟ್ಬಾಲ್ ಆಟಗಾರ. ಆದರೆ ತಂಗಿಯ ಮದುವೆ ಮಾಡೋದಕ್ಕೆ ಹಣದ ಅವಶ್ಯಕತೆ ಎದುರಾದಾಗ ತನ್ನ ಫುಟ್ಬಾಲ್ ಪ್ರತಿಭೆಯನ್ನು ಬದಿಗೊತ್ತಿದ ಆತ ಮೂತ್ರಪಿಂಡವನ್ನು ದಾನ ಮಾಡುವಂತಹ ಹೃದಯ ಸ್ಪರ್ಶಿಯಾದ ಈ ನಾಟಕವನ್ನು 1981 ಬಂಗಾಳಿ ಸಿನಿಮಾ ಆಗಿ ತೆರೆ ಮೇಲೆ ತರಲಾಯಿತು. ಸಾಕಷ್ಟು ಯಶಸ್ಸು ಗಳಿಸಿದ ಈ ಸಿನಿಮಾ ನಂತರ ಹಿಂದಿಯಲ್ಲಿ ಅದೇ ಹೆಸರಲ್ಲಿ ನಿರ್ಮಾಣಗೊಂಡಿತ್ತು. ಸಾಹಿಬ್ ಚಿತ್ರವೊಂದ ಕನ್ನಡಕ್ಕೆ ಕರ್ಣ ಎಂಬ ಹೆಸರಲ್ಲಿ ತಂದವರು ಹಿರಿಯ ನಿರ್ದೇಶಕರಾದ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು. ವಿಷ್ಣುವರ್ಧನ್ ಅವರನ್ನ ನಾಯಕನನ್ನಾಗಿ, ಸುಮಲತಾ ಅವರನ್ನ ನಾಯಕಿಯಾಗಿ ಬಾಬು ಅವರು ಆಯ್ಕೆ ಮಾಡಿಕೊಂಡ್ರು. ಆದರೆ ಬಾಬು ಅವರು ಬೇರೆ ಚಿತ್ರವೊಂದರ ನಿರ್ದೇಶನದಲ್ಲಿ ತೊಡಗಿದ್ದರಿಂದ ಕರ್ಣ ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ನಾಯಕ ವಿಷ್ಣುವರ್ಧನ್ ಅವರು ಭಾರ್ಗವ ಅವರನ್ನು ಆಯ್ಕೆ ಮಾಡಿಕೊಂಡ್ರು. ಆ ಕರ್ಣನಂತೆ ನೀ ದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಹಿಂದಿಯ ಸಾಹಿಬ್ ಸಿನಿಮಾದಲ್ಲಿ ಕಿಶೋರ್ ಕುಮಾರ್ ಹಾಡಿದ ಕ್ಯಾ ಖಬರ್ ಕ್ಯಾ ಪಥ ಗೀತೆಗೆ ಸಮಾನವಾಗಿ, ಆದರೆ ಭಿನ್ನವಾಗಿ, ಕೆ ಜೆ ಯೇಸುದಾಸ್ ಅವರು ಅಷ್ಟೇ ಮಧುರವಾಗಿ ಈ ಗೀತೆಯನ್ನು ಹಾಡಿದರು. ಈ ಗೀತೆ ಕರ್ಣ ಚಿತ್ರದ ಜೀವಧ್ವನಿಯಾಗಿದ್ದು ಫುಟ್ಬಾಲ್ ಚೆಂಡನ್ನ ರೂಪಕದಂತೆ ಈ ಹಾಡಲ್ಲಿ ನಿರ್ದೇಶಕರು ಬಳಸಿಕೊಂಡಿದ್ದು ಅವರ ಜಾಣ್ಮೆಯೇ ಸರಿ. ಎಂ ರಂಗರಾವ್ ಅವರ ಸಂಗೀತದಲ್ಲಿ ಈ ಭಾವನಾತ್ಮಕ ಗೀತೆ ಮೂಡಿಬಂದಿದೆ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:00.

3:40. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಸಿರ್ಕಾಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ವಿ ಗೋವಿಂದಸ್ವಾಮಿ ನಾಯ್ಕರ್, ಮೃದಂಗ ಮದ್ರಾಸ್ ಎ ಕಣ್ಣನ್, ಘಟ ಟಿಎಸ್ ವೈವಾದ್ರಿ ಅಯ್ಯರ್. ಕೇಳಿ ರಾಗಂ ತಾಳಂ ಪಲ್ಲವಿ, ರಾಗ ಕರಹರ ಪ್ರಿಯ, ಕಂಡ ತ್ರಿಪುಟ ತಾಳ.

0: ಆಕಾಶವಾಣಿ ಮಡಿಕೇರಿ, ಸಮಯ 10:35:26. ಈ ಬೆಳಿಗ್ಗೆ 11 ಗಂಟೆಗೆ ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0822 228 228 ಅಥವಾ 228 129. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ, ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾ ಸುಧಾ ಶೆಟ್ಟಿ ಅವರಿಂದ ಭಾಷಣ ಕೇಳುವಿರಿ. ನಂತರ ಕೃಷ್ಣವೇಣಿ ಕಿದೂರು ಅವರು ಬರೆದು ಪ್ರಸ್ತುತಪಡಿಸುವ ಕತೆ ಸಂಬಂಧಗಳ ನಡುವೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗುರುಜಿ ಅವರೊಂದಿಗೆ ಸಂದರ್ಶನ. ಇಂದು ಸಂಜೆ 5 ಗಂಟೆಗೆ ಹಿರಿಯ ಜೀವಗಳ ಭಾವ, ಇದರಲ್ಲಿ ಸೋಮರಪೇಟೆ ತಾಲೂಕು ಜಂಬೂರು ಗ್ರಾಮದ ಕುಶಲಕರ್ಮಿ ಎಂ ಶ್ರೀನಿವಾಸ ಆಚಾರ್ಯ ಅವರೊಂದಿಗೆ ಮಾತುಕತೆ. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಮೊದಲಿಗೆ ರಾಜಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿದ ಗೀತೆ, ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಸಮೀರ್.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ಲೂಸಿವ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
2: ಶಕೀಲ್ ಅಜ್ಮಿ ಅವರ ಸಾಹಿತ್ಯ, ರೂಪ್ಕುಮಾರ್ ರಾಥೋಡ್ ಅವರ ಸಂಗೀತವಿರುವ ಮದೋಶಿ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲರ ಕೀರ್ತಿ ಲಾಲ್ಸ್ ಎಕ್ಸ್ಕ್ಲೂಸಿವ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿ ಜೀತ್ ಚಿತ್ರದ ಗೀತೆ. ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಸಮೀರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:35. ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾ ಸುಧಾ ಶೆಟ್ಟಿ ಅವರಿಂದ ಭಾಷಣ ಕೇಳುವಿರಿ. ನಂತರ ಕೃಷ್ಣವೇಣಿ ಕಿದೂರು ಅವರು ಬರೆದು ಪ್ರಸ್ತುತಪಡಿಸುವ ಕತೆ ಸಂಬಂಧಗಳ ನಡುವೆ.

0: ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು.
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು
1: ಕೇಳುವರಿಗೆಲ್ಲ ಇಂದಿನ ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್, ಹಾಗೂ ನನ್ನ ಜೊತೆ ಇದ್ದಾರೆ ಕಾರ್ಯಕ್ರಮ ನಿರ್ವಾಹಕರಾದ ಎಂ ಶಕುಂತಲಾ ಅವರು.
2: ಸಂತೋಷ್ ಅವರೇ ನಮಸ್ಕಾರ.
1: ನಮಸ್ಕಾರ
2: ನಿಮಗೂ ಕೂಡ, ನಮ್ಮ ಪ್ರೀತಿಯ ಶ್ರೋತೃಗಳಿಗೆ
1: ಕೂಡ ನಮಸ್ಕಾರ.
2: ಮತ್ತೆ ಸ್ವಾಗತ ಕೋರ್ಲಿಲ್ವಲ್ಲ ನೀವು?
1: ನಮಸ್ಕಾರ ಅಂತ ಹೇಳಿದ್ರೆ ಅವರು ಒಮ್ಮೆ ಕರ್ದಾಗಿದೆ, ಸ್ವಾಗತ ಹೇಳಿ ಆಗಿದೆ.
2: ಯಾವ ಕಾರ್ಯಕ್ರಮ ಅಂತ ಹೇಳಿಲ್ವಲ್ಲ.
1: ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, ಅವರು ಕರೆ ಮಾಡಬಹುದು, ಕರೆ ಮಾಡಿ ಮಾತಾಡಬಹುದು ನಮ್ ಜೊತೆ.
2: ಶ್ರೋತೃಗಳನ್ನ ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಸಂತೋಷ್ ಅಂತ.
1: ಅಂದ್ರೆ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಅಂತ ಹೇಳಿದ್ರೆ 11 ಗಂಟೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಕೇಳುಗರಿಗೆ ಗೊತ್ತಾಗ್ಬಿಡ್ತದೆ, ಓ ಇವತ್ತು ನನ್ನದೇ ಹಾಡು ಕಾರ್ಯಕ್ರಮ ಇದೆ, ನಾವು ಕರೆ ಮಾಡಬೇಕು ಅಂತ. ಈಗಾಗಲೇ ಕರೆಗಳು ಬರ್ತಾ ಇದಾವೆ ನಮಗೆ. ಆದ್ರೂ ನಾವೊಂದು ಮೊದಲು ಆರಂಭ
2: ದೂರವಾಣಿ ಸಂಖ್ಯೆ ಹೇಳಬೇಕು, ಮತ್ತೆ ಕಾರ್ಯಕ್ರಮದ ಮೊದಲು ಸೂಚನೆಗಳಿರುತ್ತೆ.
1: ಸೂಚನೆಗಳು ನಾನು ಮೊದಲು ಕಾರ್ಯಕ್ರಮಕ್ಕೆ ಯಾವ ಸಂಖ್ಯೆ ಕರೆ ಮಾಡಬೇಕು ಅಂತ
2: ಹೇಳ್ತೇನೆ,
1: ಅಷ್ಟೊತ್ತಿಗೆ ಅವರು ರೆಡಿ ಆಗ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 228-559 ಅಥವಾ
2: 8558
1: 228-558 ಅಥವಾ 228-129 ಎಸ್ಟಿ ಡಿ ಕೋಡ್ 08272.
2: ಅಲ್ಲ, ನೀವು ವೇಗವಾಗಿ ಹೇಳ್ಬಿಟ್ರೆ ಆಗಲ್ಲ, ಹೊಸ ಹೊಸ ಶ್ರೋತೃಗಳು ಸೇರ್ಪಡೆ ಆಗ್ತಾ ಇದ್ದಾರೆ.
1: ಹೌದು,
2: ನಿಧಾನಕ್ಕೆ ಹೇಳ್ಬೇಕು ಯಾವ ರೀತಿ ಅಂತೀರಾ. 228-558 ಮತ್ತೊಂದು ದೂರವಾಣಿ ಸಂಖ್ಯೆ 228-129 ಬರ್ಕೊಳಕ್ ಸರಿ ಆಗ್ಬೇಕಲ್ವಾ, ಸುಲಭ ಆಗ್ಬೇಕು.
1: ಎಸ್ಟಿ ಡಿ ಕೋಡ್ ಹೇಳ್ಬೇಕಾಗಿ

0: ಎಂಟು ಎರಡು ಏಳು ಎರಡು ಅಂತ.
1: ಇನ್ನು ಸಂತೋಷ್, ನೀವು ಕಾರ್ಯಕ್ರಮಗಳಲ್ಲಿ ಚಿತ್ರ ಚಿತ್ತಾರ ಕಾರ್ಯಕ್ರಮ ಮಾಡುವಾಗ ಬಹಳಷ್ಟು ವಿಷಯಗಳನ್ನ ತಗೊಂಡು ಜನರನ್ನೆಲ್ಲ ನಗಿಸ್ತೀರ. ಆ ಬ್ರಹ್ಮ ರಾಕ್ಷಸನ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರಿ, ಅದನ್ನ ಬಹುಶಃ ನಮ್ಮ ಶ್ರೋತೃಗಳು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ.
0: ನಾನೇ ಮರ್ತಿದ್ದೀನಿ ಆದ್ರೆ.
1: ನೀವೇ ಮರ್ತು ಬಿಟ್ಟಿದ್ದೀರಾ ಅಲ್ವಾ ನೋಡಿ, ಅದಕ್ಕೆ ಕೇಳ್ಮೆ ಅನ್ನೋದು ಪ್ರತಿಯೊಬ್ಬರಿಗೂ ಅಗತ್ಯ, ಅಂದ್ರೆ ಮುಖ್ಯ ಅನ್ನೋದನ್ನ ನಿಮ್ಮ ಮಾತಿನಿಂದ ಅರ್ಥ ಮಾಡ್ಕೊಳ್ಬಹುದು. ಕಾರ್ಯಕ್ರಮ ಪ್ರಸ್ತುತ ಪಡಿಸೋರಿಗೆ ಅದು ನೆನಪಿಲ್ಲದೆ ಇರಬಹುದು, ಆದ್ರೆ ನಾವು ಕೇಳಿರ್ತೀವಲ್ಲ, ಹಾಗಾಗಿ ನಮಗೆ ಬಹಳಷ್ಟು ನೆನಪಿರಬೇಕು. ಅಂದ್ರೆ ಕೇಳ್ಮೆಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ. ಮತ್ತೆ ಇವತ್ತಿನ ತಿಂಡಿಯ ವಿಶೇಷ ಏನು?
0: ನೀವು ಸೂಚನೆ ಹೇಳ್ತೀನಿ ಅಂತ ಹೇಳಿ ಹೇಳಲೇ ಇಲ್ಲ.
1: ಸೂಚನೆ ನೀವು ಹೇಳ್ತೀರಾ ಅಂತ ನಾನು ಕಾದ್ನ.
0: ಇವತ್ತು ಈ ಕಾರ್ಯಕ್ರಮ
1: ಪ್ರಥಮ ನಿರೂಪಕರು ನೀವು ಇವತ್ತು, ಆದ್ರೂ ನಿರಂತರವಾಗಿ ನೀವು ಕಾರ್ಯಕ್ರಮ ಕೇಳ್ತಾ ಇದ್ರಿ ಅನ್ನೋದು ನನ್ನ ಗಮನಕ್ಕೆ ಗೊತ್ತು. ಬಹಳಷ್ಟು ಬಾರಿ ಸಹಾಯ ಕೂಡ ಮಾಡಿದ್ದೀರಾ ನಮ್ಗೆ, ನಮ್ಮ ಶ್ರೋತೃಗಳಿಗೆ ತೊಂದರೆ ಆಗಬಾರ್ದು ಅಂತ. ಯಾವತ್ತು ಕೂಡ ನಿರೂಪಕರಿಗೆ ಆ ಗುಣ ಇರಬೇಕು, ನಿಮ್ಮಲ್ಲಿ ಆ ಗುಣ ಇದೆ ಅನ್ನೋದನ್ನ ಹಂಚ್ಕೊಳ್ಳೋದಕ್ಕೆ ನನಗಂತೂ ಬಹಳ ಸಂತೋಷ ಆಗುತ್ತೆ. ಮತ್ತೆ ಇವತ್ತಿನ ಕಾರ್ಯಕ್ರಮದ ಸೂಚನೆ ಏನು ಅಂತಂದ್ರೆ, ಯಾವುದೇ ರಾಜಕೀಯ ಪಕ್ಷ ಕುರಿತಾಗಿ ಮಾತನಾಡುವ ಹಾಗಿಲ್ಲ, ರಾಜಕೀಯ ವ್ಯಕ್ತಿಯ ಕುರಿತಾಗಿ ಮಾತನಾಡುವ ಹಾಗಿಲ್ಲ, ಮತ್ತೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಬಳಸುವಂತಿಲ್ಲ, ಮತ್ತೆ ಕರೆ ಸಂಪರ್ಕಕ್ಕೆ ಬಂದಾಗ ಅವರ ಹೆಸರು ಮತ್ತೆ ಊರನ್ನ ಹೇಳಿ ಅವರು ಮಾತನಾಡಬೇಕು. ಜೊತೆಗೆ ಬೇರೆ ವಿಷಯಗಳಿಗೆ ನಾವು ಆಸ್ಪದ ಕೊಡ್ತಾ ಹೋದ ಹಾಗೆ ಸಮಯ ವ್ಯಯ ಆಗುತ್ತೆ. ನಾವು ಯಾಕಾಗಿ ಈ ಕಾರ್ಯಕ್ರಮ ಮಾಡಿದೀವಿ ಹೇಳಿ.
0: ಅಂದ್ರೆ ನಮ್ಮ ಕೇಳುಗರು ಹೆಚ್ಚು ಪಾಲ್ಗೊಳ್ಬೇಕು
1: ಪಾಲ್ಗೊಳ್ಬೇಕು ಮಾಹಿತಿ ಮತ್ತು ಮನರಂಜನೆಗಾಗಿ ಮೀಸಲಾಗಿರುವಂತ ಕಾರ್ಯಕ್ರಮ. ಯಾರ ಮನಸ್ಸಿಗೂ ನೋವಾಗಬಾರದು.
0: ನನಗೆ ಇನ್ನೊಂದು ಕುತೂಹಲ ಇದೆ, ಈ ಕಾರ್ಯಕ್ರಮಕ್ಕೆ ನನ್ನದೇ ಹಾಡು ಅಂತ ಯಾಕೆ ಹೆಸರಿಟ್ರಿ ಅಂತ.
1: ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಹಾಡು ಅಂತ ಇಷ್ಟ ಆಗುತ್ತಲ್ವಾ. ಈಗ ನಿಮ್ಮನ್ ಕೇಳಿದ್ರೆ ಏನ್ ಹೇಳ್ತೀರಿ? ಒಂದು ಹಾಡು ಇಷ್ಟ ಅಂತೀರಿ. ನನಗೆ ನೀವ್ ಇಷ್ಟಪಟ್ಟಂತ ಹಾಡು ನನಗೆ ಇಷ್ಟ ಆಗಲ್ಲ. ಅಂದ್ರೆ ಕೇಳ್ತೀವಿ, ಈಗ ಬೇರೆ ಶ್ರೋತೃಗಳು ಅಂದ್ರೆ ನಮ್ಮ ಶ್ರೋತೃಗಳು ಒಂದು ಹಾಡನ್ನ ಕೇಳ್ತಾರೆ, ನನಗೆ ಈ ಹಾಡು ಬೇಕು ಅಂತ, ಅದನ್ನ ನಾವು ಕೇಳ್ತೀವಿ ಅಲ್ವಾ. ಆದ್ರೆ ನಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡಿ ಅದನ್ನ ನಾವು ಕೇಳುವಾಗ ಆಗುವಂತಹ ಸಂಭ್ರಮ, ಮನಸ್ಸಿಗೆ ಸಂತೋಷ, ಉತ್ಸಾಹ,
0: ನಾವು ಕೇಳಿದ ಹಾಡನ್ನು ಹಾಕ್ತಾರೆ ಅಂತ
1: ಅಲ್ವಾ. ನಾವು ಯಾವಾಗ್ಲೂ ಇಷ್ಟಪಟ್ಟಿರ್ತೀವಿ. ಅಕಸ್ಮಾತ್ ಈಗ ನಮ್ಮ ಶ್ರೋತೃ ಒಬ್ರು ಕರೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ, ಇನ್ನು ಮಾತು ಮುಗ್ದಿಲ್ಲ. ಸಂತೋಷ್ ಅವ್ರು ಬಹಳ ಮಾತಾಡೋಣ ಅಂತ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಕೂಡ ಅವರು ಮಾತನಾಡಬಹುದು. ಅಂದ್ರೆ ಭಾನುವಾರ, ಶನಿವಾರ, ಭಾನುವಾರ, ಸೋಮವಾರ ಮತ್ತೆ ಮಂಗಳವಾರ ಕಾರ್ಯಕ್ರಮಗಳು ಪ್ರಸಾರ ಆಗಿರುತ್ತೆ. ಅವರು ಕೇಳಿದ್ರೆ ಖಂಡಿತ ಇಂತಹ ಕಾರ್ಯಕ್ರಮದಲ್ಲೇ ನಾವು ಇಂತಹ ನೀತಿ ಪಾಠವನ್ನ ಅರ್ಥ ಮಾಡ್ಕೊಂಡ್ವಿ ಅಂತ ಕೂಡ ಹೇಳಬಹುದು. ಇನ್ನು ಸೂಚನೆಗಳು ಅಷ್ಟು ಅಂತ ಹೇಳುತ್ತಾ, ನಿಮ್ಮ ಮನೆಯ ತಿಂಡಿ ಏನಿವತ್ತು?
0: ಇವತ್ತು ಭೀಮನ ಅಮಾವಾಸ್ಯ ಅಲ್ಲ ಮೇಡಮ್, ಹಾಗೆ ಮನೆಯಲ್ಲಿ ಹೇಳಿದ್ರೆ ತುಂಬಾ ಏನೋ ತಿಂದು ಹೋಗ್ಬೇಡ, ಸುಮ್ಮನೆ ಹೋಗು, ನಿಮ್ಗೆ ಬೇಕಾದಷ್ಟು ಸಿಗ್ತದೆ ಹೊರಗೆ.
1: ಅಂದ್ರೆ ಉಪವಾಸ ಅಂತನಾ ಅಥವಾ ಮನೆಯಲ್ಲಿ ಕೆಲಸ ಮಾಡ್ತಾ ನಿಮ್ಗೆ ತಿಂಡಿ ಮಾಡ್ಲಿಲ್ವಾ ಅಮ್ಮ?
0: ತಮಾಷೆ ಮಾಡಿದೆ, ಮನೆಯಲ್ಲಿ ತಿಂಡಿ ಮಾಡಿದ್ರು ನೀರ್ ದೋಸೆ.
1: ಅಂದ್ರೆ ಏನು ಅಂತ ಅಂದ್ರೆ,
0: ಯಾಕೆಂದ್ರೆ ನಾನು ಯಾಕೆ ನೀರ್ ದೋಸೆ ಅಂತ ಹೇಳಿದೆ ಅಂತ ಹೇಳಿದ್ರೆ ನೀವು
1: ಕೇಳ್ತೀರಾ
0: ಅದನ್ನ ಹೇಗೆ ಮಾಡೋದು ಅಂತ ಕೇಳ್ತೀರಾ. ಇದನ್ನಾದ್ರೂ ಸುಲಭದಲ್ಲಿ ಹೇಳ್ಬೋದು.
1: ಅದಕ್ಕೆ ಕೇಳೋದೇ ಬೇಡ ಅಂತನಾ? ಇಲ್ಲ, ನಿಮ್ಮನ್ ಕೇಳಲ್ಲ. ಯಾಕೆ ಹೇಳಿ? ನೀವು ತಿಂಡಿ ತಿನ್ನವರೇ ಹೊರತು ಬಹುಶಃ ಅಂತ ಕಷ್ಟದ ತಿನಿಸು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಬಹುದಾ?
0: ಇಲ್ಲ ಮೇಡಮ್, ಮಾಡ್ಬೋದು.
1: ಹೇಳಿ,
0: ಈಗ ನಳನೇ ಮಾಡಿದ ಪಾಕರ ನಾವ್ಯಾಕೆ ಮಾಡಬಾರ್ದು? ಆದ್ರೆ ತಿನ್ನೋರು ಇಲ್ಲ.
1: ಹಾಡಿದೆ ಹಾಲು ಜೇನು ಚಿತ್ರದಲ್ಲಿ, ಅದನ್ನ ಹಾಡಿ.
0: ಇಲ್ಲ ಮೇಡಮ್, ಕಾರ್ಯಕ್ರಮ ಮೊದ್ಲಿಗೆ ಅಂತ ಆಗ್ಬಿಡ್ತದೆ.
1: ಒಂದು ಹಾಡಿದೆಯಲ್ಲ ರಾಜ್ಕುಮಾರ್ ಹಾಡಿರೋದು, ಹೇಳಿದ್ರಲ್ಲ ಒಂದು ನಳಪಾಕದ ಬಗ್ಗೆ ಹೇಳಿದ್ರಿ.
0: ರುಚಿ ರುಚಿ ಕಜಾಯದ
1: ಅದು ಅಲ್ಲ, ಇನ್ನೂ ಒಂದಿದೆ. ಅವರನ್ನ ಇವರು ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ?
0: ಆದ್ರೆ ನಾನು ಮಾಡ್ತೀನಿ, ಆದ್ರೆ ತಿನ್ನೋರಿಲ್ಲ.
1: ಯಾಕೆ ಹಾಗಾದ್ರೆ? ಏನೋ ಒಂದು ನಿಮ್ಮ ಜೊತೆ ಕಾರ್ಯಕ್ರಮ ಮಾಡ್ತಾ
0: ನಮ್ಮ ಮನೆಯಲ್ಲಿ ಸಾಕಿದ
1: ಸಾಕು ಸ್ವಲ್ಪ ಶಕ್ತಿ ಜಾಸ್ತಿ ಇರಬೇಕು.
0: ನಮ್ಮನೆ ಸಾಕು ಪ್ರಾಣಿಗಳು ಕೂಡ ಯಾರು ಮಾಡಿದಂತ ಫಸ್ಟ್ ನೋಡ್ತವೆ.
1: ಹೌದಾ?
0: ನಾನಾದ್ರೆ ತಿನ್ನೋದಿಲ್ಲ.
1: ಅಂದ್ರೆ ಅಷ್ಟು ರುಚಿಕಟ್ಟಾಗಿ ಮಾಡ್ತಿರೋ
0: ನಾನ್
1: ರುಚಿಯನ್ನೇ ಹಾಕಲ್ವೋ? ಏನೋ ಆರೋಗ್ಯದ ಗುಟ್ಟಿ ಇದೆ ಸಂತೋಷ್. ಸಂತೋಷವಾಗಿರೋಣ ಹೀಗೇನೆ, ನಿಮ್ಮ ಹೆಸರು ಕೂಡ ಸಂತೋಷ ಅಂತ.
0: ನಮಸ್ತೆ,
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ್ತಿದ್ದೆ.
0: ನಾವು ಮೊದ್ಲಿಗೆ ಯಾವಾಗ್ಲೂ ಕೇಳೋ ಪ್ರಶ್ನೆ ಏನಂತ ಹೇಳಿ, ನಿಮ್ಗೆ ಯಾವ ಹಾಡು ಬೇಕು ಅಂತ?
2: ನನಗೆ ನಮ್ಮೂರ ಮಂದಾರೆ ಹೂವೆ ಚಿತ್ರದಿಂದ ಹೇಳೇ ಕೋಗಿಲೆ ಇಂಪಾಗಲ ಅಂತ.
1: ಯಾಕಾಗಿ ಇಷ್ಟ ಅಂತ ಕೇಳಲಿಲ್ವಲ್ಲ ಸಂತೋಷ್.
0: ಈಗ ನೀವು

0: Che il tiro non te ne cai tu.
1: Oh, da. Ma non
2: Namaste,
1: so ne sei
2: madam.
1: conto. Eli Saraswati ore?
2: Namaste, madam.
1: Namaste, ಯಾಕಾಗಿ ನಿಮಗೆ ಆ ಹಾಡು ಇಷ್ಟ?
2: ಅದು ತುಂಬಾ ಇಷ್ಟ ಮೇಡಮ್. ಅದ್ರ ಗಾಯನ ಅದನ್ನ ಹಾಡನ್ನು ಕೇಳುವಾಗ ಮತ್ತೆ ಮತ್ತೆ ಕೇಳುವಂತ ಆಗ್ತದೆ.
1: ಅಲ್ಲ
2: ಚಿಕ್ಕವರು ಹಾಡಿದ್ದು
1: ಅಲ್ಲ, ನಿಮ್ಮ ಅನುಭವ ಸಹಜವಾಯಿತು. ನನಗೂ ಕೂಡ ಆ ಹಾಡು ಕೇಳುವಾಗ ತುಂಬಾ ಖುಷಿಯಾಗತ್ತೆ ಅಂತ ನಾನು ಕೂಡ ಹೇಳ್ತೀನಿ.
2: ಹೌದು ಮೇಡಮ್.
1: ನಿಮಗೆ ವಿಶೇಷವಾಗಿ ಆ ಹಾಡನ್ನ ಕೇಳುವಾಗ ನಿಮ್ಮ ಪೂರ್ವಜರ ನೆನಪಿರಬಹುದು, ಮತ್ತೆ
2: ಹೌದು
1: ಕಾಡು
2: ಮೇಡಮ್.
1: ವನ.
2: ಅದಂದ್ರೆ ಅದ್ರ ಕೋಗಿಲೆ ಅದನಿ ಎಲ್ಲ ಕೇಳುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್. ಅದರಲ್ಲಿ ಬರ್ತದಲ್ಲ ಹಾಗೆ.
1: ಈಗ
2: ಅದೇ
1: ನುಡಿಗಟ್ಟು.
2: ನಿಮ್ಮ ಕಾರ್ಯಕ್ರಮ ಅಂದ್ರೆ ಮುಂಚೆ ಇದ್ದರಿಂದ ತುಂಬಾ ಖುಷಿ ಆಗ್ತದೆ ಮೇಡಮ್ ಕೇಳಲಿಕ್ಕೆ. ಮೊನ್ನೆ
1: ನೋಡಿ, ನಾವು ಪ್ರಶ್ನೆ ಕೇಳಲಿಲ್ಲ. ಸಂತೋಷ್
0: ಅವ್ರಿಗೆ ಗೊತ್ತಾಗ್ಬಿಟ್ರು.
1: ಅವರೇ ಹೇಳ್ಬಿಟ್ರು, ನೀವು ಹೇಳಿದ್ರಲ್ವಾ
0: ಅಂದ್ರೆ ನಿರಂತರ ಶ್ರೋತೃ ಅಲ್ವಾ.
2: ಹೇಳಿದ್ದೀರಿ ಅಂತಂದ್ರೆ 3 ಗಂಟೆಯಿಂದ 4 ಗಂಟೆವರೆಗೆ ಫೋನಿನ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ದೀರಿ.
1: ಹೌದು, ಕೇಳಿದ್ರ?
2: ಭಾವಗೀತೆ, ಚಿತ್ರಗೀತೆ, ಭಕ್ತಿಗೀತೆ ಎಲ್ಲ ಹೇಳಿದ್ದೀರಿ ಮೇಡಮ್.
1: ಅದು ಚಿತ್ರಗೀತೆ ಹಾಡುವಂತಿಲ್ಲ.
2: ಹೌದಾ? ಆಡ್ಲಿಕ್ಕೆ ಮೇಡಮ್. ಮತ್ತೆ ನೀವು ಅದರಲ್ಲಿ ಆಡಿದ್ದೀರಲ್ಲ ಮೇಡಮ್, ನಮ್ಮೂರಿನಲ್ಲಿ ಎಲ್ಲರೂ ತುಂಬಾ ಖುಷಿ ಪಟ್ರು ಮೇಡಮ್.
1: ಯಾವುದು ಹಾಡನ್ ಕೇಳಿನಾ?
2: ನೀವು ನಿಮ್ಮ ಹಾಡನ್ನು ಕೇಳಿ.
1: ಹೌದಾ, ತುಂಬಾ ಸಂತೋಷ ಆಯ್ತು. ನಿಮ್ಮೆಲ್ಲರನ್ನ ಎಚ್ಚರಿಸೋದಿಕ್ಕೆ ಅಂತ ನಿಮ್ಮಲ್ಲಿರುವಂತಹ ಒಂದು ಕಲೆ ಇದೆಯಲ್ಲ.
2: ಹೌದು ಮೇಡಮ್. ಒಳ್ಳೊಳ್ಳೆ ಮಾಹಿತಿಯನ್ನು ಒಳ್ಳೆ ಒಳ್ಳೆ ವಿಷಯವನ್ನು ಕೊಡ್ತೀರಿ ಮೇಡಮ್. ಆದ್ರೆ ನಮ್ಮ ಶ್ರೋತೃಗಳಿಗೆ ಅದನ್ನು ಕೇಳಿಕೆ ತುಂಬಾ ಇಂಪ ಆಗ್ತದೆ ಮೇಡಮ್.
1: ತುಂಬಾ ಖುಷಿ ಆಯ್ತು. ಶ್ರೋತೃಗಳೆಲ್ಲರ ಪ್ರತಿನಿಧಿಯಾಗಿ ನೀವು ಮಾತನಾಡ್ತಾ ಇದ್ದೀರಿ.
2: ಹೌದು ಮೇಡಮ್.
1: ಧನ್ಯವಾದ. ನೀವು ಕೂಡ ಭಾಗವಹಿಸಿ. ಭಾನುವಾರ 3 ಗಂಟೆಯಿಂದ 4 ಗಂಟೆಯವರೆಗೆ ಇರುತ್ತೆ. ಹಾಡುಗಳನ್ನ ಅಭ್ಯಾಸ ಮಾಡಿ ರಚನೆಯನ್ನ ಹೇಳಬೇಕಾಗತ್ತೆ, ಭಾವಗೀತೆ ಆದ್ರೆ. ಜನಪದ ಗೀತೆಗಂತೂ ಖಂಡಿತ ರಚನೆ ಇರೋದಿಲ್ಲ, ಕೆಲವೊಂದಕ್ಕೆಲ್ಲ ಇರಬಹುದು. ನಮ್ಮ ಜನಪದರು ಕೊಟ್ಟಂತಹ ಕೊಡುಗೆಯ ಮುಖಾಂತರ ನಾವು ಒಂದು ಬದುಕನ್ನ ಹಸನುಗೊಳಿಸೋದಿಕ್ಕೆ ಸಹಾಯ ಆಗುತ್ತೆ ಅಲ್ವಾ?
2: ಹೌದು. ಎಲ್ಲರಿಗೊಂದು ಮನಮುಟ್ಟುವಂತ ಕಾರ್ಯಕ್ರಮವನ್ನು ಕೊಡ್ತೀರಲ್ಲ, ನಿಮಗೆ ತುಂಬ ಹೃದಯದ ಧನ್ಯವಾದ ಮೇಡಮ್.
1: ತುಂಬಾ ಖುಷಿ. ಆಕಾಶವಾಣಿ ಇರೋದು ಶ್ರೋತೃಗಳಿಗೋಸ್ಕರ, ಶ್ರೋತೃಗಳಿಂದ ಆಕಾಶವಾಣಿ ಇದೆ.
2: ಹೌದು ಹೌದು.
1: ಈಗ ನಿಮ್ಗೆ ಒಂದು ನುಡಿಗಟ್ಟು ಹೇಳ್ತಾರೆ ಸಂತೋಷ್.
0: ನುಡಿಗಟ್ಟು ಕೇಳೋ ಮೊದಲು ಸರಸ್ವತಿ ಅವರೇ, ನನ್ಗೊಂದು ಪ್ರಶ್ನೆ ಮೂಡ್ತೀಗ. ಸರಸ್ವತಿ ಅವರು
2: ಸರ್, ಇವತ್ತು ಆಟಿ ಅಮಾವಾಸ್ಯೆ ಅಂತ ಉಂಟು ಸರ್.
0: ಹೌದು, ನೀವು ಹಾಲೆಲ್ಲ ಕುಡಿದು ಇದೆ.
2: ನಾವು 48 ನಮ್ದು ಮದ್ದು ಉಂಟಂತೆ. ಅದ್ರಲ್ಲಿ ಒಂದು ಹಾಳೆ ಮರದ ಕೆತ್ತೆಯನ್ನು ತಂದು ಅದನ್ನು ಜಜ್ಜಿ ಅದಕ್ಕೆ ಕಾಳು ಮೆಣಸು, ಜೀರಿಗೆ, ಓಮ ಎಲ್ಲ ಹಾಕಿ ಅದನ್ನು ಕಷಾಯ ಮಾಡಿ ಕುಡಿಲಿಕ್ಕೆ ಉಂಟು ಮೇಡಮ್.
0: ಕುಡ್ದ್ರ?
2: ಹಾ, ಕುಡ್ದೆ ಮೇಡಮ್.
0: ಅಲ್ಲ, ಸ್ವಲ್ಪ ಕುಡ್ದಾಗೆ ಮಾಡಿ ಅದೇನೋ ಸ್ವಲ್ಪ ಕಹಿ ಇರ್ತದೆ ಅಂತ ಹೇಳ್ತಾರಲ್ಲ.
2: ಗ್ಲಾಸ್ ಕುಡ್ದೆವು ಸರ್.
0: ಕಹಿ ಇದೆ ಅಂತ ಹೇಳ್ತಾರೆ.
2: ಬರೀ ಹೊಟ್ಟೆಗೆ ಅದನ್ನು ತಿನ್ಬೇಕು, ಕುಡಿಬೇಕು ಸರ್. ಯಾವ್ದು ನೀರೆಲ್ಲ ಮುಟ್ಟಬಾರ್ದು. ಅದನ್ನು ಬರೀ ಹೊಟ್ಟೆಗೆ ಕುದ್ರೆ ನಮಗೆ ಯಾವ ರೋಗ ರುಜಿನಗಳು ಬರುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮೆತ್ತೆ ಗಂಜಿ ಊಟ ಮಾಡಬೇಕು.
0: ಅದು ಸ್ವೀಟ್ ಇರ್ತದೆ, ಕಹಿ ಇರ್ತದೆ?
2: ಕಹಿ ಇರ್ತದೆ.
0: ಕಹಿ ಇರ್ತದೆ.
2: ಮೆತ್ತೆ ಗಂಜಿ ಸಹ ಊಟ ಮಾಡ್ಬೇಕು.
0: ನೀವು ಹಾಗೆ ಸ್ವಲ್ಪ ಕುಡಿದು ಬಾಕಿದವರಿಗೆ ಮನೆಯವರಿಗೆ ಕುಡಿಸಿರ್ಬೋದು.
2: ಇಲ್ಲ ಸರ್, ನಾವು ಕುಡಿತೇವೆ ಸರ್. ಅದನ್ನು ಕುಡಿಬೇಕಲ್ಲ ಮದ್ದಲ್ಲ. ಅದು
1: ಅಲ್ಲ,
2: ದೇವಸ್ಥಾನದಲ್ಲಿ ಇರುವಾಗ, ಅಲ್ಲಿ ಹತ್ತಿರ ಇರುವಾಗ ನಮಗೆ ದೇವಸ್ಥಾನದಲ್ಲಿ ಕೊಟ್ಟುಕೊಂಡಿದ್ರು ಸರ್. ಹಾಗೆ ನಾವು ಕುಡಿಯುತ್ತಿದ್ದೇವೆ.
0: ಸರಿ, ಈಗ ಒಂದು ನುಡಿಗಟ್ಟು ಕೇಳ್ಬಿಡ್ಲಾ?
2: ಹೇಳಿ ಸರ್.
0: ತುಂಬಿದ ಕೊಡ.
2: ತುಂಬಿದ ಕೊಡ ಅಂದ್ರೆ ನಾವು ಎಷ್ಟು ಇದ್ರು ನಾವು ಅದನ್ನು ತುಂಬಿದ ಕೊಡ ಎತ್ತರಕ್ಕೆ ಹೋಗ್ಬಾರ್ದು ಸರ್. ಅದನ್ನು ಆದಷ್ಟು ತಗ್ಗಿನಲ್ಲಿ ಇರ್ಬೇಕು. ನಮಗೆ ಉಂಟು ಹೇಳಿ ನಾವು ಇದು
1: ಅಲ್ಲ ಕೇಳಿದ್ದು. ಸರಸ್ವತಿ ಅವರೇ, ಅರ್ಧ ಕೊಡ ಅಲ್ಲ, ತುಂಬಿದ ಕೊಡ ಅಂತ ಹೇಳಿದ್ದು.
2: ತುಂಬಿದ ಕೊಡ ಅಂತ ಅಲ್ಲ ಸರ್ ಮೇಡಮ್. ಸರ್,
1: ಹೌದು, ನೀವು ಅರ್ಧ ಕೊಡ ಕೇಳ್ತಾ ಇದ್ದೀರಾ. ನೀವು ವಾಕ್ಯ
2: ತುಂಬಿದ ಕೊಡ ಅಂದ್ರೆ
0: ಯಾರಿಗೆ ಹೇಳ್ತಾರೆ, ಎಂತವ್ರಿಗೆ ಹೇಳ್ತಾರೆ?
2: ಗೊತ್ತಿದ್ದವರು ಗೊತ್ತಿಲ್ಲದಾಗಿ ಮಾಡ್ತಾರೆ ಸರ್ ಮೇಡಮ್. ತುಂಬಾ ಗೊತ್ತಿದ್ದವರು ಗೊತ್ತಿಲ್ಲದಾಗೆ ತಿಳಿದುಕೊಳ್ತಾರೆ, ಹಾಗೆ ಅರ್ಥ ಮೇಡಮ್.
0: ಅಂದ್ರೆ ಅವರ ವ್ಯಕ್ತಿತ್ವದಲ್ಲಿ ತೋರಿಸ್ಕೊಳ್ಳೋದಿಲ್ಲ, ನನಗೆ ಎಲ್ಲ ಗೊತ್ತಿದೆ ಅಂತ ತೋರಿಸ್ಕೊಳ್ಳೋದಿಲ್ಲ. ಅರ್ಧ ಗೊತ್ತಿದ್ದವರು ನನ್ನ ಅಂತವ್ರು ಏನ್ ಮಾಡ್ತಾರೆ ಹೇಳಿ? ನನಗೆ ಗೊತ್ತಿಲ್ಲ, ಏನು ಹೇಳಿದ್ರು ನಾವು ಮಾತಾಡ್ಬಿಡ್ತೀವಿ. ಹಾಗೆ
1: ತುಂಬಿದ ಕೊಡದಂತೆ ನಾವು
0: ಇರ್ಬೇಕು
1: ಬಾಳಿನಲ್ಲಿ.
0: ಮತ್ತೆ ವಿಷಯ ಗೊತ್ತಿದ್ರು ಅದನ್ನ ನಾವು ನನ್ನಂತರ
1: ಸರಸ್ವತಿ ಅವರು ಗೊಂದಲ ಮಾಡ್ಬಿಟ್ರು ಅಲ್ವಾ ಆರಂಭದಲ್ಲಿಯೇ. ಸರಸ್ವತಿ ಅವರೇ, ಧನ್ಯವಾದ. ನಿಮ್ಮ ಮೆಚ್ಚಿನ ಹಾಡು ಪ್ರಸಾರ ಆಗುತ್ತೆ. ನಿಮ್ಮ ಅಭಿಪ್ರಾಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ
2: ಅಭಿನಂದನೆ.
1: ನಮಸ್ಕಾರ. ಈಗ ಸಂತೋಷ್ ಅವರು ಕೂಡ ಒಂದು ವಾಕ್ಯ ಹೇಳ್ತಾರೆ ಕೇಳಿ. ನಮಸ್ಕಾರ.
0: ನಾನು ಹೇಳ್ಬಿಡ್ತೀನಿ,

0: ಕುವೆಂಪು ಅವರ ವ್ಯಕ್ತಿತ್ವ ತುಂಬಿದ ಕೊಡವೇ ಸರಿ. ಸುಲಭದಲ್ಲಿ ಮುಗಿಸಿ
1: ಹೇಗೆ ನೀವು ತಯಾರಿ ನಡ್ಸ್ಕೊಂಡ್ ಬಂದಿದ್ರ ಹೇಗೆ ಅಂತ.
0: ಎಲ್ಲರೂ ಬದುಕಬೇಕಲ್ಲ ಮೇಡಮ್,
1: ನೀವು ಪ್ರತಿ ವಾರ ಒಂದೊಂದು ಕರ್ತವ್ಯಕ್ಕೆ ಬರ್ತೀರಲ್ವಾ, ಒಂದೊಂದು ಡ್ಯೂಟಿ ಮಾಡ್ತೀರಿ, ಅದರಲ್ಲಿ ನಿಮ್ಮ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿಲ್ಲ. ಇವತ್ತು ನೋಡಿ ಟಕ್ ಅಂತ ಹೇಳ್ಬಿಟ್ರಿ ತುಂಬಿದ ಕೂಡ, ಓ ಇವರು ಶಿಸ್ತಿನ ಸಿಪಾಯಿ ಅಂತ, ಊಟ ತಿಂಡಿಯಲ್ಲೂ ಕೂಡ ಹಿತಮಿತ ಇರಬಹುದು ಅಂತ ಸ್ಪಷ್ಟ ಆಗ್ತಾ ಇದೆ.
0: ಮನೆಯಲ್ಲಾದ್ರೂ ಹಿತಮಿತ ಮೇಡಮ್, ಯಾರಾದ್ರು ಕೊಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇರ್ತದೆ.
1: ಹಾಗಿದ್ರೆ ಒಂದು ದಿನವೂ ರಜಾ ಹಾಕ್ಲಿಲ್ವಲ್ಲ, ಅಂದ್ರೆ ಆರೋಗ್ಯದತ್ತ
0: ಅದು ಅದು ಗಮನ
1: ಒಲವು
0: ಇರ್ಬೇಕು.
1: ನಿಮ್ಮ ಗುಟ್ಟು ಇನ್ನೂ ಇರ್ಲಿ, ಬೇಕಾದಷ್ಟು ಕಾರ್ಯಕ್ರಮಗಳನ್ನ ನಡ್ಸ್ಕೊಡುವಾಗ ಮಾತನಾಡೋಣ.
0: ನಮ್ಮೂರ ಮಂದಾರ ಹೂವೆ ಚಿತ್ರದ್ದು ಚಿತ್ರ ಹಾಡಿದ ಗೀತೆ, ಸಂಗೀತ ಇಳೆಯರಾಜ, ಸಾಹಿತ್ಯ ಕೆ ಕಲ್ಯಾಣ್.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನೀವು ಕೇಳುತ್ತಿರುವ ಕಾರ್ಯಕ್ರಮ ನನ್ನದೇ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮವಾಗಿದ್ದು ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2285558 ಅಥವಾ 2281219, ಎಸ್ಟಿಡಿ ಕೋಡ್ 08272. ಒಂದು ಕರೆಯನ್ನು ಸ್ವೀಕರಿಸಿಬಿಡೋಣ.
1: ಹಲೋ, ನಮಸ್ತೆ.
2: ಹಾ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ?
2: ನಾನು ಮಾಧವ ಚಮ್ಮ ಮಾತಾಡ್ತಿರೋದು.
1: ಹಾ ಸರ್, ನಮಸ್ತೆ.
2: ನಮಸ್ತೆ ಮೇಡಮ್.
1: ಹೇಗಿದ್ದೀರಾ? ನಿಮ್ಮ ನೆಚ್ಚಿನ ಹಾಡು ಯಾವುದು?
2: ಹಾ, ನನಗೆ ಇವತ್ತು ಯಾರೇ ನೀನು ರೋಜಾ ಹೂವೆ ಹಾಡು ಬೇಕು.
1: ಯಾವ ಸಿನಿಮಾ
2: ಮೇಡಮ್? ಅದು ನನಗೆ ಸಿನಿಮಾ ನೋಡೋದು ನನ್ನ ಬಳಿ ಕಡಿಮೆ, ಯಾಕಂದ್ರೆ ನಾನು ಕಾಣಿಸಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ನನ್ನ ಹೆಂಡತಿ ಸಿನಿಮಾ ಇರಬಹುದು.
1: ಈಗ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ?
2: ಓ ಖಂಡಿತ ಕೇಳ್ತಿದ್ದೇನೆ.
1: ಯಾವೆಲ್ಲ ಕಾರ್ಯಕ್ರಮ ಇಷ್ಟ ಆಯ್ತು,

0: ಅಲ್ಲ, ಇವತ್ತು ನನಗೆ ಉದಯದ ಕಾರ್ಯಕ್ರಮಗಳು ತುಂಬಾ ಖುಷಿ ಕೊಟ್ಟಿತ್ತು. ಮತ್ತೆ ಇನ್ನೊಂದು, ನಮ್ಮ ಸಂತೋಷ್ ಅವರು ಹೇಳಿದ್ರು ಇವತ್ತಿನ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಹೇಳಿದ್ರು. ಆವಾಗ ನನಗ್ ಗೊತ್ತಾಯ್ತು, ಬಖನ ಎಂಬ ದಾನವನನ್ನ ಕೊಲ್ಲಲಿಕ್ಕೆ ಹೋಗಿರ್ತಕ್ಕಂಥ ದಿವಸವೇ ಅದಾಗಿರಬಹುದು ಅಂತ ನಾವು ಊಹಿಸಿಕೊಂಡೆ.
1: ಮತ್ತೆ ಹೇಳಿ,
0: ಬಕಾಸುರ ಎಂಬತಕ್ಕಂಥ ದಾನವನನ್ನು ಸಂಹಾರ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಭೀಮ ಹೋಗಿರ್ತಕ್ಕಂಥ ದಿವಸ ಇದಾಗಿರಬಹುದು ಅಂತ ಭಾವಿಸ್ಕೊಂಡೆ.
1: ಇದಾಗಿರಬಹುದು ಅಂತ ಹೇಳೋಕ್ಕಾಗಲ್ಲ, ಸ್ಪಷ್ಟ ಮಾಹಿತಿಯನ್ನ ಮಾತ್ರ ಹೇಳಬೇಕಾಗತ್ತೆ ಅಲ್ವಾ? ನಿಖರ ಸುದ್ದಿಗೆ ಆಲಿಸಿ ಆಕಾಶವಾಣಿ ಅಂತ. ಬಹುದು ಅಂತ ಹೇಳಬಾರದು ಅಂತ ಒಂದು ಸಣ್ಣ ಮನವಿ.
0: ಅಲ್ಲ, ಬಹುದು ಅಂದ್ರೆ ಯಾಕಂದ್ರೆ ನಾನು ದೊಡ್ಡವನಾಗಬಾರ್ದಲ್ಲ, ಅದಕ್ಕೆ ಹೇಳಿದೆ.
1: ಅಲ್ಲ, ಏನೇ ಆಗ್ಲಿ ನಾವೆಲ್ಲರೂ ಕೂಡ ಕಲಿಯೋಣ. ಈಗ ಒಂದು ನುಡಿಗಟ್ಟು ಹೇಳ್ತಾರೆ.
2: ಮಧುವರೇ
0: ಹೇಳಿ,
2: ನಿಮ್ಮ ಮನೆಯಲ್ಲಿ ಏನ್ ತಿಂಡಿ ಇವತ್ತು?
0: ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಾಡಿದ ದೋಸೆ. ಆಕಾಶವಾಣಿಯ ಮೇಲೆ ನನಗೆ ತುಂಬಾ ಆಸೆ, ಅದಕ್ಕೋಸ್ಕರ ಅಲಗುತ್ತಿದೆ ನನ್ನ ಮೀಸೆ. ಅದಕ್ಕಾಗಿ ನಾನು ಹೇಳ್ತಿರುವ ಕನ್ನಡದ ಭಾಷೆ.
2: ಈಗಲೇ ಕಟ್ಟಿದ ಅಲ್ಲ, ಇದನ್ನ ತಯಾರಿಸಿದ್ರ? ಹೀಗೆ ಕೇಳಿದ್ರೆ ನಾನು ಹೀಗೆ ಹೇಳ್ತೀನಿ ಅಂತ.
0: ಇಲ್ಲ ಇಲ್ಲ, ಈಗ ನೀವು ಮಾತಾಡ್ಕೊಂಡಿರುವಾಗಲೇ ತಯಾರು ಮಾಡಿ.
2: ಹಾಗೆ ಹೌದಾ?
1: ಅಕಸ್ಮಾತ್ ತಿಂಡಿ ಏನು ಅಂತ ಕೇಳಲಿಲ್ಲ ಅಂದಿದ್ರೆ ಈ ಚಂದದ ಕವನ ಹೇಳ್ತಿರ್ಲಿಲ್ಲ ಅಲ್ವಾ? ಅದಕ್ಕೆ ನೋಡಿ, ಅವಕಾಶ ಕೊಡ್ಬೇಕು ಅನ್ನೋದು. ತುಂಬಾ ಸಂತೋಷ ಆಯ್ತು ಮಾಧವನ್ ಅವರೇ. ಈಗ ನುಡಿಗಟ್ಟು
2: ಇವತ್ತಿನ ನುಡಿಗಟ್ಟು, ಕೈ ಜೋಡಿಸು.
0: ಯಾವುದೇ ಸಂದರ್ಭದಲ್ಲಿ ತಾವುಗಳು ಏನೊಂದು ಒಳ್ಳೆಯ ಕೆಲಸವನ್ನು ಮಾಡುವಾಗ ಅದಕ್ಕೆ ಏನಾದ್ರೂ ಅಡ್ಡಿ ಬಂತು ಅಥವಾ ಆತಂಕಗಳು ಬಂತು ಅಂತಾದ್ರೆ ಮತ್ತೊಬ್ಬರು ಕೈ ಜೋಡಿಸಬೇಕು ಅದಕ್ಕೆ ದಯವಿಟ್ಟು.
1: ಅಲ್ಲ, ದೊಡ್ಡ ವಾಕ್ಯ ಆಗೋಯ್ತಿದು, ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ ನಾವೆಲ್ಲರೂ ಕೂಡ ಪರೀಕ್ಷೆ ಬರೆದಿದ್ದೀವಿ.
0: ಹಾಗಂದ್ರೆ ಕೈ ಜೋಡಿಸು ಅಂತ.
2: ನಿಮಗೆ
1: ಅಲ್ಲ, ಈಗ ಈ ನುಡಿಗಟ್ಟು ಹೇಳುವಂತಹ ಉದ್ದೇಶ ಏನು ಗೊತ್ತಾ? ನಾವು ಒಂದು ವಾಕ್ಯವನ್ನ ಕಲಿಯುವಂತಹ ಕೆಲಸ ಆ ಸಮಯ. ಕೈ ಜೋಡಿಸು ಅಂದಾಗ ನೀವು ದೊಡ್ಡ ಒಂದು ವಾಕ್ಯ ಹೇಳ್ಬಿಟ್ರೆ ಅರ್ಥ ಆಗಲ್ಲ. ಒಳ್ಳೆಯ ಕೆಲಸಕ್ಕೆ ನಾನು ಕೈ ಜೋಡಿಸುತ್ತೇನೆ, ಇದು ನನ್ನ ವಾಕ್ಯ.
2: ನಾನು ಒಂದು ವಾಕ್ಯ ಮಾಡ್ಬಿಡ್ತೀನಿ, ಪರಿಸರ ಸಂರಕ್ಷಣೆಯಲ್ಲಿ ನಾನು ಕೈ ಜೋಡಿಸುತ್ತೇನೆ.
1: ನೋಡಿ ಮಾಧವನ್ ಅವರೇ, ಸಂತೋಷ್ ಹೇಳ್ತಾ ಇದ್ದಾರೆ ನೋಡಿ.
2: ಪರಿಸರ ಸಂರಕ್ಷಣೆಯಲ್ಲಿ ನಾ ಕೈ ಜೋಡಿಸುತ್ತೇನೆ.
0: ಒಳ್ಳೇದು ಒಳ್ಳೇದು, ಒಳ್ಳೆಯ ಉತ್ತರ ಸಿಕ್ಕಿತ್ತು.
1: ಚಿಕ್ಕ ವಾಕ್ಯ ಹೇಳ್ಬಿಡಿ ನೀವು.
0: ನಿಮ್ಮ ಹೆಸರು ಕೂಡ ಸಂತೋಷವಾಗಿದೆ.
2: ಅಲ್ಲ, ನಾನ್ ಯಾಕೆ ಫಸ್ಟ್ ಹೇಳ್ದೆ ಗೊತ್ತಾ?
0: ಗೊತ್ತಿಲ್ಲ,
2: ನೀವು ಅದನ್ನೇ ಹೇಳ್ಬಿಟ್ರೆ ನಾನೇ ಹೋಗ್ಲಿ.
1: ತಯಾರಿ ನಡ್ಸ್ಕೊಂಡ್ ಬಂದಿದ್ದಾರೆ ಅಂತ ಅರ್ಥ.
0: ಖಂಡಿತ, ಅವರು ಬಹಳ ಹುಷಾರಿದ್ದಾರೆ.
1: ಹೌದು,
0: ನಾಗೇಶ್ ಕಲ್ ಅವರನ್ನೇ ನಮ್ಗೆ ಬಹಳ ಚೆನ್ನಾಗಿ ಗೊತ್ತು, ಅವರು ಇವರಿಂದ ಕಲ್ತುಕೊಂಡಿದಾರಲ್ಲ.
1: ಹೌದು ಹೌದು, ಅವರ ಕಾರ್ಯಕ್ರಮಗಳನ್ನು ಕೇಳಿದೀರಾ ನೀವು, ಕೇಳ್ತಾ ಇದ್ದೀರಾ?
0: ಖಂಡಿತವಾಗಿ ಖಂಡಿತವಾಗಿ.
1: ತುಂಬಾ ಸಂತೋಷ ಅವರನ್ನ ನೆನಪಿಸ್ಕೊಂಡಿದ್ದು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದ.
2: ಧನ್ಯವಾದಗಳು.
1: ಇನ್ನು ಸಂತೋಷ್, ಈಗ ಒಂದು ವಿಷಯ ಹೇಳಬೇಕಿತ್ತು ಮಾಧವನ್ ಅವರ ಹಾಡಿನ ಮುಂದೆ. ಕಳೆದ ಒಂದು ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರವಾಯಿತು. ಒಬ್ಬ ಶ್ರೋತೃ ಕರೆ ಮಾಡಿದ್ರು, ಒಬ್ರು, ಯಾರು ಅವರ ಹೆಸರು ನೆನಪಿಲ್ಲ, ಆದ್ರೆ ಬಸವನ ಬಾಗೇವಾಡಿಯಿಂದ ಅಂತ. ಆಗ ನಮ್ಗೆ ಭಕ್ತಿ ಭಂಡಾರಿ ಬಸವಣ್ಣನವರ ನೆನಪಾಗಿದ್ದು ನಿಜ, ಆದ್ರೆ ಸಮಯದ ಅಭಾವದಿಂದ ನಾವು ಅವರ ಬಗ್ಗೆ ಹೇಳಕ್ಕಾಗ್ಲಿಲ್ಲ. ಈಗ ನಿಮ್ಗೆ ಒಂದು ಮಾಹಿತಿಯನ್ನ ಕೊಡ್ತೀನಿ. ಈಗ ಒಂದು ವಚನ ಇದೆ, ಅದನ್ನ ನೀವು ಹೇಳಬೇಕು. ಅದ್ರ ಬಗ್ಗೆ ನಂತರ ಮಾತನಾಡೋಣ.
2: ವಚನ ಹೀಗಿದೆ: ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ.
1: ನೋಡಿ ಎಷ್ಟು ಒಂದು ಅದ್ಭುತ ವಚನ ಇದು ಅಲ್ವಾ? ಈಗ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬಸವಣ್ಣನವರು, ನೀವು ಓದಿದಂತಹದ್ದು ಕಾಯಕವೇ ಕೈಲಾಸ ಅಂತ. ಭಕ್ತಿ ಭಂಡಾರಿ ಬಸವಣ್ಣನವರು 12ನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಕಳಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂಬ ಖ್ಯಾತಿ ಪಡೆದಂತಹ ಅನುಭವ ಮಂಟಪದ ರುವಾರಿಗಳು ಕೂಡ. ಕಾಯಕವೇ ಕೈಲಾಸ ಎಂದು ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದರು.

0: ತವಣ್ಣನವರ ಸುಮಾರು 1500 ವಚನಗಳು ಪ್ರಸ್ತುತದಲ್ಲಿ ಲಭ್ಯವಿದೆ. ಇವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ ಅಂತ ಮಾಹಿತಿ ಇದೆ.
1: ಅಂದ್ರೆ ನೀವು ಇಂಥ ಕಾರ್ಯಕ್ರಮದಲ್ಲಿ ಕೆಲವು ಮಾಹಿತಿಗಳನ್ನ ಕೂಡ ನಮ್ಮ ಶ್ರೋತೃಗಳಿಗೆ ತಲುಪಿಸಬಹುದು ಅನ್ನೋ ಉದ್ದೇಶಕ್ಕಾಗಿ ಈ ಫೋನ್ ಇನ್ ಕಾರ್ಯಕ್ರಮ.
0: ಚಿತ್ರಕಾವೇರಿ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಅಲ್ವಾ ನಮ್ಮ ಶ್ರೋತೃಗಳಿಗೆ?
1: ನಾವು ಪ್ರಶ್ನೆ ಮಾತ್ರ ಕೇಳ್ತೀವಿ.
0: ಹೌದು, ಪ್ರಶ್ನೆ ಕೇಳ್ತೀರಿ. ಹಾಗಾಗಿ ಈಗ ಭಕ್ತಿ ಭಂಡಾರಿ ಬಸವಣ್ಣನವರು ಯಾವ ಊರಿನವರು ಅಂತ ಕೇಳ್ಬಿಡ್ತೀರಾ. ಆಗ ನಾವು ಇಂಥ ಸಂದರ್ಭದಲ್ಲಿ ನಾವು ಮಾಹಿತಿ ಕೊಟ್ಟಾಗ ಅವರಿಗೆ ಸಹಾಯ ಆಗತ್ತೆ,
1: ಮತ್ತೆ
0: ಸಾಮಾನ್ಯ ಜ್ಞಾನ ಕೂಡ ಇರಬೇಕು.
1: ಅಂದ್ರೆ
0: ಈಗ ನಾವು ಹೇಳ್ತಾ ಇದ್ವಿ, ನೀವು ಓದಿದ್ರಲ್ವಾ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ನಮ್ಮ ಬದುಕಿಗೆ ಹತ್ತಿರವಾಗಬಲ್ಲಂತಹ ನುಡಿ ಯಾವುದು ಅಂತ ಅಂದ್ರೆ ಈ ವಚನಗಳಲ್ಲಿ ಇದು ಕೂಡ ಒಂದು. ನಾವು ಸತ್ಯವಾಗಿ ನಡೆದುಕೊಳ್ಳಬೇಕು ಅಂತ ನಾವು ಮಾತನಾಡ್ತಾ ಇರ್ತೀವಿ. ಹಾಗೆ ನಡ್ಕೊಳ್ಳುವಂತಹ ಸಂದರ್ಭ ಬಂದಿಲ್ಲ ಅನ್ನೋದು ಯಾವಾಗ
1: ಅಂದ್ರೆ
0: ಸತ್ಯವಾಗಿ ನಡ್ಕೊಳ್ಬೇಕು ಅಂತ ಇರುತ್ತೆ. ನಾವು ನಡೆದುಕೊಳ್ಳದ ಸಂದರ್ಭಗಳು ಎದುರಾಗತ್ತೆ.
1: ಒಮ್ಮೊಮ್ಮೆ ಬರ್ತದೆ, ನಾವು ಸತ್ಯ ಹೇಳುವಾಗೂ ಇಲ್ಲ ಬಿಡುವಾಗಿಲ್ಲ ಅಂತ ಆಗ್ತದೆ. ಈಗ ಯಾರೋ ಇಬ್ರು ತುಂಬಾ ಶಕ್ತಿವಂತರು ಜಗಳ ಮಾಡ್ತಿರ್ತಾರೆ, ಮೊದ್ಲು ಅವನು ಹೊಡೆದಿದ ನೀನ್ ಹೊಡೆದಿದ ಅಂತ ಕೇಳುವಾಗ ನಮ್ಮ ಹತ್ರ ಕೇಳಿದ್ರೆ ನಾವು ಯಾರ ಹತ್ರ ಹೇಳಿದ್ರೆ ನಮ್ಗೆ ಇನ್ನೊಬ್ಬರಿಗೆ ಸೈಡ್ ಇಂದ ಪೆಟ್ಟು ಬೀಳ್ತದೆ. ಆಗ ನಾವು ಸುಮ್ಮನೆ ಇರ್ಬೇಕಾಗ್ತದೆ. ಅಲ್ಲಿ ಸತ್ಯ ಹೇಳಲಿಕ್ಕೆ
0: ಬಿಸಿ ತುಪ್ಪ ಅಂತ ಹೇಳ್ಬಿಟ್ರಿ,
1: ಉಗುಳು ಆಗಿಲ್ಲ ನಮ್ಗೆ,
0: ಒಂದು ನುಡಿಗಟ್ಟು ಕೂಡ ಅದು ಇರಬಹುದೇನೋ, ಬಿಸಿ ತುಪ್ಪ.
1: ಬಿಸಿ ತುಪ್ಪ
0: ನಿಜವಾಗಿ ನಮ್ಮ ಬದುಕಿಗೆ ಹತ್ತಿರವಾಗಬಲ್ಲಂತಹ ನೋಡಿ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ನಾವೆಲ್ಲರನ್ನೂ ಕೂಡ ಪ್ರೀತಿ ಮಾಡಬೇಕು. ನಾನು ನೀನು ಅವ ಇವ ಅಂತ ಅನ್ಬೇಡಿ ಅಂತ. ಮತ್ತೆ ತನ್ನ ಬಣ್ಣಿಸಬೇಡ,
1: ಹೊಗಳ್ಕೊಳ್ಳೋದು
0: ನಮ್ಮನ್ನ ನಾವೇ ಹೊಗಳ್ಕೊಳ್ಳೋದು, ನಾನು ಹೀಗ್ ಮಾಡಿದೆ ನಾನು ಹಾಗ್ ಮಾಡಿದೆ ಅಂತ ಅಂದ್ರೆ ಮರಕ್ಕಿಂತ ಮರ ದೊಡ್ಡದಿರೇ ಇದ್ದೇ ಇರುತ್ತೆ ಅಂತ ನಾಣ್ಣುಡಿ ಕೂಡ ನೆನಪಿಟ್ಕೊಳ್ಬೇಕು. ಮತ್ತೆ ಇದರ ಅಳಿಯಲು ಬೇಡ,
1: ಇನ್ನೊಬ್ಬರನ್ನ ಹೀಯಾಳಿಸೋದು
0: ಹೀಯಾಳಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಅಂತ. ನಿಜವಾಗಿ ನಮ್ಮ ಬದುಕಿಗೆ ಬಹಳಷ್ಟು ದಿನ ಅಂದ್ರೆ ಪ್ರತಿದಿನ ನಾವು ಅದನ್ನ ಪಾಲನೆ ಮಾಡಿಕೊಂಡು ಹೋಗ್ತಾ ಸತ್ಯವಾಗಿ ನಡೆದುಕೊಳ್ಳುವಂತಹ ಹಾದಿಯಲ್ಲಿ ನಾವು ಯೋಚನೆಯನ್ನ ಮಾಡಬೇಕು ಅಂತ ಹೇಳ್ತಾ, ಈಗ ನೀವು ಹೇಳಿದ್ರಿ ಅಲ್ವಾ, ಇದು ನುಡಿಗಟ್ಟಿಗೆ ಹೇಳಿದ್ರಿ, ಇನ್ನು ಬಾಕಿ ಯಾವುದು ಇಲ್ಲ.
1: ಈಗ ಮಾಹಿತಿ ಆಯ್ತು, ಇನ್ನು ಮನೋರಂಜನೆಗಾಗಿ ಅವ್ರು ಕೇಳಿದ ಹಾಡು ಹಾಕ್ಬೇಕು. ನಾನು ನನ್ನ ಹೆಂಡತಿ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಶಂಕರ್ ಗಣೇಶ್ ಅವರ ಸಂಗೀತ, ಹಂಸಲೇಖ ಅವರ ಸಾಹಿತ್ಯ.

0: ಇಟ್ಟು ಹಂಗಿಸ ಬ್ಯಾಡ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
2: ಗೀತಮಾಧುರ್ಯ
0: ಒಂದೇ ಮಣ್ಣಿನ ಒಂದೇ ತತ್ವದ ಒಂದೇ ಸಂಸ್ಕೃತಿ ತಾಣವಿದು ಒಂದೇ ಮನಸ್ಸಿನ ಒಂದೇ ಭಾವದ ಒಂದೇ ಕನಸಿನ ದೇಶವಿದು.
2: ನೀವು ಹಾಡ್ತೀರ
1: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
2: ರಂಗಗೀತೆ ತತ್ವಪದ ಕೂಡ,
0: ಶಾರದ ಮಾತಿ ಮಂಗಳಗಾತಿ.
2: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858 ಮತ್ತೊಂದು ದೂರವಾಣಿ ಸಂಖ್ಯೆ 0827222281219.
0: ಕೊಟ್ಟು ಕುದಿಯಲು ಬ್ಯಾಡ ಇಟ್ಟು ಹಂಗಿಸ ಬ್ಯಾಡ ಎಷ್ಟುಂಡರೆಂದು ಅನಬ್ಯಾಡ ಎಷ್ಟುಂಡರೆಂದು ಅನಬ್ಯಾಡ ಈ ಮೂರು ಮುಟ್ಯಾವು ಶಿವನ ದಯದಿಂದ ಮುಟ್ಯಾವು ಶಿವನ ದಯದಿಂದ ಮುಟ್ಯಾವು ಶಿವನ ದಯದಿಂದ.
2: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ,
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ ಆಗಿದೆ 11:33. ನೀವು ಕೇಳುತ್ತಿರುವ ಕಾರ್ಯಕ್ರಮ ನನ್ನೆದೆಯ ಹಾಡು.
3: ಸಂತೋಷ್, ಸಮಯ ಹೇಳಿದ್ರಿ ಈ ಕಾರ್ಯಕ್ರಮದ ನಂತರ
2: ಒಂದು ಒಳ್ಳೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ.
3: ಯಾವುದದು?
2: ಅದು 12:05 ವನಿತಾ ವಿಹಾರದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ವಿಷಯ ತುಂಬಾ ಚೆನ್ನಾಗಿದೆ. ಈ ಕುರಿತು ಗೋವಿಂದ ದಾಸ್ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ ಇದೆ. ಇದಾದ್ಮೇಲೆ ಅದೇ ವನಿತಾ ವಿಹಾರದಲ್ಲಿ ಕೃಷ್ಣವೇ ಕಿದೂರು ಅವರು ಬರೆದು ಪ್ರಸ್ತುತಪಡಿಸುವ ಕತೆ ಸಂಬಂಧಗಳ ನಡುವೆ ಅಂತ. ಅದಾದ್ಮೇಲೆ 12:35 ಯಾರಿಗಾದ್ರೂ ಈ ಹಲ್ಲಿನ ಚಿಕಿತ್ಸೆ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿದೆ ಅದ್ರ ಬಗ್ಗೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಒಂದು ಕಾರ್ಯಕ್ರಮ ಬರ್ತಿದೆ, ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು. ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಇವರು ಜೊತೆ ನಡೆಸಿದ ಒಂದು ಸಂದರ್ಶನ. ಇನ್ನು 4:15 ಯಾರಿಗಾದ್ರೂ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಅಂತಾದ್ರೆ ಯುವವಾಣಿ ಪ್ರಸಾರ ಆಗ್ತಿದೆ ದಿಕ್ಸೂಚಿ. ಹಾಗೆ 5 ಗಂಟೆಗೆ ನಮ್ಮ ಹೆಚ್ಚಿನ ಕೇಳುಗರು ಕೇಳುವಂತಹ ಒಂದು ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಇದರಲ್ಲಿ ಸೋಮರಪೇಟೆ ತಾಲೂಕು ಜಂಬೂರು ಗ್ರಾಮದ ಕುಶಲಕರ್ಮಿ ಎಂ ಶ್ರೀನಿವಾಸ ಆಚಾರ್ಯ

0: ಸರಿ ಅವರೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರ ಆಗಲಿದೆ. ಇನ್ನು ಎಂದಿನಂತೆ ಸಂಜೆ 6:50ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಇದೆ, ಅದೇ ರೈತ ಧ್ವನಿ ಕಿಸಾನ್ ವಾಣಿ. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಈ ಕುರಿತು ಡಾಕ್ಟರ್ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನ ಇದೆ. ಇದು ಕೆಲವು ಮುಖ್ಯ ಕಾರ್ಯಕ್ರಮಗಳು.
1: ನಿಜವಾಗಿ ನಿಮ್ಮ ಮಾಹಿತಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ನಮ್ಮ ಶ್ರೋತೃಗಳು. ಇನ್ನು ಮುಂದಿನ ಕರೆ ಯಾರದು ಅಂತ ನೋಡೋಣ.
0: ನೋಡೋಣ.
1: ಹಲೋ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೇವೆ ಮೇಡಮ್.
1: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಕೇಳ್ತಾ ಇದ್ದೆ, ಹಾಗೆ ಒಂದು ಫೋನ್ ಮಾಡುವ ಅಂತ ಹೇಳಿ ಮೇಡಮ್.
1: ಮತ್ತೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ ನೀವು?
2: ನಾನು ಇವತ್ತೀಗ 11 ಗಂಟೆಗೆ ಅಲ್ಲ, ಅದೇ 11 ಗಂಟೆಗೆ ನಾನು ರೇಡಿಯೋ ಆನ್ ಮಾಡಿದ್ ಮೇಡಮ್.
1: ಶ್ರೀಧರ್ ಅವರೇ, ನಿಮ್ಮ ನೆಚ್ಚಿನ ಹಾಡು ಹೇಳಿ.
2: ನನಗೆ ಇವತ್ತು ಭೀಮವನ ಅಮಾವಾಸ್ಯ ಅಂತ ಹೇಳುವಾಗ ನನಗೊಂದು ನಮ್ಮ ಹಿರಿಯ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಕಹಿ ಘಟನೆ ನೆನಪಾಯ್ತು ಮೇಡಮ್.
1: ಯಾವುದು?
2: ಅವರನ್ನು ವೀರಪ್ಪನ್ ಅಪಹರಿಸಿಕೊಂಡು ಹೋಗಿ ಹೋದ ದಿವಸ ಮೇಡಮ್ ಇವತ್ತು. ಅದು ನನಗೆ ನೆನಪಾಯ್ತು, ಅದಕ್ಕೋಸ್ಕರ ನಾನು ಅವರ ಹಾಡನ್ನೇ ಆಯ್ಕೆ ಮಾಡಿದ್ದೇನೆ.
1: ಯಾವ ಹಾಡು, ಯಾವ ಚಿತ್ರದ್ದು?
2: ನೀ ನನ್ನ ಗೆಲ್ಲಲಾರೆಯಲ್ಲಿ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತುಣಿದು ಚಲವೇತಕೆ, ಹಾಗೆ ಬರ್ತೇವೆ ಮೇಡಮ್.
1: ಉಳಿದಿದ್ದನ್ನ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಹಾಡಿ.
2: ಆಯ್ತು ಮೇಡಮ್.
1: ಶ್ರೀಧರ್ ಅವರೇ,
2: ಹೇಳಿ ಮೇಡಮ್.
1: ನಿಜವಾಗಿ ಒಂದು ಸಂಗತಿಯನ್ನ ನೆನಪಿಸ್ಕೊಂಡ್ರಿ, ಎಲ್ಲರ ಮನಸ್ಸಿಗೆ ನೋವಾಗತ್ತೆ. ಆದ್ರೆ ಅವರು ಹೊರ ಬಂದಾಗ ಎಲ್ಲ ಕಹಿ ಘಟನೆಗಳು ಕೂಡ, ಅಂದ್ರೆ ಆ ಸನ್ನಿವೇಶಗಳೆಲ್ಲ ಮರೆತು ನಾವು ಸಂಭ್ರಮ ಪಟ್ಟಿದ್ದು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಹೌದು, ನಮ್ಮೆಲ್ಲರ ಜೀವನಕ್ಕೆ ದಾರಿದೀಪವಾದಂತಹ ಅದ್ಭುತ ನಟರ, ಅಂದ್ರೆ ಕಲಾವಿದರ ಬಗ್ಗೆ ನೀವು ನೆನಪಿಸ್ಕೊಂಡ್ರಿ.
0: ಭೀಮನ ಅಮಾವಾಸ್ಯೆಯಲ್ಲಿ ನಿಮ್ಮೂರಿನ ವಿಶೇಷತೆ ಏನು?
2: ನಮ್ಮೂರಿನಲ್ಲಿ ನಾನಾದ್ರೆ ಮಾಡ್ಲಿಲ್ಲ, ಆಚರಣೆ ಮಾಡ್ಲಿಲ್ಲ ಸರ್. ಇಲ್ಲಿ ಹಾಲು ಮರದ ಕೆತ್ತೆಯನ್ನು.
0: ಯಾಕೆ, ನಿಮಗೆ 48 ರೀತಿಯ ಔಷಧಗಳು ಬೇಡ ಅಂತಲನ?
2: ಅಲ್ಲ, ಹಾಗೆಲ್ಲ ಸರ್, ನನಗೆ ಅನುಕೂಲ ಇಲ್ಲ ಅದು. ಅದಕ್ಕೆ ಮಾಡುವ
0: ಮರ ಹತ್ರ ಇರ್ಬೇಕು.
2: ಹೌದು, ಮರ ಹತ್ರ ಇರಬೇಕು,
0: ಬೆಳಿಗ್ಗೆ ಬೇಗ ಹೋಗ್ಬೇಕು.
2: ಅದು ಹೇಗೆ ಅಂತ ಹೇಳಿದ್ರೆ ಸರ್, ನಿನ್ನೆ ಹೋಗಿ ಮರದ ಬುಡದಲ್ಲಿ ಬೇಡಿಕೊಳ್ಬೇಕಂತ. ನಾನ್ ನಾಳೆ ಬೆಳಿಗ್ಗೆ ಮುಂಜಾನೆ ಬಂದು ನಾನು ಕೆತ್ತೆ ತಗೊಂಡು ಹೋಗ್ತೇನೆ. ನನಗೆ
0: ಅನುಮತಿ ನೀಡಬೇಕು ಅಂತ.
2: ಅನುಮತಿ ಕೇಳಿ ಮುಂಜಾನೆ 4 ಗಂಟೆಗೆ ಎಲ್ಲ ಹೋಗಿ ತರ್ಬೇಕಂತ ಸರ್.
0: ಇದರ ಹಿಂದಿನ ಉದ್ದೇಶ ಏನಾಗಿರ್ಬೋದು ಹೇಳಿ?
2: ಏನೋ ವೈಜ್ಞಾನಿಕವಾಗಿ ಕೂಡ ಅದು ಒಳ್ಳೇದು ಅಂತ ಹೇಳ್ತಾರೆ ಸರ್, ನನಗೆ ಅದರ ಮಾಹಿತಿ ಗೊತ್ತಿಲ್ಲ ಸರ್.
0: ಈಗ ಮುಂಚಿನ ದಿವಸ ಹೋಗೋದಕ್ಕೆ ಕಾರಣ ಇನ್ನೊಂದು ಇರ್ಬೋದು, ಮರ ಬೆಳಗಿನ ಹೊತ್ತು ಯಾವ್ದೊಂದು ಗೊತ್ತಾಗ್ಲಿಕ್ಕಿಲ್ಲ, ಯಾವ್ದಾದ್ರು ಮರ ತಂದು ಅದರ ಕೆತ್ತೆಯನ್ನ ರಸ ಕುಡಿದ್ರೆ ಏನಾದ್ರು ಸಮಸ್ಯೆ ಆಗ್ಬಹುದು.
2: ಅಲ್ಲ, ಆಗಿದೆ ಅಂತೆ ಸರ್, ಆಗಿದೆ. ಸುಮಾರು ವರ್ಷಗಳ ಹಿಂದೆ ಮಾಧ್ಯಮಗಳೆಲ್ಲ ನೋಡಿದೆ, ಕಾಸರ್ಕದ ಮರ ರಾತ್ರಿ ಹೋಗಿ ನೋಡಿದ್ದು, ಒಂದು ಬೆಳಿಗ್ಗೆದ್ದು ಕೆತ್ತಿದ್ದು ಕಾಸರ್ಕ ಮರದ್ದು, ಅದರಲ್ಲಿ ಏನೋ ಎಡವಟ್ಟೇನೋ ಆಗಿದೆ ಅಂತ ಹೇಳಿ ಮಾಹಿತಿ ನೋಡಿದ್ದೇನೆ ಸರ್.
0: ಇರ್ಲಿ, ಈಗ ಈಗ ನಿಮ್ಗೊಂದು ನುಡಿಗಟ್ಟು ಹೇಳ್ಬೇಕಲ್ಲ.
2: ಹೇಳಿ ಸರ್.
0: ಮಣ್ಣು ಪಾಲು.
2: ನಾವು ಕೃಷಿ ಭೂಮಿಯಲ್ಲಿ ಏನಾದ್ರೂ ಮಾಡಿದ್ರೆ ಅದು ನಮ್ಮ ಕಡೆ ಅಷ್ಟೇ, ಆನೆ ಬಂದು ಕೃಷಿ ನಾಶ ಮಾಡಿದ್ರೆ ಅದು ಮಣ್ಣು ಪಾಲಾಗ್ತದೆ ಸರ್. ಅದು ನಮಗೆ
0: ಬೇರೆ ಬೇರೆ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದಾ? ಬರೀ ಕೃಷಿಯ, ಮಣ್ಣಿಗೆ ಬಿದ್ದಿದ್ರೆ ಮಣ್ಣಿನಲ್ಲಿ ಹಾಳಾಯ್ತು.
2: ಒಂದು ಏನಾದ್ರೂ ಒಂದು ಸಾಹಸದ ಕೆಲಸ ಮಾಡಿದ್ರೆ ಅದಕ್ಕೆ ಯಾರಾದ್ರೂ ಹುಳಿ ಹಿಂಡಿದ್ರೆ ಅದು ಮಣ್ಣು ಪಾಲಾಗ್ತದೆ.
0: ಮಾಡಿದ ಕೆಲಸ ಅಥವಾ ನಾವು ಏನಾದ್ರೂ
2: ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳಿ ಅರ್ಥ ಸರ್.
0: ಹೌದು, ಒಟ್ಟಾರೆ ಮಾಡಿದೆಲ್ಲ ಏನ್ ಕೆಲಸ ನಾವು ಅಷ್ಟರವರೆಗೆ ಅದಕ್ಕೆ ಹಾಕಿದ್ವಿ ಶ್ರಮ, ಅದು ವ್ಯರ್ಥವಾದ್ರೆ ಅದನ್ನ ಮಣ್ಣು ಪಾಲಾಯ್ತು ಅಂತ ಹೇಳ್ಬಹುದು.
2: ಹೇಳ್ಬಹುದು ಸರ್.
0: ಒಂದು ಶಬ್ದ ಮಾಡ್ಬೋದು ಹಾಗೆ
1: ವಾಕ್ಯ. ಈಗಾಗ್ಲೇ ಎರಡು ವಾಕ್ಯ ಹೇಳಿದ್ರು, ಮತ್ತೊಂದು ವಾಕ್ಯ ಹೇಳಿ ಅಂದ್ರೆ ಹೀಗೆ ಬೇರೆ ಶ್ರೋತೃಗಳು.
0: ಆತ ಕಂಡ ಕನಸೆಲ್ಲ ಮಣ್ಣು ಪಾಲಾಯ್ತು.
2: ಅಲ್ಲ ಸರ್, ನಾನು ಈ ವರ್ಷ ಅಡಿಕೆ ಮರಕ್ಕೆ ಮಣ್ಣು ಮದ್ದು ಬಿಡ ಸ್ಪ್ರೇ ಮಾಡದಿದ್ರೆ ನನ್ನ ಮುಂದಿನ ಜೀವನ ಮಣ್ಣು ಪಾಲಾಗ್ಬಹುದು ಸರ್.
0: ಅತಿ ಮಳೆಯಿಂದಾಗಿ ಮಾಡಿದ್ದ ಕೃಷಿ ಎಲ್ಲ ಮಣ್ಣು ಪಾಲಾಯ್ತು ಅಂತ ಹೇಳ್ಬೋದು.
2: ಮಣ್ಣು ಪಾಲಾಗ್ಬಹುದು ಸರ್.
1: ನಿಮ್ಮ ಜೀವನ ಚೆನ್ನಾಗಿರ್ಲಿ ಶ್ರೀಧರ್ ಅವರೇ.
2: ಸರಿ ಮೇಡಮ್.
1: ಒಳ್ಳೇದಾಗ್ಲಿ, ಇವರು ನಿಮ್ಗೆ ತಲೆ ದೂಗಿಸ್ಬಿಟ್ರು ಅಂದ್ರೆ ನೀವು ಮುಕ್ತವಾಗಿ.

0: ಮಾತನಾಡ್ತೀರಂತ.
1: ನೋಡಿ, ಕೆಲವರು ಕೇಳ್ತಾ ಇರ್ತಾರಲ್ಲ ಮೇಡಮ್, ತುಂಬಾ ಜನರು ಸಾವಿರಗಟ್ಟಲೆ ಜನರು ಫೋನ್ ಮಾಡ್ಲಿಕ್ಕೆ ಇರ್ತಾರೆ, ಅದೇ ರೀತಿ ಕೇಳ್ತಾ ಇರ್ತಾರೆ, ಕೇಳಿದವರು ಇರ್ತಾರೆ. ಅಪ್ಪಿ ತಪ್ಪಿ ಏನಾದ್ರೂ ಹೇಳಿದ್ರೆ ಅದು ಅದಕ್ಕೆ ಕೂಡ ವಿಷಾದ ವ್ಯಕ್ತಪಡಿಸಬೇಕು ಮೇಡಮ್.
0: ಹೌದು ಹೌದು, ತಪ್ಪಾಗತ್ತೆ ಅದು.
1: ಎಷ್ಟು ಆಗ್ತದೆ ಮೇಡಮ್?
0: ನಡೆಯುವ ಕಾಲು ಎಡವುತ್ತೆ ಅಂತ ಹೇಳ್ತಾರೆ. ಮಾತನಾಡುವಾಗ ತಪ್ಪಾದರೂ ಕೂಡ ಕ್ಷಮೆ ಕೇಳಿದ್ರೆ ಅಲ್ಲಿ ಆಯ್ತು.
1: ಭೀಮನವಾಸೆಗೆ ರಾಜ್ಕುಮಾರ್ ಅವ್ರನ್ನು ಅಪಹರಿಸಿದ ನೆನಪು, ಕೈ ಘಟನೆಯನ್ನು ನೆನಪು ಮಾಡಿದಕ್ಕೆ ಒಂದು ವೇಳೆ ಹಾಗೆ ಅಂತ ಹೇಳಿ ನೆನಪು ನನಗೆ ಮನಸ್ಸಲ್ಲೇ ಆಯ್ತು.
2: ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ.
1: ಸರಿ,
2: ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಓಕೆ ಸರ್,
0: ಧನ್ಯವಾದ.
2: ನನಗೆ ಈ ಭೀಮನ ಅಮಾವಾಸ್ಯೆ ಭೀಮ ಅಂತ ಹೇಳಿದಾಗ ನೆನಪಾಗೋದು, ಭೀಮ ಅಂತ ಹೇಳಿದ ಕೂಡಲೇ ನೆನಪಾಗೋದು ಆನೆ. ಇವತ್ತು ಆನೆಗಳ ದಿನ ಬೇರೆ ಆಚರಿಸ್ತಾ ಇದ್ದಾರಂತೆ. ನಿಮ್ಗೇನಾದ್ರೂ ಈ ಆನೆ ಬಗ್ಗೆ ಮಾತಾಡುವಾಗ ಮೊದಲಿಗೆ ನೆನಪಾಗೋದು?
0: ಮೊದಲಿಗೆ ನೆನಪಾಗೋದು ಈ ಜ್ಞಾನವಿಲ್ಲದವರು ಪರಿಸರದ ಬಗ್ಗೆ ಆನೆಗಳಿಗೆ ಛೇಡಿಸೋದು, ಸೆಲ್ಫಿ ತಗೊಳಕ್ ಹೋಗೋದು, ಅಥವಾ ಕಿರ್ಚೋದು, ಪಟಾಕಿ ಹೊಡೆಯೋದು, ಈ ರೀತಿ ಮಾಡಿದಾಗ ಯಾರಿಗೆ ಕೆಟ್ಟ ಹೆಸರು? ಮೂಕ ಪ್ರಾಣಿಗಳ ಮೇಲೆ ಆರೋಪ ಬರುತ್ತೆ. ಅಂತಹ ಅಪರಾಧವನ್ನು ಮಾಡಬಾರ್ದು ಅಂತ ಮತ್ತೆ ಮತ್ತೆ ನನಗೆ ನೆನಪಾಗುತ್ತೆ. ಈಗ ಅವರ ಸ್ಥಳದಲ್ಲಿ ನಾವಿದ್ದಾಗ ನಾವು ಹೇಗಿರಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆನೆ ತನ್ಪಾಡಿ ತಾನು ಹೋಗುವಾಗ ಇವರು ಹಾರ್ನ್ ಮಾಡೋದು, ಮತ್ತೆ ಪಟಾಕಿ ಹೊಡೆಯೋದು, ಮತ್ತೆ ಪ್ರಾಣ ಅಂತ ಅಂದ್ರೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ, ಹೋಗಿ ಸೆಲ್ಫಿ ತಗೊಳ್ತಾರಲ್ಲ ಆ ಧೈರ್ಯ
2: ಹೋಗ್ತಾರೆ.
0: ಅಲ್ಲ, ಈಗ ಸೆಲ್ಫಿ ತಗೊಳ್ತಾ ಇರುವಾಗ ಅದು ದಾಳಿ ಮಾಡಿದಾಗ ಇವ್ರಿಗೆ ಪ್ರಾಣದ ಬಗ್ಗೆ ಏನು ಯೋಚನೆ ಇರಲ್ವಾ ಅಂತ. ಪ್ರಾಣದ ಹಂಗು ತೊರೆದು ನಮ್ಮ ಯೋಧರು ನಮ್ಮನ್ನ ಕಾಯ್ತಾ ಇದ್ದಾರೆ ಎಂದಾಗ ನಾವು ಯಾವ ರೀತಿಯ ಕೊಡುಗೆಯನ್ನು ಕೊಡಬೇಕು ಪ್ರಕೃತಿಗೆ, ಯಾವ ರೀತಿ ಬದುಕನ್ನು ನಡೆಸ್ಕೊಂಡು ಹೋಗಬೇಕು ಅಲ್ವಾ? ದಾಸರು ಎಷ್ಟೆಲ್ಲ ಹೇಳಿದ್ದಾರೆ, ಆದರೂ ಕೂಡ ಕಲಿಯುವಂತಹ ತವಕ ಹಪಹಪಿತನ ಇಲ್ಲ ಅನ್ನೋದೇ ಒಂದು ವಿಷಾದಕರ.
2: ಮತ್ತೆ ಇನ್ನೊಬ್ರು ಯಾರೋ ಹೇಳಿರ್ತಾರೆ ಆನೆ ಅಂದ್ರೆ ಅದು ಹೇಗೆ ವರ್ತಿಸ್ತದೆ ಅಂತ, ಅದನ್ನ ನಾವು ತಿಳ್ಕೊಂಡಿರೋದಿಲ್ಲ. ಆದ್ರೂ ನಾವೊಂದು ಆನೆ ಕಂಡು ಕೂಡಲೇ ನಾವು ಅದ್ರ ಹತ್ರ ಹೋಗೋದು.
0: ಹೌದು, ಅದು ಏನ್ ಹೇಳ್ತಾರೆ ಪರಿಸರ ತಜ್ಞರು ನಿಜವಾಗಿ ಬೇಸರ ಪಟ್ಕೊಳ್ತಾರೆ, ಯಾಕೆ ಮನುಷ್ಯ ಹೀಗೆ? ಮಾನವ ಕೂಡ ಪ್ರಕೃತಿಯ ಅಂದ್ರೆ ಪ್ರಕೃತಿ ಮಾತೆಯ ಮಕ್ಕಳು, ಮಕ್ಕಳಲ್ಲಿ ಒಬ್ಬರು, ಯಾಕೆ ಅತಿರೇಕ? ಈ ಅತಿರೇಕ ಅಂತ ಪರಿಸರ ತಜ್ಞರ ಒಂದು ವಿಷಾದಕರ ಪ್ರಶ್ನೆ. ಆದಾಗ್ಯೂ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು, ಪ್ರಾಣಿ ಸಂಪತ್ತನ್ನ ಉಳಿಸಬೇಕು, ಆನೆಗಳ ಸಂತತಿಯನ್ನ ನಾವು ಗೌರವಿಸಬೇಕು, ಹೆಚ್ಚಿಸಬೇಕು, ಮತ್ತೆ ಪ್ರಾಣದ ಹಂಗು ತೊರೆದು ನಮ್ಮನ್ನು ಕಾಯುತ್ತಿರುವಂತಹ ಯೋಧರಿಗೆ ನಮಸ್ಕರಿಸುತ್ತಾ ಅನ್ನ ಕೊಡುವಂತಹ ರೈತನಿಗೂ ಕೂಡ ವಿದ್ಯೆ ಕಲಿಸಿದ ಗುರುವಿಗೂ ಕೂಡ ನಮನಗಳನ್ನ ಹೇಳ್ತಾ. ಈಗ ನೀವು ಇದು ನುಡಿಗಟ್ಟಿಗೆ ವಾಕ್ಯ ಹೇಳಿದ್ರ?
2: ಹೇಳ್ಬಿಟ್ಟೆ ಮೇಡಮ್.
0: ಎಷ್ಟು ದೊಡ್ಡದು?
2: ಇಲ್ಲ, ಸಣ್ಣದ ಹೇಳ್ದೆ.
0: ಯಾವ್ದು?
2: ಆತ ಕಂಡಿದ್ದ ಕನಸೆಲ್ಲ ಮಣ್ಣು ಪಾಲಾಯ್ತು ಅಂತ.
0: ಎಂತ ಕನಸು?
2: ಅದು ಹೇಳೋದಿಲ್ಲ, ಅದು ನೀವು ಒಂದು ವಾಕ್ಯದಲ್ಲಿ ಹೇಳ್ಬೇಕು ಅಂತ ಹೇಳಿದಲ್ಲ, ಎರಡು ವಾಕ್ಯ ಇಲ್ಲ.
0: ಅಂದ್ರೆ ಆತ ಕಂಡ ಕನಸು. ಈಗ ಮನುಷ್ಯ ಕನಸು ಯಾಕೆ ಕಾಣ್ಬೇಕು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕನಸು ಕಾಣಿ ಕನಸು ಕಾಣಿ ಯಾವ ಮಟ್ಟಿಗೆ ಅಂದ್ರೆ ನಿದ್ದೆಯನ್ನ ನಿದ್ದೆಗೆಡಿಸಬೇಕು, ನಿದ್ದೆಯನ್ನ ಮಾಡ್ಲಿಕ್ಕೆ ಬಿಡಬಾರ್ದು. ಅಂತ ಕನಸನ್ನ
2: ಬರೀ ಕನಸಲ್ಲ, ಅದನ್ನ ಮತ್ತೆ ಸಾಧಿಸ್ಲಿಕ್ಕೂ ಇದು ಮಾಡ್ಬೇಕು.
0: ಅಲ್ಲ, ಅಂತಹ ಕನಸುಗಳು ಸಾಧನೆಯ ಮೆಟ್ಟಿಲಾಗತ್ತಂತೆ ಅಲ್ವಾ? ನೀವು ಯಾವ ಕನಸಿನ ಬಗ್ಗೆ ಹೇಳಿದ್ರಿ? ಒಂದು IAS IPS ಮಾಡಬೇಕು ಅಂತ ಕನಸು ಕಟ್ಕೊಂಡಿರ್ತಾನೆ.
2: ನನಗೆ ವಾಕ್ಯವನ್ನೇ ಚೇಂಜ್ ಮಾಡ್ತೀನಿ. ಅತಿ ಮಳೆಯಿಂದ ಮಾಡಿದ್ದ ಕೃಷಿ ಎಲ್ಲ ಮಣ್ಣು ಪಾಲಾಯ್ತು ಅಂತ ಆಗ್ಲೇ
0: ಹೇಳಿದ್ರೆ
2: ಸಮಸ್ಯೆ
0: ಸೋಲ್ಸಕ್ ಆಗಲ್ಲ ಸಂತೋಷ್ ಅವ್ರನ್ನ ಮಾತಿನಲ್ಲಿ ಅಂತ. ಈಗ ಒಂದು ಅವರ ಹಾಡನ್ನ ಕೇಳಿ ಬರೋಣ.
2: ನೀ ನನ್ನ ಗೆಲ್ಲಲ್ಲ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಹಾಗೂ SJ ಹಾಡಿದ ಗೀತೆ, ರಚನೆ ಚಿ ಉದಯಶಂಕರ್, ಸಂಗೀತ

0: ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ನೀವು ಕೇಳುತ್ತಿರುವ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ಸಂತೋಷ್, ಈಗ ಶ್ರೀಧರ್ ಅವರು ಒಂದು ಮಾತನ್ನ ನೆನಪಿಸಿದ್ರು, ಒಂದು ಸಂಗತಿಯನ್ನ, ಕಹಿ ಸಂಗತಿಯನ್ನ. ನಾವು ಸ್ಪಷ್ಟೀಕರಣ ಕೊಡ್ಬೇಕಲ್ವಾ, ಯಾವುದೇ ಒಂದು ಸಂಗತಿ ಹೇಳಿದಾಗ
0: ನಮ್ಗೆ ಗೊತ್ತಿರೋ ಮಾಹಿತಿನ ಹೇಳ್ಬೇಕು.
1: ಹಾ ಹೌದು, ಅವ್ರಿಗೆ ಅನಿಸಿದ್ದನ್ನ ಹೇಳಿರ್ತಾರೆ, ಆದ್ರೂ ನಾವು ಮನವಿ ಮಾಡಿದ್ದೀವಿ, ಸ್ಪಷ್ಟ ಮಾಹಿತಿ ಇಲ್ಲದೆ ಯಾವುದೇ ಸಂಗತಿಯನ್ನ ಹಂಚಿಕೊಳ್ಬೇಡಿ ಅಂತ. ಈಗ ಆಕಾಶವಾಣಿ ಮತ್ತೆ ಅದನ್ನ ಸ್ಪಷ್ಟಪಡಿಸ್ತಾ ಇದೆ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಜುಲೈ 30, 2000 ಈ ಇಸವಿಯಂದು, ಈ ದಿನದಂದು, ಭೀಮನ ಅಮಾವಾಸ್ಯೆಯ ದಿನದಂದು ರಾತ್ರಿ ಗಾಜನೂರಿನ ಅವರ ತೋಟದ ಮನೆಯಿಂದ ಕಾಡುಗಳ ವೀರಪ್ಪನ್ ಅಪಹರಿಸಿದ್ದರು. ಈ ಕರಾಳ ರಾತ್ರಿಯು ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಮಾಸದ ನೋವಾಗಿದೆ ಅಂತ ಅಲ್ವಾ. ಈ ಸಂಗತಿಯ ಬಗ್ಗೆ ಮತ್ತಷ್ಟು ಮಾಹಿತಿ ಅಂತ ಅಂದರೆ, ಸಮಯ ರಾತ್ರಿ ಸುಮಾರು 9:30, ಸ್ಥಳ ಗಡಿನಾಡು ಗಾಜನೂರು ತೋಟದ ಮನೆ, ಮತ್ತೆ 108 ದಿನಗಳ ಕಾಲ ಕಾಡಿನಲ್ಲಿ ಅಜ್ಞಾತವಾಸದಲ್ಲಿ ಇರಿಸಿದ್ದರು. ಆ ದಿನದ ನೆನಪುಗಳನ್ನು ನೆನಪು ಮಾಡಿಕೊಳ್ಳುವಾಗ, ರಾತ್ರಿ ಊಟ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಕಾಡುಗಳ ಅಪಹರಿಸಿದ್ದರು. ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವರ ಸಂಬಂಧಿ ಎಸ್ ಎ ಗೋವಿಂದರಾಜು ಹಾಗೂ ಇತರೆ ಕೆಲವರನ್ನು ಅಪಹರಿಸಲಾಗಿತ್ತು. ಈ ಅಪಹರಣ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಒಂದು ಕಲ್ಲೋಲವನ್ನು ಸೃಷ್ಟಿಸಿತ್ತು. ಹಾಗೆಯೇ 108 ದಿನಗಳ ನಂತರ, ಅಂದರೆ 15 November 2000, ಡಾಕ್ಟರ್ ರಾಜ್ಕುಮಾರ್ ಅವರು ಬಿಡುಗಡೆಯಾಗಿ ಸುರಕ್ಷಿತವಾಗಿ ಮನೆಗೆ ವಾಪಸ್ಸಾದರು.
0: ಅಂದಿನ ದಿನದಲ್ಲಿ ರೇಡಿಯೋ ತುಂಬಾ ಒಳ್ಳೆಯ ಕಾರ್ಯಕ್ರಮವನ್ನು ಕೆಲಸ ಮಾಡಿತ್ತು.
1: ಹೌದು, ಈ ಸಂದರ್ಭದಲ್ಲಿ
0: ಸಂದೇಶಗಳನ್ನು ರವಾನಿಸುವಂತದ್ದು
1: ಇವತ್ತಿಗೂ ಕೂಡ ಅವರ ಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬರುವಂತಹ ಯೋಚನೆಯಲ್ಲಿ ಇದ್ದಾರೆ ಅಂತ ಕೂಡ ನಾವು ಹೇಳೋಣ. ಈಗಾಗಲೇ ನಾವು ಅವರ ಆಪ್ತರನ್ನ ಸಂಪರ್ಕಿಸಿದ್ದೀವಿ. ಅವರಿಗೆ ರೇಡಿಯೋ ಅಂದ ಕೂಡಲೇ ಅವರಿಗೆ ಅಪ್ಪಾಜಿ ನೆನಪು. ಅವರು ಹೇಳ್ಕೊಂಡ್ರಂತೆ, ಅಪ್ಪಾಜಿಯವರ ನೆನಪು ನಮಗೆ ನಿಜವಾಗ್ಲೂ, ಅಪ್ಪಾಜಿಯವ್ರನ್ನ ಉಳಿಸ್ತು ಆಕಾಶವಾಣಿ, ಹಾಗಾಗಿ ನಾನು ಗೌರವದಿಂದ ನಾನು

0: ಎಡ್ಕೊಳ್ತೀನಿ, ಅವ್ರು ಕರೆದ್ರೆ ಖಂಡಿತ ಬರ್ತೀನಿ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿರೋ ಸಂಗತಿಯನ್ನ ಹಂಚಿಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಕಾಯೋಣ. ಹಲೋ, ನಮಸ್ತೆ. ಇಸ್ಮಾಯಿಲ್, ಹೇಗಿದ್ದೀರಾ? ಇವತ್ತಿನ ವಿಶೇಷ ಏನು?
1: ವಿಶೇಷ ಇಲ್ಲಿ ಎಂತದ್ದು ಆಟಿ ಅಮಾವಾಸ್ಯೆ ಅಂತಾರೆ. ಮತ್ತೊಂದು ನಮ್ಮಲ್ಲಿ ಒಂದು ಕೆಟ್ಟ ದಿನ, ಅತಿ ಕೆಟ್ಟ ದಿನ ಇವತ್ತು ಕೊನೆ ಆಗ್ಲಿಕ್ಕೆ.
0: ಅಲ್ಲ, ಈಗ ಒಂದು ನಿಮ್ಮ ನೆಚ್ಚಿನ ಹಾಡು ಹೇಳಿ ನಂತರ ಮಾತಾಡಿ.
1: ಅದು ಪ್ರತಾಪ್ ಚಿತ್ರದ್ದು ಮೇಡಮ್, ಕಡಲಿಗೂ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ.
0: ಯಾಕಾಗಿ ಇಷ್ಟ?
1: ಅದು ಒಂಥರದ ಎಂತದ್ದು ಹಾಡು ಬರೆದಿದ್ದಾರಲ್ಲ, ಕೇಳುವಾಗ ಒಂದು ಒಳ್ಳೇದಾಗ್ತದೆ ಅಷ್ಟೇ. ಅದು ಶಬ್ದ ಒಳ್ಳೇದುಂಟದಕ್ಕೆ.
2: ಹಾಡಿನ ಆರಂಭದ ಸಾಲು ಏನ್ ಹೇಳಿ?
1: ಪ್ರೀತಿಗೆ ಎಲ್ಲಿದೆ ಅಂತ.
0: ಹಾಡಿನ ಆರಂಭ
1: ಹೌದು
0: ಯಾವ್ದು?
1: ಕಡಲಿಗೂ ಒಂದು ಕೊನೆಗಿದೆ, ಸ್ನೇಹಕ್ಕೆ ಎಲ್ಲಿದೆ.
0: ಈಗ ಅದೇ ಚಿತ್ರದ ಬೇರೊಂದು ಹಾಡನ್ನು ಕೂಡ ಪ್ರಸಾರ ಮಾಡೋಣ, ಅದು ಲಭ್ಯವಿಲ್ಲದ ಕಾರಣ. ಈಗ ಹೇಳಿ, ಆಟಿ ಹಬ್ಬದ ವಿಶೇಷ ಹೇಳ್ತಾ ಇದ್ರಿ ನೀವು, ಅಮಾವಾಸ್ಯೆ.
1: ಹೌದು.
0: ಏನು, ಹೇಗೆ ನೀವು ಆಚರಣೆ ಮಾಡ್ತೀರಿ?
1: ನಾವು ಅಂದ್ರೆ ನಮ್ಮ ನೆರೆಕರೆಯವರೆಲ್ಲ ಆಚರಣೆ ಮಾಡ್ತಾರೆ. ನಾವು ಅಂದ್ರೆ ಅದನ್ನು ಆಚರಣೆ ಮಾಡಿದ್ರೆ ಬಾಕಿ ಎಲ್ಲ ಉಂಟು. ಹಳ್ಳಿ ಕಸದಲ್ವ ಎಲ್ಲ.
0: ಯಾವ ರೀತಿ ಆಚರಿಸ್ತೀರಿ?
1: ಎಲ್ಲ ಅಂತಾರಲ್ಲ, ಬಾಲಯ ತಿಂದು ಎಂತದು ಬಂದ್ ಅಂತಾರೆ, ಅದು ಹುರುಳಿ ಕಾಲ ಹಾಕಿ ಅದರ ನೀರು ಅದೆಲ್ಲ ಮಾಡ್ತೀವಿ ನಾವು ಆಯುರ್ವೇದ.
0: ಯಾವ ತರ ಮತ್ತೆ ಹೇಳಿ?
1: ಅದ ಹುರುಳಿ ಕಾಲ ಮತ್ತು ಬಾಲ್ಯದಿಂದ ಬೇಯಿಸುದು, ಅದನ್ನು ಪಲ್ಯ ಮಾಡಿ ತಿಂದರೂ ಆಗುತ್ತದೆ, ಅದನ್ನ ನೀರು ತೆಗೆದು ಕುಡಿದರೂ ಆಗುತ್ತದೆ. ಅದು ಎಂತದು ಪಿತ್ತಕೋಶದಲ್ಲಿ ಎಲ್ಲ ಕಲ್ಲಿದ್ರೆ ಕರಗಿ ಹೋಗ್ತದೆ ಅಂತಾರೆ
0: ಮನೆ ಮದ್ದು.
1: ಹೌದು.
2: ಮತ್ತೆ ಹುರುಳಿ ದೇಹವನ್ನ ಬೆಚ್ಚಗಿಡ್ತದೆ.
1: ಹೌದು ಹೌದಂತೆ. ಮತ್ತೆ ಹೇಳಿದ್ರು
0: ಸಂತೋಷ್, ನಿಮ್ ಮಾತನ್ನ ಬಹಳ ತೀಕ್ಷ್ಣವಾಗಿ ಕೇಳಿಸ್ಕೊಳ್ತಾ ಇದ್ದಾರೆ. ಇಸ್ಮಾಯಿಲ್ ಅವ್ರೆ, ಹೇಳಿ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ
1: ಇವತ್ತ
0: ಈ ಒಂದು ಮೂರು ದಿನದಲ್ಲಿ?
1: ಮೂರು ದಿನದಲ್ಲಿ ಕೇಳ್ತೇನೆ ಮೇಡಮ್, ಟೈಮ್ ಇರುವಾಗ ಕೇಳುದು. ವಿಷಯ ಅಂದ್ರೆ ನಾವು ಲೆಕ್ಕದಲ್ಲಿ ಇಲ್ಲಿಗೆ ಬರುದು, ನಾವು ಅಂಗಡಿಗೆ, ನಮ್ಗೆ ಸ್ವಲ್ಪ ಜಾಗ ಅಂತಲ್ಲಿ ಕೆಲಸ ಮಾಡಿ ಬರುದು. ಬೆಳಿಗ್ಗೆ 10:30 ಆಗುತ್ತದೆ, 1:30 ತನಕ ಇರ್ತೀನಿ. ಆಮೇಲೆ 5:30 ಬರ್ತೀನಿ, 8:30 ತನಕ ಇರ್ತೀನಿ. ಅದ್ರಲ್ಲಿ ಎಷ್ಟು ಕೇಳಬಹುದು ಇದ್ದದ್ದೆಲ್ಲ ಕೇಳ್ತೀನಿ ಅಷ್ಟೇ.
0: ತುಂಬಾ ಸಂತೋಷ ಆಯ್ತು. ಈಗ ಒಂದು ನುಡಿಗಟ್ಟು
1: ಹೇಳಿ ಮೇಡಮ್.
2: ನೀರು ಕುಡಿಸು.
0: ನುಡಿಗಟ್ಟು ಅಂದ್ರೆ ಹೀಗಿರ್ಬೇಕು
1: ಎಂತದ್ದು, ಒಂದು ಬಾಯಾರಿದ್ರೆ ಅವಳಿಗೆ ಬಾಯಾರಿದ್ರೆ ನೀರು ಕುಡಿಸು.
2: ಅದು ಸಾಮಾನ್ಯ ಅರ್ಥ.
1: ಸಾಮಾನ್ಯ ಅರ್ಥ. ಇಲ್ಲದಿದ್ರೆ ಅವನು ಎಂತದ್ದು ಸರಿ ಜಂಬ ಮಾತಾಡ್ತಾರೆ ಅವನಿಗೆ. ಎಂತದ್ದು ಸರಿ ನೀರು ಕುಡಿಸು ಅಂತಂದ್ರೆ ಮಾತಿಗೆ ಮಾತು ಎದುರೇಟು ಕೊಟ್ಟು ನೀರು ಕುಡಿಸು ಅನ್ಬಹುದು.
2: ಅಂದ್ರೆ ಇನ್ನೊಬ್ಬರನ್ನ ಅವರ ವಿರುದ್ಧ ಗೆಲ್ಲುವಂತದ್ದು.
1: ಹೌದು ಸರ್.
2: ಅದಕ್ಕೊಂದು ವಾಕ್ಯ ಮಾಡ್ಬೋದಾ?
1: ನಮಗೆ ಅವ್ರು ಬಿಡದಿದ್ರೆ ನಮ್ಗೆ ತಾಕತ್ತಿದ್ರೆ, ಇಲ್ಲದಿದ್ರೆ ಅದು ಇಲ್ಲ.
2: ಅಲ್ಲ, ಅದು
1: ಕುಡಿಬೇಕಷ್ಟೇ.
2: ಅದು ಹೆಚ್ಚಿನ ಪಾಲು ನಾವೇ ಕುಡಿತೀವಿ ಮಾಮೂಲಾಗಿ.
0: ಅಲ್ಲ, ಈಗ ಇವರೆಲ್ಲ ಇವತ್ತು ಸಂತೋಷ್ ತಂದಿರೋದೆಲ್ಲ ಸ್ವಲ್ಪ ಕಷ್ಟಕರವಾದ ನುಡಿಗಟ್ಟು. ಮಣ್ಣು ಪಾಲಾಗು, ನೀರು ಕುಡಿಸು. ಈಗ ವಾಕ್ಯ ಹೇಳಿದ್ರಲ್ವಾ,
2: ಅವರೊಂದು ವಾಕ್ಯ ಹೇಳ್ಬೇಕು.
0: ಅವರು ಅಲ್ಲ ಹೇಳಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ದೀರ್ಘ ಆಯ್ತು ಅಷ್ಟೇ.
1: ಆಯ್ತು ಮೇಡಮ್. ಆಗಲಿ, ಏನಾದ್ರೂ ಒಂದು ಹೇಳ್ದ ನಮ್ಗೆ, ನೀವು ಕೇಳುವಾಗ ನಮ್ಗೆ ಕರೆಕ್ಟ್ ಹೊಲಿಯುದಿಲ್ಲ ಹೇಳಲಿಕ್ಕೆ. ಹೊಸ್ತಾಸು ಮಾತು ಮುಗಿತದು.
0: ಮಾತು ಮುಗಿಸ್ತಾ ಇದ್ದಾರೆ ಅವರು. ಧನ್ಯವಾದ.
2: ಧನ್ಯವಾದಗಳು. ಈಗ ನಾನೊಂದು ಶಬ್ದ ಹೇಳ್ಬೇಕಾಗಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಇತ್ತೀಚೆಗೆ ಮುಗೀತು, ಆದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಮತ್ತೆ ಪುನಃ ನೀವು ಎರಡು ವಾಕ್ಯ ಹೇಳಬಾರ್ದು ಅಂತ ಹೇಳ್ಬಾರ್ದು, ಅದಕ್ಕೆ ಹೇಳಿದೆ. ಭಾರತದ ಕ್ರೀಡಾಪಟುಗಳು ಎದುರಾಳಿಗಳಿಗೆ ನೀರು ಕುಡಿಸಿದರು, ಅಂದ್ರೆ ಅವ್ರನ್ನ ಸೋಲಿಸಿದ್ರು ಅಂತ ಹೇಳುವ ಅರ್ಥ.
0: ಅದಕ್ಕೆ
2: ಸರಿಯಾಗಿರ್ಬೋದು
0: ಯತ್ನ. ಸಂತೋಷ ಅವರದ್ದು ಮಾಹಿತಿಯೊಂದಿಗೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಸಂತೋಷ್, ನಾವು ಜನಪದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಒಂದು ಮಾಹಿತಿ ಇದೆ, ನಮ್ಮ ಜನಪದರು ಓದು ಬರಹ ಕಲಿಯದವರು ಅಲ್ವಾ, ಆದರೆ ಅವರಲ್ಲಿರುವ ವಿದ್ವತ್ತು, ಭಾಷಾ ಪ್ರೌಢಿಮೆ, ಲೋಕಜ್ಞಾನ, ನೆನಪಿನ ಶಕ್ತಿ ಎಂತಹವರನ್ನು ಕೂಡ ಬೆರಗುಗೊಳಿಸುತ್ತೆ. ಅವರಿಗೆ ತಿಳಿಯದಿರುವ ವಿಚಾರಗಳೇ ಇಲ್ಲವಂತೆ ಭೂಮಿಯ ಮೇಲೆ. ಪರಿಸರದಲ್ಲಿರುವ ಬೆಟ್ಟ ಗುಡ್ಡ, ಮರ ಗಿಡ, ಪ್ರಾಣಿ ಪಕ್ಷಿ, ನದಿ ಮಳೆ ಎಲ್ಲವೂ ಕೂಡ ಅವರಿಗೆ ಆಪ್ತವಾಗಿದ್ದವು. ಆಧುನಿಕತೆಯ ಪ್ರಭಾವ ಹೆಚ್ಚಾದಂತಿಲ್ಲ ಜಾನ

0: ದ ಸಂಸ್ಕೃತಿ ಮರೆಯಲಾರಂಭಿಸಿತು, ಮರೆಯಾಗಲಾರಂಭಿಸಿತು. ಇದಕ್ಕೆ ಅಪವಾದವೆಂಬಂತೆ ಕೆಲವು ಭಾಗದಲ್ಲಿ ಜಾನಪದ ಕಲೆ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರುವಂತಹ ಜನಪದರು ಈಗಲೂ ಕೂಡ ಇದ್ದಾರೆ. ಅವರುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಒಬ್ಬ ಮಹಿಳೆಯನ್ನ ನಾವು ನೆನಪಿಸ್ಕೊಳ್ಬೇಕು, ಸುಕ್ರಿ ಬೊಮ್ಮಗೌಡ ಅಂತ. ಅಪರೂಪದ ಜಾನಪದ ಮಹಿಳೆ, ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನ ಈಗಲೂ ಕೂಡ ಜೀವಂತವಾಗಿ ಉಳಿಸಿಕೊಂಡಿದ್ದಾರವರು. ಜೊತೆಗೆ ಸಮಾಜದ ಒಳಿತಿಗೆ ಹೋರಾಡುತ್ತಾ ಸರ್ಕಾರದ ಒಳಗಣ್ಣನ ತೆರೆಸುವಂತಹ ಪ್ರಯತ್ನ ಕೂಡ ಅವರು ಮಾಡಿದಂತಹ ಅವರು. ಅವರ ಬದುಕು ಇಂದಿನವರಿಗೆ ಆದರ್ಶವಾಗಬೇಕು, ಜೊತೆಗೆ ಅಕ್ಷರ ಕಲಿತವರು ಜಾನಪದ ಸಂಸ್ಕೃತಿಯನ್ನ ದಾಖಲಿಸುವ ಉಳಿಸುವ ಪ್ರಯತ್ನ ಮಾಡಬೇಕೆಂಬ ಆಶಯ ಕೂಡ ಇದೆ ಅನ್ನೋದು ಮಾಹಿತಿ.
1: ಸುಪ್ರಿ ಬೊಮ್ಮಗೌಡ ಅವರು ಒಮ್ಮೆ ಮಡಿಕೇರಿ ಆಕಾಶವಾಣಿ ಕೂಡ ಬಂದಿದ್ರು,
0: ನೆನಪಿದೆ.
1: ಹೌದು, ರೇಡಿಯೋ ಹಬ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಿರುವಾಗ ಆ ಸಂದರ್ಭದಲ್ಲಿ ಅವರು ಕೂಡ ಬಂದು
0: ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ರು. ಮುಂದಿನ ದಿನಗಳಲ್ಲಿ ನಾವು

0: ಬೊಮ್ಮಗೌಡ ಅಂತ. ಅಪರೂಪದ ಜಾನಪದ ಮಹಿಳೆ, ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನ ಈಗಲೂ ಕೂಡ ಜೀವಂತವಾಗಿ ಉಳಿಸಿಕೊಂಡಿದ್ದಾರವರು. ಜೊತೆಗೆ ಸಮಾಜದ ಒಳಿತಿಗೆ ಹೋರಾಡುತ್ತಾ ಸರ್ಕಾರದ ಒಳಗಣ್ಣನ ತೆರೆಸುವಂತಹ ಪ್ರಯತ್ನ ಕೂಡ ಅವರು ಮಾಡಿದಂತಹ ಅವರು. ಅವರ ಬದುಕು ಇಂದಿನವರಿಗೆ ಆದರ್ಶವಾಗಬೇಕು, ಜೊತೆಗೆ ಅಕ್ಷರ ಕಲಿತವರು ಜಾನಪದ ಸಂಸ್ಕೃತಿಯನ್ನ ದಾಖಲಿಸುವ ಉಳಿಸುವ ಪ್ರಯತ್ನ ಮಾಡಬೇಕೆಂಬ ಆಶಯ ಕೂಡ ಇದೆ ಅನ್ನೋದು ಮಾಹಿತಿ.
1: ಸುಪ್ರಿಯ ಬೊಮ್ಮಗೌಡ ಅವರು ಒಮ್ಮೆ ಮಡಿಕೇರಿ ಆಕಾಶವಾಣಿಗೆ ಕೂಡ ಬಂದಿದ್ರು,
0: ನೆನಪಿದೆ.
1: ಹೌದು, ರೇಡಿಯೋ ಹಬ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಿರುವಾಗ ಸಂದರ್ಭದಲ್ಲಿ ಅವರು ಕೂಡ ಬಂದು
0: ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ರು. ಮುಂದಿನ ದಿನಗಳಲ್ಲಿ ನಾವು ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋಣ. ಈಗ ಸಮಯದ ಅಭಾವ, ಹಾಡನ್ನ
1: ಹಾಡು ಕೇಳಿದ್ರು ಪ್ರತಾಪ್ ಚಿತ್ರದ್ದು, ಆದ್ರೆ ಅದರಲ್ಲಿ ಇರುವಂತಹ ಇನ್ನೊಂದು ಹಾಡನ್ನ ಪ್ರಸಾರ ಮಾಡ್ತಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಚಂದ್ರಿಕಾ ಗುರುರಾಜ್ ಅವರು ಹಾಡಿದ್ದಾರೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಶ್ರೋತೃಗಳ ಇದುವರೆಗೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಂತೋಷ್, ಮುಕ್ತಾಯಕ್ಕೆ ಮುನ್ನ ನಮ್ಮ ಈ ಕಾರ್ಯಕ್ರಮ ಮಾಹಿತಿ ಮತ್ತು ಮನರಂಜನೆಗೆ ಮಾತ್ರ ಪ್ರಸಾರ ಆಗುವಂತಹದ್ದು. ಯಾರ ಮನಸ್ಸಿಗೂ ನೋವು ತರುವಂತಹ ಬೇಸರ ತರುವಂತಹ ಕಾರ್ಯಕ್ರಮ ಆಗಿರಲಿಲ್ಲ ಅಂತ ವಿಶ್ವಾಸವನ್ನ ಹೊಂದೋಣ. ಮತ್ತೆ ನಮ್ಮ ಅವರ ಭೇಟಿ ಯಾವಾಗ?
0: ಮುಂದಿನ ಶುಕ್ರವಾರ.
1: ಬರುವ ಶುಕ್ರವಾರ. ಮುಂದಿನ ಅಂದ್ರೆ ಹೆದರ್ ಬಿಡ್ತಾರೆ. ಇನ್ನು ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಇದೆ, ಮತ್ತೆ ಸಂಜೆ 3 ಗಂಟೆಯಿಂದ 4 ಗಂಟೆವರೆಗೆ ಗೀತ ಮಾಧುರ್ಯ ಇದೆ, ಅದಕ್ಕೆಲ್ಲ ತಯಾರಿ ನಡೆಸ್ತಾ ಇರ್ಲಿ. ಮತ್ತೆ ಒಂದು ಮಾತಿದೆ, ಕದ್ದು ತಿನ್ನುವುದಕ್ಕಿಂತ ಬೇಡಿ ತಿನ್ನುವುದು ಲೇಸು, ಬೇಡಿ ತಿನ್ನುವುದಕ್ಕಿಂತ ದುಡಿದು ತಿನ್ನುವುದನ್ನ ಕಲಿ ಅಂತ ಹಿರಿಯರು ಹೇಳಿದ್ದಾರೆ. ಈ ಮಾತಿನೊಂದಿಗೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರವನ್ನ ಹೇಳೋಣ.
0: ನಾನು ಸಂತೋಷ್.
1: ನಾನು ಎಂ ಶಕುಂತಲಾ.
0: ಹಾಗೆ ಇಂದಿನ ತಾಂತ್ರಿಕ ಸಹಕಾರ ಶಿವಾನಂದನ್ ಹಾಗೂ ಸೋಮಶೇಖರ. ಇದುವರೆಗೆ
2: ಹಲೋ ಆಕಾಶವಾಣಿ,
0: ನನ್ನದೇ ಹಾಡು
2: ನನ್ನದೇ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12 ಗಂಟೆ ಆಗಲಿದೆ.

0: ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾ ವಿಕ್ರಮ್ ಸಾರಾಭಾಯ್ ಅವರ ಜನ್ಮದಿನವೆಂದು ನಾಡಿನ ಹಲವು ವಿಜ್ಞಾನಕೂಟಗಳಲ್ಲಿ ಇಂದು ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಚಿಂತನ ಗೋಷ್ಠಿಗಳು ನಡೆಯಲಿವೆ. ವಿಭಿನ್ನ ಸಂದರ್ಭಗಳು ಸಾಮಾನ್ಯ ಆಕಾಂಕ್ಷೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಯುವ ದಿನಾಚರಣೆ. 1999ರಲ್ಲಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡುಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮಸ್ಕಾರ, ನಾನು ರಮೇಶ್, ಚರಕದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೇಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಹೇಳ್ಕೊಳ್ತೇನೆ.
1: ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31ರವರೆಗೆ ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್ ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ದಪಡಿಸಿದ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ 200 ಅಡಿ ಉದ್ದ ಹಾಗೂ 2 ಅಡಿ ಅಗಲದ ಅತಿದೊಡ್ಡ ಭಿತ್ತಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯ ರೋಗವನ್ನು ದೂರ ಮಾಡೋಣ, ಕ್ಷಯ ರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026 ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124% ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ಅಡಿ ನೀರು ಶೇಖರಣೆಯಾಗಿದ್ದು ಲಭ್ಯತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ

0: ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬೋಧ್ ಸೇತಿ ಸೇರಿದಂತೆ 18 ಆಟಗಾರರು ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ ನಾಲ್ಕನೇ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ನಮ್ಮ ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಭಾರತದ ಸ್ವಾತಂತ್ರ್ಯ ಮತ್ತು ಮಳೆ, ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾ ಸುಧಾ ಶೆಟ್ಟಿ ಅವರಿಂದ ಭಾಷಣ.
2: ಶ್ರೀಮಂತ ಇತಿಹಾಸವನ್ನು ಹೊಂದಿದ ಭಾರತ ಅನೇಕ ಶತಮಾನಗಳ ಕಾಲ ವೈವಿಧ್ಯಮಯ ಸಂಸ್ಕೃತಿ, ಧರ್ಮ, ಭಾಷೆ ಮತ್ತು ಪರಂಪರೆಯ ದೇಶವಾಗಿತ್ತು. 17ನೆಯ ಶತಮಾನದಲ್ಲಿ ಭಾರತಕ್ಕೆ ವ್ಯಾಪಾರದ ಉದ್ದೇಶದಿಂದ ಕಾಲಿಟ್ಟ ಬ್ರಿಟಿಷರು ಕ್ರಮೇಣ ಭಾರತದಲ್ಲಿ ರಾಜಕೀಯ ಅಧಿಪತ್ಯವನ್ನು ಸ್ಥಾಪಿಸಿದರು. 1857ರ ಸಿಪಾಯಿ ಕ್ರಾಂತಿಯಿಂದ ಪ್ರಾರಂಭಗೊಂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಂತರ ವಿವಿಧ ಹಂತಗಳಲ್ಲಿ ನಡೆದ ಹೋರಾಟಗಳು, ನಾಯಕತ್ವ, ತ್ಯಾಗ ಮತ್ತು ಬಲಿದಾನಗಳು ಈ ಸಂಗ್ರಾಮವನ್ನು ಬಲಪಡಿಸಿತು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಸರೋಜಿನಿ ನಾಯ್ಡು ಇಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ದೇಶವನ್ನು ಸ್ವತಂತ್ರಗೊಳಿಸುವ ಕನಸನ್ನು ನನಸಾಗಿಸಿದರು. ಬಹುಕಾಲದ ಹೋರಾಟ, ಅಹಿಂಸಾ ಸತ್ಯಾಗ್ರಹ ಮತ್ತು ಸಶಸ್ತ್ರ ಹೋರಾಟಗಳ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಅಧೀನದಿಂದ ಮುಕ್ತವಾಯಿತು. ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಪಾರಂಪರಿಕವಾಗಿ ಕುಟುಂಬ ಮತ್ತು ಸಮಾಜದ ಹಿತಕ್ಕಾಗಿ ತ್ಯಾಗಮಯ ಜೀವನ ನಡೆಸುತ್ತಿದ್ದ ಭಾರತದ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟ, ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಮರ್ಥ್ಯವನ್ನು ಹೊರಹಾಕುವ ಅವಕಾಶವನ್ನು ಕಲ್ಪಿಸಿತು. ಅಂಧಕಾರದಲ್ಲಿ ಜೀವನವನ್ನು ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನು ಮಾಡಿದ ಮಹಿಳೆಯರ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಅಂಧಕಾರದಲ್ಲಿ ಜೀವನವನ್ನ ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನ ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನ ಮಾಡಿದ ಮಹಿಳೆಯ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಹಿನ್ನೆಲೆಯನ್ನ ಗಮನಿಸಿದರೆ 19ನೆಯ ಶತಮಾನದ ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ, ಸರೋಜಿನಿ ನಾಯ್ಡು, ಆಂಬಸೆಂಟ್ ಮುಂತಾದವರ ಹಲವಾರು ಚಟುವಟಿಕೆಗಳಿಂದ ಪ್ರಭಾವಿತರಾದ ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ದಿಟ್ಟತನವನ್ನು ತೋರಿದರು. ಅಂತೆಯೇ ಮಹಿಳಾ ಶಿಕ್ಷಣದ ವಿಸ್ತರಣೆ ಮತ್ತು ಸಾಮಾಜಿಕ ಜಾಗೃತಿಯಿಂದ ಮಹಿಳೆಯರು

ತಮ್ಮಲ್ಲಿ ರಾಷ್ಟ್ರ ಭಾವನೆಯನ್ನ ಬೆಳೆಸಿಕೊಂಡರು ಹಾಗೂ ರಾಷ್ಟ್ರಕ್ಕಾಗಿ ಹೋರಾಡುವ ಪಣತೊಟ್ಟರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯ ಪಾತ್ರದ ಪ್ರಮುಖ ಹಂತಗಳನ್ನ ಈ ಮೂಲಕ ವಿವರಿಸಬಹುದು. ಮೊದಲನೆಯದು, 1857 ಪ್ರಥಮ ಸ್ವಾತಂತ್ರ್ಯ ಸಮರದಲ್ಲಿ ಮಹಿಳೆಯರು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತಮ್ಮ ಪ್ರಜೆಗಳನ್ನ ಮತ್ತು ರಾಜ್ಯವನ್ನ ರಕ್ಷಿಸಲು ಸ್ವತಃ ಕುದುರೆ ಏರಿ ಯುದ್ಧ ಭೂಮಿಗೆ ಇಳಿದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧೈರ್ಯಶಾಲಿ ಮತ್ತು ಪ್ರೇರಣಾದಾಯಕ ನಾಯಕತ್ವವನ್ನು ಒದಗಿಸಿಕೊಟ್ಟವರು. ಬೇಗಂ ಹಜರತ್ ಮಹಲ್ ಲಕ್ನೋನ ಅವಧ್ ಪ್ರಾಂತ್ಯದ ನವಾಬ್ ವಾಜೀದ್ ಅಲಿ ಶಾನ ಪತ್ನಿ. ಬ್ರಿಟಿಷರು ಅವಧ್ ರಾಜ್ಯವನ್ನ ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡಾಗ ನವಾಬರ ಗೈರು ಹಾಜರಿಯಲ್ಲಿ ತಮ್ಮ ಪ್ರಾಂತ್ಯವನ್ನು ರಕ್ಷಿಸಲು ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ. ಎರಡನೆಯದಾಗಿ, 20ನೆಯ ಶತಮಾನದ ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ. ಭಾರತದ ತಾಯಿ ಎಂದು ಭಾರತೀಯರಿಂದ ಗೌರವಿಸಲ್ಪಟ್ಟ, ತಮ್ಮ ಜೀವನವನ್ನೇ ಭಾರತೀಯರ ಸ್ವಾತಂತ್ರ್ಯ ಮತ್ತು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟ ಇಂಗ್ಲೆಂಡಿನ ಸಮಾಜ ಸೇವಕಿ ಆನಿ ಬೆಸೆಂಟ್ ರವರ ಹೋಮ್ ರೂಲ್ ಚಳುವಳಿಯಿಂದ ಪ್ರಭಾವಿತರಾದ ಹಲವಾರು ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು. ಮೂರನೆಯದಾಗಿ, ಅಸಹಕಾರ ಚಳುವಳಿಯಲ್ಲಿ ಮಹಿಳೆಯರು. 1920 ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯು ವಿದೇಶಿ ಆಳ್ವಿಕೆಯಿಂದ ಭಾರತವನ್ನ ಮುಕ್ತಗೊಳಿಸಿತು. ಈ ಚಟುವಟಿಕೆಯಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದರು. ಸಾರ್ವಜನಿಕ ಹೋರಾಟದಲ್ಲಿ ಭಾಗವಹಿಸುವಿಕೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ಉತ್ಪನ್ನಗಳ ಪ್ರಚಾರ ಮೊದಲಾದ ಪಾತ್ರಗಳನ್ನು ನಿರ್ವಹಿಸಿದರು. ನಾಯಕಿಯರುಗಳಾದ ಕಸ್ತೂರ್ಬಾ ಗಾಂಧಿ, ಸರೋಜಿನಿ ನಾಯ್ಡು, ಬಸಂತಿ ದೇವಿ ಮುಂತಾದವರು ಚಳವಳಿಗೆ ಮುಖಂಡರಾಗಿ ಮಹಿಳಾ ಹೋರಾಟಗಾರ್ತಿಯರಿಗೆ ಸ್ಫೂರ್ತಿಯನ್ನ ನೀಡಿದರು. ನಾಲ್ಕನೆಯದಾಗಿ, ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು. 1930 ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಯನ್ನ ಪ್ರದರ್ಶಿಸಿದರು. ಕಸ್ತೂರ್ಬಾ ಗಾಂಧಿ, ಸರೋಜಿ ನಾಯ್ಡು, ಕಮಲಾ ನೆಹರು ಮುಂತಾದವರು ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು. ಕೊನೆಯದಾಗಿ, ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು. 1942 ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು ಪುರುಷರ ಸಮನಾಗಿ ನಿಂತು ಹೋರಾಡಿದರು. ಅರುಣಾ ಅಸಫ್ ಅಲಿ ಬಾಂಬೆ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಚಳವಳಿಗೆ ಪ್ರೇರಣೆಯನ್ನ ನೀಡಿದರು. ಉಷಾ ಮೆಹತಾ ಗುಪ್ತ ರೇಡಿಯೋ ಪ್ರಸಾರದ ಮೂಲಕ ಸ್ವಾತಂತ್ರ್ಯ ಸಂದೇಶ ಹಂಚಿದರು. ಸರೋಜಿನಿ ನಾಯ್ಡು ಜನರಲ್ಲಿ ದೇಶಭಕ್ತಿಯ ಜಾಗೃತಿಯನ್ನ ಮೂಡಿಸಿದರು. ಮಹಿಳೆಯರ ಪಾಲ್ಗೊಳ್ಳುವಿಕೆ ಚಳವಳಿಯನ್ನ ಸಾಮೂಹಿಕ ಜನ ಹೋರಾಟವನ್ನಾಗಿ ಮಾಡಿತು. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಮಹಿಳೆಯರನ್ನು ಗೃಹ ವಲಯದ ಸೀಮಿತಿಯಿಂದ ಮುಕ್ತಗೊಳಿಸಿ ರಾಷ್ಟ್ರ ಸೇವೆಯ ದಾರಿಗೆ ಕೊಂಡೊಯ್ಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರವನ್ನು ಅವಲೋಕಿಸಿದಾಗ ನಮಗೆ 21ನೆಯ ಶತಮಾನದಲ್ಲಿರುವ ನಾವು ಪ್ರಸ್ತುತ ಭಾರತದಲ್ಲಿ ಮಹಿಳೆಯ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವುದು ಬಹಳ ಸೂಕ್ತ ಎಂದೆನಿಸುತ್ತದೆ. ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೂ ಸಮಾನ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಗೌರವವನ್ನ ನೀಡುವ ಭರವಸೆಯನ್ನು ಭಾರತದ ಸಂವಿಧಾನ ನೀಡಿದೆ. ಆದರೆ ಇಂದಿನ ಕಾಲದಲ್ಲಿ ಮಹಿಳೆಯ ಸ್ವಾತಂತ್ರ್ಯ ಮಿಶ್ರ ಸ್ಥಿತಿಯಲ್ಲಿದೆ. ಹಲವಾರು ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬಂದರೂ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಹಾಗೆಯೇ ಉಳಿದಿವೆ. ಕಾನೂನು ಸುರಕ್ಷತೆ, ಸಮಾನ ಹಕ್ಕುಗಳು, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳು, ರಾಜಕೀಯ ಅವಕಾಶ, ಸ್ವನಿರ್ಣಯದ ಹಕ್ಕು, ಆರ್ಥಿಕ ಸ್ವಾತಂತ್ರ್ಯ, ಸ್ವತಂತ್ರವಾಗಿ ಬದುಕುವ ಹಕ್ಕು, ಇವೆಲ್ಲವೂ ಮಹಿಳೆಯರಿಗೆ ದೊರೆತರೂ ಕೆಲವು ಗಂಭೀರ ಸವಾಲುಗಳನ್ನು ಮಹಿಳೆಯರು ಇಂದಿಗೂ ಎದುರಿಸುತ್ತಿದ್ದಾರೆ. ಲಿಂಗಭೇದ, ಪಿತೃಪ್ರಧಾನ ವ್ಯವಸ್ಥೆ, ಲೈಂಗಿಕ ಕಿರುಕುಳ, ದೌರ್ಜನ್ಯ, ವೇತನ ಅಸಮಾನತೆ ಇತ್ಯಾದಿ ಸಮಸ್ಯೆಗಳು ಇನ್ನೂ ಮುಂದುವರಿದಿವೆ. ಪ್ರಸ್ತುತ ಭಾರತದಲ್ಲಿ ಮಹಿಳೆಯರು ಹಲವು ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸಾಧನೆಯನ್ನ ಗಳಿಸಿಕೊಂಡಿದ್ದರೂ

0: ಸಂಪೂರ್ಣ ಸಮಾನತೆ ಸಾಧಿಸಲು ಸಮಾಜ, ಸರಕಾರ ಮತ್ತು ವ್ಯಕ್ತಿಗಳ ಒಗ್ಗಟ್ಟಿನ ಪ್ರಯತ್ನದ ಅಗತ್ಯವಿದೆ. ಕೊನೆಯದಾಗಿ, ಮಹಿಳೆಯರ ಸಂಪೂರ್ಣ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ. ಮಹಿಳೆಯರು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ದೇಶದ ಅರ್ಧ ಜನಸಂಖ್ಯೆ ಮಹಿಳೆಯರದ್ದಾಗಿರುವುದರಿಂದ ಅವರ ಭಾಗವಹಿಸುವಿಕೆ ರಾಷ್ಟ್ರ ನಿರ್ಮಾಣದ ಮೂಲ ಅಸ್ತಿತ್ವವಾಗಿರುತ್ತದೆ. ಮಹಿಳೆ ಕುಟುಂಬದ ಅಡಿಪಾಯವಷ್ಟೇ ಅಲ್ಲ, ರಾಷ್ಟ್ರದ ಶಕ್ತಿಯ ಕಂಬವಾಗಿದ್ದಾಳೆ. ಅವಳ ಶಕ್ತಿ, ಜ್ಞಾನ, ಸಮರ್ಪಣೆ ಮತ್ತು ಸೇವಾಭಾವ ದೇಶದ ಪ್ರಗತಿ ವೇಗವಾಗಿ ಸಾಗಲು ಸಹಕರಿಸಿವೆ. ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆಯನ್ನು ಇನ್ನಷ್ಟು ಉತ್ತೇಜಿಸಿದರೆ ಭಾರತ ವಿಶ್ವಗುರುವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಕೆಲಸವನ್ನು ನಿರ್ವಹಿಸುತ್ತಿರುವ ಮಹಿಳೆ ಬಹಳಷ್ಟು ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನ ಇಡಬೇಕಾಗುತ್ತದೆ. ಮಹಿಳೆಯರಿಗೆ ತಮ್ಮ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಬಗ್ಗೆ ಅರಿವಿರಬೇಕು ಮತ್ತು ಕಾನೂನಿನ ಬಗ್ಗೆ ತಿಳಿದುಕೊಂಡಿರಬೇಕು. ಮಹಿಳೆಯರು ಶಿಕ್ಷಣ ಮತ್ತು ತಮ್ಮ ಜ್ಞಾನವನ್ನು ಶಸ್ತ್ರವಾಗಿಸಿಕೊಂಡು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ತಂತ್ರಜ್ಞಾನ ಮತ್ತು ಡಿಜಿಟಲ್ ಜಗತ್ತಿನ ಬಳಕೆಯಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕು. ಸ್ವಂತ ಆದಾಯದ ಮೂಲವನ್ನು ಹೊಂದಿ ಆರ್ಥಿಕ ಸ್ವಾವಲಂಬಿಗಳಾಗಿ ನಾವು ಬದುಕಬೇಕು. ಸಮಾಜದಲ್ಲಿ ತಮಗಾದ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು. ಆತ್ಮರಕ್ಷಣೆಯ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನಹರಿಸಬೇಕು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಬಹಳಷ್ಟು ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ತಮ್ಮ ಸ್ವಾತಂತ್ರ್ಯ ಬಳಸುವಾಗ ಸಮಾಜ, ಕುಟುಂಬ ಹಾಗೂ ಇತರರ ಹಕ್ಕುಗಳಿಗೆ ಹಾನಿಯಾಗದಂತೆ ನಡೆದುಕೊಳ್ಳಬೇಕು. ಸದೃಢ ಮತ್ತು ಸುಂದರ ಭಾರತದ ಕನಸನ್ನು ಕಾಣುತ್ತಿರುವ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ, ಸಹಕಾರದಿಂದ, ಒಮ್ಮನಸ್ಸಿನಿಂದ ಬಾಳೋಣ. ಜವಾಬ್ದಾರಿಯುತ ನಡೆ ನುಡಿಗಳ ಮೂಲಕ ಭಾರತವನ್ನು ಇಡೀ ವಿಶ್ವವೇ ಗುರುತಿಸುವಂತೆ ಮತ್ತು ಅನುಸರಿಸುವಂತೆ ಬಯಸೋಣ.
1: ಇದುವರೆಗೆ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಲೆ ಉಪನ್ಯಾಸಕರಾದ ಡಾ ಸುಧಾ ಶೆಟ್ಟಿ ಅವರಿಂದ ಭಾಷಣ ಕೇಳಿದಿರಿ. ಕೇಳಿ, ಕೃಷ್ಣವೇಣಿ ಕಿದೂರು ಬರೆದು ಪ್ರಸ್ತುತಪಡಿಸುವ ಕಥೆ ಸಂಬಂಧಗಳ ನಡುವೆ.
2: ಅಮ್ಮ, ನಾಳೆ ಬೆಳಗ್ಗೆ ನಾವಿಬ್ಬರು ಮನೆಗೆ ಬರ್ತಿದ್ದೇವೆ. ಏನಾದರೂ ಒಳ್ಳೆ ತಿಂಡಿ ಮಾಡಿ ಇಡ, ಪತ್ರೊಡೆ ಮಾಡಿ, ಜೊತೆಗೆ ಸಿಹಿಗೆ ಹಲಸಿನ ಹಣ್ಣು ಕಡುಬು ಇರಲಿ. ನಿನ್ನ ಅಳಿಯ ಗಾಣ ಅದು. ಇಲ್ಲ ಮಗಳೇ, ವಯಸ್ಸಾಯ್ತು ನೋಡು, ಹಗುರದ ತಿಂಡಿ ಏನಾದರೂ ಮಾಡೋಣ. ಪತ್ರೊಡೆ ಕಡುಬು ಅಂದ್ರೆ ರಾಶಿ ಕೆಲಸ ಇದೆ. ಅಪರೂಪಕ್ಕೆ ಬರ್ತಿದ್ದೇವೆ, ನಿಮ್ಮ ತಿಂಡಿಗೆ ಮಾಡೋದಿಲ್ವ? ನಾಲ್ಕು ಹೆಚ್ಚೆ ಮಾಡಿದ್ರಾಯ್ತು. ಅವರೇ ಹೇಳಿದ್ದು ನಿನಗೆ ತಿಳಿಸಲು. ಫೋನ್ ಇಟ್ಟಳು. ಏನಂತೆ ಅವಳದು? ತಿಮ್ಮಪ್ಪಯ್ಯ ಮಡದಿಯ ಸಪ್ಪೆ ಮುಖ ನೋಡಿ ಕೇಳಿದರು. ಅರೆ, ಅವಳ ತಂಗಿಯರು ನಾಳೆ ಬರ್ತೇವೆ ಅಂತ ಬೆಳಗ್ಗೆ ಕಾಲ್ ಮಾಡಿದ್ರಲ್ವ, ಅದನ್ನೇ ಇವಳು ಹೇಳಿದ್ಲು. ಎಲ್ಲರೂ ಒಟ್ಟಾಗಿ ಬರ್ತಿದ್ದಾರೆ ಅಂದ್ರೆ ಏನೋ ವಾಸನೆ ಹೊಡೆಯುತ್ತಿದೆ. ಏನಿದೆ ನಲ್ಲಿ? ಹಣಕಾಸು ಬೆಳ್ಳಿ ಬಂಗಾರ ಇಲ್ಲ. ಮಧ್ಯಾಹ್ನದ ಊಟ ಹಾಕಿ ಕಳಿಸಿದ್ರೆ ಆಯ್ತು. ನೀನು ಹೆಚ್ಚಿಗೆ ಮಾಡಿದಣಿಯುವುದು ಬೇಡ, ಹೊರಗಿನವರು ಅಲ್ಲವಲ್ಲ. ಮೊದಲೇ ಸೊಂಟ ಹೂ ಅಂತ ಹಿಂಸೆ ಪಡ್ತಿ. ತಿಮ್ಮಪ್ಪಯ್ಯನ ಮೂಗಿಗೆ ವಾಸನೆ ಹೊಡೆದಾಗಲೇ ಮೂವರು ಹೆಣ್ಣು ಮಕ್ಕಳು ಕರೆಯೂ ಬಂದಿದೆ. ಎಲ್ಲ ಜೊತೆಯಾಗಿ ಬರ್ತಿದ್ದಾರೆ ಅಂದರೆ ಸಣ್ಣ ವಿಚಾರವಲ್ಲ. ವರ್ಷಕ್ಕೊಮ್ಮೆ ಮುಖ ತೋರಿಸದ ಹೆಣ್ಣು ಮಕ್ಕಳು ಈಗ ಬರಬೇಕಿದ್ದರೆ ಏನೋ ಇದೆ, ಇರಲಿ. ಯಥಾಪ್ರಕಾರ ಸೀತಮ್ಮ ಕುಚ್ಚಲು ಗಂಜಿ, ಕಾಡು ಮಾವಿನ ಹಣ್ಣಿನ ಗೊಜ್ಜು ಮಾಡಿದರು. ಮಧ್ಯಾಹ್ನ 12 ಗಂಟೆಗೆ ಪರಸ್ಪರ ಮಾತಾಡಿಕೊಂಡಂತೆ ನಾಲ್ಕು ಹೆಣ್ಣು ಮಕ್ಕಳು ಅವರ ಗಂಡಂದಿರು ಅಂಗಳಕ್ಕೆ ಇಳಿದರು. ಸೀತಮ್ಮ ಹೊರಬಂದು ಬಾಯಾರಿಗೆ ನೀರು ಕೊಟ್ಟು ಯೋಗಕ್ಷೇಮ ವಿಚಾರಿಸಿಕೊಂಡರು. ಹೊಟ್ಟೆ ಹಸಿಯುತ್ತಿದೆ, ಮೊದಲು ಊಟ ಮುಗಿಸಿಬಿಡುವ, ಆಮೇಲೆ ತುಸು ಮಾತಾಡಲಿದೆ. ಹಿರಿಮಗಳು ಹೇಳಿದಾಗ ಅದೇ ಸರಿ ಎನ್ನಿಸಿತು. ಕಳೆದ ತಿಂಗಳಿನಲ್ಲಿ ಮಲೇರಿಯಾ ಜ್ವರ ಹಿಡಿದು ಸೀತಮ್ಮ ಹಾಸಿಗೆ ಹಿಡಿದಿದ್ದರು.

ಎದ್ದು ನಿಲ್ಲುವ ತ್ರಾಣವೂ ಇರಲಿಲ್ಲ. ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಅಮ್ಮನ ಕಾಯಿಲೆಯ ಬಗ್ಗೆ ಹೇಳಿ ಒಬ್ಬರಾದರೂ ಬನ್ನಿ ಎಂದು ಕೇಳಿದ್ದರು ಅಪ್ಪ. ಅದು ಇದು ನೆವನ ಹೇಳಿದ್ದೆ ಹೊರತು ಬಂದವರು ಇಲ್ಲವೇ ಇಲ್ಲ. ವೀಳ್ಯದ ತಟ್ಟೆ ಎಳೆದುಕೊಳ್ಳುತ್ತಾ ಹಿರಿಯ ದನಿ ತೆಗೆದ, ಮಾವಯ್ಯ ನಾವು ಇವತ್ತು ಬಂದಿದ್ದು ನಮಗೆ ಧಾರಾಳ ಸಮಯ ಇದ್ದು ಅಲ್ಲ, ಮುಖ್ಯ ವಿಚಾರ ಇತ್ಯರ್ಥ ಆಗಬೇಕಿದೆ. ನಿಮ್ಮ ಮತ್ತು ಅತ್ತೆಯ ಆರೋಗ್ಯ ಕ್ಷೀಣಿಸುತ್ತಿದೆ, ಬಂದ ಕಾರ್ಯವನ್ನು ನಾವು ಇದ್ದುಕೊಂಡೇ ಇತ್ಯರ್ಥ ಮಾಡಲು ತೀರ್ಮಾನಿಸಿದ್ದೇವೆ. ಗೋಡೆಗೊರಗಿ ಕುಳಿತ ಗಂಡನ ಸುಕ್ಕುಗಟ್ಟಿದ ಮುಖ, ಬಡಕಲುಷರ, ಸೊಂಟಕ್ಕೆ ಬಿಗಿದ ಬಣ್ಣಗೆಟ್ಟ ಪಂಚೆ ಕಂಡ ಹೆಣ್ಮಕ್ಕಳು ವಿಚಾರಿಸಿದವರಲ್ಲ. ಗುಸುಗುಸು ಪಿಸು ಪಿಸು ಅಷ್ಟೆ. ಹಿರಿಮಗಳು ನಾನು, ಮೊದಲಿಗೆ ನಾನೇ ಪ್ರಸ್ತಾಪ ತೆಗೆಯುತ್ತೇನೆ. ಅಪ್ಪ ಸರಿಯಾಗಿ ಕೇಳಿಸಿಕೊಳ್ಳಿ. ನಿಶ್ಶಬ್ದ. ಎಲ್ಲರ ನೋಟ ಪರಸ್ಪರ ಸಂಧಿಸಿತು. ನಮ್ಮಗಳ ಲಗ್ನ ಮಾಡಿ ಕಳಿಸಿದ್ದೀರಿ, ಆಗ ನಮಗೆ ಇಲ್ಲಿಂದ ಕೊಟ್ಟಿದ್ದು ಏನೂ ಇಲ್ಲ. ಮತ್ತೇನಿತ್ತು? ನಮ್ಮ ಲಗ್ನ ಅಂದರೆ ಕಾಟಾಚಾರದ್ದು. ಒಳ್ಳೆ ರೇಷ್ಮೆ ಸೀರೆ ಇಲ್ಲ, ಕೊರಳಿಗೆ ಆಭರಣ ಇಲ್ಲ, ಏನೋ ನಮ್ಮ ಗಂಡ ಆದವರು ಒಳ್ಳೆ ಜನರಾದ ಕಾರಣಕ್ಕೆ ಆಯಿತು. ನೂನ ಎಳೆಯ ಹಾಗಿದ್ದ ಸರ ಒಂದು. ನಮ್ಮತ್ತೆ ಮಾವನೇ ನನ್ನ ಬೋಳು ಕುತ್ತಿಗೆ ಕೈಕಂಡು ಒಡವೆ ಮಡಿಸಿದ್ರು. ಈಗ ಏನು ಅಂದರೆ ಜಮೀನಿನಲ್ಲಿ ಹೆಣ್ಣು ಮಕ್ಕಳಿಗೆ ಪಾಡಲೇಬೇಕು, ನಮಗೆ ಆ ಹಕ್ಕಿದೆ. ನಿಮ್ಮ ಕಾಲ ಮುಗೀತಾ ಬಂತು, ಆಮೇಲೆ ಹಾಗೆ ಹೀಗೆ ಎಂದು ವೈಮನಸ್ಸು ಬೇಕಿಲ್ಲ. ನೀವಿದ್ದಾಗಲೇ ನಾವು ಜಮೀನು ಪಾಲು ಮಾಡಿಕೊಡ್ತೇವೆ. ನಾಲ್ಕು ಹೆಣ್ಣು ಮಕ್ಕಳಿಗೆ ಸಮಪಾಲು ಬೇಕು. ಇದ್ದ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದೇ ಅದೇ ಕಾರಣಕ್ಕೆ ನಾವು. ನಾಳೆಗೆ ಏನೂ ಆಗಬಹುದು. ನಿನ್ನ ಅಳಿಯಂದಿರು ಅವರ ಕೆಲಸ ಬಿಟ್ಟು ಬಂದಿದ್ದೇ ಅದಕ್ಕೆ. ಅಪ್ಪ ನಮ್ಮ ಮೂಲೆ ಜಮೀನಿಗೆ ಬೆಲೆ ಹೆಚ್ಚೇನೂ ಸಿಗಲಿಕ್ಕಿಲ್ಲ, ಆದರೂ ನೀನಿದ್ದಾಗಲೇ ಅದು ತೀರ್ಮಾನ ಆಗಬೇಕು. ಮನೆ ಮತ್ತು ಹಿತ್ತಲು ಹಿರಿಮಗಳಾದ ನನಗೇ ಬೇಕು. ಅದು ಹೇಗಾಗುತ್ತದೆ? ಸರಿಯಾದ ಪಾಲು ಬೇಕು, ಇಲ್ಲವಾದರೆ ನಾನು ಸುಮ್ಮನಿರುವುದಿಲ್ಲ. ನೀವಿಬ್ಬರೇ ಅಲ್ಲ ಹಕ್ಕುದಾರರು, ನಾವಿದ್ದೇವೆ. ಸಮನಾಗಿ ಹಂಚಿಕೆ ಆಗಬೇಕು. ಮಾವಯ್ಯ ನಮಗೆ ಇಲ್ಲಿ ಪದೇ ಪದೇ ಬರಲು ಸಮಯವಿಲ್ಲ. ಏನೋ ನಿಮ್ಮ ಹೆಣ್ಣು ಮಕ್ಕಳು ಅಪ್ಪನ ಸೊತ್ತನ್ನು ಉಳಿಸಿಕೊಳ್ಳಬೇಕು ಅಂತ ಹಂಬಲಿಸುತ್ತಾರೆ. ಬೇಗನೆ ಇತ್ಯರ್ಥ ಆದರೆ ನಮಗೂ ಒಳ್ಳೆಯದು. ನನ್ನ ಹೆಸರಿನ ಭೂಮಿ ಇರುವುದೇ ಕಡಿಮೆ, ಅದನ್ನು ನಿಮಗೆ ಕೊಟ್ಟರೆ ನಾವಿಬ್ಬರು ಉಣ್ಣುವುದನ್ನು ಹೆತ್ತ ತಾಯಿ ತಂದೆ ನಿಮ್ಮಗಳಲ್ಲಿ ಬಂದು ಇರಬೇಕಾಗುತ್ತದೆ. ಅದೆಲ್ಲ ಬೇಡ ಅಪ್ಪ, ನಮ್ಮಲ್ಲಿ ಅತ್ತೆ ಮಾವ ಇದ್ದಾರೆ. ಆಗದು. ನಮ್ಮಲ್ಲಿ ಮತ್ತೇನು, MBBS ಮಾಡಬೇಕು ಎಂದು ಹಗಲಿರುಳು ಸ್ಟಡಿಯಲ್ಲೇ ಇರ್ತಾನೆ ಮಗ. ಮುದುಕರನ್ನು ತಂದಿಟ್ಟುಕೊಂಡರೆ ಆಯಿತು, ಅವ ಎಲ್ಲಿ ಓದಬೇಕು ಹೇಳಿ? ಜಾಗ ಇಲ್ಲ ನಮ್ಮಲ್ಲಿ. ನಮ್ಮದು ಹಾಗೆ ಹೊರಗಿನ ಕೋಣೆ ಮಗಳಿಗೆ ಬೇಕು. ಇನ್ನು ನಮಗೆ ಇರುವ ಜಾಗವೇ ಕಡಿಮೆ. ಈಗಿರುವ ಮನೆ ಮಾರಾಟ ಮಾಡಿ ಹೊಸ ಮನೆಗೆ ಹೋಗೋಣ ಅಂತ ನಿಶ್ಚಯ ಮಾಡಿದ್ದೇವೆ. ಹಗಲಿರುಳು ಅಪ್ಪ ಕೆಮ್ಮುತ್ತ ಕೂತರೆ ಹೇಗೆ? ಅಲ್ಲದೆ ನನ್ನ ಮಗ ಗಂಡನ ಸ್ನೇಹಿತರು ಹೈ ಸೊಸೈಟಿಯ ಜನರು, ನಕ್ಕಾರು ಅವರು. ಅದೆಲ್ಲ ಆಗದು. ಅದು ತನಕ ಸುಮ್ಮನೆ ತಾಯಿ ಈಗ ಬಾಯಿ ತೆರೆದರು. ನೋಡಿ ನೀವೆಲ್ಲ ಹೇಳಿದ್ದು ಸರಿ, ಅದು ನಿಮ್ಮ ಮಟ್ಟಿಗೆ. ಇರುವ ಭೂಮಿ ಈಗ ನಮಗೆ ಅನ್ನ ನೆರಳು ಕೊಟ್ಟಿದೆ. ಅದನ್ನು ಮಾರಾಟ ಮಾಡಿ ಅಥವಾ ಇದ್ದ ಹಾಗೆ ನಿಮಗೆ ಕೊಡಬೇಕು ಅಂತೀರಿ. ಮುದುಕರಾದ ನಾವು ಉಸಿರಿದ್ದಷ್ಟು ದಿನ ಎಲ್ಲೇ ಉಳಿಯಬೇಕು? ಎಂಥದಮ್ಮ ನಿನ್ನ ಪಿರಿಪಿರಿ, ವೃದ್ಧಾಶ್ರಮಗಳು ಇರುವುದು ಯಾಕೆ? ನಿಮ್ಮಂಥವರನ್ನು ಅಲ್ಲಿ ಕೂರಿಸಿ ಅನ್ನ ಹಾಕ್ತಾರೆ. ಇಲ್ಲಿನ ಹಾಗೆ ದುಡಿತ ಕಷ್ಟ ಇಲ್ಲ. ತಿಂಡಿ ಊಟದ ಸಮಯಕ್ಕೆ ಹಾಜರಾದರೆ ಆಯಿತು, ಮತ್ತೇನಾಗಬೇಕು? ಹಾಗಿದ್ದರೆ ನೀವು ಅಂಥ ಕಡೆಗೆ ಹೋಗುವ ಜನರ? ಊಟ ತಿಂಡಿಗೆ ಏನೇನು ಕೊರತೆ ಇಲ್ಲ ಅಂತಿ. ಬಾಯಿ ಮುಚ್ಚು ಅಮ್ಮ, ನಾವ್ಯಾಕೆ ಅಂಗಡೆಗೆ ಹೋಗಬೇಕು? ನಮ್ಮದೇ ಮನೆ, ಸೊತ್ತು, ಕೆಲಸ ಇರುವಾಗ ಸಂಪತ್ತು ನಮಗೆ ಧಾರಾಳವಾಗಿದೆ. ನಾವೆಲ್ಲ ಬಡತನದಲ್ಲಿ ಉಡುವ ಪಂಚೆ ಸೀರೆ ಹರಿದು ಹಾಕುವ ಜನರಲ್ಲ. ನಾವೆಲ್ಲಿ ನೀವೆಲ್ಲಿ? ಮಾವಯ್ಯ ಹೆಚ್ಚಿಗೆ ಮಾತಾಡಲು ನಮಗೆ ಸಮಯ ಇಲ್ಲ. ಇಲ್ಲಿನ ಜಮೀನು ಹಂಚಿಕೊಡಿ, ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡೋಣ. ಪದೇ ಪದೇ ಬರಲು ನಮಗೂ ಸಮಯ ಇಲ್ಲವೇ ಇಲ್ಲ. ಕೊನೆಯದಾಗಿ ಹೇಳ್ತೇನೆ, ನಾವು ಜೀವದಲ್ಲಿ ಇರುವ ತನಕ ಎರಡು ಹೊತ್ತು ಗಂಜಿ ಊಟಬೇಕು. ನಮ್ಮ ಸಾವಿನ ನಂತರ ಅದು ನಿಮಗೆ ಬಿಟ್ಟದ್ದು. ಅಪ್ಪ ನೀವೇ ಬುದ್ಧಿವಂತರು ಎಂದುಕೊಳ್ಳಬೇಡಿ, ಇದೆಲ್ಲ ನಿಮ್ಮ ತಂದೆಯಿಂದ ಬಂದ ಜಮೀನು, ನಿಮಗೆ ಹೇಗೆ ಬಂತೋ ಹಾಗೆ ನಮಗೆ ಕೊಡಬೇಕು. ವೃದ್ಧಾಶ್ರಮ ಅಂದರೆ ಅದರ ಬಗ್ಗೆ ನಿಮಗೆ ಕಲ್ಪನೆ ಇಲ್ಲ. ಕೂತ ಕಡೆಗೆ ಸಮಯಕ್ಕೆ ಸರಿಯಾಗಿ ಅನ್ನ ತಿಂಡಿ ಚಹಾ ಕಾಫಿ ಬರುತ್ತದೆ. ಮಲಗಲು ಹಾಸಿಗೆ, ಟಿವಿ ನೋಡಬಹುದು. ಹರಟೆ ಹೊಡೆಯಲು ನಿಮ್ಮೇ ವಯಸ್ಸಿನ ಮುದುಕರು ಸಿಗ್ತಾರೆ. ಹುಲ್ಲು ಎತ್ತಿ ಇಡುವ ಕಾರ್ಯ ಕೂಡ ನಿಮಗಿಲ್ಲ, ಮಹಾರಾಜರ ಆಗಿರಬಹುದು. ಹಾಗಿದ್ದರೆ ನಿಮ್ಮ ಅತ್ತೆ ಮಾವನೂ ಇದ್ದಾರಾ ಅಲ್ಲಿ? ಆಗಲಿ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಮತ್ತೇನು? ಬಾಯಿ ಮುಚ್ಚು ಅಮ್ಮ, ನಮ್ಮದೇ ಮನೆ ಸಂಪತ್ತು.

ಧಾರಾಳವಾಗಿದೆ. ಹಾಗಿರುವಾಗ ಅವರು ಯಾಕೆ ವೃದ್ಧಾಶ್ರಮಕ್ಕೆ ಹೋಗ್ತಾರೆ? ಅದೆಲ್ಲ ಎರಡು ಹೊತ್ತಿನ ಗಂಜಿಗೂ ತತ್ವಾರ ನಿಮ್ಮಂಥವರಿಗೆ. ಎತ್ತರಿಸಿದ ದನಿಯಲ್ಲಿ ಗದಲಿಸಿದಳು. ಶೀಲಾ, ನನ್ನ ಅಪ್ಪ ಅಮ್ಮನಿಗೆ ಅವಮಾನ ಮಾಡ್ತಿದ್ದಾರೆ ನಿನ್ನ ತಾಯಿ. ನಾನಿಲ್ಲಿ ನಿಲ್ಲುವುದಿಲ್ಲ. ಎದ್ದೆ. ಅಳಿಯನ ಮುಖ ಕೆಂಪಗೆ ಕಾದ ಬಣ್ಣಕ್ಕೆ ತಿರುಗಿತ್ತು. ಮಾವಯ್ಯ, ನಿಮ್ಮಲ್ಲಿ ಹೆಚ್ಚಿಗೆ ಮಾತಾಡಲು ನನಗೂ ಸಮಯವಿಲ್ಲ. ನಮಗೆ ಇಲ್ಲಿನ ನೆಲ ಬೇಕು. ಅದನ್ನು ಸರ್ವತಾ ಬಿಟ್ಟುಕೊಡಲಾರೆ. ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡಿಕೊಳ್ಳೋಣ. ನಮ್ಮ ಸಮಯ ಹಾಳಾಗುತ್ತದೆ. ಬೇಗನೆ ಇತ್ಯರ್ಥ ಮುಗಿಸುವ. ನಾವು ಜೀವದಲ್ಲಿರುವ ತನಕ ಎರಡು ಹೊತ್ತಿನ ಗಂಜಿ ಊಟಕ್ಕಾದರೂ ಈ ಜಮೀನು ಬೇಕು. ನಿಮ್ಮ ಕೇಳಿಕೆಯಂತೆ ಕೊಟ್ಟರೆ ಆಮೇಲೆ ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗದ ಜನ ನಾವಲ್ಲ. ಅಪ್ಪ, ಅಳಿಯನಿಗೆ ಅವಮಾನ ಮಾಡ್ತಿದ್ದೀರಿ. ಅಷ್ಟಕ್ಕೂ ಅವರೇನು ತಪ್ಪು ಹೇಳಿದ್ರ? ನಮ್ಮಗಳ ಮನೆಗೆ ಬಂದಿರುವುದು ಬೇಕಿಲ್ಲ. ಅದು ಹಾಗಂದಿದ್ದಕ್ಕೆ ವೃದ್ಧಾಶ್ರಮ ಅಂದೆ. ತಪ್ಪೇನಿದೆ? ಇಂದಲ್ಲ ನಾಳೆಗೆ ನಿಮ್ಮ ಕೈಕಾಲು ಬಿದ್ದರೆ ಯಾರಿದ್ದಾರೆ ಅಕರಿ ಮಾಡಲು? ನಾವಂತೂ ಬರುವುದಿಲ್ಲ. ಸೊತ್ತು ಜಮೀನು ನಮ್ಮ ಹೆಸರಿಗೆ ಮಾಡು ಅಂದಿದ್ದು ಅದಕ್ಕೆ. ಗಂಜಿಯಾದರೂ ಕುಡಿದು ಬದುಕಬಹುದು ನಿಮಗೆ. ನೋಡಿಯಪ್ಪ, ನಮ್ಮ ಮಗ MBBS ಬೇಕು. ಹಗಲಿರುಳು ಸ್ಟಡಿಯಲ್ಲೇ ಇರ್ತಾನೆ. ಅವನಿಗೆ ಸಣ್ಣ ತೊಂದರೆ ಕೂಡ ಬರಬಾರದು ಅಂತಾನೆ. ನೀವು ಕೆಮ್ಮುವುದು, ದನಿ ಎತ್ತರಿಸಿ ಮಾತಾಡುವುದು ಎಲ್ಲ ಅನಾಗರಿಕ ಲಕ್ಷಣ. ಅವನಿಗೆ ಹಿಡಿಸುವುದಿಲ್ಲ. ನಾನು ಇತ್ತ ಹೊರಟಾಗಲೇ ಹೇಳಿದ್ದಾನೆ, ಅಜ್ಜ ಅಜ್ಜಿ ಇಲ್ಲಿಗೆ ಬಂದರೆ ನಾನು ಹಾಸ್ಟೆಲಿಗೆ ಹೋಗ್ತೇನೆ ಅಂತ. ನಿಮಗೆ ಬೇಕಾಗಿ ಇರೋ ಒಬ್ಬ ಮಗನನ್ನು ಹಾಗೆ ಬಿಡಲಾಗುವುದಿಲ್ಲ ನಮಗೆ. ನಿನ್ನೆಯೇ ಹೇಳಿಬಿಟ್ಟಿದ್ದಾನೆ ಮಗರಾಯ. ಈಗಿರುವ ಮನೆ ಚಿಕ್ಕದು. ಇಲ್ಲಿ ಅಮ್ಮ ಅಪ್ಪ ಇರುವ ಮನೆ ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ. ಮಾರಾಟ ಮಾಡಿ ಹೊಸ ಮನೆ ಕೊಳ್ತಾನಂತೆವ. ಎಲ್ಲಿ ಮಾವಯ್ಯ, ಈ ಕಾಗದಗಳಿಗೆ ಒಂದು ದಸ್ಕತ್ತು ಹಾಕಿಬಿಡಿ. ಅಜ್ಜನ ದಸ್ಕತ್ತು ಈಗಲೂ ಎಷ್ಟು ಸ್ಪಷ್ಟವಾಗಿದೆ ಅಂತ ನಿಮ್ಮ ಮೊಮ್ಮಗ ನೋಡಲಿ. ಅದು ಆಗುವುದು. ನಮ್ಮ ನವ್ಯ ಕೂಡ ಕೇಳಿದ್ಲು ನಿನ್ನೆ, ಅಮ್ಮ ಅಜ್ಜಂಗೆ ಇಂಗ್ಲಿಷ್ನಲ್ಲಿ ಸಹಿ ಮಾಡಲು ಗೊತ್ತಾ ಅನ್ಲು. ನನ್ನಪ್ಪ ಅಂದ್ರೆ ಏನು ಅಂತ ಅನ್ಕೊಂಡೆ. ದಸ್ಕತ್ತು ಹಾಕಿ ಕೊಡದೇ ಇರ್ತಾರಾ, ನೀ ನೋಡುವೆಯಂತೆ ಅಂತ ಹೊಗಳಿದೆ ಅಪ್ಪನ. ಪರಸ್ಪರ ಮುಖ ನೋಡಿಕೊಂಡ ಹೆಣ್ಮಕ್ಕಳಿಗೆ ಮುಖ ಪ್ರಸನ್ನವಾಯಿತು. ಹೌದೇನಕ್ಕ, ಅಪ್ಪ ನಿಮ್ಮಲ್ಲಿರ್ತಾರ ಮತ್ತೆ ಅಮ್ಮನೂ ಬರ್ತಾರೆ ಅಲ್ವಾ? ನಿಜಾನ? ನೀನೇ ನೋಡ್ಕೊಳ್ತೀಯ ಇನ್ನು ಮುಂದೆ? ಮೊದಲು ಜಮೀನಿನ ವಿಲೇವಾರಿ ಆಗಲಿ, ನಂತರದ್ದು ಈಗೇಕೆ? ಅಕ್ಕ, ಇಲ್ಲಿ ಮನೆ ಸಮೀಪ ಹೈವೇ ಬರ್ತದೆ ಅಂತ ಕೇಳಿದೆ. ಆಗ ಇಲ್ಲಿ ಇಂಚಿಂಚು ನೆಲಕ್ಕೆ ಚಿನ್ನದ ರೇಟು ಸಿಗುತ್ತೆ. ಅಪ್ಪ ಹೀಗೇಕೆ ಮಾಡ್ತಾರೆ? ನಾವು ಅವರ ಮಗಳಂದಿರೇ ತಾನೆ. ಸುಮ್ಮನಿರು, ಈಗ ಅದೆಲ್ಲ ಮಾತಾಡಬೇಕಿಲ್ಲ. ಹೇಗಾದರೂ ಒಪ್ಪಿಸಬೇಕು ಅವರನ್ನು. ಅಪ್ಪ ಅಮ್ಮ ತುಂಬಾ ಮುದುಕರಾದರು, ಆದರೂ ಕಣ್ಣು ಕಿವಿ ಸರಿಯಾಗಿದೆ. ಹೈವೇ ಮಾಡಲಿರುವಾದರೆ ಮತ್ತೆ ನಮಗೇನು ಸಿಗುತ್ತದೆ? ಈಗಲೇ ಸಹಿ ಮಾಡಿಸಬೇಕು ಅವರಿಗೆ ತಿಳಿಯುವ ಮುನ್ನವೇ. ನಾವೀಗ ಹೊರಡ್ತೇವೆ ಅಪ್ಪ, 4 ದಿನ ಬಿಟ್ಟು ಬರ್ತೇವೆ. ಆ ಸೊತ್ತಿನ ಪಾಲು ಮುಗಿಸೋಣ. ಅಮ್ಮ ಇಂದಿನ ದಿನ ಅಪಾಯ ಜಾಸ್ತಿ. ನಿನ್ನ ಒಡವೆಗಳನ್ನು ಇಲ್ಲಿ ಇರಿಸಬೇಡ. ಈಗ ಕಳ್ಳರೇ ತುಂಬಿದ್ದಾರೆ, ಕೇಳಿಲ್ವಾ? ಮೊನ್ನೆ ಹಾಡು ಹಗಲೆ ಮುದುಕಿ ಒಬ್ಬಂಟಿಯಾಗಿರುವ ಮನೆ ಹೊಕ್ಕು ಚಿನ್ನ ಅಪಹರಿಸಿದ್ರು. ಪಾಪ, ಆ ವೃದ್ಧೆಯನ್ನು ಜೀವ ಸಹಿತ ಬಿಡಲಿಲ್ಲ. ನಮಗೆ ನಿನ್ನದೇ ಚಿನ್ನ ಆಗ್ತಿದೆ. ನಿನ್ನ ಬಂಗಾರ ನಮ್ಮಲ್ಲೇ ಕೊಡು, ನಿನಗೆ ಬೇಕಾದಾಗ ಕೇಳು, ತಂದುಕೊಡ್ತೇವೆ. ಇಲ್ಲಿನ ಮುರುಕಲು ಗೂಡಿನ ಆಗಿರುವ ಮನೆಯಲ್ಲಿ ಇಡಬೇಡ. ಬಂಗಾರ ಎಲ್ಲಿ ಮಗಳೇ? ಎಲ್ಲ ನಿಮ್ಮ ವಿವಾಹದ ವೆಚ್ಚಕ್ಕೆ ಮುಗಿಯಿತು. ಈಗ ಏನಿದೆ? ಮೊನ್ನೆ 4 ಬಳೆ ತಗೊಂಡೆ ಅಂತ ನಮ್ಮ ಜುವೆಲ್ಲರ್ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿದೆ ಡಿಸೈನ್, ನೀವು ತೊಳಿ ಅಕ್ಕ ಅಂದ್ರು. ನೋಡೋಣ, 4 ದಿನ ನನ್ನಲ್ಲಿರಲಿ, ಮದುವೆ ಮುಂಜಿ ಅಂತ ಹಾಕೊಂಡು ಹೋಗಬಹುದು. ಅದೂ ಕಿವಿ ಸೇರಿತ? ನಿಮ್ಮಪ್ಪ ಇಷ್ಟು ವರ್ಷದಲ್ಲಿ ಮೊದಲು ಕೊಟ್ಟೆ ಇದ್ದ ಬದ್ದ ಆಭರಣ ಚಿನ್ನ ನಿಮ್ಮಗಳ ಲಗ್ನಕ್ಕೆ ಕೊಟ್ಟಿದ್ದೆ. ಅಡಿಕೆಗೆ ಒಳ್ಳೆಯ ಬೆಲೆ ಇತ್ತು, ತಂದು ಹಾಕು ಅಂದ್ರು. ಆಗಲೇ ಹೇಳಿ ಎಚ್ಚರಿಸಿದ್ದಾರೆ, ನಿನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಡಬೇಡ. ಕೈಲಿ 4 ಚಿನ್ನದ ಬಳೆ ಕಂಡರೆ ಸುಮ್ಮನಿರುವುದಿಲ್ಲ ಅವರು. ನಿಜ ಆಯ್ತಲ್ಲ, ಹೊರಡಿನ್. ಇನ್ಮೇಲಿಂದ ನೀವು ತವರಿಗೆ ಬರುವುದಾದರೆ ತವರ ಮೇಲಿನ ಪ್ರೀತಿಗೆ ಬನ್ನಿ. ಹಣ ಒಡವೆ ಕೊಡು ಎಂದು ಬರುವುದಾದರೆ ಅಗತ್ಯವೇ ಇಲ್ಲ. ನಾವು ನಮ್ಮ ಬದುಕಿನ ನಂತರ ಏನಿದ್ದರೂ ಕೊಟ್ಟು ಬಿಡುತ್ತೇವೆ. ಚಿನ್ನದ ಬಳೆ ಹಾಕೊಳ್ಳುವ ಆಸೆ ನಿನ್ನಮ್ಮನಿಗೆ ಇದ್ದರೇನಂತೆ? ಅವಳ ತವರಿನಲ್ಲಿ ಕೊಟ್ಟ ಬಂಗಾರ ಲಗ್ನದ ಸಮಯಕ್ಕೆ ನಿಮಗೆ ಹಂಚಿ ಹಾಕಿದ್ದಾಳೆ. ಬರಿಗೊರಳಿನಲ್ಲಿ ಬದುಕಿನ ಹಲವಾರು ವರ್ಷ ದುಡಿದವಳು. ಈಗ ಆಸೆ ಈಡೇರಿಸಿಕೊಟ್ಟೆ, ಅದು ಅವಳದು. ಹೆತ್ತವರನ್ನು ನೋಡಲು ಬರುವಾಗ ಜಮೀನು ಕೊಡು ಅಂತ ಕೇಳುವುದು ಅಗತ್ಯವಿಲ್ಲ. ಇದು ನನ್ನ ಸ್ವಯಾರ್ಜಿತ. ನಮ್ಮ ನಂತರ ನಿಮಗೆ ಸಿಗಬಹುದೇನು ಅದೂ ಹೇಳಲಾರೆ. ತಂದೆ ತಾಯಿ ಎನ್ನುವ ಮಮತೆ ಬಾಂಧವ್ಯ ಇರಿಸಿಕೊಂಡು ಬನ್ನಿ. ಅಳಿಯಂದಿರಿಗೆ ನಾವು ಹೇಳುವುದು ಇದನ್ನೇ, ನಾವಿರುವ ತನಕ ನಮ್ಮ ಸೊತ್ತು ನಮ್ಮದು.
ಅದು ಪರಬ

0: ಸ್ವೀಕಾರ ಮಾಡುವುದಿಲ್ಲ. ಅನುಕೂಲಸ್ಥ ಮನೆತನದ ಬುದ್ಧಿ ತಿಳಿದ ನಿಮಗೆ ಅರ್ಥ ಆಗಿದೆ ಎಂದು ತಿಳಿಯುತ್ತೇವೆ.
1: ಇದುವರೆಗೆ ಸಂಬಂಧಗಳ ನಡುವೆ ಕೃಷ್ಣವೇಣಿ ಕಿದೂರು ಅವರಿಂದ ಕಥೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35.
3: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನು ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
8: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
9: ಗೀತಮಾಧುರ್ಯ,
10: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತ ಮಾಧುರ್ಯ, ಭಕ್ತಿ ಭಾವ, ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
1: ಶಾರದ ಮಾತೆ, ಮಂಗಳ ಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858 ಮತ್ತೊಂದು ದೂರವಾಣಿ ಸಂಖ್ಯೆ 0827222281219. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
0: ಆಕಾಶವಾಣಿ ಮಡಿಕೇರಿ, ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು, ದಂತ ವೈದ್ಯರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ನಾವು ದಂತ ವಿಷಯವಾಗಿ ಅನೇಕ ವಿಚಾರಗಳನ್ನು, ಅಂದರೆ ಅದರ ವಿವಿಧ ರೂಪಗಳು, ದಂತ ಚಿಕಿತ್ಸೆ ಅಂತಂತಂದರೆ ಜನರಿಗೆ ರೂಟ್ ಕ್ಯಾನಲಿಂಗು, ಹಲ್ಲು ತುಂಬಿಸೋದು ಅಂತ ಇಷ್ಟಿಷ್ಟೇ ಕೆಲವು ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ. ಹಲ್ಲು ಬಿದ್ದಾಗ ಇನ್ನೊಂದು ಹಲ್ಲು ಹಾಕ್ಸಿದ್ರೆ ಆಯಿತು ಅಂತಂತೇಳಿ. ಆದರೆ ಭಾಳಷ್ಟು ವಿಷಯಗಳು ಇದರಲ್ಲಿವೆ. ಈ ರೀತಿಯಾಗಿ ದಂತ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಹೋದಾಗ ಅವರದ್ದು ತಮ್ಮದೇ ಆದಂಥ ಕೆಲವು ಚಿಕಿತ್ಸೆಗಳನ್ನು ಮಾಡ್ತಾ ಹೋಗ್ತಾರೆ. ಈ ತಪ್ಪು ಕಲ್ಪನೆಗಳು ಏನೇನು ಇರ್ತವೆ, ಇದನ್ನು ಹೋಗಲಾಡಿಸ್ಬೇಕಂತಂದರೆ ಯಾವ ರೀತಿ ದಂತ ಚಿಕಿತ್ಸೆನ ನಾವು ಪಡಿಬೇಕಾಗತ್ತೆ ಅನ್ನೋದು ಭಾಳ ಮುಖ್ಯ. ಡಾಕ್ಟರ್ ಆತ್ಮಾನಂದ್ ಅವರೇ, ನಮಗೆ ಹೇಳಿ, ಜನರಲ್ಲಿ ಏನಾದರೂ ಈ ರೀತಿ ತಪ್ಪು ಕಲ್ಪನೆಗಳು ಇವೆಯಾ?
2: ಇದರಲ್ಲಿ ನಾವು ಚಿಕಿತ್ಸೆಯ ಕುರಿತು ಒಂದು ತಪ್ಪು ಕಲ್ಪನೆ ಮತ್ತು ಮೌಢ್ಯತೆಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಪ್ಪು ಕಲ್ಪನೆಗಳಂದ್ರೆ ಏನು ಮತ್ತು ಮೌಢ್ಯತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೌಢ್ಯತೆ ಅಂತಂದ್ರೆ ನಾವು ಆ ಒಂದು ಪರ್ಟಿಕ್ಯುಲರ್ ಪರಿಸರ ಅಥವಾ ಒಂದು ಸಿಚುವೇಶನ್ ಒಳಗೆ ಇರಲ್ಲ, ಬೇರೆಯವರು ಹೇಳಿದ್ರೆ ನಾವು ಕೇಳ್ತೀವಿ, ಅದು ಕೇಳಿ ಕೇಳಿ ಒಬ್ರು ಕೊಟ್ಟಿರುವಂತಹ ಮಾಹಿತಿಯನ್ನ ಮತ್ತಿನ್ನೊಬ್ರಿಗೆ ನಾವು ನೀಡ್ತೀವಿ, ಅದನ್ನ ಜನರು ನಂಬ್ತಾರೆ, ಅದನ್ನ ನಾವು ಮೌಢ್ಯತೆ ಅಂತ ಹೇಳ್ತೀವಿ.
1: ಅಂದ್ರೆ ಬಾಯಿಯಿಂದ ಬಾಯಿಗೆ ಏನೇನೋ ಹೇಳಿದ್ದನ್ನ ಕೇಳ್ತಾ ಅದನ್ನ ಅನುಸರಿಸೋದು.
2: ಹೌದು.
1: ಆದ್ರಿಂದ ಸಾಕಷ್ಟು ಅನಾಹುತಗಳಾಗತ್ತೆ. ಆದ್ರೆ ಏನಂದ್ರೆ ಮಾನಸಿಕವಾಗಿ ಅವರು ಹೇಳಿದ್ದಕ್ಕೆ ಅಥವಾ ಅವರು ಎಲ್ಲೋ ಒಂದು ದಾರಿ ತೋರಿಸಿದ್ದಕ್ಕೆ ಅಲ್ಲಿ ಹೋಗಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆರಾಮಾದೀವಿ ಅಂತೇಳಿ. ಮನುಷ್ಯನ ಮನಸ್ಸು ಎಷ್ಟಿದೆ ಅಂದ್ರೆ ಆ ತಪ್ಪು ಕಲ್ಪನೆ ಅದನ್ನ ಅನುಸರಿಸೇ ಅವನು ಗುಣ ಆದ ಅಂತಂತೇಳೋ ಆ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ. ಏನೇನು ಸರ್ ತಪ್ಪು ಕಲ್ಪನೆಗಳಲ್ಲಿ, ಯಾವ್ಯಾವ ತಪ್ಪು ಕೆಲಸಗಳನ್ನ ಅಥವಾ ತಪ್ಪು ಚಿಕಿತ್ಸೆ ದಾರಿಗಳನ್ನ ತುಳಿತಾರೆ ಜನ?
2: ನೋಡಿ, ದಂತ ವೈದ್ಯಕೀಯ ಲೋಕದಲ್ಲಿ ಹಲವಾರು ವಿಭಾಗಗಳಿದ್ದು ಆ ವಿಭಾಗವಾರು ನಿಮಗೆ ಜನರು ಆ ವಿಭಾಗದಲ್ಲಿ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಏನು ತಪ್ಪು ಕಲ್ಪನೆಗಳಿದೆ ಅಂತ ನಾನು ವಿವರವಾಗಿ ಹೇಳ್ಕೊಂಡು. ಮೊದಲನೇ ವಿಭಾಗ ಬಂದ್ಬಿಟ್ಟು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆ ಅಥವಾ ನಾವು ಓರಲ್ ಅಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಅಂತ ನಾವು ಹೇಳ್ತೀವಿ. ಈ ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗದಲ್ಲಿ ಮುಖ್ಯವಾಗಿ ಒಂದು ಮೂಲಭೂತ ಚಿಕಿತ್ಸೆ ಏನಂತಂದ್ರೆ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಟೂತ್ ಎಕ್ಸ್ಟ್ರಾಕ್ಷನ್ ಅಥವಾ ಹಲ್ಲು ಕೀಳಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಹಲ್ಲು ಕೀಳಿಸ್ಕೊಳ್ಳುವಂತಹ ಸಂದರ್ಭ ಎದಕ್ ಬರುತ್ತೆ ಅಂತಂದ್ರೆ ಅತಿಯಾಗಿ ಹಲ್ಲು ಹುಳು ಹಿಡಿತು ಅಂತಂದ್ರೆ ಅಥವಾ ಏನೋ ನೀವು ಎಲ್ಲಾದ್ರೂ ಬಿದ್ರಂತಂದ್ರೆ ಹಲ್ಲಿಗೆ ತುಂಬಾನೇ ಡ್ಯಾಮೇಜ್ ಆಯ್ತಂತಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಹಲ್ಲು ಕೀಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಚಿಕಿತ್ಸೆಕ್ಕಿಂತ ಮುಂಚೆ ಜನರಲ್ಲಿ ಯಾವ ರೀತಿಯ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಂತಂದ್ರೆ ಹಲ್ಲಿ ಒಂದು ತಗ್ಸ್ಕೊಳ್ಳುವ ಚಿಕಿತ್ಸೆ ಕುರಿತು, ನಾವೆಲ್ಲಿ ಹಲ್ಲು ತಗ್ಸ್ಕೊಂಡ್ರೆ ಎಲ್ಲಿ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಂಡು ಬಿಡ್ತೀವಿ ಅಥವಾ ಎಲ್ಲಿ ನಾವು ನಮ್ಮ ಒಂದು ಹಿಯರಿಂಗ್ ಸೆನ್ಸ್ ಅಥವಾ ಕೇಳುವುದು ನಾವು ಏನಿರ್ತದ ಅದನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅಂತಂದು ತಪ್ಪು ಕಲ್ಪನೆ ಜನರ ಒಳಗಿರ್ತದ. ಬಟ್ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತಹ ಅಂಗಾಂಗಗಳಾಗಿರಬಹುದು ಅಥವಾ ಯಾವುದೇ ನರಗಳಾಗಿರಬಹುದು ಅಥವಾ ಹಿಯರಿಂಗ್ ಕಿವಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಂಗಾಂಗ ಅಥವಾ ನರಗಳಾಗಿರಬಹುದು ಇವ್ಯಾವೂ ಕೂಡ ಬಾಯಲ್ಲಿ ಇರುವುದಿಲ್ಲ. ಹೀಗಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಟ್ರಾಕ್ಷನ್ ಅಂತ ಚಿಕಿತ್ಸೆಗೆ ಒಳಗಾದ್ರೆ ಅಂತಂದ್ರೆ ನಿಮಗೆ ಎಂತಹ ಒಂದು ಸಂದರ್ಭದಲ್ಲೂ ಕೂಡ ದೃಷ್ಟಿಯನ್ನು ಕಳ್ಕೊಳ್ಳೋದು ಅಥವಾ ಹಿಯರಿಂಗ್ ಲಾಸ್ ನಿಮ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗಕ್ಕೆ ಇರುವಂತಹ ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ ಅಂತ ನಾವು ಕರಿತೇವೆ. ಇನ್ನೊಂದು ಬಂದ್ಬಿಟ್ಟು ಪೆರಿಯೋಡಾಂಟಿಕ್ಸ್ ಅಂತ ಒಂದು ವಿಭಾಗ. ಪೆರಿಯೋಡಾಂಟಿಕ್ಸ್ ವಿಭಾಗ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಒಸಡು ಮತ್ತು ಒಸಡಿಗೆ ಅಂಟಿಕೊಂಡಿರುವಂತಹ ಅನಾರೋಗ್ಯದ ಬಗ್ಗೆ ಚಿಕಿತ್ಸೆ ಕೊಡುವಂತಹ ವಿಭಾಗ. ರೋಗಗಳು ಅಂತಂದ್ರೆ ಮೊದಲು ನಾವು ಬಾಯಲ್ಲಿ ಅಥವಾ ಹಲ್ಲು ಮತ್ತು ಒಸಡಿನ ನಡುವೆ ಜಮಾ ಆಗಿರುವಂತಹ ಕಿಟ್ಟು ಅದನ್ನ ಹೋಗಲಾಡಿಸುವಂತಹ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ, ಅದನ್ನ ನಾವು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಜನರಲ್ಲಿ ಮುಖ್ಯವಾಗಿ ಒಂದು ತಪ್ಪು ಕಲ್ಪನೆ ಸ್ಕೇಲಿಂಗ್ ಚಿಕಿತ್ಸೆ ಕುರಿತು ಏನಿದೆ ಅಂತಂದ್ರೆ ಎಲ್ಲಿ ಸ್ಕೇಲಿಂಗ್ ಆದ ನಂತರ ಹಲ್ಲುಗಳು ನಮ್ ಸಡಿಲಾಗಿದೆ
1: ಸಡ್ಲಾಗ್ಬಿಡ್ತವೆ
2: ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ಅನ್ನ ಅವ್ರು ಇಟ್ಕೊಂತಾರೆ. ಬಟ್ ಯಾವುದೇ ಒಂದು ಸೈಂಟಿಫಿಕ್ ಪೇಪರ್ಸ್ ಆಗಿರಲಿ, ಯಾವುದೇ ಒಂದು ವೈಜ್ಞಾನಿಕ ಮಾಹಿತಿ ಆಗಿರಲಿ, ಎಲ್ಲೂ ಪ್ರೂವ್ ಆಗಿಲ್ಲ ಏನಂತಂದ್ರೆ ನೀವು ಸ್ಕೇಲಿಂಗ್ ಮಾಡಿಸ್ಕೊಳ್ಳೋದಿಂತ ನಿಮ್ಮ ಹಲ್ಲುಗಳು
1: ಸಡ್ಲಾಗ್ತವೆ ಅಂತ. ಹಂಗೇನಿಲ್ಲ, ಏನೂ ಆಗಲ್ಲ,
2: ಏನಂದ್ರೂ ಏನೂ ಆಗಲ್ಲ. ಬಟ್ ಬಹಳಷ್ಟು ಜನ ಅವರು ಸೆನ್ಸ್ ಮಾಡ್ತಾರೆ, ಯಾಕಂತಂದ್ರೆ ಈಗ ನಾವು ಹಲ್ಲು ಮತ್ತು ಒಸಡಿ ನಡಕ ಕಿಟ್ ಏನ್ ಕುಂತಿರ್ತದೆ ಅದು ಪ್ಲಾಕ್ ಅಂತ ನಾವು ಕರಿತೇವೆ. ಅದು ಪ್ಲಾಕ್ ತುಂಬಾನೇ ದಿನಗಳಿಂದ ಅಲ್ಲೇ ಕೂತು ಏನಾಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕ್ಯಾಲ್ಕುಲಸ್ ಆಗಿ ಮಾರ್ಪಡುತ್ತೆ. ಅದು ಅಂದ್ರೆ ಕ್ಯಾಲ್ಕುಲಸ್ ಅಂದ್ರೆ ಅದು ಪ್ಲಾಕಿನ ಅತ್ಯಂತ ಗಟ್ಟಿಯಾದಂತಹ ಒಂದು ಫಾರ್ಮ್. ಅದು ಪ್ಲಾಕ್ ಅಂತಂದ್ರೆ ನೀವು ದಿನ ಮುಂಜಾನೆ ನೀವು ಏನು ಬ್ರಷ್ ಮಾಡ್ತಿರ್ತೀರಿ ಅವಾಗ ಒಂದ್ ಸ್ವಲ್ಪ ಹಳದಿ ಬಣ್ಣದ ಒಂಥರ ಪದ್ರ ನಿಮ್ಮ ಹಲ್ಲಿನ ಮೇಲೆ ಅಂಟ್ಕೊಂಡಿರುತ್ತೆ, ಅದು ಬಹಳ ಮೈನರ್ ಪ್ಲಾಕ್ ಅದು. ಬಟ್ ಅದೇ ಒಂದು ಜಮಾವಣೆ ಆಗಿ ಆಗಿ ಕ್ಯಾಲ್ಕುಲಸ್ ಅಂತ ಒಂದು ಫಾರ್ಮೇಶನ್ ಆಗುತ್ತೆ. ಅದು ಗಟ್ಟಿ ಕಲ್ ತರ ಇದ್ದಂಗಿರುತ್ತೆ. ಅದು ನೀವು ನಾರ್ಮಲಿ ಬ್ರಷ್ ಮಾಡಿದ್ರೆ ಈ ತರ ಹೋಗ.

0: ಅದು ಕ್ಯಾಲ್ಕುಲಸ್ ಪದಾರ್ಥ ಅಲ್ಲಿ ಜಮಾವಣೆಗೊಂಡು ಅದು ಗಟ್ಟಿಯಾಗಿ ಕೂತ್ ಬಿಡುತ್ತೆ.
1: ಸೊ ಅದನ್ನ ತೆಗಿಬೇಕಾ?
0: ಅದನ್ನ ತೆಗಿಬೇಕು. ಅದನ್ನ
1: ತೆಗೆದ್ಬಿಟ್ಟು ಅಲ್ಲಿ ಏನ್ ಹಾಕ್ಬೇಕು?
0: ಅಲ್ಲಿ ಏನು ಹಾಕಲಿಕ್ಕೆ ಬರಲ್ಲ.
1: ಹಾಕಲಿಕ್ಕೆ ಬೇಡ ಅಂದ್ರೆ ಈ ವಸಡಿನ ಮಧ್ಯೆ ಏನೋ ಸೇರ್ಕೊಂಡಿರ್ತದೆ, ಅದನ್ನ ಖಾಲಿ ಮಾಡ್ತೀವಿ ನಾವು ಕಡ್ಡಿಗಳಿಂದ ಸ್ವಚ್ಛ ಮಾಡ್ಲಿ, ಅಲ್ಲಿ ಸಿಕ್ಕಾಕೊಂಡಿದ್ದನ್ನ ತೆಗಿಲಿಕ್ಕಂತ ಹೋದಾಗ ಆ ಹಲ್ಲು ಸರಿ ಇರ್ತದೆ, ಗಟ್ಟಿ ಇರ್ತದೆ, ಆದ್ರೆ ವಸಡಿನ ಮಧ್ಯೆ ಸಾಕಷ್ಟು ಗ್ಯಾಪ್ ಆಗಿ ಅಲ್ಲಿ ಏನೋ ಸಿಕ್ಕಾಕೊಂಡು ತುಂಬಾ ತೊಂದರೆ ಕೊಡುತ್ತೆ. ಸೊ ವಸಡಿನ ಮಧ್ಯೆ ಏನ್ ತುಂಬಬೇಕಾಗಾರೆ?
0: ವಸಡಿನ ಮಧ್ಯೆ ಅದು ಇದು ಗಮ್ಸ್ ಯಾವ ರೀತಿ ಇರಂತಂದ್ರೆ, ನೀವು ಕ್ಯಾಲ್ಕುಲಸ್ ಇತ್ತಂತಂದ್ರೆ ಅದನ್ನ ನೀವು ಎಲಿಮಿನೇಟ್ ಮಾಡಿದ ನಂತರ ವಸಡಿಗೆ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇರುತ್ತೆ,
1: ಬರ್ತದೆ.
0: ಸೊ ನೀವು ಒಂದು ಕೀಲಿಂಗ್ ಆದ ನಂತರ ಒಂದ್ ಎರಡು ಮೂರು ದಿನದ ನಂತರ ಆ ವಸಡಿ ತಂತಾನೆ ನಿರ್ದಿಷ್ಟವಾದಂತಹ ಜಾಗ ಅದಕ್ಕೆ ಏನಿರುತ್ತದೆ ಅದಕ್ಕೆ ಬಂದು ಅಟ್ಯಾಚ್ ಆಗ್ಬಿಡುತ್ತೆ.
1: ಡಾಕ್ಟರ್ ಒಳ್ಳೆ ಮಾತು ಹೇಳಿದ್ರಿ ನೀವು. ಎಷ್ಟೋ ಸಲ ಅಯ್ಯೋ ಇವತ್ತು ಈ ನಮೂನಿ ಹಲ್ ನೋವಾಗಿದೆಯಲ್ಲ, ನಾಳೆ ಏನ್ ಮಾಡ್ಬೇಕು, ನಾನು ಹೆಂಗ್ ತಿನ್ಬೇಕು ಅಂತ ಹೇಳಿ ಚಿಂತೆ ಮಾಡ್ತಾರೆ. ಅವನು ಸಹಜವಾಗಿ ತನ್ನ ಏನೇನು ಕ್ರಿಯೆಗಳನ್ನ ತಿನ್ನೋದೆಲ್ಲ ಮಾಡ್ತಾರೆ, ಅಲ್ಲಿ ಏನೋ ತೊಂದರೆ ಬಂದಿರಲ್ಲ. ಸೊ ಭಯ ಪಟ್ಕೋಬಾರ್ದು, ಅದು ತಂತಾನೆ ಸರಿ ಆಗುತ್ತೆ ಅಂತ ಹೇಳಿ. ಆದ್ರೆ ಯಾವಾಗ ಭಯ ಪಟ್ಕೋಬೇಕಾಗತ್ತಂದ್ರೆ ಇನ್ನೇನು ದಿನ ದಿನ ಅದೇ ಆಗ್ತಾ ಇದೆ ನನಗೆ ಅಂತಂದಾಗ ವೈದ್ಯರ ಕಡೆ ಹೋಗ್ಲೇಬೇಕಾಗತ್ತೆ. ಸೊ ಈಗ ತಾವ್ ಹೇಳ್ದಂಗೆ ಅದು ಸಡಿಲ್ ಆದಂಗೆ ಆಗೋಲ್ಲ ಅಂತ ಅನ್ನೋದು ಈಗ ಇನ್ನೊಂದು ತಪ್ಪು ಕಲ್ಪನೆ, ಅದು ಅಲ್ಲ, ಅದು ಹಾಗೇನು ಅನ್ಕೋಬಾರ್ದು ಅಂತ ಹೇಳಿದಿರಿ ತಾವು. ಮುಂದೆ
0: ಈಗ ಅದೇ ಒಂದು ಕ್ಯಾಲ್ಕುಲಸ್ ರಿಲೇಟೆಡ್ ಒಂದು ಜಿಂಜಾವೈಲಿಸ್ ಅಂತ ಕರೆಯಿರ್ತೀವಿ ನಾವು. ಈ ಸ್ಕೇಲಿಂಗ್ ಎಷ್ಟು ಮುಖ್ಯವಾದಂತಹ ಚಿಕಿತ್ಸೆ ಅಂತಂದ್ರೆ, ಇದು ಬಹಳ ಬೇಸಿಕ್ ಚಿಕಿತ್ಸೆ ಇದು, ಆದ್ರೂ ಇದೆಷ್ಟು ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರು, ಇದು ಪಿ ಜಿಂಜಾವೈಲಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ, ಇದು ನಿಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗಿ ಹಾರ್ಟ್ ಅಲ್ಲಿ ಕೂಡ ಅದು ತನ್ನ ಒಂದು ಹಾರ್ಟಿಗೆ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಏನಿರ್ತಾವೆ ಅಲ್ಲಿ ಪ್ಲಾಕ್ ಫಾರ್ಮೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಅದು ನಿಮ್ಗೆ ಹಾರ್ಟಿಗೆ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಎಲ್ಲ ಸ್ವಲ್ಪ ನ್ಯಾರೋ ಡೌನ್ ಮಾಡ್ತಾವೆ. ನ್ಯಾರೋ ಅಂತಂದ್ರೆ ಸ್ವಲ್ಪ ಸಣ್ಣದಾಗಿ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ಒಂದು ಫ್ಯಾಟಿ ಡೆಪಾಸಿಷನ್ ಆಗಿರಬಹುದು ಅಥವಾ ಇದೊಂದು ಪ್ಲಾಕ್ ಡೆಪಾಸಿಷನ್ ಆಗಿರಬಹುದು. ಇದನ್ನ ನಾವು ವೈದ್ಯಕೀಯ ಒಂದು ಭಾಷೆಯಲ್ಲಿ ಅರ್ಥ್ರೋಸ್ಕ್ಲಿರೋಸಿಸ್ ಅಂತ ನಾವು ಕರಿತೀವಿ ಇದನ್ನ. ಈ ಅರ್ಥ್ರೋಸ್ಕ್ಲಿರೋಸಿಸ್ ಇಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೃದ್ರೋಗ ಕಾಯಿಲೆಗಳು, ಸ್ಟ್ರೋಕ್ ಕೂಡ ಆಗಬಹುದು. ಅದು ಸಣ್ಣ ಚಿಕಿತ್ಸೆ,
1: ಅದು ಹೃದಯದ ಒಂದು ಸಮಸ್ಯೆಗೂ ಕಾರಣ ಆಗಬಹುದು. ಅಂದ್ರೆ ಚಿಕಿತ್ಸೆ ಕೊಟ್ಟರೆ ಸರಿ ಆಗುತ್ತೆ ಅಂತ ಹೇಳಿ. ಅಂದ್ರೆ ತಪ್ಪು ಕಲ್ಪನೆ ಏನಿದೆ ಇದರಲ್ಲಿ?
0: ತಪ್ಪು ಕಲ್ಪನೆ ಅಂತಂದ್ರೆ ನೀವು ಜನರನ್ನ ಕೇಳಿಕೊಂಡು ಸಡಿಲ್ ಸಡಿಲಾಗ್ತಾವ ಅಂತ ನೀವು ಕೇಳಿ, ಅದಾದ ನಂತರ ನಿಮ್ಮನ್ನ ನೀವು ಲೈಕ್ ಇಂತಹ ಹೃದ್ರೋಗಕ್ಕೆ ನೀವೆಲ್ಲ ಎಕ್ಸ್ಪೋಸ್ ಆಗ್ತಿದ್ರಿ ನೀವು.
1: ಅಂದ್ರೆ ಚಿಕಿತ್ಸೆ ಕೊಡದೇನೆ ಹಾಗೆ ಬಿಟ್ರೆ ಅಥವಾ ಬೇರೆ ಯಾವುದೋ ಮಾರ್ಗದಿಂದ ಅವ್ರು ಚಿಕಿತ್ಸೆ ಕೊಡ್ಲಿಕ್ಕೆ ಹೋದ್ರೆ ಏನಾದ್ರೂ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಮತ್ತೆ ಇನ್ನು ಯಾವ ತಪ್ಪು ಕಲ್ಪನೆ ಇದೆ?
0: ಇನ್ನು ವಕ್ರದಂತ ಚಿಕಿತ್ಸೆ ಸುಮಾರು 12-14 ವರ್ಷಗಳಾದ ನಂತರ ನೀವು ವಕ್ರದಂತ ಚಿಕಿತ್ಸೆ ತಗೋಬಹುದು ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಒಂದು ಅಡ್ವಾನ್ಸ್ಮೆಂಟ್ ಬಂದಿರುವ ಕಾರಣ ಈಗ 7-8 ವಯಸ್ಸಿನ ಮಕ್ಕಳು ಇರ್ತಾರೆ, ಅವ್ರಿಗೂ ನೀವು ವಕ್ರದಂತ ಚಿಕಿತ್ಸೆ ನೀವು ಕೊಡಬಹುದು. ಯೂಶುವಲಿ ಆರ್ಥೋಡಾಂಟಿಕ್ಸ್ ಅಂತ ನಾವು ಕರಿತೀವಲ್ಲ, ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಈ ವಿಭಾಗದಲ್ಲಿ ಒಂದು ಡೆಂಟಲ್ ಡಿಫಾರ್ಮೇಷನ್ ಮತ್ತೆ ಇನ್ನೊಂದು ಸ್ಕೆಲಿಟಲ್ ಡಿಫಾರ್ಮೇಷನ್ ಅಂತ ಇರುತ್ತೆ. ಸೊ ಇದನ್ನ ನಾವು ಡಿಫಾರ್ಮೇಷನ್ ನಾವು ಕರೆಕ್ಷನ್ ಮಾಡ್ಬೇಕಂತಂದ್ರೆ ಸುಮಾರು 7-8 ಮಕ್ಕಳನ್ನ ನಾವು ಸ್ಕೆಲಿಟಲ್ ಡಿಫಾರ್ಮೇಷನ್ ನಾವು ಅವಾಗಲೇ ಕರೆಕ್ಷನ್ ಮಾಡಿದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರು ತಂತಿ ಹಾಕೊಳ್ಳಿಕ್ಕೂ ಲೈಕ್ ಸಂದರ್ಭ ಬರ್ಲಿಕ್ಕೆ
1: ಅನುಕೂಲ ಆಗುತ್ತೆ. ಅಂದ್ರೆ ಅವಾಗಲಿಂದಾನೆ ಬೇಕಾದ್ರೆ ಅದನ್ನ ಸರಿಯಾಗಿ ಚೆಕಪ್ ಮಾಡಿ ಸರಿ ಮಾಡಿಸ್ಕೋಬೇಕು. ಆಫ್ಕೋರ್ಸ್ ಅಂದ್ರೆ ಹಲ್ಲುಗಳು ಬೀಳ್ತವೆ, ಮುಂದೆ ಅದು ಬದಲಾವಣೆ ಆಗ್ತಿರ್ತವೆ, ಹಾಗಾಗಿ ಏನು ಮಾಡಲ್ಲ ಅಂತ ನೀವು ವೈದ್ಯರು ಕೂಡ ಆದಷ್ಟು ಅದನ್ನ ನಂತರ ಹಾಕ್ಸ್ಕೋಬೇಕು ಅಂತ ಆಗ್ಲಿ ಅಂತ ಏನೋ ಹೇಳ್ತೀರಿ. ಈಗ ಹಾಕ್ಸಿದ ನಂತರ ಆಗ್ಲಿ ಅಥವಾ ಹಾಕ್ಸೋ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಇರ್ತವೆ ಇದರಿಂದ. ಏ ಇಲ್ಲ ಆಮೇಲೆ ಹಾಕ್ಸಕ್ ಬರಲ್ಲ ಅಂತ ಹೇಳಿ ಒಂದ್ ಮಾತು ಹೇಳಿದ್ರು, ಈಗ ನೀವು ಹೇಳಿದ್ರಿ ಬಹಳ ಖುಷಿ ಆಗುತ್ತೆ. ವೈದ್ಯಕೀಯ ಅಭಿವೃದ್ಧಿ ಆದಂಗೆ ಎಲ್ಲವನ್ನು ಯಾರಾದ್ರೂ ಕೂಡ ಹಾಕ್ಸ್ಕೋಬಹುದು, ಚಿಕಿತ್ಸೆಯನ್ನು ಮಾಡಿಕೊಳ್ಳೇಬಹುದು. ಆ ಕ್ಲಿಪ್ ಅನ್ನ 40 ವರ್ಷದವರೆಗೂ ಬೇಕಾದ್ರೆ ಹಾಕೋಬಹುದು ಅಂತ ಅಂದಂಗ ಆಯ್ತು. ಈಗ ಏನೇನು ಈಗ ತಪ್ಪು ಕಲ್ಪನೆಗಳು, ಈಗ ಇದನ್ನ ಹಾಕ್ಸೋದ್ರಿಂದ ಹಿಂಗಾಗತ್ತೆ, ಅದು ಒಂದ್ ಯಾವ್ದೋ ಹಲ್ಲು ಕೀಳ್ತಾರೆ ಅದರಿಂದ ಏನೇನೋ ಆಗತ್ತೆ ಅಂತ ಹೇಳಿ ಹೇಳ್ತಾರಲ್ಲ.
0: ಮೊದಲೇದಾಗಿ ರೋಗಿಗಳು ಏನ್ ಬರ್ತಾರೆ ನನ್ನ ಹತ್ರ, ಅವರಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ಇದು ವಕ್ರದಂತ ಚಿಕಿತ್ಸೆ ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಆಗುವಂತ ಚಿಕಿತ್ಸೆ ಅನ್ಕೊಂಡು ಬರ್ತಾರೆ.
1: ಹೌದು,
0: ಆದ್ರೆ ಇದು ಇಟ್ ವಿಲ್ ಡಿಪೆಂಡ್ ಆನ್ ದ ಲೈಕ್ ಡೆಂಟಲ್ ಡಿಫಾರ್ಮಿಟೀಸ್, ಎಷ್ಟು ವಕ್ರವಾಗಿರುತ್ತಲ್ಲ ಅಷ್ಟೇ ಅದು ಟೈಮ್ ತಗೊಳುತ್ತೆ ಮಾಡುವಾಗ.
1: ಹೌದಾ? ಸೊ ಇಂತಿಷ್ಟು ತಿಂಗಳ ಕಾಲ ನೀವು ಟ್ರೀಟ್ಮೆಂಟ್ ಬರಬೇಕಾಗತ್ತೆ ಅಂತ ಹೇಳಿ ಅದನ್ನ ನೀವು ಸ್ವಲ್ಪ ಸರಿಪಡಿಸ್ತಾ ಹೋಗ್ತಾ ಇರ್ತೀವಿ.
0: ಹೌದು,
1: ಸಾಮಾನ್ಯವಾಗಿ ಇದಕ್ಕೆ ಜಾಸ್ತಿ ದೀರ್ಘಾವಧಿ ಚಿಕಿತ್ಸೆನೆ ಬೇಕು, ಆದ್ರೆ ಕಡಿಮೆ ಅವಧಿನಲ್ಲಿ ಇದು ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಅವ್ರು ಹೆಂಗ್ ಅನ್ಕೋತಾರೆ, ಯಾವ ಕಾರಣಕ್ಕಾಗಿ?
0: ಯಾಕಂತಂದ್ರೆ ಲೈಕ್ ಏನು ನಮ್ಗೆ ಗಾಯ ಆಗಿಲ್ಲ, ಏನೂ ಆಗಿಲ್ಲ, ಮಾಯ ಆಗೋದು ಏನು ಬೇಕಾಗೇನಿಲ್ಲ, ಹೀಗಾಗಿ ಡಾಕ್ಟರ್ ಕಡೆ ಹೋದ ನಂತರ ಜಲ್ದಿ ಅವ್ರು ಮಾಡಿಕೊಟ್ಟು ಬಿಡ್ತಾರೆ. ಅವರು ಆ ರೀತಿಯಾದಂತಹ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆಮೇಲೆ ಹೆಚ್ಚಾನೆಚ್ಚು ಜನರು ಏನನ್ಕೊಂಡು ತಪ್ಪು ಕಲ್ಪನೆ ಅಂತಂದ್ರೆ, ಇದೇ ಒಂದು ತಪ್ಪು ಕಲ್ಪನೆಯಿಂದ ಮದುವೆಗೆ ವಯಸ್ಸಿಗೆ ಬಂದಿರಂತ ಹೆಣ್ಮಕ್ಳು ಅವ್ರ ಮನೆಯೊಳಗೆ ಯಾವಾಗ ಗಂಡು ಹೊಡಕೋದು ಶುರು ಮಾಡ್ತಾರೆ ಅಂತವರೆಲ್ಲ ಸ್ವಲ್ಪ ನಮ್ಮ ಹತ್ರ ಬಂದಿರ್ತಾರೆ, ಮಗಳಿಗೆ ಇನ್ನೊಂದು 2-3 ಬಿಟ್ಟು ಮದುವೆ ಮಾಡೋದೈತಿ,
1: ಅರ್ಜೆಂಟ್ ಸರಿ ಆಗ್ಬೇಕು,
0: ಈಕಿ ಒಂದ್ಸ ಫೋಟೋಗಳನ್ನ
1: ಯಾರೋ ದೋಸ್ತರು ಅಂದ್ಬಿಟ್ಟಿರ್ತಾರೆ ಹಲ್ಲಿನಿಂದ ಸ್ವಲ್ಪ ಯಾಕೋ ಮುಂದಿದಂಗ ನೋಡುವಂತ,
0: ಒಂದ್ಸ ಫೋಟೋಗಳನ್ನ ಹಕ್ರ ಸ್ವಲ್ಪ ನಗು ಚಲೋ ಕಾಣಬೇಕು, ಈ ರೀತಿಯಾದಂತಹ ಮಾತುಗಳನ್ನ ಒಂದು ಇದನ್ನ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬರ್ತಿರ್ತಾರೆ. ಬಟ್ ಒಂದು ಮಾತೇನಂತಂದ್ರೆ, ನಾನಂತಲ್ಲ ಒಂದು 10-15 ಡಿಗ್ರಿ ತಗೊಂಡಿರೋ ಡಾಕ್ಟರ್ನು ಅಲ್ಲ, ಹರಿಬ್ರಹ್ಮ ಬಂದ್ರು ಕೂಡ
1: ಇದನ್ನ ಕಡಿಮೆ ಅವಧಿಯಲ್ಲಿ ಏನು ಮಾಡಕ್ಕಾಗಲ್ಲ,
0: ಕಡಿಮೆ ಅವಧಿಯಲ್ಲಿ ಸರಿ ಮಾಡಕ್ಕಾಗಲ್ಲ. ಮತ್ತು ಇನ್ನೊಂದು

0: ಒಂದು ಪ್ರಾಕ್ಟೀಸ್ ಇದು, ನಾನು ತಪ್ಪು ಕಲ್ಪನೆ ಅಂತ ಹೇಳಿಕ್ ಬರಂಗಿಲ್ಲ. ಜನರ ಒಂದು ರೂಢಿ ಏನಂತಂದ್ರೆ, ಯಾವಾಗ ಅವರು ತಂತಿ ಬ್ರೇಸಸ್ ಅಥವಾ ಅಲೈನರ್ಸ್ ಈ ರೀತಿಯಾದಂತಹ ಒಂದು ವಕ್ರದಂತ ಚಿಕಿತ್ಸೆಗೆ ಯೂಸ್ ಆಗುವಂತಹ ಉಪಕರಣಗಳೇನದಾವ ಇವನ್ನೆಲ್ಲ ಅವ್ರು ಬಾಯಿಯೊಳಗೆ ಹಾಕೊಂಡಾದ ನಂತರ ಒಂದು ಸಮಯದಲ್ಲಿ ಅದು ಎಲ್ಲ ಕರೆಕ್ಟ್ ಆಗುತ್ತೆ ಅದು. ಬಟ್ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ರಿಲ್ಯಾಪ್ಸ್. ಒಂದು ಕೊರೆ ಹಲ್ಲು ವಕ್ರವಾಗಿ ಬೆಳೆದಿರ್ತದೆ, ಅದನ್ನು ಕರೆಕ್ಟ್ ಆಗಿ ಅದರ ಒಂದು ಜಾಗದಲ್ಲಿ ನಾವು ತಂದಿಡ್ತೀವಿ. ಇಟ್ಟಾದ ನಂತರ ಒಂದು ರಿಟೈನರ್ ಅಂತ ಉಪಕರಣ ಬರುತ್ತೆ, ಅದನ್ನ ಅಟ್ಲೀಸ್ಟ್ ನೀವು ಮತ್ತೆ ಒಂದು 6 ತಿಂಗಳ 7 ತಿಂಗಳ 8 ತಿಂಗಳಾದ್ರೂ ನೀವು ಹಾಕೊಳ್ಳೇಬೇಕಾಗುತ್ತೆ. ಇಲ್ಲಿಕಂದ್ರೆ ಮತ್ತದ್ರ ನೈಜ ಜಾಗ ಏನಿರ್ತಲ್ಲ ವಕ್ರವಾಗಿ, ಅದೇ ಜಾಗಕ್ಕೆ ಹೋಗ್ಬಿಡುತ್ತೆ.
1: ಆವಾಗ ಚಿಕಿತ್ಸೆ ಸರಿಯಾಗ್ಲಿಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಅಂತಂತಾರೆ.
0: ಮತ್ತು
1: ಸರಿಯಾದ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಪಾಲಿಸಬೇಕು.
0: ಹೌದು. ಮತ್ತಿನ್ನು ಒಂದು ಕೃತಕ ದಂತ ವಿಭಾಗ ಅಂತ ಇದೆ, ಅಂದ್ರೆ ಪ್ರೊಸ್ಟೋಡಾಂಟಿಕ್ಸ್ ಅಂತ ನಾವು ಕರಿತೀವಿ ಅದನ್ನ. ಅದರಲ್ಲಿ ಮುಖ್ಯವಾಗಿ ನಾನೇ ಲೈಕ್ ಕೇಳಿರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಜನರು ಏನಂತಂದ್ರೆ, ಕೆಲವೊಬ್ಬರದ್ದು ಬಾಯಿ ನೋಡಿದ್ರಂತಂದ್ರೆ ಯಾವುದೇ ರೀತಿಯಾದಂತಹ ಹಲ್ಲುಗಳಿರಲ್ಲ. ಸೊ ಅವರಿಗೆ ನಾವು ಏನ್ ಕೊಡಬೇಕಾಗ್ತದೆ ಚಿಕಿತ್ಸೆ ರೂಪದಲ್ಲಿ ಅಂದ್ರೆ ಹಲ್ಲಿನ ಸೆಟ್ ಕೊಡಬೇಕಾಗ್ತದೆ. ಸೊ ಹಲ್ಲಿನ ಸೆಟ್ ತಗೊಳ್ಳೋ ಮುಂದಾಗ ಅವ್ರು ಯಾವ ರೀತಿ ಒಂದು ಮುಜುಗರಕ್ಕೆ ಒಂದು ಒಳಗಾಗ್ತಾರ ಅಂತಂದ್ರೆ, ಅವ್ರ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ನಾವು ಯಾವುದೋ ಡೆಡ್ ಬಾಡಿದ ಹಲ್ಲು ತಗೊಂಡು ಅವ್ರ ಬಾಯಿ ಒಳಗೆ ಹಾಕ್ತಿದೀವಿ, ಅಥವಾ ಯಾವುದೇ ಒಂದು ಪ್ರಾಣಿಯ ಹಲ್ಲನ್ನ ನಾವು ತಗೊಂಡು ಅದಕ್ಕೆ ನಾವು ಮನುಷ್ಯನ ಹಲ್ಲಿಗೆ ಒಂದು ಶೇಪ್ ಅನ್ನ ಕೊಟ್ಟು ಅವ್ರ ಬಾಯಲ್ಲಿ ಹಾಕ್ತಿದೀವಿ ಅಂತ ಒಂದು ತಪ್ಪು ಕಲ್ಪನೆ. ಇದೇ ಒಂದು ತಪ್ಪು ಕಲ್ಪನೆಯಿಂದ ಎಷ್ಟೋ ಜನ ಪಾಪ ಇನ್ನೂ ರಾಗಿ ಗಂಜಿ ಒಳಗೆ ಬದುಕ್ಬಿಟ್ಟಾರ, ಲಿಕ್ವಿಡ್ ಫುಡ್ ಒಳಗೆ ಬದುಕ್ಬಿಟ್ಟಾರ ಅವರು. ಜನರು ಮಾತಿಂದ ಮಾತು ಅವರು ವೈದ್ಯರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತ ಹೆದರಿಸಿ ಈ ರೀತಿಯಾದಂತಹ ಒಂದು ತಪ್ಪು ಕಲ್ಪನೆ ಅಥವಾ ಮೌಢ್ಯತೆಯನ್ನು ಅವ್ರ ತಲೆ ಒಳಗೆ ತುಂಬ
1: ನೋಡಿದ್ರೆ, ನೀವು ಆ ವ್ಯಕ್ತಿಯ ಹಲ್ಲಿನ ಆಕಾರಕ್ಕೆ ಅನುಗುಣವಾಗಿ ನೀವೇ ಅದನ್ನ ತಯಾರಿಸ್ತೀರಿ.
0: ಹೌದು, ಅದು ಎಲ್ಲಾ ಪ್ಯೂರ್ಲಿ ಲ್ಯಾಬ್ ಮೇಡ್ ಇರುತ್ತೆ. ಅಕ್ರಿಲಿಕ್ ಅಂತ ಒಂದು ಮಟೀರಿಯಲ್ ಬರುತ್ತೆ, ಆ ಮಟೀರಿಯಲ್ ಇಂದ ನಾವು ಮಾಡ್ತೀವಿ. ಅದು ಲ್ಯಾಬ್ ಗ್ರೋನ್ ಮಟೀರಿಯಲ್ ಅದು ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸತ್ತ ಮನುಷ್ಯನ ಅಥವಾ ಯಾವುದೇ ಪ್ರಾಣಿಗಳ ಹಲ್ಲನ್ನು ನಿಮ್ಮ ಬಾಯಲ್ಲಿ ನಾವು ಹಾಕಲ್ಲ.
1: ಈಗ ಕಣ್ಣು ಕಾಣದೇ ಇರೋರಿಗೆ ಅದು ಆ ಕಣ್ಣಿನ ದೃಷ್ಟಿ ಹೋಗಿರ್ತದೆ, ಅದು ಒಂಥರ ಮುಚ್ಚಿದಂಗಾದಾಗ ಆ ಜಾಗದಲ್ಲಿ ಇನ್ನೊಂದು ಕೃತಕ ಕಣ್ಣನ್ನ ಕೂರಿಸಿ ಅದು ನೋಡ್ಲಿಕ್ಕೆ ಅಂದವಾಗಿ ಕಾಣಿಸ್ಬೇಕು. ಅದು ಆಕ್ಚುಲಿ ದೃಷ್ಟಿ ಇರಲ್ಲ, ಬಟ್ ನೋಡ್ಲಿಕ್ಕೆ ಚೆಂದ ಇರಲಿಲ್ಲ ಅಂತ ಹೇಳಿ ಅದನ್ನ ಹಾಕ್ಸಿದ್ದೆಲ್ಲ ನೋಡ್ತೀವಿ ನಾವು. ಆದ್ರೆ ದಂತದ್ದು ಹಂಗಲ್ಲ, ಅದು ಅವರಿಗಾಗಿನೇ ಎಕ್ಸ್ಕ್ಲೂಸಿವ್ಲಿ ಅವರಿಗಾಗಿ ತಯಾರು ಮಾಡಿರೋಂಥದ್ದು ಆಗತ್ತೆ, ಹಾಗೇನೆ ಅನ್ಕೋಬಾರ್ದು ಅಂತ ಹೇಳಿ.
0: ಇಲ್ಲಿ
1: ಸರ್
0: ಜನರ ಒಂದು ನಾನು ತಪ್ಪು ಕಲ್ಪನೆ ಅಂತ ಹೇಳಿಕನು ಬರಲ್ಲ, ಯಾಕಂತಂದ್ರೆ ಜನರದೊಂದು ಅದೊಂದು ಅನುಭವ. ಯಾಕಂತಂದ್ರೆ ಈಗ ನಿಮ್ಗೆ ಯಾರಾದ್ರೂ ನಿಮ್ಗೆ ಐ ಡೊನೇಟ್ ಮಾಡ್ತಾರೆ ಅಂತಂದ್ರೆ ಅದ್ರ ಡೆಡ್ ಬಾಡಿದ ಒಂದು ಐಸ್ ತಗೊಂತೀವಿ. ಸೊ ಹೀಗಾಗಿ ಅವರು ಏನಾರ ಹಲ್ಲು
1: ಹಾಕೋಬೇಕಾರ. ಹೌದಲ್ಲ, ಅಂದ್ರೆ ಈ ಕೃತಕವಾಗಿ ಯಾವ್ದೇ ಹಲ್ಲುಗಳನ್ನ ನೀವು ತಗೊಳ್ಳೋದಲ್ಲ ತಾನೆ, ತಗೊಳಕ್ ಬರೋದೇ ಇಲ್ಲ. ಬಿಕಾಸ್ ಯಾರ್ಯಾರದು ಹಲ್ಲು ಇರ್ತದೆ ಅಥವಾ ಅಷ್ಟು ಜಾಗ ಇದೆ ಅಂತ ತಿಳ್ಕೊಂಡು ಇರ್ಲಿ ನಡೀತದೆ ಅಂತ ತಿಳ್ಕೊಂಡು ಅಡ್ಜಸ್ಟ್ ಮಾಡಕ್ ಬರಲ್ಲ.
0: ಹೇಗೆ ಹುಟ್ಟಿನಾಗಿಂತ ಪ್ರತಿಯೊಬ್ಬರಿಗೂ ಫಿಂಗರ್ ಪ್ರಿಂಟ್ಸ್ ಬೇರೆ ಇರುತ್ತೆ, ಚರ್ಮದ ಬಣ್ಣ ಬೇರೆ ಇರುತ್ತೆ, ಒಂದು ಕೂದಲಿನ ಬಣ್ಣ ಬೇರೆ ಇರುತ್ತಲ್ಲ, ಅದೇ ರೀತಿ ಎಲ್ಲರ ಬಾಯಲ್ಲೂ ಹಲ್ಲುಗಳ ಒಂದು ಆಕಾರ ಕೂಡ ಬೇರೆ ಬೇರೆ
1: ಇರುತ್ತಲ್ಲ,
0: ಬೇರೆ ಬೇರೆ ಇರುತ್ತೆ.
1: ಸೊ ಈ ಹಲ್ಲಿನ ಆಕಾರ ಅದು ಒಂಥರ ಈಗ ಫಿಂಗರ್ ಪ್ರಿಂಟ್ ಸಮ ಆದಂಗ ಐತಿ ಈಗ.
0: ಹೌದು.
1: ಅದಕ್ಕಾಗಿ ಕೆಲವು ಪರೀಕ್ಷೆಗಳನ್ನ ಎಲ್ಲ ಮಾಡುವಾಗ ನಿಮ್ಮ ಪ್ರಾಮುಖ್ಯತೆ ಏನು ಅಲ್ಲಿ?
0: ಈಗ ಒಂದು ವಿಭಾಗನೂ ಇದೆ, ಫೋರೆನ್ಸಿಕ್ ಒಡೆಂಟಾಲಜಿ ಅಂತ. ಈ ಒಂದು ಫೋರೆನ್ಸಿಕ್ ಒಡೆಂಟಾಲಜಿಯಲ್ಲಿ ಯಾವ ರೀತಿ ಅಂತಂದ್ರೆ, ಈಗ ಸಪೋಸ್ ಯಾರಾದ್ರೂ ರೇಪ್ ವಿಕ್ಟಿಮ್ಸ್ ಇರ್ತಾರಂತಂದ್ರೆ ಅವರ ಒಂದು ಮೈಯಲ್ಲಿ ಬೈಟ್ ಮಾರ್ಕ್ಸ್ ಇರುತ್ತೆ, ಅಕ್ಯೂಸ್ಡ್ ಇರುತ್ತಾರೆ, ಅವರೊಂದು ಬೈಟ್ ಮಾರ್ಕ್ಸ್ ಅದು ಇರುತ್ತೆ. ಆ ಬೈಟ್ ಮಾರ್ಕ್ಸ್ ಅನ್ನ ನಾವು ಫೋಟೋ ತಗೊಂಡು ಅದನ್ನ ಮತ್ತೆ ಕಂಪ್ಯೂಟರ್ ನಲ್ಲಿ ಹಾಕಿ ಅದನ್ನ ಯಾರು ಅಕ್ಯೂಸ್ಡ್ ಇರ್ತಾರೆ ಅವ್ರದೊಂದು ಅಚ್ಚೆ ತಗೊಂತೀವಿ ನಾವು. ಸೊ ಆ ಅಚ್ಚೆನ ಅದನ್ನೊಂದು ಮಾಡೆಲ್ ಆಗಿ ಪರಿವರ್ತಿಸಿ ಆ ಫೋಟೋನ ಮತ್ತೆ ಆ ಅಚ್ಚೆನ ಎರಡು ಕಂಪೇರ್ ಮಾಡಿ ಇಷ್ಟು ಪರ್ಸೆಂಟ್ ಮ್ಯಾಚ್ ಆಗ್ತಿದೆ, ಆ ಪರ್ಸೆಂಟೇಜ್ ವೈಸ್ ಪ್ರಕಾರ ಇವರೇ ಮಾಡಿರ್ಬೋದು ಅಂತ ಒಂದು ತೀರ್ಮಾನಕ್ಕೂ ಬರ್ಬೋದು ನಾವು.
1: ಓಕೆ ಓಕೆ. ಸೊ ಬಹಳ ಪ್ರಮುಖವಾದಂತದ್ದ ಒಂದು ಫೋರೆನ್ಸಿಕ್ ನಲ್ಲಿ ತುಂಬಾ ಒಂದು ಉತ್ತಮವಾದಂತಹ ಸಲಹೆ ನಿಮ್ಮಿಂದ ಗುಣ ಬರುತ್ತೆ, ಬಹಳ ಪ್ರಮುಖ ಪಾತ್ರ ವಹಿಸ್ತೀರಿ ನೀವು ಅಂತ ಹೇಳಿ. ಮತ್ತೆ ಏನು ತಪ್ಪು ಕಲ್ಪನೆಗಳು ಈ ವಿಚಾರವಾಗಿ ನಾವು ಚರ್ಚೆ ಮಾಡಬಹುದು?
0: ಮತ್ತು ಇನ್ನೊಂದು ವಿಭಾಗ ಬರುತ್ತೆ, ಚಿಕ್ಕ ಮಕ್ಕಳ ಒಂದು ಚಿಕಿತ್ಸೆ ವಿಭಾಗ, ಅದು ಪೀಡೋಡಾಂಟಿಕ್ಸ್ ಅಂತ ನಾವು ಕರಿತೇವೆ. ಇಲ್ಲಿ ಮಕ್ಕಳಿಗೆ ಬ್ಲೇಮ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಅವರು ಚಿಕ್ಕವರು, ಅವರಿಗೆ ಹೆಲ್ತ್ ಆಗಿರ್ಲಿ ಹೆಲ್ತ್ ಕಾನ್ಶಿಯಸ್ ಆಗಿರ್ಲಿ ಅವರಷ್ಟು ಇರಲ್ಲ. ಸೊ ನಾವು ಇಲ್ಲಿ ಯಾರಿಗಾದ್ರೂ ನಿಜವಾಗ್ಲೂ ನಾವು ಜ್ಞಾನವಂತ ಕೊಡಬೇಕಂತಂದ್ರೆ ಅದು ಮಕ್ಕಳಿನ ಪೋಷಕರಿಗೆ. ಆದ್ರೆ ಮಕ್ಕಳಿನ ಪೋಷಕರು ಯಾವ ರೀತಿ ಅವ್ರದ್ದು ಒಂದು ಮೆಂಟಾಲಿಟಿ ಇದೆ ಅಂತಂದ್ರೆ, ಮಾನಸಿಕತೆ ಇದೆ ಅಂತಂದ್ರೆ, ಯಾವಾಗ ತಮ್ಮ ಮಕ್ಕಳಲ್ಲಿ ಹಾಲು ಹಲ್ಲುಗಳು ಹುಳು ಕಿಡಿದಿರ್ತಾವ, ಹಾಲು ಹಲ್ಲುಗಳು ಕೆಟ್ಟಿರ್ತಾವ, ಅವರ ಒಂದು ಥಿಂಕಿಂಗ್ ಸ್ಟೈಲ್ ಹೆಂಗಿರುತ್ತೆ ಅಂದ್ರೆ, ಹೇಗಿದ್ರು ಇದು ಹಾಲು
1: ಬೀಳುತ್ತೆ
0: ಆಮೇಲೆ ಶಾಶ್ವತ ಬಂದ ಬರುತ್ತೆ, ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಲ್ಲ, ಈಗ ಹಾಲಲ್ಲಿ ಹೋದ್ರೆ ಹೋಯ್ತು. ಬಟ್ ಆ ಮಗು ಏನು ಅನ್ಬಿಸಿದ್ ಅವ್ರಿಗೆ ಗೊತ್ತದು ಮೊದಲೇದು. ಆಮೇಲೆ ಹಾಲು ಹಲ್ಲು ಈ ರೀತಿ ಕೆಟ್ಟದಾದ ನಂತರ ಅದೇ ಹಲ್ಲಿನ ಒಂದು ಇನ್ಫೆಕ್ಷನ್ ಒಸಡಿಗೆ ಹೋಗುತ್ತೆ, ಅದೇ ಒಸಡಿನ ಬುಡಭಾಗದಲ್ಲಿ ಶಾಶ್ವತ ಹಲ್ಲು ಕೂಡ
1: ಇರುತ್ತೆ, ಅದು ಕೆಡಬಹುದು, ಅದಕ್ಕೆ ಹಾನಿ ಆಗ್ಬಹುದು ಅಂತ ಚಿಕಿತ್ಸೆ ಕೊಡ್ಲೇಬೇಕಾಗತ್ತೆ. ಅದು ಬೀಳುತ್ತೆ ಬಿಡು ಅಂತ ಅನ್ನೋಂಗಿಲ್ಲ, ಆ ಪಾಪ ಮಗು ಹೇಳಕ್ ಆಗ್ತಿರಂಗಿಲ್ಲ, ನೋವೊಂದು ಅಂತಿರ್ತದೆ, ಏ ಇರ್ಲಿ ಬಿಡು ಸುಮ್ಮನಿರು ಅದ ಸರಿಯಾಗತ್ತೆ ಬಿಡು, ಇನ್ನೊಂದು ಹಲ್ಲು ಬರ್ತಾ ಇದೆ ಹಂಗೇನಿಲ್ಲ ಸರಿಯಾಗತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಸೊ ಚಿಕಿತ್ಸೆ ಅಗತ್ಯ ಇದೆ, ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಹಾಲುಗಲ್ಲಾದ್ರೂ ಚಿಂತೆ ಇಲ್ಲ, ನೋಡ್ಬೇಕಾಗತ್ತೆ. ಹಾಲುಗಳಂದ್ರೆ ತೀರಾ ಹಾಲುಗಳಂತಲ್ಲ, ಸ್ವಲ್ಪ

0: ಈ ಒಂದು 5-6 ವರ್ಷ 4 ವರ್ಷ 5 ವರ್ಷದ ಮಕ್ಕಳಿಗೆ ಏನಾರ ಒಂದು ಸಮಸ್ಯೆ ಇದ್ದಾಗಲೂ ಕೂಡ ನೋಡ್ಬೇಕಾಗತ್ತೆ ಅಂತ. ಈಗ ಬಹಳ ಪ್ರಮುಖವಾಗಿ ಈ ಕಿವಿಯಿಂದ ಹುಳ ಬಂತು, ಹಲ್ಲೊಳಗೆ ಹುಳ ಇದ್ದಿದ್ದಕ್ಕೆ ಕಿವಿಯಿಂದ ತೆಗೆದ್ರು ಅಂತಂತೇಳಿ, ಅದೊಂಥರ ಅದೇನು ಮೂಢನಂಬಿಕೆ ಅನ್ಬೇಕು. ಆ ಜನ ಅದನ್ನು ಕೂಡ ಇನ್ನೂವರೆಗೂ ನಂಬಿಕೊಂಡು ಬೇರೆ ಬೇರೆ ಕೆಲವೊಂದು ಈ ನಾಟಿ ಔಷಧಿ ಎಲ್ಲ ಇದ್ದವ್ರ ಕಡೆ ಹೋಗ್ತಾರಲ್ಲ ಸರ್.
1: ಮುಖ್ಯವಾಗಿ ಈಗ ನೀವು ಹೇಳಿರುವಂತಹ ಇದೊಂದು ಸಮಸ್ಯೆ ಏನಿದೆ, ಇದನ್ನ ಸಮಸ್ಯೆದು ಹುಳುಕು ಹಲ್ಲು ವಿಭಾಗದ ಅಂಡರ್ ಬರುತ್ತೆ ಸಮಸ್ಯೆ. ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ ಹಲ್ಲಿನ ಒಂದು ಒಳಾಂಗಣ ರಚನೆ, ಅದ್ರ ಜೊತೆ ಡೀಲ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಇದು, ಅದಕ್ಕೆ ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಹಲ್ಲಿನ ಒಂದು ನೀವು ಪದರ ಅಥವಾ ಭಾಗಗಳನ್ನ ನೋಡ್ಕೊಂತ ಹೋದ್ರೆ ಮೊದಲು ನಿಮಗೆ ಕಣ್ಣಿ ಕಾಣುವಂತಹ ಒಂದು ಭಾಗ ಅದಕ್ಕೆ ಎನಾಮಲ್ ಅಂತ ನಾವು ಕರಿತೀವಿ. ಅದರ ತಳಗಡೆ ಒಂದು ಡೆಂಟಿನ್ ಅಂತ ಒಂದು ಪದರ ಬರುತ್ತೆ, ಅದರ ತಳಗಡೆ ಸೂಕ್ಷ್ಮನಾಳಗಳ ಒಂದು ಗುಂಪು ಇರುತ್ತೆ, ಅದನ್ನ ನಾವು ಪಲ್ಪ್ ಅಂತ ಕರಿತೀವಿ. ನಿಜವಾಗ್ಲೂ ಹಲ್ಲಿಗೆ ಒಂದು ಸೆನ್ಸ್ ಅಂತ ಬರುದು ಅದೇ ಒಂದು ಸೂಕ್ಷ್ಮನಾಳದ ಗುಂಪಿನಿಂದ. ಯಾವಾಗ ಡೆಂಟಲ್ ಕಿರೀಸ್ ಅಥವಾ ಹಲ್ಲಿನ ಹುಳುಕು ಏನಿದೆ ಅದು ಎನಾಮಲ್ ಮತ್ತು ಡೆಂಟಿನ್ ಅನ್ನ ದಾಟಿ ಯಾವಾಗ ಪಲ್ಪಿಗೆ ತಲುಪುತ್ತಲ್ಲ ಅವಾಗ ನಿಮ್ಗೆ ನೋವು ಬರ್ಲಿಕ್ಕೆ ಶುರು ಆಗುತ್ತೆ.
0: ಓಕೆ, ಅಲ್ಲಿ ಏನ್ ಯಾವ ಕಾರಣಕ್ಕಾಗಿ ನೋವು ಬರುತ್ತೆ? ಅಲ್ಲಿ ಏನ್ ಹುಳ ಇರ್ತಾವ?
1: ಅಲ್ಲಿ ಹುಳ ಇರ್ತಾವೆ ಇಲ್ಲಂತ ನಂಗಿಲ್ಲ, ಬಟ್ ಅವು ಎಲ್ಲವೂ ಸೂಕ್ಷ್ಮದರ್ಶಕ, ಮೈಕ್ರೋಸ್ಕೋಪಿಕ್.
0: ಮೈಕ್ರೋಸ್ಕೋಪಿಕ್ ನಲ್ಲಿ ಕಂಡ್ರೆ ಮಾತ್ರ ಕಾಣುವಂತ ಹುಳ.
1: ಹೌದು,
0: ಓಕೆ.
1: ಈಗ ನಿಮಗದು ಕನ್ನಡಿಯಲ್ಲಿ ನಿಮ್ಮ ಹಲ್ಲುಗಳನ್ನ ನೀವು ನೋಡಿಕೊಂಡಾಗ ಅದು ನಿಮಗೆ ಕಪ್ಪಾಗಿ ಕಾಣಬಹುದು, ಬಟ್ ಅದು ಕಪ್ಪಾಗಿ ಕಾಣುವುದು ಅದು ಮಿನರಲೈಸ್ಡ್ ಹಲ್ಲಿದ್ದು ಅದು ಹುಳದಿಂದ ಆಗಿರುವಂತಹ ಅದೊಂದು ಹಲ್ಲಿನ ಭಾಗ, ಅದು ಹೊರತಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಹುಳುಗಳು ಕಾಣ್ತಿರಲ್ಲ.
0: ಹುಳ ಅಲ್ಲದು ಅಂತ ಅರ್ಥ.
1: ನಾನು ಯಾವಾಗ ನನ್ನ ಪದವಿ ಓದುವಾಗ ನಾನು ಧಾರವಾಡದಲ್ಲಿದ್ದೆ, ಧಾರವಾಡದಿಂದ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇತ್ತು. ಅಲ್ಲಿ ನನಗೆ ಆ ಗ್ರಾಮದ ಬಗ್ಗೆ ಗೊತ್ತಿರಲಿಲ್ಲ, ಆದ್ರೂ ಕೂಡ ಅಲ್ಲಿ ಹೋಗಿರುವಂತಹ ಕೆಲವೊಂದು ರೋಗಿಗಳು ನನ್ನ ಬಳಿ ಬರ್ತಿದ್ರು. ನಾನು ನನ್ನ ರೋಗಿಗಳಿಗೆ ಕೇಳ್ತಿದ್ದೆ, ಅಲ್ಲಿ ಮೊದಲು ನೀವು ನಮ್ಮ ಕಡೆ ಅದಕ್ಕೆ ಬರಲಿಲ್ಲ, ಆ ಗ್ರಾಮವನ್ನು ಅದಕ್ಕೆ ನೀವು ಪ್ರಿಫರ್ ಮಾಡಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಅಂತ
0: ಹೇಳಿದ್ರಿ.
1: ಅವ್ರೇನಂತಂದ್ರು, ಇಲ್ಲಿ ನೀವು ಬಂದಂತರ ನೀವು ಇಂಜೆಕ್ಷನ್ ತೋರಿಸ್ತೀರಿ, ಇಂಜೆಕ್ಷನ್ ಕೊಡಬಹುದು, ಇಂಥವೆಲ್ಲ ನಮಗೆ ತಪ್ಪು ಕಲ್ಪನೆಗಳದಾವ, ಇದೇ ಒಂದು ತಪ್ಪು ಕಲ್ಪನೆಗಳಿಂದ ನಾವು ಅಲ್ಲಿ ಹೋದ್ವಿ ಅಂತ ಅವ್ರು ಹಿಂಗ್ ಹೇಳ್ತಾರೆ. ಅಲ್ಲಿ ಹೋದ ನಂತರ ನೀವು ಏನ್ ಮಾಡಿಸ್ಕೊಂಡ್ರಿ, ಎಂತ ರೀತಿಯ ಚಿಕಿತ್ಸೆ ಕೊಟ್ಟರು ಅಂತ ಕೇಳಿದ್ಕೊಳ್ಳೆ. ಯಾವುದೋ ಒಂದು ಹಸಿರು ಬಣ್ಣದ ಒಂದು ಲೀಫ್ ಯಾವ್ದೋ ತಗೊಂತಾರೆ, ಎಲೆಯನ್ನು ತಗೊಂತಾರೆ. ತಗೊಂಡಾದ ನಂತರ ಅದನ್ನ ಅರದು ಅದರ ರಸ ತೆಗಿತಾರ ಅವರು. ರಸ ತೆಗೆದು ಕಿವಿಯಲ್ಲಿ ಹಾಕ್ತಾರೆ, ಅದನ್ನ ಕಿವಿಯಲ್ಲಿ ಹಾಕಿ 40 ನಿಮಿಷ ಹಾಗೆ ಅಲ್ಲಿ ಮಲಗ್ಲಿಕ್ಕೆ ಹೇಳ್ತಾರ ಅವರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ ನಂತರ ಅವ್ರಿಗೆ ಎಬ್ಬಿಸಿಕೊಂಡು ಕಿವಿಯಿಂದ ಒಂದ್ ಸ್ವಲ್ಪ ಏನೋ ಹಿಂಗ್ ಒಂದ್ ಸ್ವಲ್ಪ ಹಿಂಗ್ ಬಟ್ ಹಾಕಿದಂಗ್ ಮಾಡಿ ಹುಳುಗಳನ್ನ ತೋರಿಸ್ತಾರ. ಇವ ನೋಡ್ರಿ ನಿಮ್ ಹುಳುಗಳಂತ, ಲೈಕ್ ಲಿಟ್ರಲಿ ಅವು ಒಂಥರ ಹಿಂಗ ಜರ್ಮ್ಸ್ ಇದ್ದಂಗ ಇರ್ತಾವ್ರಿ.
0: ದೊಡ್ಡ
1: ಹಿಂಗ್ ಜರ್ಮ್ಸ್ ಅವೆಲ್ಲ ಹಿಂಗ್ ಮೂವ್ ಆಗ್ತಿರ್ತಾವ. ಬಟ್ ನಾವು ಈಗ ಭಾರತದಲ್ಲಿ ಹೇಗಿದೆ ಅಂತಂದ್ರೆ, ಒಂದ್ ಸ್ವಲ್ಪ ಜನರು ಏನೇ ಹೇಳಿದ್ರು ನಂಬಲಿಕ್ಕೆ ಶುರು ಮಾಡ್ತಾರೆ. ಅದೊಂದು
0: ಹುಳ ತೆಗೆದ್ರು
1: ಅಂತ. ಇಲ್ಲಿ ಮುಖ್ಯವಾಗಿ ನಾವು ಹುಳ ಅಂತಂದ ಕೂಡ ನಾವೇನು ಇಮ್ಯಾಜಿನ್ ಮಾಡ್ತೀವಿ ಅಂತಂದ್ರೆ ಒಂದು ಕಣ್ಣಿಗೆ ಕಾಣುವಂತ ಹುಳುಗಳಂತ
0: ಹುಳ ಅಂದ್ಕೊಂಡಿರ್ತೀವಿ. ಬಟ್ ನೀವು ಹೇಳೋದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣುವಂತ
1: ಹುಳುಗಳು, ಅವೆಲ್ಲ ಮೈಕ್ರೋಸ್ಕೋಪಿಕ್ ಎಕ್ಸಾಮ್ಸ್. ಇಂತ ಒಂದು ಸಂದರ್ಭದಲ್ಲಿ ಅವ್ರು ಹುಳ ತೋರಿಸಿದ ಕೂಡ ಹುಳ ಬಂದ್ಬಿಟ್ಟು ಬಾಯಿ ಅಂತ ಹೊರಗಿಂತ ಬಂದ್ಬಿಟ್ಟು
0: ಆವಾಗ ಈಗ ಆರಾಮಾಯ್ತು ನನಗೆ ಅಂತ ಹೇಳಿ ಏನಾರ ಅಂದ್ರೆ ಏನ್ ಕಾರಣ, ಯಾವ ದೃಷ್ಟಿಯಿಂದ ಅವ್ರು ಆರಾಮಾಗಿರ್ತಾರೆ? ಹಂಗಾರೆ
1: ಅದು ಪ್ಲಸಿಬೋ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಪ್ಲಸಿಬೋ ಎಫೆಕ್ಟ್ ಅಂತಂದ್ರೆ, ಸಪೋಸ್ ಕೆಲವೊಬ್ರು ಮಾನಸಿಕವಾಗಿ ರೋಗಿಗಳು ಹೆಂಗಿರ್ತಾರಂತಂದ್ರೆ ಅವ್ರಿಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಆಗಿದೆ ಅಂತ ನಮ್ಮ ಕಡೆ ಬರ್ತಿರ್ತಾರೆ. ಅವರಿಗೆ ನಾವು ಒತ್ತಾಯ ಪೂರ್ವಕವಾಗಿ ನಿಮಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಕನ್ವಿನ್ಸ್
0: ಮಾಡ್ಕೊಂಡು ಮಾತುಗಳಲ್ಲ.
1: ಸೊ ಅವಾಗ ಏನೋ ನಂಗೆ ತಲೆ ನೋವಿಸ್ತಿದೆ ಅಂತ ಏನೋ ಬರ್ತಾರೆ, ನನಗೆ ಹೀಗಾಗ್ತಿದೆ ಅಂತ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಸಮಸ್ಯೆ ಇಲ್ಲ ಅಂತಂದ್ರು ನಾವು ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದು ಪ್ಲಸಿಬೋ ಎಫೆಕ್ಟ್ ಅಂತ ಕ್ರಿಯೇಟ್ ಮಾಡುತ್ತೆ. ಆ ಪೇಷಂಟ್ ಒಳಗೆ ಯಾವ ರೀತಿಯ ಒಂದು ಭಾವನೆ ಬರ್ತಂದ್ರೆ, ನಾನು ಗುಳಿಗೆನ ತಗೊಂತಿದ್ದೀನಿ, ನಾನು ಡಾಕ್ಟರ್ ಬಳಿ ಹೋಗಿದ್ದೀನಿ ಅಂದ್ರೆ ನಾನು ಆರಾಮಾಗ್ತೀನಿ ಅದ್ರಿಂದ.
0: ಅಷ್ಟೇ, ಹೌದೌದು. ಈಗ ಎಷ್ಟೋ ಸಲ ವೈದ್ಯರ ಕಡೆ ಹೋಗ್ತಿದ್ದಂಗೆ ಆರಾಮಾಗ್ಬಿಡ್ತಾರೆ ಕೆಲವರು, ಇನ್ನೇನಪ್ಪ ಸುಮ್ ಸುಮ್ನೆ ಇಂಜೆಕ್ಷನ್ ಮಾಡಿಸಿದಂಗೆ ಅಂತ ಅಲ್ಲಿ ಹೋದ್ಮೇಲೆ ನಾನು ಭಾರಿ ಆರಾಮಿದ್ದೆ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಒಂದು ಭಾವನೆ ಇರುತ್ತೆ. ಮತ್ತೆ ಈಗ ಹಳ್ಳಿ ಕಡೆಯವರೆಲ್ಲ ಒಂದು ಸಣ್ಣ ಪೇಟೆಗೆ ಹೋಗಿ ವೈದ್ಯರ ಕಡೆ ತೋರಿಸಿ ಬರುವಾಗ ಅಲ್ಲಿ ಇಡ್ಲಿ ಸಾಂಬಾರು ತಿಂದು ಬರ್ತಾರೆ. ಬರುವಾಗ ಹೋಗುವಾಗ ಏನು ತಿನ್ನಕ್ಕಾಗ್ತಿರಂಗಿಲ್ಲ, ನಡೆಯಕ್ಕಾಗ್ತಿರಂಗಿಲ್ಲ. ಅಷ್ಟು ಒಂದು ಕೂಡಲೇ ಕೆಲವು ನೋವು ನಿವಾರಕ ಔಷಧಿಗಳಿಗೂ ಕೂಡ ಅಲ್ಲಿ ಬಳಕೆ ಆಗಿರ್ತವೆ, ಅದನ್ನಂತೂ ಹೇಳ್ಬೋದು. ಹೀಗೆ ಅನೇಕ ತಪ್ಪು ಕಲ್ಪನೆಗಳು ಇವೆ ಅಥವಾ ತಪ್ಪು ಅಭಿಪ್ರಾಯಗಳು ಅಥವಾ ಯಾರೋ ಏನೋ ಸಲಹೆ ಕೊಟ್ಟರು ಅಂಥೇಳಿ ಇರುತ್ತೆ. ಇನ್ನು ಏನಾದರೂ ಬಹಳ ಪ್ರಮುಖವಾಗಿ ನಮ್ಮ ಕೇಳುಗರಿಗೆ ಉಪಯೋಗ ಆಗುವಂಥದ್ದು ಇದೆಯಾ ಸರ್, ಮತ್ತು ತಪ್ಪು ಕಲ್ಪನೆಗಳಲ್ಲಿ?
1: ಮುಖ್ಯವಾಗಿ ತಪ್ಪು ಕಲ್ಪನೆಗಳು ಅಥವಾ ಮೌಢ್ಯತೆಗಳ ವಿಚಾರವಾಗಿ ಇದನ್ನು ನಾನು ಹೇಳಬೇಕಂದ್ರೆ, ಇದನ್ನು ಬದಿಗಿಟ್ಟು ಭಾರತೀಯರು, ಬಹುಸಂಖ್ಯಾತ ಭಾರತೀಯರು ಏನು ಮಾಡ್ತಾರಂತಂದ್ರೆ, ಯಾವುದೇ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ 3 ಅಂಶಗಳನ್ನು ಅವ್ರು ತಲೆಯಲ್ಲಿಟ್ಟುಕೊಂತಾರೆ. ಆ ಚಿಕಿತ್ಸೆ ನೋವುರಹಿತವಾಗಿರಬೇಕು, ಆ ಚಿಕಿತ್ಸೆ ಶೀಘ್ರವಾಗಬೇಕು, ಮತ್ತು ಅತಿ ಅಗ್ಗದ ಬೆಲೆಯಲ್ಲಿ ಆಗಬೇಕು.
0: ಅಗ್ಗದ ಬೆಲೆಯಲ್ಲಿ ಆಗಬೇಕು.
1: ಇವು ಮೂರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಟ್ರೀಟ್ಮೆಂಟ್, ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ಹೋಗ್ತಾರೆ ಅವರು.
0: ಅದೇ ಒಂದು 2 ರೂಪಾಯಿನೋ ಒಂದು ಉದ್ದಿನಗಡ್ಡೆ ಇಟ್ಟರು ಕೂಡ ನಮ್ಮ ಹುಳ ತೆಗೆದುಬಿಟ್ರು ಯಾರೋ ಒಬ್ಬರು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಹಂಗೆ ಯಾರು ಇರಲ್ಲ, ಅದು ಮುಂದೆ ಯಾವ್ದಾದ ರೂಪದಲ್ಲಿ ಅವರು ನಿಮ್ ಕಡೆಯಿಂದ ಹಣ ಕಿತ್ತಿರ್ತಾರೆ.
1: ಬಟ್ ಕೆಲವೊಬ್ರು ವಾದ ಮಾಡೋರಿರ್ತಾರೆ, ನಾವು ಅವ್ರ ಕಡೆ ಹೋಗಿದೀವಲ್ಲ, ಅವ್ರು ನಮ್ ಹುಳ ತೆಗೆದ್ರು ಹಲ್ ಒಳಗಿಂತ ಹಾಗೆ ಹೀಗೆ ಅಂತ. ಓಕೆ ಫೈನ್, ನಿಮಗೆ ಪ್ಲಸಿಬೋ ಎಫೆಕ್ಟ್ ಆಗೈತಿ, ಫೈನ್. ಲಾಜಿಕಲಿ ಹೇಳಬೇಕಂತಂದ್ರೆ, ನಿಮ್ಗೆ ಏನಾದ್ರೂ ಗಾಯ ಆಯ್ತು, ನೀವು ಹೋಗು ಮುಂದ ಗಾಯ ಆಗ್ತದೆ, ಗಾಯ ಆದ ನಂತರ ಅದು ನೀವು ಬಿದ್ದ ನಂತರ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ರಕ್ತ ಬರಕ್ ಸ್ಟಾರ್ಟ್ ಆದ್ರೆ ನೀವು ಡಾಕ್ಟರ್ ಬಳಿ ಹೋಗಿ ಇಲ್ಲಿ ಸುತ್ತಮುತ್ತ

0: ಅನಸ್ತೇಶ ತಗೊಂತೀರ ನೋವಾಗಬಾರ ಅಂತ ಇಲ್ಲ, ಅದಕ್ಕೆ ನೀವು ಬ್ಯಾಂಡೇಜ್ ಕಟ್ಕೊಂತೀರ ನೀವು
1: ಅಷ್ಟೇ.
0: ಅದೇ ರೀತಿ ಆಯ್ತು, ನಿಮ್ ಬಾಯಿ ಒಳಗಿಂತ ಹಳ್ಳಿ ಒಳಗಿಂತ ಹುಳ ತೆಗದ್ರಿ ಈಗ, ಬಟ್ ಹುಳ ಮಾಡಿರುವಂತ ಕ್ಯಾವಿಟಿ ಏನಿದೆ ಅದನ್ನ ತುಂಬವರು?
1: ಸರಿ, ಅದು ಮಾಡಿದಂತ ಅನಾಹುತ ಅದು ತೆಗೆ ತುಂಬಬೇಕಲ್ಲ.
0: ಇಲ್ಲಾಂದ್ರೆ ಅಲ್ಲಿ ಫುಡ್ ಲಾಜ್ಮೆಂಟ್ ಆಗುತ್ತೆ, ಮತ್ತೆ ಸಿಕ್ಕೊಳ್ಳೋದು
1: ಆಗತ್ತಲ್ಲ. ಸಾಮಾನ್ಯ ಒಂದ್ಸಲ ಹಲ್ಲು ನೋವು ಅಂತಂದ್ ಹೇಳೋರು ನನಗೆ ಮುಂದೆ ಹಲ್ಲು ನೋವು ಬರಲಿಲ್ಲ ಅಂತ ಹೇಳಂಗಿಲ್ಲ. ಅದು ಏನೋ ನೀವು ಕೆಲವು ಗುಳಿಗೆ ಕೊಟ್ಟಿರ್ತೀರಿ, ಹುಳ ಸಾಯುವಂತಹ ಕೆಲವು ಮೆಡಿಸಿನ್ಸ್ ಇರ್ತವೆ, ಅದರಿಂದನೂ ಕೂಡ ಆರಾಮಾಗಿರ್ತದೆ. ಎಷ್ಟೋ ಸಲ ಕೆಲವು ಈ ಸಾಂಪ್ರದಾಯಿಕ ಭಾವನೆಗಳು ಹೆಂಗಿರ್ತಾವಂದರೆ, ನಾನು ಈ ದೇವರಿಗೆ ಹೋದೆ, ಅಲ್ಲಿ ಎಲ್ಲೋ ಒಂದು ಕಡೆ ನಾನು ಬಲಿ ಕೊಟ್ಟೆ, ಅಲ್ಲಿ ಎಲ್ಲೋ ಪೂಜೆ ಮಾಡಿದೆ, ಅದಕ್ಕೆ ಆರಾಮಾಯಿತು ಅಂತಂತ ಹೇಳಿ ಹೇಳೋದು ನಿಜ ಹೌದು. ಬಟ್ ಅದೇ ಸಮಯದಲ್ಲಿ ಅವರು ಏನಾದರೂ ಒಂದು

0: ಮಾಡ್ತಾರೆ. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ ನಮ್ಮ ದಂತದ ವಿಷಯದಲ್ಲಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಕೇಳುಗರು ಅಥವಾ ನಮ್ಮ ಈ ಕಾರ್ಯಕ್ರಮ ಕೇಳಿದ್ರು ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಇಟ್ಕೋಬೇಕು, ವೈದ್ಯರ ಬಳಿ ಹೋಗದೇ ನಿಮ್ಗೆ ಯಾವತ್ತೂ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ.
1: ನೋಡಿ, ದೈವದ ಮೇಲೆ ನಂಬಿಕೆ ಇರಬೇಕು, ಅದನ್ನು ನಾನು ಇರಬಾರ್ದಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲರಿಗೂ ಭಾವನಾತ್ಮಕವಾಗಿ ಅಂಟುಕೊಂಡಿರ್ತಾರೆ ದೈವದ ಪ್ರಕಾರ. ಬಟ್ ಹಂಗಂತ ನೀವು ಚಿಕಿತ್ಸೆನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬಾರ್ದು,
0: ಮಾಡೋಂಗಿಲ್ಲ. ಜೊತೆ ಜೊತೆಗೆ ಹೋಗಬೇಕು ಅಂತ, ನಮ್ಮ ಭಾವನೆಗಳು ಮತ್ತು ನಮ್ಮ ಆಚರಣೆಗಳು ಎರಡೂ ಒಂದೇ ಆಗಬೇಕು. ಆದಷ್ಟು ಅದು ಎಲ್ಲರೂ ಒಪ್ಪುವಂತಹ ಆಚರಣೆಯನ್ನು ಮಾಡಬೇಕು ನಾವು. ತುಂಬ ಧನ್ಯವಾದಗಳು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೇ. ತಾವು ದಂತ ಚಿಕಿತ್ಸೆ ವಿಷಯವಾಗಿ ಜನರಲ್ಲಿದ್ದಂಥ ಏನೇನು ತಪ್ಪು ಕಲ್ಪನೆಗಳು ಅಂತ ಹೇಳೋಣ ಸದ್ಯಕ್ಕೆ, ಅದು ಏನೋ ಒಂದು ತಪ್ಪು ವಿಚಾರ ಇರ್ತದೆ, ತಪ್ಪು ನಿರ್ಧಾರಗಳು ಇರ್ತವೆ, ತಪ್ಪು ಸಲಹೆಗಳನ್ನು ಅನುಸರಿಸ್ಬಿಡ್ತಾರೆ, ಏನೇನೋ ಆಗ್ತಿರ್ತದೆ. ಅದಕ್ಕೆ ಅದನ್ನೆಲ್ಲ ಮಾಡಬಾರ್ದು. ಈ ಆಧುನಿಕ ಯುಗದಲ್ಲಿ ಇಷ್ಟೆಲ್ಲ ನಾವು ಓದಿಯೂ ತಿಳಿದೂ ಕೂಡ ಸಾಕಷ್ಟು ವೈದ್ಯಕೀಯ ಅಭಿವೃದ್ಧಿ ಆಗಿಯೂ ಕೂಡ ನಾವು ಇದನ್ನು ನಂಬಬಾರ್ದು ಅಂತಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
2: ನಮಸ್ಕಾರ ಸರ್.

ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ಇದುವರೆಗೂ ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಬಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರ ವಂದೇ ಮಾತರಂ ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
1: ಈ ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೂ ರಾಷ್ಟ್ರ ಧ್ವಜ ರಾರಾಜಿಸಲಿ.
0: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರ ಧ್ವಜ, ನಮ್ಮ ಹೆಮ್ಮೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
4: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ

ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಗಳು ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತನ ನೆರವಿಗೆ ಬರಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು 2016-17 ಸಾಲಿನಿಂದ ಜಾರಿಗೆ ತಂದಿದೆ. ಈ ಯೋಜನೆಯು ಒಂದು ರಾಷ್ಟ್ರ ಒಂದು ಬೆಳೆ ಒಂದು ಪ್ರೀಮಿಯಂ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭಾರತದ ರೈತರಿಗೆ ಕೈಗೆಟುಕುವ ಬೆಳೆ ವಿಮೆಯನ್ನ ಒದಗಿಸುವ ಗುರಿಯನ್ನ ಇದು ಹೊಂದಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಗುರಿಯು ದೇಶದಲ್ಲಿ ಒಟ್ಟು ಬಿತ್ತನೆ ಪ್ರದೇಶವನ್ನ ಒಳಗೊಳ್ಳುವ ಪ್ರಾಥಮಿಕ ಗಮನದೊಂದಿಗೆ ಭಾರತದಲ್ಲಿ ವಿಮೆಯನ್ನ ವಿಸ್ತರಿಸುವುದಾಗಿದೆ. PMFBY ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಗುರಿಯನ್ನ ಹೊಂದಿದೆ. ಬೆಳೆ ವೈಫಲ್ಯದಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡುವ ಮೂಲಕ ಇದು ರೈತರ ಆದಾಯವನ್ನ ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯಡಿ ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪಗಳಾದ ಪ್ರವಾಹ, ಆಲಿಕಲ್ಲು ಮಳೆ, ಭೂಕುಸಿತ ಇವುಗಳಿಂದ ಬೆಳೆ ನಷ್ಟವಾದರೆ ವೈಯಕ್ತಿಕವಾಗಿ ಬೆಳೆ ನಷ್ಟ ನಿರ್ಧರಣೆ ಮಾಡುವುದು ಹಾಗೂ ಇತರೆ ಹವಾಮಾನ ವೈಪರೀತ್ಯಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಕೀಟರೋಗ ಬಾಧೆ ಮುಂತಾದವುಗಳಿಂದ ಬೆಳೆ ನಷ್ಟ ಸಂಭವಿಸಿ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ ಇಳುವರಿ ಮಾಹಿತಿಯು ನಿಗದಿಪಡಿಸಲಾದ ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಇದ್ದರೆ ಇಳುವರಿಯ ಕೊರತೆಗೆ ಅನುಗುಣವಾಗಿ ಹಾಗೂ ಗ್ರಾಮ ಪಂಚಾಯಿತಿ ಅಥವಾ ಹೋಬಳಿ ಮಟ್ಟದಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಬೆಳೆ ವಿಮಾ ನಷ್ಟ ಪರಿಹಾರ ನೀಡುವ ಮೂಲಕ ಭದ್ರತೆ ಒದಗಿಸುವುದು ಈ ಬೆಳೆ ವಿಮೆಯ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ರೈತರಿಗೆ ಈ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವುದು ಐಚ್ಛಿಕವಾಗಿರುತ್ತದೆ. ಮುಂಗಾರು ಹಂಗಾಮಿನಲ್ಲಿ ಒಟ್ಟು 36 ನೀರಾವರಿ ಮತ್ತು ಮಳೆಯಾಶ್ರಿತದ ವಿವಿಧ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳು ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಅಧಿಸೂಚಿಸಲಾಗಿದೆ. ಮುಂಗಾರು ಬೆಳೆಗಳಿಗೆ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಬೆಳೆ ವಿಮೆಗೆ ನೋಂದಣಿ ಪ್ರಕ್ರಿಯೆ ಇರುತ್ತದೆ. ರೈತರು ಮುಂಗಾರು ಹಂಗಾಮಿನ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ವಿಮಾ ಮೊತ್ತದ 2% ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಮೊತ್ತದ 5% ವಿಮಾ ಕಂತನ್ನ ಪಾವತಿಸಬೇಕಾಗುತ್ತದೆ. ಈ ಯೋಜನೆಯ ವ್ಯಾಪ್ತಿಯನ್ನ ನೋಡೋದಾದ್ರೆ ತಡೆಗಟ್ಟಲಾದ ಬಿತ್ತನೆ ನಾಟಿ ಅಪಾಯ ಅಂದ್ರೆ ವಿಮಾ ಘಟಕದಲ್ಲಿ ಅಧಿಸೂಚಿತ ಬೆಳೆ ಪ್ರದೇಶದ 75% ಹೆಚ್ಚು ಭಾಗ ಬಿತ್ತನೆಯಾಗದೆ ಉಳಿದಿದ್ದರೆ ಅಥವಾ ಮಳೆಯ ಕೊರತೆ ಅಥವಾ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಿಂತಹ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಬಿತ್ತನೆ ಅವಧಿಯಲ್ಲಿ ಮೊಳಕೆಯೊಡೆಯುವಿಕೆ ವಿಫಲವಾದರೆ ರೈತರು ಬಿತ್ತನೆ ವೈಫಲ್ಯದ ಅಪಾಯವನ್ನ ತಡೆಗಟ್ಟಲು ಅರ್ಹರಾಗಿರುತ್ತಾರೆ. ಈ ವಿಮೆಯಡಿಯಲ್ಲಿ ವಿಮೆ ಮಾಡಲಾದ ರೈತರಿಗೆ ಒಟ್ಟು ಮೊತ್ತದ ಪಾವತಿಯು ವಿಮಾ ಮೊತ್ತದ 25% ಆಗಿರುತ್ತದೆ ಮತ್ತು ವಿಮಾ ರಕ್ಷಣೆಯನ್ನ ಕೊನೆಗೊಳಿಸಲಾಗುತ್ತದೆ. ಇನ್ನು ಮಧ್ಯ ಋತುವಿನ ಪ್ರತಿಕೂಲತೆ ಅಂದರೆ ಬೆಳೆ ಋತುವಿನಲ್ಲಿ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಾದ ಪ್ರವಾಹ, ದೀರ್ಘಕಾಲದ ಬರಗಾಲ ಮತ್ತು ತೀವ್ರ ಬರ ಇತ್ಯಾದಿಗಳ ಸಂದರ್ಭದಲ್ಲಿ ನಷ್ಟ. ಈ ಋತುವಿನಲ್ಲಿ ನಿರೀಕ್ಷಿತ ಇಳುವರಿ ಸಾಮಾನ್ಯ ಇಳುವರಿಯ 50% ಕಡಿಮೆ ಇರುವ ಸಾಧ್ಯತೆ ಇದೆ. ಈ ವಿಮೆಯ ಅಡಿಯಲ್ಲಿ ವಿಮೆ ಮಾಡಿಸಿದ ರೈತರಿಗೆ ಪಾವತಿಯು ಸಂಭವನೀಯ ಕ್ಲೇಮ್ಗಳ 25% ಆಗಿರುತ್ತದೆ. ಇದು ಅಂತಿಮ ಕ್ಲೇಮ್ಗಳ ವಿರುದ್ಧ ಹೊಂದಾಣಿಕೆಗೆ ಒಳಪಟ್ಟಿರುತ್ತದೆ. ಇನ್ನು ಕೊಯ್ಲಿನ ನಂತರದ ನಷ್ಟಗಳು ಅಂದರೆ ಕೊಯ್ಲು ಮಾಡಿದ ನಂತರ ಕತ್ತರಿಸಿ ಹರಡಿದ ಅಥವಾ ಸಣ್ಣ ಕಟ್ಟುಗಳಲ್ಲಿ ಒಣಗಿಸಬೇಕಾದ ಬೆಳೆಗಳಿಗೆ ಆಲಿಕಲ್ಲು ಮಳೆ, ಚಂಡಮಾರುತ ಮಳೆ ಮತ್ತು ಅಕಾಲಿಕ ಮಳೆಯ ನಿರ್ದಿಷ್ಟ ಅಪಾಯಗಳ ವಿರುದ್ಧ ಕೊಯ್ಲು ಮಾಡಿದ ನಂತರ ಗರಿಷ್ಠ 2 ವಾರಗಳು ಅಂದರೆ 14 ದಿನಗಳ ಅವಧಿಯವರೆಗೆ ಮಾತ್ರ ವಿಮಾ ರಕ್ಷಣೆ ಲಭ್ಯವಿದೆ. ಇನ್ನು ಸ್ಥಳೀಯ ವಿಪತ್ತುಗಳು ಅಂದರೆ ಅಧಿಸೂಚಿತ ಪ್ರದೇಶದಲ್ಲಿನ ಪ್ರತ್ಯೇಕ ಜಮೀನುಗಳ ಮೇಲೆ ಪರಿಣಾಮ ಬೀರುವ ಮಿಂಚಿನಿಂದಾಗಿ ಆಲಿಕಲ್ಲು ಮಳೆ, ಭೂಕುಸಿತ, ಪ್ರವಾಹ, ಮೋಡ ಸಿಡಿಲು ಮತ್ತು ನೈಸರ್ಗಿಕ ಬೆಂಕಿಯಂತಹ ಗುರುತಿಸಲಾದ ಸ್ಥಳೀಯ ಅಪಾಯಗಳಿಂದ ಅಧಿಸೂಚಿತ ವಿಮೆ ಮಾಡಿಸಿದ ಬೆಳೆಗಳಿಗೆ ಉಂಟಾಗುವ ನಷ್ಟ. ಬೆಳೆ ವಿಮೆ ನೋಂದಣಿಯನ್ನ ರೈತರು ಬ್ಯಾಂಕುಗಳು, ಗ್ರಾಮವನ್ ಕೇಂದ್ರಗಳು, ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಮಾಡಿಸಬಹುದು. ರೈತರು ಈ ಯೋಜನೆಯಡಿ ಭಾಗವಹಿಸಲು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ

0: ಪಹಣಿ, ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಸಂಖ್ಯೆ ಮತ್ತು ಎಫ್ಐಡಿಯನ್ನ ನೀಡಿ ನೋಂದಾಯಿಸಿಕೊಳ್ಳಬಹುದಾಗಿದೆ. 2023ರ ಮುಂಗಾರು ಹಂಗಾಮಿನಿಂದ ಬೆಳೆ ವಿಮೆ ನೋಂದಣಿಗಾಗಿ ರೈತರಿಗೆ ಫ್ರೂಟ್ ಐಡಿ ಹೊಂದುವುದು ಕಡ್ಡಾಯ ಮಾಡಲಾಗಿದೆ. ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ಸರ್ವೆ ನಂಬರ್ಗಳಿಗೆ ಮಾತ್ರ ಬೆಳೆ ವಿಮೆಯಡಿ ನೋಂದಣಿ ಮಾಡಲು ಅವಕಾಶವಿರುತ್ತದೆ ಹಾಗೂ ಯಾವುದೇ ಮಾರ್ಪಾಡು ಅಂದರೆ ಸರ್ವೆ ನಂಬರ್ ಸೇರ್ಪಡೆ ಮಾಡಲು ಅಥವಾ ಕೈಬಿಡಲು ಸಹ ಫ್ರೂಟ್ಸ್ ತಂತ್ರಾಂಶದ ಮೂಲಕವೇ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಇದಕ್ಕಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆಗಳಿಗೆ ಸಂಪರ್ಕಿಸಬಹುದು. ಜಂಟಿ ಖಾತೆದಾರರು ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬೆಳೆ ವಿಮೆ ನೋಂದಣಿ ಮಾಡಲು ಅವಕಾಶವಿರುತ್ತದೆ. ಬೆಳೆ ವಿಮೆ ನೋಂದಣಿ ಸಮಯದಲ್ಲಿ ರೈತ ಮೃತ ಹೊಂದಿದಲ್ಲಿ ಯಾವುದೇ ಕಾರಣಕ್ಕೂ ಮೃತಪಟ್ಟ ರೈತರ ಹೆಸರಿನಲ್ಲಿ ನೋಂದಣಿ ಮಾಡಬಾರದು. ಮೃತ ಹೊಂದಿದ ರೈತರ ವಾರಸುದಾರರು ಇದಕ್ಕಾಗಿ ಫ್ರೂಟ್ಸ್ ಐಡಿಯಲ್ಲಿ ಸೂಕ್ತ ಮಾರ್ಪಾಡನ್ನು ನೋಂದಣಿಗೂ ಮುಂಚಿತವಾಗಿ ಮಾಡಿಸಿಕೊಂಡಲ್ಲಿ ನೋಂದಣಿ ಮಾಡಿಸಲು ಅನುಕೂಲವಾಗುತ್ತದೆ ಹಾಗೂ ಅರ್ಹ ವಿಮಾ ಪರಿಹಾರ ಮೊತ್ತದ ಇತ್ಯರ್ಥವೂ ಕೂಡ ವಾರಸುದಾರರ ಖಾತೆಗೆ ಸುಲಭವಾಗಿ ಜಮೆಯಾಗುತ್ತದೆ. ರೈತರು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ಸಹ ಮುತುವರ್ಜಿ ವಹಿಸಬೇಕು. ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಫಲಾನುಭವಿಗಳು ಶೀಘ್ರವಾಗಿ ಪರಿಹಾರ ಪಡೆಯಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿದ ರೈತರು ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯುವಲ್ಲಿಯೂ ಸಹ ಮುತುವರ್ಜಿ ವಹಿಸಬೇಕು. ರೈತರು ತಮ್ಮ ಪ್ರಸ್ತಾವನೆಯ ಕುರಿತು ತಿಳಿಯಲು ಸಂರಕ್ಷಣೆ ತಂತ್ರಾಂಶದಲ್ಲಿ ವರ್ಷ ಮತ್ತು ಹಂಗಾಮಿನಲ್ಲಿ ಚೆಕ್ ಸ್ಟೇಟಸ್ನಲ್ಲಿ ನೋಡಿ ತಿಳಿಯಬಹುದು. ಅದರಲ್ಲಿ ನಿಮ್ಮ ಪ್ರಸ್ತಾವನೆಯು ಎನ್ಪಿಸಿಐ ಸೀಡಿಂಗ್ ಫೇಲ್ಯೂರ್ ಎಂದು ತೋರಿಸಿದಲ್ಲಿ ಕೂಡಲೇ ಅಗತ್ಯ ದಾಖಲಾತಿಗಳೊಂದಿಗೆ ಬ್ಯಾಂಕ್ಗೆ ಹೋಗಿ ಆಧಾರ್ ಲಿಂಕ್, ಆಧಾರ್ ಸೀಡಿಂಗ್, ಆಧಾರ್ ಆಕ್ಟಿವ್, ಅಕೌಂಟ್ ಆಕ್ಟಿವ್ ಮಾಡಿಸಬೇಕು.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು.
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಸ್ವೇ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವಾಗ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ

0: ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಗೆಲುವು. ವಾರ್ತೆಗಳ ವಿವರ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು ಕಲಾಪಗಳನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಗಿದೆ. ನೀಟ್ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಆಗಮಿಸಿ ಸ್ಪಷ್ಟತೆ ನೀಡಬೇಕೆಂದು ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ನಿರಂತರ ಘೋಷಣೆ ಕೂಗಿದರು. ಗೃಹ ಸಚಿವರು ವಿಸ್ತೃತ ಚರ್ಚೆಗೆ ಸಿದ್ದರಿದ್ದಾರೆ ಎಂದು ಸರ್ಕಾರ ತಿಳಿಸಿದರೂ ಗದ್ದಲ ಶಮನವಾಗದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಹಾಗೂ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ವಿಧೇಯಕಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಅವರ ವಿರುದ್ದ ಮಹಿಳಾ ಸದಸ್ಯೆಯೊಬ್ಬರು ನೀಡಿದ್ದಾರೆನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಭಾರಿ ಗದ್ದಲಕ್ಕೆ ಕಾರಣವಾಯಿತು. ಈ ಮಾತು ತಮ್ಮ ಸಂಸ್ಕೃತಿಗೆ ಎಸಗಿದ ಅಪಮಾನ ಎಂದು ಬ್ರಿಟಾಸ್ ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಸದಸ್ಯರ ಸಂಸ್ಕೃತಿ ಮತ್ತು ಗೌರವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದ್ದು ಆಕ್ಷೇಪಾರ್ಹ ಹೇಳಿಕೆ ಕುರಿತು ಚರ್ಚಿಸಲು ಸಂಬಂಧಪಟ್ಟವರನ್ನು ತಮ್ಮ ಕೊಠಡಿಗೆ ಕರೆಯಿಸುವುದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಆದರೂ ಎರಡೂ ಕಡೆಗಳಿಂದ ಗದ್ದಲ ಮುಂದುವರೆದಿದ್ದರಿಂದ ರಾಜ್ಯಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಯಿತು. ಕಲಾಪ ಮುಂದೂಡಿಕೆಗೂ ಮುನ್ನ ಶಿಕ್ಷಣ, ಹಣಕಾಸು ಹಾಗೂ ರೈಲ್ವೆ ಸೇರಿದಂತೆ ವಿವಿಧ ಸಚಿವಾಲಯಗಳ ಪ್ರಮುಖ ವರದಿಗಳು ಮತ್ತು ಸಿಎಜಿ ವರದಿಗಳನ್ನು ಸದನದ ಮುಂದಿಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಸೇರಿದಂತೆ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಸಲು ಹಾಗೂ ಸಂಸತ್ ಸದಸ್ಯರು ಎತ್ತುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಸಿದ್ದವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ದವಾಗಿದೆ. ಈ ವಿಷಯದ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಮಧ್ಯಾಹ್ನ 2 ಗಂಟೆಯೊಳಗೆ ಸಭಾಧ್ಯಕ್ಷರಿಗೆ ನೋಟಿಸ್ ಸಲ್ಲಿಸಬಹುದು. ಇದರಿಂದ ಇಂದು ಮಧ್ಯಾಹ್ನ 3 ಗಂಟೆಗೆ ಚರ್ಚೆ ಆರಂಭಿಸಬಹುದು ಎಂದು ಹೇಳಿದ್ದಾರೆ. ಚರ್ಚೆ ಆರಂಭವಾದರೆ ತಾವು ಸದನದಲ್ಲೇ ಕುಳಿತು ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಆಲಿಸುವುದಾಗಿ ತಿಳಿಸಿದ ಅವರು, ಚರ್ಚೆ ಪೂರ್ಣಗೊಂಡ ಬಳಿಕ ನಾಳೆ ಮಧ್ಯಾಹ್ನ 3 ಗಂಟೆಗೆ ಚರ್ಚೆಗೆ ಉತ್ತರಿಸಲು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. ಪ್ರತಿಪಕ್ಷಗಳು ಸದನದ ಕಲಾಪ ನಡೆಯಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ ಸಚಿವರು, ಇಂತಹ ಗಂಭೀರ ವಿಷಯದ ಕುರಿತು ಸಂಸದೀಯ ನಿಯಮಾವಳಿಗಳ ಪ್ರಕಾರ ಚರ್ಚೆ ನಡೆಯಬೇಕು ಎಂದು ತಿಳಿಸಿದರು. ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದಲ್ಲದೆ ಇಂದಿಗೂ ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಷ್ಟೀಯ ಗೀತೆಗೆ 150 ವರ್ಷ ತುಂಬಿದ ನೆನಪಿನಲ್ಲಿ ಸಂಸ್ಕೃತಿ ಸಚಿವಾಲಯವು ಆಯೋಜಿಸಿದ್ದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಗೆ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಂದಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ವಿಭಿನ್ನ ಪ್ರದೇಶ, ಭಾಷೆ ಮತ್ತು ಧರ್ಮಗಳ ಜನರನ್ನು ಒಂದಾಗಿ ಬೆಸೆದಿತ್ತು ಎಂದು ಸ್ಮರಿಸಿದರು. ಇದೇ ವೇಳೆ ಹರ್ ಘರ್ ತಿರಂಗ ಅಭಿಯಾನವನ್ನು ಜನಪರ ಚಳವಳಿ ಎಂದು ಬಣ್ಣಿಸಿದ ಅವರು, ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ ಹಾಗೂ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು. ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹರ್ ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಯಾತ್ರೆಯ ನೇತೃತ್ವ ವಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮನ್ಸುಖ್ ಮಾಂಡವೀಯ, ಯಾತ್ರೆಯಲ್ಲಿ 1000ಕ್ಕೂ ಅಧಿಕ ಮೈ ಭಾರತ್ ಸ್ವಯಂ ಸೇವಕರು ಪಾಲ್ಗೊಂಡು ದೇಶಕ್ಕೆ ದೈಹಿಕ ಕ್ಷಮತೆಯ ಸಂದೇಶ ಸಾರಿದ್ದಾರೆ ಎಂದರು. ಅಭಿವೃದ್ದಿ ಹೊಂದಿದ ರಾಷ್ಟ ನಿರ್ಮಾಣದಲ್ಲಿ ಸೈಕ್ಲಿಂಗ್ನ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೈಮಗ್ಗ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಲು ನಾವೀನ್ಯತೆ, ಮಾರುಕಟ್ಟೆ ಆಧಾರಿತ ವಿನ್ಯಾಸ ಹಾಗೂ

0: ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೂತ್ರ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಹೊಂದಿರುವ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಉದ್ಯೋಗದಾತರಾಗಲು ಶ್ರಮಿಸಬೇಕು ಎಂದರು. ಇದೇ ವೇಳೆ ಕೈಮಗ್ಗ ಕ್ಷೇತ್ರದಲ್ಲಿ ಸಂಶೋಧನೆ, ಉದ್ಯಮಶೀಲತೆ ಮತ್ತು ತರಬೇತಿಯನ್ನು ಉತ್ತೇಜಿಸಲು ಗ್ರಾಸಿಮ್ ಇಂಡಸ್ಟ್ರೀಸ್, ಐಎಎಂ ಸಂಬಲ್ಪುರ ಹಾಗೂ ನಿಟ್ರಾ ಸಂಸ್ಥೆಗಳೊಂದಿಗೆ ಪ್ರಮುಖ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು. ಈ ಪುಸ್ತಕವು ರಾಮನಾಥ್ ಕೋವಿಂದ್ ಅವರ ಬಾಲ್ಯದ ದಿನಗಳು, ಸವಾಲುಗಳು ಹಾಗೂ ಭಾರತದ 14ನೇ ರಾಷ್ಟಪತಿಯಾಗಿ ಸಲ್ಲಿಸಿದ ಸೇವೆ ಒಳಗೊಂಡಂತೆ ಅವರ ಸುದೀರ್ಘ ಸಾರ್ವಜನಿಕ ಜೀವನಾನುಭವಗಳನ್ನು ತೆರೆದಿಡುತ್ತದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ರಾಮನಾಥ್ ಕೋವಿಂದ್ ಅವರ ಮಾರ್ಗದರ್ಶನ ನಮಗೆ ದೊಡ್ಡ ಶಕ್ತಿಯಾಗಿತ್ತು ಎಂದರು. ಈ ಆತ್ಮಕಥನವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮಹತ್ವದ ಕೊಡುಗೆಯಾಗಿದ್ದು, ಯುವ ಪೀಳಿಗೆಯು ಅವರ ಜೀವನ ಪಯಣದಿಂದ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜಕೀಯ ಎಂಬುದು ಕೇವಲ ಅಧಿಕಾರ ಹಿಡಿಯುವ ಮಾರ್ಗವಲ್ಲ, ಬದಲಿಗೆ ದೇಶ ಸೇವೆಯ ಸಾಧನ. ಶಿಕ್ಷಣವು ಜೀವನದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಆಪ್ ಅನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳನ್ನು ಪರಸ್ಪರ ಸಂಪರ್ಕಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬೈನ ಘಾರ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮುಂಬೈ ಅಗ್ನಿಶಾಮಕ ದಳ ನೀಡಿದ ಮಾಹಿತಿಯಂತೆ, ಘಾರ್ಕೋಪರ್ನ ಚಿರಾಗ್ ನಗರದಲ್ಲಿರುವ ಗೌಸಿಯಾ ಚಾಲ್ನಲ್ಲಿ ಬೆಳಗಿನ ಜಾವ ಸುಮಾರು 3:48 ಈ ದುರಂತ ಸಂಭವಿಸಿದೆ. ಗುಡ್ಡದ ಒಂದು ಭಾಗ ಕುಸಿದು 2-3 ಮನೆಗಳ ಮೇಲೆ ಬಿದ್ದಿದ್ದರಿಂದ ಅಪಾರ ಹಾನಿಯಾಗಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಉಜ್ಬೇಕಿಸ್ತಾನದ ಜೆವೋಖಿ ಸಿಂದಾರೋ ವಿರುದ್ದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದು ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯಲ್ಲಿ ಪ್ರಜ್ಞಾನಂದ ಅವರಿಗೆ ಒಲಿದ ಮೊದಲ ಜಯವಾಗಿದೆ. 95 ನಡೆಗಳ ಕಾಲ ನಡೆದ ಸುದೀರ್ಘ ಕಾದಾಟದ ನಂತರ ಪ್ರಜ್ಞಾನಂದ ಜಯದ ನಗೆ ಬೀರಿದರು. ಈ ಗೆಲುವಿನೊಂದಿಗೆ ಅವರು 2 ಪಂದ್ಯಗಳಿಂದ ಒಟ್ಟು 1.5 ಅಂಕ ಕಲೆ ಹಾಕಿದ್ದಾರೆ. ಟೊರಾಂಟೊದಲ್ಲಿ ನಡೆಯುತ್ತಿರುವ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೊಕೊಗಫ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ರೈಬಾಕಿನ ಜಪಾನ್ನ ನವೋಮಿ ಒಸಾಕಾ ವಿರುದ್ದ 4-6, 7-6, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರೆ, ಅಮೆರಿಕದ ಕೊಕೊಗಫ್ ತಮ್ಮ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಎದುರಾಳಿ ಹಿಂದೆ ಸರಿದ ಹಿನ್ನೆಲೆ ನೇರವಾಗಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಮಾಂಟ್ರಿಯಲ್ನಲ್ಲಿ ನಡೆದ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಮೆರಿಕದ ಲರ್ನರ್ ಟಿಯನ್ ಹಾಗೂ ಅಮೆರಿಕದವರೇ ಆದ ಬೆನ್ ಶೆಲ್ಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:20.
2: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗ

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದ ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿಬರಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272222588. ಇಂದು ಸಂಜೆ 6:50 ಕೃಷಿ ಸಿರಿ.

ಈಗ ದೇಶಭಕ್ತಿ ಗೀತೆಯನ್ನ ಕೇಳೋಣ. ಮೂಲ ಪ್ರದೀಪ್ ಅವರ ರಚನೆ, ಕನ್ನಡ ಭಾಷಾಂತರ ರಾಘವೇಂದ್ರ ಇಟಗಿ, ಹಾಡಿದ್ದಾರೆ ಅನುರಾಧ ಧಾರೇಶ್ವರ್.

0: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
1: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ ಅಲ್ಲವೇ?
1: ರೋಷವ ಬಿಡುವೆಯ, ದ್ವೇಷವ ಮರದಯ, ರಕ್ತಸನ ವಿಷಗಾ

ಆಕಾಶವಾಣಿ ಮಡಿಕೇರಿ, ಸಮಯ 1:32. ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಮೊದಲಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆಯನ್ನ ಕೇಳಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಂಗೀತ ಯಶೋವರ್ಧನ್, ಸಾಹಿತ್ಯ ಕೇಶವಾದಿತ್ಯ.

0: ಅರಿಯಿರಿ,
1: ಸಾಹಸವೇ ಸಫಲತೆಯ ಸೌಗಂಧ ತಿಳಿಯಿರಿ, ನಾಡದ್ರೋಹಿಗಳನ್ನು ಸದೆಬಡಿದು ಚಂಡಮುಂಡರ ವೃಂದವನ್ನು ಕತ್ತರಿಸಿ ರಣಚಂಡಿಗೆ ಔತಣ ನೀಡುವ

ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ಭಾರತೀಯರಲ್ಲೂ ದೇಶಾಭಿಮಾನವನ್ನು ಹೆಚ್ಚಿಸಲು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಬಗ್ಗೆ ತಿಳಿಸುವ ಸಲುವಾಗಿ ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲೂ ರಾಷ್ಟ್ರಧ್ವಜವನ್ನು ಹಾರಿಸಲು ಪ್ರೋತ್ಸಾಹಿಸುವ ಸಲುವಾಗಿ ಹರ್ ಘರ್ ತಿರಂಗ ಅಭಿಯಾನ ಆಚರಣೆಯನ್ನು ಆರಂಭಿಸಲಾಗಿದೆ. ಇದು ಈ ತಿಂಗಳ 17ರವರೆಗೆ ಆಚರಿಸಲಾಗುವುದು. ಪ್ರತಿಯೊಬ್ಬರ ಮನದಲ್ಲೂ ದೇಶಪ್ರೇಮ ಜಾಗೃತಗೊಳಿಸುವುದು ಇದರ ಹಿಂದಿರುವ ಉದ್ದೇಶ. ಹರ್ ಘರ್ ತಿರಂಗ ಅಭಿಯಾನ ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವ ಹಿನ್ನೆಲೆ ಕೂಡ ಇದೆ. ಹರ್ ಘರ್ ತಿರಂಗ ಅಭಿಯಾನಕ್ಕೆ ಒಂದು ಹೊಸ ಮೆರುಗನ್ನ ಇದು ತಂದಿದೆ. ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸುತ್ತಾ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಪ್ರತಿ ಮನೆ ಮನೆಯಲ್ಲೂ ಭಾರತದ ಧ್ವಜವನ್ನು ಹಾರಿಸುವುದರೊಂದಿಗೆ ಆಚರಿಸೋಣ ಎಂಬ ಸಂದೇಶವನ್ನು ಭಾರತದ ಮಾನ್ಯ ಪ್ರಧಾನಮಂತ್ರಿಯವರು ನೀಡಿದ್ದಾರೆ. ದೇಶದ ಏಕತೆ ಸಮನ್ವಯತೆಯನ್ನ ಎತ್ತಿ ಹಿಡಿಯುವ ಕೆಲಸ ಈ ಅಭಿಯಾನದಿಂದ ಆಗಲಿ ಎನ್ನುವುದು ಸರ್ಕಾರದ ಆಶಯವಾಗಿದೆ.

ಆಗಸ್ಟ್ 12ನ್ನು ಪ್ರತಿ ವರ್ಷ ರಾಷ್ಟ್ರೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗ್ತಿದೆ. ಡಾಕ್ಟರ್ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗ್ತಿದೆ. ಇವರನ್ನ ಭಾರತೀಯ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಡಾಕ್ಟರ್ ಎಸ್ಆರ್ ರಂಗನಾಥನ್ ಅವರು 1892 ಆಗಸ್ಟ್ 12ರಂದು ಜನಿಸಿದರು. 1924ರಲ್ಲಿ ಮದ್ರಾಸಿನಲ್ಲಿ ಮೊದಲ ಸಾರ್ವಜನಿಕ ಗ್ರಂಥಾಲಯವನ್ನು ಅವರು ತೆಗೆದರು. ಗ್ರಂಥಾಲಯ ವಿಜ್ಞಾನ ಕ್ಷೇತ್ರಕ್ಕೆ ಡಾಕ್ಟರ್ ರಂಗನಾಥನ್ ಅವರ ಕೊಡುಗೆಯನ್ನು ಸ್ಮರಿಸುವುದು, ಸಾರ್ವಜನಿಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವುದು, ಗ್ರಂಥಾಲಯ ಮಹತ್ವವನ್ನು ಸಾರುವುದು ಈ ದಿನದ ಆಚರಣೆ ಹಿಂದಿರುವ ಉದ್ದೇಶವಾಗಿದೆ. ಸಮಾಜಕ್ಕೆ ಗ್ರಂಥಪಾಲಕರು ನೀಡುವ ಸೇವೆ ಅನನ್ಯವಾದದ್ದು. ಗ್ರಂಥಪಾಲಕರ ಸೇವೆಯನ್ನು ಗೌರವಿಸುವ ಮೂಲಕ ಈ ದಿನವನ್ನು ಆಚರಿಸೋಣ.

ಆಕಾಶವಾಣಿ ಮಡಿಕೇರಿ, ಸಮಯ 1:46:45. ಪ್ರಚಲಿತ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಎಲಿಫೆಂಟ್ ಫೌಂಡೇಶನ್ನ ವನ್ಯಜೀವಿ ಸಂಸ್ಥೆಯು 2012 August 12 ವಿಶ್ವ ಆನೆ ದಿನ ಎಂದು ಆಚರಿಸುತ್ತಾ ಬಂದಿದೆ. 2016 ಭಾರತದಲ್ಲೂ ಆನೆ ದಿನ ಆಚರಿಸಲಾಗ್ತಿದೆ. 2010 ಭಾರತ ಸರ್ಕಾರ ಆನೆಗಳನ್ನು ಪಾರಂಪರಿಕ ಪ್ರಾಣಿ ಅಂತಲೂ ಘೋಷಿಸಿದೆ. ಈ ಆನೆ ಸಂರಕ್ಷಣೆ ಯಾಕೆ ಇಷ್ಟೊಂದು ಮಹತ್ವ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ತುಂಬ ಚರ್ಚೆಗಳು ನಡೀತಾ ಇದೆ. ವಿಶ್ವದ ಒಟ್ಟು ಏಷ್ಯನ್ ಆನೆಗಳ ಪೈಕಿ 60%+ ಆನೆಗಳಿಗೆ ಭಾರತವೇ ನೈಸರ್ಗಿಕ ವಾಸಸ್ಥಾನ ಅಂತ ಆಗಿದೆ. ಭಾರತ ಸರ್ಕಾರವು ನಡೆಸಿದ ದೇಶದ ಮೊದಲ ರಾಷ್ಟ್ರೀಯ ಆನೆ ಗಣತಿ ವರದಿಯು ಅಂದರೆ 2021-25 ಪ್ರಕಾರ ಭಾರತದಲ್ಲಿ ಅಂದಾಜು 22,446 ಕಾಡಾನೆಗಳಿವೆ. ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಅಂದರೆ ಅದು ಕರ್ನಾಟಕ. ಇಲ್ಲಿ ಅಂದಾಜು 6,013 ಆನೆಗಳಿದೆ ಅಂತೆ. ಆನೆಗಳಿಗೆ ಆನೆಗಳ ನೈಸರ್ಗಿಕ ಆವಾಸ ಸ್ಥಾನ, ಆಹಾರ ಸಂಪನ್ಮೂಲ ಹಾಗೂ ಅವುಗಳ ಸಂಚಾರ ಮಾರ್ಗಗಳನ್ನು ಸಂರಕ್ಷಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿವೆ. 1992 ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಜಾರಿ ಮಾಡಿರುವ ಪ್ರಾಜೆಕ್ಟ್ ಎಲಿಫೆಂಟ್, ಈ ಮೂಲಕ ಆನೆಗಳು ಹಾಗೂ ಅವುಗಳ ಆವಾಸ ಸ್ಥಾನವನ್ನು ರಕ್ಷಿಸುವುದು, ಮಾನವ ಆನೆ ಸಂಘರ್ಷವನ್ನು ತಡೆಗಟ್ಟುವುದು ಮತ್ತು ಸಾಕಾನೆಗಳ ಆರೋಗ್ಯ ಹಾಗೂ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು, ಆನೆ ಸಂರಕ್ಷಿತ ಪ್ರದೇಶಗಳನ್ನು ಗುರುತಿಸಿ ಆನೆಗಳ ಮುಕ್ತ ಸಂಚಾರಕ್ಕಾಗಿ ಅರಣ್ಯ ಪ್ರದೇಶವನ್ನು ಗುರುತಿಸಿ ಅವುಗಳನ್ನು ರಕ್ಷಣೆ ಮಾಡುವುದು. ಒಂದು ಅಂದಾಜಿನ ಪ್ರಕಾರ ಒಂದು ಆನೆ ದಿನಕ್ಕೆ 120-200 ಕೆಜಿಯಷ್ಟು ಆಹಾರವನ್ನು ಬಳಸ್ತವಂತೆ. ಆದರೆ ಅದರ ಜೀರ್ಣವಾಗುವಂಥದ್ದು ಕೇವಲ 40-45% ಮಾತ್ರ. ಕೇವಲ ಆಹಾರಕ್ಕಾಗಿ ಒಂದು ಆನೆ 10-20 ಕಿಲೋಮೀಟರ್ಷ್ಟು ಒಂದು ದಿನಕ್ಕೆ ಸಂಚರಿಸ್ತದಂತೆ. 12-18 ಗಂಟೆ ಸಮಯವನ್ನು ಇದಕ್ಕಾಗಿ ಅದು ಮೀಸಲಿಡ್ತದೆ.

ಜಂಬೂ ಸವಾರಿ ಚಿತ್ರಕ್ಕಾಗಿ ಬಿ ಆರ್ ಛಾಯಾ ಹಾಗೂ ಕುಸುಮ ಹಾಡಿದ ಗೀತೆಯನ್ನ ಕೇಳಿದಿರಿ. ಶ್ರೋತೃಗಳೇ, ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯ ಸ್ಮರಣಾರ್ಥವಾಗಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 12 ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗ್ತದೆ. ಹಾಗೆಯೇ ಅಂತಾರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 12 ಆಚರಿಸಲಾಗ್ತದೆ. ಯುವಜನರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಜಾಗತಿಕ ಸಮಾಜದಲ್ಲಿ ಯುವಕರ ಶಕ್ತಿ ಮತ್ತು ಕೊಡುಗೆಯನ್ನು ಗುರುತಿಸುವ ಸಲುವಾಗಿ ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಿಸಿತು. 1999 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಸಿಕ್ತು. ಹಾಗೆ ಮೊದಲ ಆಚರಣೆಯನ್ನು ಮಾಡಿದ್ದು 2000 ಯುವಕರ ಹಕ್ಕುಗಳು, ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಯುವಕರ ಸುತ್ತಲಿನ ಸಾಂಸ್ಕೃತಿಕ ಮತ್ತು ಕಾನೂನು ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವುದು ಕೂಡ ಇಲ್ಲಿ ಕಂಡುಬರುತ್ತದೆ. ಅಂತಾರಾಷ್ಟ್ರೀಯ ಯುವ ದಿನಕ್ಕೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಈ ವರ್ಷದ ಥೀಮ್ ಆಗಿದೆ ವಿಭಿನ್ನ ಸಂದರ್ಭಗಳು, ಸಾಮಾನ್ಯ ಆಕಾಂಕ್ಷೆಗಳು ಅಂತ. ಪ್ರಪಂಚದ ವಿವಿಧ ದೇಶಗಳ ಯುವಕರ ಪರಿಸ್ಥಿತಿ ಬೇರೆಯಾಗಿದ್ದರೂ ಗೌರವಾನ್ವಿತ ಜೀವನ, ಗುಣಮಟ್ಟದ ಶಿಕ್ಷಣ, ಉದ್ಯೋಗ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಅವರ ಕನಸುಗಳು ಒಂದಾಗಿದೆ. ಹಿಂದುಳಿದ ದೇಶಗಳು, ಭೂಪರಿವರ್ತಿತ ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಸಣ್ಣ ದ್ವೀಪ ರಾಷ್ಟ್ರಗಳ ಯುವಕರು ಎದುರಿಸುತ್ತಿರುವ ಬಡತನ, ಹವಾಮಾನ ಬದಲಾವಣೆ ಮತ್ತು ಡಿಜಿಟಲ್ ಅಸಮಾನತೆಯ ಸವಾಲುಗಳನ್ನು ಪರಿಹರಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಈಗ ಕೇಳಿ ಜಾಲಿ ಬಾಯ್ ಚಿತ್ರಕ್ಕಾಗಿ ಅಜಯ್ ವಾರಿಯರ್ ಹಾಡಿದ ಗೀತೆ. ಸಾಹಿತ್ಯ ಕೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಂದು ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಳೆ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ

0: ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಬಿ ನಾಗೀಂದ್ ರಾಜೀನಾಮೆ ಕುರಿತ ವಿಷಯಗಳು ಸದನದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಎರಡು ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023 ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. ಎರಡೇ ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ 15 ದಿನಗಳ ಕಾಲ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 15,000 ಕ್ಯೂಸೆಕ್ ನೀಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದರೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. 124.8 ಅಡಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.8 ಅಡಿ, ಅಂದರೆ 31.252 ಟಿಎಂಸಿ ಇದೆ. ಆದೇಶ ಪಾಲಿಸಿ ನೀರು ಬಿಟ್ಟರೆ ಕನಿಷ್ಠ 10 ಟಿಎಂಸಿಯಷ್ಟು ನೀರು ತಮಿಳುನಾಡು ಪಾಲಾಗಲಿದೆ. ಈ ನಡುವೆ ಮಂಡ್ಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶ ಖಂಡಿಸಿ ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದರು. ಮಂಡ್ಯ ನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅಪ್ಪಿಕೋ ಚಳವಳಿ ಮಾಡಿದರೆ, ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಂಠೇಗೌಡ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. ನಾಳೆ ಕನ್ನಡಪರ ಸಂಘಟನೆಗಳು ಘೋಷಿಸಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿ ಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. 150 ಮೀಟರ್ ಉದ್ದದ ರಾಷ್ಟಧ್ವಜ ಹಿಡಿದು ಕೆಪಿಎಸ್ ಶಾಲಾ ಮೈದಾನದಿಂದ ಆಂಜನೇಯ ವೃತ್ತದವರೆಗೂ ಮೆರವಣಿಗೆ ಸಾಗಿತು. ಮಾಜಿ ಶಾಸಕ ಎಂ ಬಸವರಾಜ್ ನಾಯ್ಕ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಹರ್ ಘರ್ ತಿರಂಗ ಯಾತ್ರೆ ಆಗಸ್ಟ್ 15 ನಡೆಯಲಿದೆ. ಮಾಯಕೊಂಡ ಕ್ಷೇತ್ರದ ಪ್ರತಿ ಮನೆ ಸೇರಿದಂತೆ ಜಿಲ್ಲೆಯಾದ್ಯಂತ 32,000 ಧ್ವಜಗಳನ್ನು ಹಾರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು

0: ದೇಶದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗಾ ಯಾತ್ರೆ ನಡೆಯಿತು. ದೇಶಭಕ್ತರ ಬಳಗ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸುಮಾರು 100 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ನಗರದ ತಾಲೂಕು ಕಚೇರಿ ಆವರಣದಿಂದ ಜಾತ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಈ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿ ಹಲವು ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ತಿರಂಗಾ ರ್ಯಾಲಿ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದಲ್ಲಿ ನಿಯುಕ್ತಿಗೊಂಡಿರುವ ಸಚಿವರು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೂ ಬರದ ಛಾಯೆ ಆವರಿಸಿದ್ದು ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರು ಹಾಗೂ ಬರ ಎದುರಿಸಲು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ವಿಪತ್ತು ನಿರ್ವಹಣೆ, ಬರ ಹಾಗೂ ಕುಡಿಯುವ ನೀರು ವಿಷಯಗಳ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಮಾ ಕಂಪನಿಗಳಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ರೈತರು ಪಾವತಿಸಿದ ಬೆಳೆ ವಿಮೆ ಮೊತ್ತದ ವಿವರ ನೀಡುವಂತೆ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಮೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾರ್ವಜನಿಕ ಕಚೇರಿಗಳು, ಹಾಲಿನ ಡೈರಿ, ಗ್ರಾಮ ಪಂಚಾಯಿತಿಗಳು, ಕಚೇರಿಗಳಲ್ಲಿ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಬೆಳೆ ವಿಮೆ ಕುರಿತಂತೆ ಭಿತ್ತಿಪತ್ರ, ಬ್ಯಾನರ್ಗಳನ್ನು ಅಳವಡಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಬೆಳೆ ವಿಸ್ತೀರ್ಣ ಪ್ರದೇಶವಿದ್ದು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 3ರಷ್ಟು ಬಿತ್ತನೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ಆನೆಗಳ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗಜರಾಜನಿಗೆ ಪೂಜನೀಯ ಸ್ಥಾನವಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಅರಣ್ಯನಾಶದಿಂದಾಗಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಿನ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಆನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನ ಆಚರಿಸಲಾಗುತ್ತಿದೆ. ಏಷ್ಯಾ ಖಂಡದ ಒಟ್ಟು ಆನೆಗಳ ಪೈಕಿ ಶೇಕಡ 60ರಷ್ಟು ಆನೆಗಳು ಭಾರತದಲ್ಲೇ ಇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವಂಶವಾಹಿ ಆಧಾರಿತ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಒಟ್ಟು 22,446 ಆನೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯವು 6,013 ಆನೆಗಳೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಶ್ರೀಮಂತಿಕೆಯನ್ನು ತೋರುತ್ತದೆ. ಆದರೆ ಕಳವಳಕಾರಿ ಸಂಗತಿಯೆಂದರೆ ಕಾಡುಗಳು ಕಾಂಕ್ರೀಟ್ ನಾಡಾಗುತ್ತಿವೆ. ವಾಣಿಜ್ಯ ಬೆಳೆಗಳ ತೋಟಗಳ ವಿಸ್ತರಣೆ ಮತ್ತು ಬೃಹತ್ ಅಭಿವೃದ್ಧಿ ಯೋಜನೆಗಳಿಂದಾಗಿ ಆನೆಗಳ ವಲಸೆ ಮಾರ್ಗಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದಾಗಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಆನೆಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ

0: ತುಂಬ ಕೆಳಕು ತುಂಬಿಕೊಂಡು ಜೀವಿಸಿದರೆ ಏನು ಪ್ರಯೋಜನ ಅಂತ ಹೇಳುತ್ತಾರೆ ಬಹೆಂಜಿ.
1: ಅಚ್ಚಾ ಸಮಜ್ ಮೇ ಆ ಗಯಾ?
0: ಹಾ ಬಹೆಂಜಿ.
1: ತೀಸರಾ ಕವಿತಾ ಕೌನ್ ಪಡೆಂಗೆ?
0: ಮೈ ಪಡ್ತಿ ಹೂ ಬಹೆಂಜಿ.
1: ಅಚ್ಚಾ ಪಡೋ.
0: ಹೇ ವಹಿ ಸುಂದರ ಸರಾಹ್ ಮನ್ ಜಿಸೇ ಹೇ ಜಗತ್ ಸೆ ಸಬ್ ತರಹ ಕಿ ಸೂರತೆ ಮನ್ ಅಗರ್ ಲೇ ಮಾನ್ ಮನ್ ದೇ ಮಾನ್ ತೋ ದೇವತಾ ಹೈ ಮಂದಿರೋ ಕಿ ಮೂರ್ತಿ.
1: ಬಾಬಾ ಸಮಜ್ ಮೇ ಆಯಾ?
0: ನಹೀ ಬಹೆಂಜಿ.
1: ಅಚ್ಚಾ ಧ್ಯಾನ್ ಸೇ ಸುನೋ. ಸಂಸಾರ ಮೇ ವಹಿ ವಸ್ತು ಸುಂದರ್ ಹೈ ಜಿಸ್ಕಿ ಮನ್ ಸರಾಹನಾ ಕರೇ. ಸಂಸಾರ ಮೇ ತರಹ ತರಹ ಕಿ ಸೂರತೆ ಹೈ ಪರ್ ಮನ್ ಕೋ ಜೋ ಅಚ್ಚಿ ಲಗೆ ವಹಿ ಸುಂದರ್ ಹೈ. ಇಸಿ ತರಹ ಮಂದಿರೋ ಕಿ ಮೂರ್ತಿಯಾ ಅಗರ್ ಮನ್ ಕೋ ಮಾನ್ ಲೇ ಮನ್ ಉಸೆ ಸ್ವೀಕಾರ ಕರೇ ವಹಿ ದೇವತಾ ಹೈ. ಭಾವ್ ಯಕ್ಕೈ ಕಿ ಮನ್ ಕಿ ಭಾವನಾ ಹಿ ಮುಖ್ಯ ಹೈ.
0: ಈ ಪದ್ಯದ ಭಾವಾರ್ಥ ಕನ್ನಡದಲ್ಲಿ ಹೇಳಿ ಬಹೆಂಜಿ.
1: ಹೇಳ್ತೇನೆ ಕೇಳಿ. ಪ್ರಪಂಚದಲ್ಲಿ ಮನಸ್ಸಿನ ಪ್ರಶಂಸೆ ಬಹಳ ಸುಂದರವಾಗಿರ್ತದೆ. ಪ್ರಪಂಚದಲ್ಲಿ ವೈವಿಧ್ಯಮಯ ಮನಸ್ಸುಳ್ಳ ಜನರಿರುತ್ತಾರೆ. ಒಳ್ಳೆಯ ಮನಸ್ಸನ್ನು ಮಂದಿರದ ಮೂರ್ತಿಗಳಿಗೆ ಹೋಲಿಸುತ್ತಾ ಮನಸ್ಸಿನ ಭಾವನೆ ಬಹಳ ಮುಖ್ಯವಾಗುತ್ತೆ ಅಂತ ಕವಿ ಇಲ್ಲಿ ವಿವರಿಸ್ತಾರೆ. ಅರ್ಥ ಆಯ್ತಾ?
0: ಹಾ ಬಹೆಂಜಿ.
1: ಅಚ್ಚಾ ಅಬ್ ಮೈ ಕುಚ್ ಪ್ರಶ್ನೆ ಪೂಛತಿ ಹೂ, ಉತ್ತರ ದೀಜಿಯೇ.
0: ಹಾ ಬಹೆಂಜಿ.
1: ಹರಿಹೌ ಜಿ ಕಾ ಜನ್ಮ ಕಬ್ ಹುವಾ?
0: ಹರಿಹೌ ಜಿ ಕಾ ಜನ್ಮ 1865 ಮೇ ಹುವಾ.
1: ಹರಿಹೌ ಜಿ ಕಿ ಇಸ್ ಕವಿತಾ ಕಿಸ್ ಪಾಠ ಸೆ ಲಿಯಾ ಗಯಾ ಹೈ?
0: ಉನ್ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ.
1: ಕವಿ ಇಸ್ ಕವಿತಾ ಮೇ ಕಿಸ್ಕೆ ಬಾರೇ ಮೇ ಬತಾ ರಹೇ ಹೈ, ತುಮ್ ಬತಾವೋ.
0: ಇಸ್ ಕವಿತಾ ಮೇ ಮಾನವ್ ಕೆ ಮನ್ ಕೆ ಬಾರೇ ಮೇ ಗಂಗಾ ಸ್ನಾನ ಯಾ ಊಪರಿ ಆಡಂಬರ್ ಸೆ ಕೋಯಿ ಲಾಭ ನಹೀ ಹೈ ಇಸ್ ತರಹ ಸೆ ಸಮಝಾ ರಹೇ ಹೈ.
1: ಹರಿಹೌ ಜಿ ಕೋ ಕಿಸ್ ಕಾವ್ಯ ಪರ್ ಪಾರಿತೋಷಕ ಪ್ರಾಪ್ತ ಹುವಾ ಹೈ?
0: ಇನ್ಕಾ ಪ್ರಿಯ ಪ್ರವಾಸ್ ಕೋ ಮಂಗಲ್ ಪ್ರಸಾದ್ ಕವಿತಾ ಕೋ ಪುರಸ್ಕಾರ ಮಿಲಾ ಹೈ.
1: ಶಬಾಶ್, ಠೀಕ್ ಕಹಾ. ಅಬ್ ಸಮಯ ಹೋ ರಹಾ ಹೈ, ಸಮಾಪ್ತ ಕರೇಂಗೆ.
0: ನಮಸ್ತೆ ಬಹನ್ ಜಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ವೆಂಕಟಲಕ್ಷ್ಮಮ್ಮ, ಇವರೊಂದಿಗೆ ಭಾಗವಹಿಸಿದವರು ಜಿ ಕೆ ದೀಕ್ಷಾರೆಡ್ಡಿ ಹಾಗೂ ಆದಿತಿ ಸಂಪ್ರೀತಾ.

ही ललचाऊंगा।

0: ಕೇಳಿದ್ರೆ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4:10. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮುಡಗದ್ದೆ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
2: ಗೀತ ಮಾಧುರ್ಯ,
3: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳದಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858, ಮತ್ತೊಂದು ದೂರವಾಣಿ ಸಂಖ್ಯೆ 0827222129. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ

0: ದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
4: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
3: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
4: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
5: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
6: ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900909082.

ಕೆಳಗುರೆ, ಸಮಯ ಈಗ 4:05:30. ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಸಮಯ ಈಗ 4:15:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳೆಂದು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ, ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ವಿಷಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 13 ಅರ್ಜಿ ಸಲ್ಲಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರು, ಡಿಪ್ಲೊಮಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರು ಸೇರಿ ಒಟ್ಟು 1,074 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಇವುಗಳಲ್ಲಿ ಉಳಿಕೆ ಮೂಲ ವೃಂದದ 767 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 320 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಆಯಾ ವಿಭಾಗವಾರು ವಿಷಯಗಳಲ್ಲಿ ಪದವಿಯನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗವಾರು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಧ್ಯಯನ ಮಾಡಿ ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ಗಣಿತ ಶಿಕ್ಷಕರ ಹುದ್ದೆಗೆ ಪದವಿಯಲ್ಲಿ ಗಣಿತ ಅಥವಾ ಭೌತಶಾಸ್ತ್ರ ಐಚ್ಛಿಕ ಅಧ್ಯಯನ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪದವಿ, ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇತಿಹಾಸ,

ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿಷಯಗಳಲ್ಲಿ ಪದವಿ ಪಡೆದು ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ಪದವಿ ಜೊತೆಗೆ ಬಿಪಿಎಡ್ ಅಥವಾ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ ಲಲಿತಕಲೆ, ದೃಶ್ಯಕಲೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟಿಇಟಿ ಇಲ್ಲಿ ಅರ್ಹತೆ ಹೊಂದಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ, ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ 48 ವರ್ಷ, ಎಸ್ಸಿ ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 50 ವರ್ಷ. ಸಾಮಾನ್ಯ ಮತ್ತು ಒಬಿಸಿ ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ, ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ, ವಿಶೇಷಚೇತನರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0802346046 60, ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .karnataka.gov.in.

0: ದಿಲ್ಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತಿದೆ. ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಮೊದಲ ಹಂತದ ಪರೀಕ್ಷೆಯು ಸೆಪ್ಟೆಂಬರ್ 12 ಮತ್ತು ಮುಖ್ಯ ಪರೀಕ್ಷೆಯು ಸೆಪ್ಟೆಂಬರ್ 30 ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಪರೀಕ್ಷೆಯ ಮೂಲಕ 2218 ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುವುದೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ನರ್ಸಿಂಗ್ನಲ್ಲಿ ಬಿಎಸ್ಸಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ಅಭ್ಯರ್ಥಿಗಳು ಭಾರತೀಯ ಅಥವಾ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದಲೇ ನಿಗದಿತ ವಿದ್ಯಾರ್ಹತೆ ಪಡೆದಿರಬೇಕು. ಹಾಗೆ ಬಿಎಸ್ಸಿ ಪೋಸ್ಟ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಹತೆ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು. ಇದರೊಂದಿಗೆ ಅಭ್ಯರ್ಥಿಗಳು ನರ್ಸ್ ಅಥವಾ ಮಿಡ್ವೈಫ್ ಆಗಿ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ಜೊತೆಗೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದು ನರ್ಸ್ ಮತ್ತು ಮಿಡ್ವೈಫ್ ಆಗಿ ಕೆಲಸ ನೋಂದಣಿ ಮಾಡಿಕೊಂಡಿರುವ 2 ವರ್ಷಗಳ ಸೇವಾ ಅನುಭವ ಇರುವವರು ಕೂಡ ಈ ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತಾರೆ. ಆದರೆ ಅಂತಹ ಅಭ್ಯರ್ಥಿಗಳು ಕನಿಷ್ಠ 50 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿರಬೇಕು.
1: 18 ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಎಸ್ಸಿ ಎಸ್ಟಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಅರ್ಜಿ ಶುಲ್ಕ 2400 ರೂಪಾಯಿ, ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಅರ್ಜಿ ಶುಲ್ಕ 3000 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 1800117898, ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.aimsexams.ac.in ಅನ್ನು ನೋಡಬಹುದು.
0: ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-23-46-04-060 ಅಥವಾ CET online.karnataka.gov.in ಅನ್ನು ನೋಡಬಹುದು.

ನೇಮಕಾತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತಿದ್ದು, ಇದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಈ ಬಾರಿ ದೇಶದ 11 ಬ್ಯಾಂಕ್ಗಳು ಭಾಗವಹಿಸಲಿವೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಗಸ್ಟ್ 21 ಕೊನೆಯ ದಿನ. ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಪೂರ್ವಭಾವಿ ಪರೀಕ್ಷೆ, ಡಿಸೆಂಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಪ್ರಾದೇಶಿಕ ಭಾಷೆಗಳಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಕನ್ನಡಕದವರಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಬಹುದು. ಸುಮಾರು 11,403 ಹುದ್ದೆಗಳ ನೇಮಕಾತಿಗಾಗಿ ಈ ಪರೀಕ್ಷೆ ನಡೆಯುತ್ತಿದ್ದು, ಕರ್ನಾಟಕದಲ್ಲಿ 1,414 ಹುದ್ದೆಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಅಭ್ಯರ್ಥಿಯು ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಕಡ್ಡಾಯ. ಕಂಪ್ಯೂಟರ್ ಕಲಿಕೆಯ ಬಗ್ಗೆ ದೃಢೀಕರಣ ಪತ್ರ ಕೂಡ ಸಲ್ಲಿಸಬೇಕಾಗುತ್ತದೆ. ರಾಜ್ಯದ ಅಧಿಕೃತ ಭಾಷೆಯಲ್ಲಿ ಮಾತನಾಡುವ ಬರೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಯಾ ರಾಜ್ಯದ ಭಾಷೆ ಗೊತ್ತಿರುವವರಿಗೆ ಆದ್ಯತೆ ನೀಡಲಾಗುವುದು. 20-28 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ನಿಯಮಾನುಸಾರ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಜಿಎಸ್ಟಿ ಸೇರಿ ಎಸ್ಸಿ ಎಸ್ಟಿ ವಿಶೇಷಚೇತನ ಮಾಜಿ ಸೈನಿಕ ಅಭ್ಯರ್ಥಿಗಳು ₹175, ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು ₹850 ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 21. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.ibps.in. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ₹600, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ₹300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹50, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803050749957 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಅಕ್ಷರ ನ.

0: ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಇನ್ನೇತಕೋ ನಾನಿನ್ನನು ಬೆರೆವಂತ ಮನಸ್ಸಾಗಿದೆ.
0: ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಂದು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಈ ಬಂಧನ ಬಹು ಜನ್ಮದ ಕಥೆ ಎಂದು ಮನ ಹೇಳಿದೆ.
0: ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಈ ಬಂಧನ ಬಹು ಜನ್ಮದ ಕಥೆ ಎಂದು ಮನ ಹೇಳಿದೆ.
0: ಅಂತ್ಯಾಕ್ಷರಿ

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೇ.

0: ಕೆಲವರಿ ಸಮಯ ಈಗ 4:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ನೆನಪುನಿನಾದ ನೆನಪುನಿನಾದ ನೆನಪುನಿನಾದ ಕಾರ್ಯಕ್ರಮ ನೆನಪುನಿನಾದ
2: ನೆನಪುನಿನಾದ
1: ಕಾರ್ಯಕ್ರಮ ನೆನಪುನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಿನಾದ
1: ನೆನಪುನಿನಾದ
0: ಎಲ್ಲ ಕೆಳಗರಿಗೂ ನೆನಪುನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮದುವೆ ಮದುವೆ ಮದುವೆ ಚಿತ್ರದ ಗೀತೆ, ರಚನೆ ಗೀತಪ್ರಿಯ, ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿ ಕೆ ಸುಮಿತ್ರಾ.

ಶ್ರೀ ಕೃಷ್ಣದೇವರಾಯ ಚಿತ್ರದ ಗೀತೆ, ರಚನೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.

ಪುನರ್ಜನ್ಮ ಚಿತ್ರದ ಗೀತೆ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ದುಲಾಲ್ ಸೇನ್, ಹಾಡಿದ್ದಾರೆ ಪಿ ಸುಶೀಲಾ.

0: ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
2: ತಂದೆ ಮಕ್ಕಳು ಚಿತ್ರದ ಗೀತೆ, ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದೆ ಮಹಡಿ ಮನೆ ಚಿತ್ರದ ಗೀತೆ, ರಚನೆ ಸಿ ವಿ ಶಿವಶಂಕರ್, ಸಂಗೀತ ನೀಡಿದ್ದಾರೆ ಆರ್ ರತ್ನ, ಹಾಡಿದ್ದಾರೆ ಎಲ್ ಆರ್ ಈಶ್ವರಿ.
3: ಮಹಡಿಯ ಮೇಲಿನಿಂದ ಇಳಿದು ಬಂದಿರುವೆ ಮಿಸ್ಟರ್.

ಬಲೆ ಅದೃಷ್ಟವಂತವೋ ಅದೃಷ್ಟ ಚಿತ್ರದ ಗೀತೆ, ರಚನೆ KSL ಸ್ವಾಮಿ, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ PB ಶ್ರೀನಿವಾಸ್.

0: कल्पना।
1: ಬಾಳಬಂಧನ ಚಿತ್ರದ ಗೀತೆ ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ನೆನಪುನಿನದ ಕಾರ್ಯಕ್ರಮದ ಕೊನೆಯಲ್ಲಿ ಕುಲಗೌರವ ಚಿತ್ರದ ಗೀತೆ ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

0: ಇದುವರೆಗೆ
1: ನೆನಪುನಿನಾದ
2: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: The number you've dialed is currently busy. Kindly
5: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
9: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
8: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
9: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
10: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್.

0: ಎಂಟ್ರೋಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
1: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದ್ರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್. ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ.

0: ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ.
1: ನಾಮಕೋಟಿಗಳನ್ನು ಮೀಟಿ
0: ಕೇಳಿ ಹಿರಿಯ ನಾಗರಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ.
1: ಭಾವದೇಂಟಿ
2: ಆತ್ಮೀಯ ಕೇಳುಗರೆ, ಇವತ್ತಿನ ನಮ್ಮ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೋಮರಪೇಟೆ ತಾಲೂಕು ಜಂಬೂರು ಗ್ರಾಮದ ಎಂ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರು ವೃತ್ತಿಯಲ್ಲಿ ಕಾರ್ಪೆಂಟರ್ ಆಗಿದ್ದಾರೆ. ಸುಮಾರು 40 ವರ್ಷಗಳಿಂದ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೇನೆ ಅವರು ಸಂಗೀತದಲ್ಲಿ ಕೂಡ ಆಸಕ್ತಿಯನ್ನು ಬೆಳೆಸಿಕೊಂಡವರು, ಅಂದರೆ ಹಾಡುಗಾರಿಕೆಯಲ್ಲಿ ಕೂಡ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಜೊತೆಗೆ ಚಿತ್ರಕಲೆಯಲ್ಲಿ ಕೂಡ ಪರಿಣತಿಯನ್ನು ಹೊಂದಿದವರು, ಚಿತ್ರಗಳನ್ನು ಕೂಡ ಬಿಡಿಸ್ತಾರೆ. ಇವತ್ತು ಅವ್ರ ಜೊತೆ ನಾವು ಮಾತಾಡೋಣ. ಅವರು ತಮ್ಮ ಬದುಕಿನ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ.
3: ನಮಸ್ತೆ ಸರ್.
2: ಇವು ಮೂಲತಃ ಸೋಮರಪೇಟೆ ತಾಲೂಕು ಜಂಬೂರಿನವರು. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೊದಲಿಗೆ ತಮ್ಮ ಒಂದು ಪರಿಚಯ, ತಾವು ಎಲ್ಲಿ ಹುಟ್ಟಿ ಬೆಳೆದಿದ್ದು, ತಮ್ಮ ತಂದೆ ತಾಯಿ, ತಮ್ಮ ಕುಟುಂಬ ಹೇಳಿ ಸರ್.
3: ನಮ್ಮ ತಂದೆ ತಾಯಿ ಊರು ವಿರಾಜಪೇಟೆ, ನಮ್ಮ ತಾಯಿದು ಮಂಗಳೂರು.
2: ಮಂಗಳೂರು ಕಡೆಯವರು?
3: ಮಂಗಳೂರು ಕಡೆಯವರು. ಹಾಗೆ ನಾನು ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು ವಿರಾಜಪೇಟೆ.
2: ನೀವು ಹುಟ್ಟಿದ್ದು ಮಂಗಳೂರಲ್ಲಿ?
3: ಬೆಳೆದಿದ್ದು ನಮ್ಮ ಕೊಡಗಿನಲ್ಲಿ. ತಂದೆ ಹೆಸರು ಮಂಜುನಾಥಾಚಾರ್, ತಾಯಿ ಹೆಸರು ಶಾರದೆ. 10 ಮಕ್ಕಳು ನಾವು, 6 ಜನ ಹೆಣ್ಮಕ್ಕಳು, 4 ಜನ ಗಂಡು ಮಕ್ಕಳು.
2: ನಿಮ್ಮ ಫ್ಯಾಮಿಲಿ?
3: 3 ಮಕ್ಕಳು ನನಗೆ. ಎಂತಿಲ್ಲೇ ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡ್ತಾ ಇದ್ದೆ,
2: ಇಲ್ಲಿ
3: ಚೌಕಿ ಹತ್ರ
2: ಮಡಿಕೇರಿಯಲ್ಲಿ. ತಂದೆಯವರು ಜೀವನ ನಡೆಸೋದಕ್ಕೆ ಯಾವ ವೃತ್ತಿಯಿಂದ ಅವಲಂಬಿಸಿದ್ರು?
3: ಚಿನ್ನದ ಕೆಲಸ.
2: ಎಲ್ಲಿ ಅದು?
3: ಅದು ವಿರಾಜಪೇಟೆ.
2: ವಿರಾಜಪೇಟೆ. ಎಷ್ಟು ವರ್ಷದಿಂದ ಅವರು ಆ ಕೆಲಸದಲ್ಲಿ?
3: ಆ ಕೆಲಸದಲ್ಲಿ ತಂದೆಯವರು ಚಿಕ್ಕಂದಿನಲ್ಲಿ ಅಂದ್ರೆ 20 ವರ್ಷದಿಂದ ಅವರು
2: ವಿರಾಜಪೇಟೆಯಲ್ಲಿ
3: ಚಿನ್ನದ
2: ಕುಸರಿ ಕೆಲಸ
3: ಮಾಡ್ತಾ ಇದ್ರು.
2: ಎಷ್ಟು ಓದಿದ್ರಿ?
3: ನಾನು ಓದಿದ್ರೆ 7ನೇ ತರಗತಿ.
2: 7ನೇ ತರಗತಿ ಎಲ್ಲಿ?
3: ಆಮೇಲೆ ಇಲ್ಲೇ ವಿರಾಜಪೇಟೆಯಲ್ಲಿ.
2: ವಿರಾಜಪೇಟೆಯಲ್ಲಿ. ಆಗ ನೆನಪಿಗೆ ಬರುವಂತ ಶಿಕ್ಷಕರು?
3: ನೆನಪಿಗೆ ಬರುವಂತ ಸೋಮಾವತಿ ಟೀಚರು, ಎಗ್ಬಲ್ ಮಾಸ್ಟ್ರು. ಆಮೇಲೆ ಈಗ ನೆನಪಿಲ್ಲ ಸರ್.
2: ನಿಮ್ಮ ಶಾಲೆಯ ಗೆಳೆಯರು?
3: ಆರ್ ಜಿ ಎಲ್ಲ ಕಡೆ ಇದ್ದಾರೆ ಸರ್.
2: ಹೆಸರುಗಳು ನೆನಪಿಗೆ ಬರ್ತಾವ?
3: ನನ್ನ ಆತ್ಮೀಯ ಮಿತ್ರ ಅಂದ್ರೆ ಮನೋಹರ್, ಮುತ್ತಪ್ಪ ಟೆಂಪಲ್ ಹತ್ರ ಕುಂಜಿರಾಮನ್ ಗುರಿಕಲ್ ಅಂತ ಅವ್ರ ಮಗ.
2: ಎಲ್ಲಿ ಅದು?
3: ವಿರಾಜಪೇಟೆ.
2: ವಿರಾಜಪೇಟೆ
3: ಮೀನ್ಪೇಟೆ.
2: ಮನೋಹರ್.

0: ಹೀಗೆ ಮಾಡ್ತಾ
1: ಮನೋಹರ.
0: ಇದ್ದಾರೆ ಅವರು.
1: ಅವರು ಈಗ ತೋಟದಲ್ಲಿ ಏನು ಮಾಡ್ತಾರೆ, ನಾನು ಸುಮಾರು ನೋಡಿ ಸುಮಾರು ಟೈಮ್ ಆಯಿತು. ಆತ್ಮೀಯ ಅಂದರೆ ನಾನು
0: ಯಾವಾಗಲೂ ಸಿಗ್ತಾರ?
1: ಸಿಗ್ತಾರೆ, ಆವತ್ತು ಸಿಗ ಒಂದು 8 ವರ್ಷ ಮುಂಚೆ ಒಮ್ಮೆ ಸಿಕ್ಕಿದೆ. ಫುಲ್ಲು ಬ್ಯುಸಿಯಾಗಿದ್ದೇನೆ ಭಾಳ ಕಂಡು ನನ್ನ ಆತ್ಮೀಯಾಗಿ ಎಲ್ಲ ಒಂದು ಫ್ಯಾಮಿಲಿ ಥರನೇ.
0: ನಿಮ್ಮ ವೃತ್ತಿ ಯಾವಾಗ ಶುರು ಮಾಡಿದ್ರಿ?
1: 40 ವರ್ಷ ಆಯಿತು.
0: ತಂದೆಯವರು ಚಿನ್ನದ ಕುಸುರಿ ಕೆಲಸ ಮಾಡ್ತಾ ಇದ್ರಿ,
1: ಹೌದು.
0: ನೀವು ಕಾರ್ಪೆಂಟರ್ ಆಗಿ ಮರದ ಕೆಲಸದ ಒಂದು ಕುಶಲಕರ್ಮಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ.
1: ಹೌದು.
0: ನಿಮಗೆ ತಂದೆಯವರು ಚಿನ್ನದ ಕೆಲಸ ಮಾಡುವಾಗ ಮರದ ಕೆಲಸದಲ್ಲಿ ಹೇಗೆ ಆಸಕ್ತಿ ಬಂತು?
1: ಅಂದರೆ ನಾನು ಚಿನ್ನದ ಕೆಲಸ ಫಸ್ಟ್ ನಮ್ಮ ತಂದೆಯವರು ಕೆಲಸಲಿಗೆ ಬಂದರು. ಆ ಮುಂದಿನವರು ಹಾಗೆ ಎಲ್ಲ ಒಂದು ಸ್ವಲ್ಪ ಹೆಚ್ಚು, ಈಗ ಡೈಮಂಡ್ ಈಗ ಮಿಷಿನ್ ಬಂದಿದೆ, ಡೈಮಂಡ್ ತಿನ್ನಕ್ಕೆ ಅದು ಹೊಡೆಯುವಾಗ ಹೆಚ್ಚು ಕಮ್ಮಿ ಆಗಿ ನನಗೆ ಒಂದು ರೇಟ್ ಕೊಟ್ಟರು, ಈ ಕೆಲಸನೇ ಬೇಡ ಅಂತೇಳಿ. ನಾನು
0: ಬಹಳ ಸೂಕ್ಷ್ಮವಾದ
1: ಬೆಳಿಗ್ಗೆಯಿಂದ ಸಂಜೆವರೆ ಕೂತ್ಕೋಬೇಕಲ್ಲ, ಹುಡುಗರು ಆಟ ಆಡೋಣ ಅಂತ ಇತ್ತು, ಮಧ್ಯದಲ್ಲಿ ಬಿಡ್ಲಿಕ್ಕಿಲ್ಲ ತಂದೆಯವರು. ಅವರಂದರೆ ಅವ್ರಿಗೆ ಆಟ ಆಡೋದ್ರೆ ಅವ್ರಿಗೆ ಟೈಮ್ ಇದೆ, 4:30 to 1 ಗಂಟೆ ಟೈಮ್. ಬಹಳ ಸಿಸ್ಟಮ್ ಅವರು ನಮ್ಮ ತಂದೆಯವರು.
0: ಹಳೆಯವರೆಲ್ಲ ಹಾಗೇನೆ,
1: ಹಳೆಯವರೆಲ್ಲ
0: ಶಿಸ್ತಿನಿಂದ.
1: ಈಗಿನವರು ಏಟಿ ಬಿಡ್ತಾರೆ ಎದುರಿಗೆ, ತಂದೆ ನೋಡೋದಿಲ್ಲ, ತಂದೆ ಅಂತ ನೋಡಿದ್ವಿ.
0: ಎಷ್ಟನೇ ವಯಸ್ಸಿನಲ್ಲಿ?
1: ನಾನಂದ್ರೆ ಅಂತ 15 ವರ್ಷ
0: ಕುಶಲಕರ್ಮಿ ಕೆಲಸಕ್ಕೆ ಬಂದ್ರಿ, ಮರದ ಕೆಲಸಕ್ಕೆ.
1: ಫಸ್ಟಿಗೆ ಚಿನ್ನದ ಕೆಲಸ,
0: ಚಿನ್ನದ ಕೆಲಸಕ್ಕೆ 15ನೇ ವಯಸ್ಸಿನಲ್ಲಿ.
1: ಹೌದು ಹೌದು. ಆಮೇಲೆ ನನಗೆ ಇದೆಲ್ಲ ತಂದೆಯವರು ಹೊಡೆದಲ್ಲ, ಬೇಸ ಆಗ ತಿಳುವಳಿಕೆ ಇಲ್ಲಲ್ಲ ಸರ್, ಹುಡುಗಾಟಿಕೆ ಅಂತ ಹೇಳ್ಬೋದು. ಒಳ್ಳೆಯದೇ ಆಯಿತು, ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾರು ಇದಾದ ಎಕ್ಸಸೈಸ್ ಆಗ ನನಗೆ ಆಯಿತು. ಅದರಲ್ಲೂ ಎಕ್ಸಸೈಸ್ ಆಗ್ತದಲ್ಲ, ನಾನು ಅದಕ್ಕೆ ಕಾರ್ಪೆಂಟರ್ ಅವರಿಗೆ.
0: ನೀವು ಫಸ್ಟಿಗೆ ಕೆಲಸ ಎಲ್ಲಿ ಕಲ್ತ್ರಿ ಅದನ್ನು?
1: ಕೆಲಸ ನಾನು ಮಂಗಳೂರು,
0: ಮಂಗಳೂರಲ್ಲಿ
1: ನಮ್ಮ ಚಿಕ್ಕ ತಂದೆಯವರಲ್ಲಿ. ಅವರು ಶಿಲ್ಪಿ, ಅಲ್ಲಿಯೂ ಭಾಳ ಕಷ್ಟ ಇದೆ ಸರ್, ಬೆಳಿಗ್ಗೆ 5 ಗಂಟೆ ಎಬ್ಬಿಸ್ತಾರೆ, ಅಲ್ಲಿಯೂ ಸಿಸ್ಟಮ್. ಆದರೆ ನನಗೆ ಆಗ ಹೇಳದ ಓಡಿ ಹೋಗ ಅಂತಾಯ್ತು. ಈಗ ಅವ್ರನ್ನ ನಾನು ಕೈ ಮುಗಿತೇನೆ ದೇವರು ಅಂತ.
0: ನಿಮ್ಮ ಚಿಕ್ಕಪ್ಪನವರ ಜೊತೆ
1: ಅವ್ರು ಯಾಕೆ ಕಲಿಸಿದ್ದವು ನಾವು ಒಳ್ಳೇದಾಗಬೇಕು ಅಂತ, ಆಗ ನಮಗೆ
0: ಆಧಾರ ಆಯಿತು.
1: ಆಧಾರ ಆಯಿತು ಅಂದರೆ ಇವರು ಯಾಕೆ ಈ ಥರ ಹಿಂಸೆ ಕೊಡ್ತಾರೆ ಅಂತ ತಲೆಯಲ್ಲಿ. ಅವ್ರು ನಮಗೆ ಮುಂದೆ ಬೆಳಿಬೇಕು, ನನಗಿಂತ ದೊಡ್ಡ ಜನ ಆಗಬೇಕು ಅಂತ ನಮ್ಗೆ ತಿಕ್ತಂದೆ.
0: ಹೌದು, ಈ ಕಾರ್ಪೆಂಟರ್ ಕೆಲಸ ಕೂಡ ಒಂದು ರೀತಿಯ ಒಂದು ಕಲಾತ್ಮಕ ಒಂದು ಕೆಲಸ, ಅದು ಕೂಡ ಒಂದು ಕಲೆನೇ. ಬರೀ ನಿಮ್ಮ ವೃತ್ತಿ ಮಾತ್ರ ಅಲ್ಲ, ಅದರಲ್ಲಿ ನಿಮಗೆ ಒಂದು ನೈಪುಣ್ಯತೆ ಇರಬೇಕು, ಜೊತೆಗೆ ಕೌಶಲ್ಯ ಕೂಡ
1: ಇರಬೇಕು.
0: ಅದು ಇದ್ರೇನೆ ಒಳ್ಳೆ ಕೆಲಸ ಮಾಡೋದಕ್ಕೆ.
1: ಒಳ್ಳೆ ಸಂಸ್ಕಾರವಂತರು, ಸಿಸ್ಟಮು ನಮ್ಮ ಚಿಕ್ಕ ತಂದೆಯವರು ಅಂಥವರಲ್ಲಿ ನಾನು ಕೆಲಸ ಕಲಿತು ಈ ಮಟ್ಟಕ್ಕೆ ಬಂದಿದ್ದೇನೆ. ಬೇರೇನಿಲ್ಲ.
0: ಈಗ ನಿಮಗೆ ಸಂಗೀತದಲ್ಲಿ ಹಾಡೋದಕ್ಕೆ ಯಾವ ರೀತಿ ಆಸಕ್ತಿ ಬಂತು? ನಿಮ್ಮ ಮನೆಯಲ್ಲಿ ಯಾರಾದರೂ ಹಾಡ್ತಾ ಇದ್ರ?
1: ಇಲ್ಲ ಸರ್, ನಾನು ಫಸ್ಟಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದೊಂದು ಹಾಡು ಕೇಳಿ ಟೇಪ್ ರೆಕಾರ್ಡರ್ ಒಬ್ರು ತಂದರು. ಅಂದರೆ ಅವರು
0: ಯಾವ ವರ್ಷ ಅಂತ ನಿಮಗೆ ನೆನಪಿ?
1: ವರ್ಷ ಅಂದರೆ 1976 ಬಾಲಸುಬ್ರಹ್ಮಣ್ಯಂ ಫಸ್ಟ್ ಹಾಡು ನನಗೆ ಇಷ್ಟ ಆಯಿತು. ಅದಂದರೆ
0: ಅದನ್ನು ಹಾಡನ್ನು ಹೇಗೆ ಕೇಳಿದ್ರಿ ನೀವು? ರೇಡಿಯೋದಲ್ಲಿ ಕೇಳಿದ್ರಿ?
1: ರೇಡಿಯೋದಲ್ಲಿ, ರೇಡಿಯೋದಲ್ಲಿ ಮುಂದೆ ಕೇಳಿದ, ಆಮೇಲೆ ಟೇಪ್ ರೆಕಾರ್ಡರ್ ಬಂತು.
0: ಅದು ಸ್ವಲ್ಪ ನಂತರ ಬಂದಿದೆ,
1: ನಂತರ ಬಂದಿದೆ.
0: ಮೊದಲಿಗೆ ನೀವು ಹಾಡುಗಳನ್ನು ಕೇಳ್ತಾ ಇದ್ದಿದ್ದು ರೇಡಿಯೋದಲ್ಲಿ.
1: ರೇಡಿಯೋದಲ್ಲಿ ಹೀಗೆ ಮತ್ತೆ ಅದನ್ನು ಕಲಿಬೇಕು ಅಂತ ಆವಾಗಲೇ ಮನಸ್ಸಿತ್ತು. ಟೇಪ್ ರೆಕಾರ್ಡ್ ಬಂದ ಹಾಡು ಈಗೇ ಕಲಿತೆ.
0: ಅದು ಬಂದ ಮೇಲೆ ನಿಮಗೆ ಹಾಡು ಪ್ರಾಕ್ಟೀಸ್ ಮಾಡಲಿಕ್ಕೆ
1: ಹಾಗೆ
0: ಸಂಗೀತ ಕ್ಲಾಸಿಗೆ ಏನು ಹೋಗಲಿಲ್ಲ?
1: ಇಲ್ಲ. ಆಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಒಂದು ಫೋಟೋ ಅಲ್ಲಿ ಇತ್ತು.
0: ನಿಮ್ಮ ಮನೆಯಲ್ಲಿ ಅವ್ರದ್ದು ಫೋಟೋ ಇಟ್ಕೊಂಡಿದ್ರಿ?
1: ಇಟ್ಕೊಂಡೆ ನಾನು.
0: ಫಸ್ಟ್ ನೀವು ಯಾವ ಹಾಡು ಅವ್ರದ್ದು ಇಷ್ಟ ಆಯ್ತು?
1: ಮಾಂಗಲ್ಯ ಭಾಗ್ಯ.
0: ಯಾವ ಹಾಡು ಅದರಲ್ಲಿ?
1: ಆಸೆಯ ಭಾವ ಒಲವಿನ ಜೈವ.
0: ಹಾಗೆ ನಿಮಗೆ ಹಾಡೋದಕ್ಕೆ ಆಸಕ್ತಿ ಬಂತು?
1: ಬಂತು.
0: ಯಾವ ರೀತಿಯ ಹಾಡುಗಳನ್ನೆಲ್ಲ ನೀವು ಹಾಡ್ತೀರಿ?
1: ಭಕ್ತಿಗೀತೆ, ಚಿತ್ರಗೀತೆ ಎಲ್ಲವನ್ನೂ ಹಾಡ್ತೇನೆ.
0: ಈಗ ಒಂದು ಭಕ್ತಿಗೀತೆಯಿಂದ ನಿಮ್ಮ ನಮ್ಮ ಕೇಳುಗರಿಗೆ ಒಂದು ಭಕ್ತಿಗೀತೆಯಿಂದ ನಿಮ್ಮ ಮೂಲಕ ಕೇಳಿಸೋಣ.

0: ಬಹಳ ಚೆನ್ನಾಗಿ ಹಾಡಿದ್ರಿ ಶ್ರೀನಿವಾಸ್ ಅವರೇ. ಮೊದಲಿಗೆ ಶ್ಲೋಕದಿಂದ ಶುರು ಮಾಡಿದ್ರಿ.
1: ಶುರು ಮಾಡಿ.
0: ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಕೂಡ
1: ಕರೆಕ್ಟ್
0: ರಾಜ್ಕುಮಾರ್ ಅವರು ಹಾಡಿರುವಂಥದ್ದು
1: ಹಾಡಿದ್ದು.
0: ಹಾಡಲಿಕ್ಕೆ ಶುರು ಮಾಡುವಾಗ ಯಾವ ವಯಸ್ಸಲ್ಲಿ ಹಾಡಿದ್ರಿ ಅಂತ?
1: 15.
0: ಹದಿನೈದು.
1: ನನಗೆ ಸಂಗೀತ ಅಂದರೆ ಭಾಳ ಇಷ್ಟ. ಅಂದರೆ ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯ, ಜೇಸುದಾಸ್,
0: ಪಿ ಬಿ ಶ್ರೀನಿವಾಸ್ ಅವರು,
1: ಪಿ ಬಿ ಶ್ರೀನಿವಾಸ್ ಅವರು ಇವ್ರದ್ದೆಲ್ಲ ಹಾಡು ಕೇಳಿದರೆ ಎಂಥ ತಲೆಬಿಸಿ ನೋವಾದರೂ ಬೈದರೂ ಕೂಡ ನಾನು ಕೇರ್ ಮಾಡೋನಲ್ಲ, ಸಂಗೀತ ಆಡ್ತೇನೆ. ಮನೆಯಲ್ಲಿ ಬೈತಾರೆ, ಹೊರಗೋಗಿ ಸಂಗೀತ ಆಡ್ತೇನೆ.
0: ಸಂಗೀತ ಆಡೋದು
1: ಅಲ್ಲಿಗೆ
0: ಅಲ್ಲಿ ಮನೆಯಲ್ಲಿ ಬೈದ್ರೆ ನಿಮ್ಮ ಕೋಪವನ್ನು ತಣಿಸೋದಕ್ಕೆ ಇರುವ ಮಾರ್ಗ ಸಂಗೀತ. ನೋಡಿ, ಅದು ನಿಮಗೆ ಒಳ್ಳೇದಾಯ್ತು.
1: ಒಳ್ಳೇದಾಯ್ತು, ಅಲ್ಲಿಂದ ಬಿಡೋದಿಲ್ಲ ಅಂತೇಳಿ. ಈಗ ಯಾರು ಸಹ ಬೈದರೂ ನನಗೆ ಬೇಸರ ಆಗೋದಿಲ್ಲ, ಯಾಕೆಂದ್ರೆ ಸಂಗೀತ ಆಡ್ತೇನೆಲ್ಲ.
0: ಹಾಡುಬಿಟ್ಟು ಅದನ್ನು ತಣಿಸ್ಬಿಡೋದು, ಒಳ್ಳೆ ಐಡಿಯಾ ಕಂಡು ಹಿಡಿದ್ರಿ. ಈಗ ಒಂದು ಚಿತ್ರಗೀತೆ ಅಂತ ಹಾಡ್ಬೋದಾ?
1: ಹಾಡ್ತೇನೆ.

0: ಹಾಡು ತುಂಬ ಚೆನ್ನಾಗಿತ್ತು. ಎರಡು ರೇಖೆಗಳು ಸಿನಿಮಾದ ಹಾಡು ಇದು ಇರಬೇಕು, ಇರ್ಬೋದಾ?
1: ಹೌದು, ನನಗೆ
0: ಶ್ರೀನಾಥ್ ಮತ್ತು
1: ಗೊತ್ತಿಲ್ಲ.
0: ಸರಿತಾ ಅವರು ಅಭಿನಯಿಸಿದಂಥ ಸಿನಿಮಾ ಅದು. ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಗೀತೆ. ಈಗ ನಿಮ್ಮ ಕೆಲಸದ ಕಡೆಗೆ ಬರೋಣ ಸರ್. ಈಗ ಯಾವ ಯಾವ ರೀತಿಯ ಮರಗಳನ್ನೆಲ್ಲ ನೀವು ಕೆಲಸ ಮಾಡುವಾಗ ನಿಮಗೆ ಯಾವ ಯಾವ ರೀತಿಯ ಮರಗಳಿಂದ ನೀವು ಕೆಲಸ ಮಾಡಿದ್ರಿ?
1: ಅಂದರೆ ನಾನು ಎಲ್ಲ ಥರದ ಸಾಗುವಾನಿ, ಸೆರೆ, ಹಲಸು, ಕೆಲವು ಕಡೆಯಲ್ಲಿ ಬ್ರಾಹ್ಮಣರಿಗೆ ಅವರಿಗೆ ಸಾಗುವಾನಿ ಕೆಲಸ, ಸಾಗುವಾನಿ ಮರದಲ್ಲಿ ಮಾಡಿಸಿ ಕೊಡ್ತೇನೆ. ಆಮೇಲೆ ಫರ್ನಿಚರು ಹಾಗೇನೆ ಬೀಟಿ ಮರದಲ್ಲಿ ಮಾಡಿಕೊಡ್ತೇನೆ.
0: ಈಗ ನಿಮಗೆ ಕಷ್ಟ ಆಗುವಂಥ ಮರ ಅಂದರೆ, ಈಗ
1: ಅಂದರೆ
0: ಬೀಟೆ ಮರ
1: ಬೀಟಿ
0: ಅಂದರೆ ಬೀಟಿ,
1: ಬೀಟಿ
0: ರೋಸ್ ವುಡ್ ಅಂತ ಹೇಳ್ತಾರೆ,
1: ರೋಸ್ ವುಡ್
0: ಅದು ಸ್ವಲ್ಪ ಗಟ್ಟಿ ಜಾಸ್ತಿ ಅಂತ
1: ಗಟ್ಟಿ
0: ಹೇಳ್ತಾರೆ.
1: ಜಾಸ್ತಿ.
0: ಹೌದು, ಮರಗಳು ನೋಡಿ, ಈಗ ಬೀಟಿ ಆದರೆ ತುಂಬ ಗಟ್ಟಿ ಇರುತ್ತೆ,
1: ಹೌದು
0: ಸಾಗುವಾನಿ ಅಷ್ಟೊಂದು ಗಟ್ಟಿ ಇರೋದಿಲ್ಲ.
1: ಹೌದು, ಅದು
0: ಹಾಗಾಗಿ
1: ಸಾಫ್ಟ್
0: ನಿಮಗೆ ಕೆಲವು ಮರಗಳು ಕೆಲಸ ಮಾಡೋ ಕಷ್ಟ ಆಗುತ್ತೆ,
1: ಕಷ್ಟ
0: ಕೆಲವು ಸುಲಭ ಇರುತ್ತೆ.
1: ಹೌದು.
0: ಯಾವ ರೀತಿಯ ಮರಗಳಲ್ಲಿ ನಿಮಗೆ ಕಷ್ಟ ಆಗ್ತಾಯಿತ್ತು, ಯಾವುದು ಸುಲಭ ಆಗ್ತಾಯಿತ್ತು?
1: ಈ ಸೌತ್ ಕನ್ನಡದಲ್ಲಿ ಚಿರ್ಪು ಅಂತೇಳಿ ಒಂದು ಮರ ಅಂತ,

0: ಯಾವುದು?
1: ಚಿರ್ಪು, ಚಿರ್ಪು ಅಂತ.
0: ಚಿರ್ಪು ಅಂತ.
1: ಅದು ಅಲ್ಲಿ ಅವರು ಉಪಯೋಗಿಸುವಂಥದ್ದು. ಕಿಟಕಿ, ಚೌಕಟ್ಟು, ಬಾಗಿಲು, ಕಿಲಕಲ.
0: ಅಂದರೆ ಅದು ಯಾವುದು, ತುಳುವಿನಲ್ಲಿ ಹೇಳ್ತಾರೆ?
1: ಹೌದು,
0: ತುಳುವಿನಲ್ಲಿ.
1: ತುಳುವಿನಲ್ಲಿ.
0: ತಮ್ಮದು ಮಾತೃಭಾಷೆ ತುಳು.
1: ಸಿಲ್ ಅದೇ ತಿರ್ಪು ಅಂತ. ಇಲ್ಲಿ ಏನು ಅಂತ ಗೊತ್ತಾಗೋದಿಲ್ಲ. ಆ ಮರ ಇಲ್ಲಿ ಎಲ್ಲೂ ನಾನು ನೋಡಿಲ್ಲ. ಅದು ಸೌತ್ ಕನ್ನಡ ಸುಬ್ರಹ್ಮಣ್ಯ ಆ ಸೈಡ್ ಎಲ್ಲ ಆ ಮರ ಸಿಗೋದು. ಕಬ್ಬಿಣ ಥರ ಇರ್ತದೆ. ಅದು ಹಸಿಯಲ್ಲೇ ಕೆಲಸ ಮಾಡಿ ನಂತರ ಸೆಟ್ ಮಾಡಿ ಕೊಡಬೇಕು. ಒಂದು 6 ತಿಂಗಳು ಬಿಟ್ಟು ಬಿಡ್ತೇವೆ.
0: ಅದು ಹಸಿ ಇರುವಾಗಲೇ ಮಾಡಬೇಕು.
1: ಮಾಡಬೇಕು. ಈಗಾದ್ರೆ ತೊಂದರೆ ಇಲ್ಲ. ಎಂತ ಮರನ ಮಿಷಿನರಿ
0: ಮಾಡುವಂತ ಕೆಲಸ
1: ಕೆಲಸ
0: ಮ್ಯಾನುವಲ್ ಆಗಿತ್ತು.
1: ಹೌದು,
0: ತುಂಬಾ ಕಷ್ಟ ಆಗ್ತಿತ್ತು.
1: ಕಷ್ಟ ಆಗ್ತಿತ್ತು. ಈಗೆಲ್ಲ ಸುಲಭನೇ. ಇಂಥ ಮರಗಳು
0: ಪ್ರತಿಯೊಂದಕ್ಕೂ ಮಿಷಿನ್ ಇದೆ.
1: ಮಿಷಿನ್ ಇದೆ.
0: ಯಾವ ಯಾವ ರೀತಿಯ ಕೆಲಸಗಳನ್ನೆಲ್ಲ ನೀವು ಮಾಡ್ತಾ ಇದ್ರಿ? ಈಗ ಮನೆಯದು ಫರ್ನಿಚರ್ ಇರ್ಬೋದು, ಮತ್ತೆ ಇನ್ನೊಂದು ಬಾಗಿಲು, ಕಿಟಕಿ ಇಂಥದ್ದೆಲ್ಲ ಬರ್ತವೆ.
1: ಹೌದು.
0: ಯಾವ ರೀತಿಯ ಕೆಲಸಗಳು ನಿಮಗೆ ಜಾಸ್ತಿ ಬರ್ತಾ ಇತ್ತು?
1: ನಮಗೆಂದರೆ ಆ ಸಮಯದಲ್ಲಿ ಇದೇ ರೂಫಿಂಗ್, ಕಿಟಕಿ ಬಾಗಿಲದೇ ಜಾಸ್ತಿ ಬರ್ತಿತ್ತು. ಫರ್ನಿಚರ್ಸ್ ಎಲ್ಲ ಕಡಿಮೆ
0: ಕಡಿಮೆ.
1: ಅದ ನಂತರ ಮಳೆಗಾಲದಲ್ಲಿ ಮಾಡಿಸ್ತಿದ್ರು.
0: ಯಾವುದನ್ನು?
1: ಫರ್ನಿಚರ್ಸ್ಗಳು.
0: ಫರ್ನಿಚರ್ಗಳು.
1: ಹೌದು.
0: ಮಳೆಗಾಲದಲ್ಲಿ ಏಕೆ?
1: ಮಳೆಗಾಲದಲ್ಲಿ ಅವರೇನೆಂದರೆ ಎಲ್ಲ ಹಸಿ ಮರ ತಂದಿಟ್ಟಿರ್ತಾರೆ. ಆಮೇಲೆ ಮಳೆಗಾಲಕ್ಕೆ ಶುರು ಮಾಡಿ ಆಚಾರ ಎಂದರೆ. ಮತ್ತೆ ಇನ್ನೇನು ಮಾಡೋದು? ಅವರು ಹೇಳಿದಾಗೆ ನಾವು ಕೇಳ್ಕೋಬೇಕು.
0: ಹಾಗೆ ಮಳೆಗಾಲದಲ್ಲಿ ನಿಮಗೆ ಕೆಲಸ
1: ಸಿಗ್ತದೆ. ಅವರು ಐಡಿಯ ಮಾಡಿದ್ದಾರೆ ಮಳೆಗಾಲದಲ್ಲಿ ಇವರಿಗೆ ಕೆಲಸ ಇರುವುದಿಲ್ಲ, ಆಗ ಮಾಡಿಸಿಬಿಡುವ ಅಂತ.
0: ಓ ಹೋ ಹೋ. ಹಾಗಾಗಿ ಹಿಂದೆ ನೀವು ಮರದ ಕೆಲಸಗಳನ್ನು ಮಾಡುವಾಗ ಕೈಯಲ್ಲೇ ಉಪಕರಣಗಳನ್ನು ಬಳಸಿ ಮಾಡಬೇಕು.
1: ಮಾಡು.
0: ಯಾವ್ಯಾವ ರೀತಿಯ ಉಪಕರಣಗಳನ್ನೆಲ್ಲ ನೀವು ಬಳಸ್ತಾ ಇದ್ರಿ?
1: ಅಂದರೆ ಉಳಿ 6 ಇಂಚಿನಿಂದ ಹಿಡಿದು ಆನಂತರ ಸ್ಮಾಲ್ ಎಲ್ಲ ಅದಕ್ಕೆ
0: ಬೇರೆ ಬೇರೆ
1: ರೀತಿಯಲ್ಲಿ.
0: ಸರ್, ಈಗ ಮರಗಳನ್ನು ಕಟ್ ಮಾಡುವಾಗ ಅದರದ್ದು ಅಳತೆ ಸರಿಯಾಗಿರಬೇಕು, ನಿಖರವಾಗಿರಬೇಕು.
1: ನಿಖರವಾಗಿರಬೇಕು.
0: ಈಗ ಮರಗಳು ಕಡಿಮೆ ಇರ್ತವೆ.
1: ಹೌದು.
0: ಅಂಥದ್ರಲ್ಲಿ ಸ್ವಲ್ಪ ನೀವು ಕಟ್ ಮಾಡುವಾಗ ಹೆಚ್ಚು ಕಡಿಮೆ ಆದರೂ ಕೂಡ ಮರಗಳ ಕೊರತೆ ಆಗ್ತದೆ.
1: ಕೊರತೆ ಆಗ್ತದೆ. ಅದು ಏನು ಮಾಡಲಿಕ್ಕೆ ಆಗೋಲ್ಲ.
0: ಅದೊಂದು ನಿಮಗೆ ಸವಾಲಿನ ಕೆಲಸ.
1: ಹೌದು. ಇದು
0: ಅದನ್ನು ಹೇಗೆ ನೀವು ಮಾಡ್ತೀರಿ?
1: ಒಮ್ಮೆ ಮೆಜರ್ಮೆಂಟ್ ನಾವು ಕರೆಕ್ಟ್ ನೋಡಿ ಆಮೇಲೆ ಮರ ಕಟ್ ಮಾಡ್ತೇವೆ. ತಪ್ಪು ಆಗಿಲ್ಲ. ಮತ್ತು ಎರಡನೇ ಅಂದರೆ ನಾವು ಒಂದು ಚೌಕಟ್ಟು ಅಂತ ಇಟ್ಕೊಳ್ಳಿ. ನಾವು ಕರೆಕ್ಟ್ ನಾಲ್ಕು ಸೈಡು ಔಟ್ ಸೈಡ್ಲು ಹೊರಗಡೆ ತೆಗೆದು ಹೊರಗಡೆ ಮೆಜರ್ಮೆಂಟ್ ತೆಗೆದು ಮಾಡ್ತೇವೆ. ತಪ್ಪೋದಿಲ್ಲ ಅದು. ಅದಕ್ಕೆ ನಾವು ಮೇಲೆ ರೂಫಿಂಗ್ ಬಂದರೆ ಜಾಯಿಂಟ್ ಕೊಡ್ತೇವೆ.
0: ಕೆಲವೊಂದು ಕೆಲಸಗಳಲ್ಲಿ ಅದನ್ನು ಜಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ.
1: ರೂಫಿಂಗಿಗೆ ಮಾಡ್ಬೋದು.
0: ಅಲ್ಲಿ ನಿಮಗೆ ಸರಿಯಾಗುತ್ತೆ ಅದು ಜಾಯಿಂಟ್ ಮಾಡಿದರೆ.
1: ಅಂದರೆ ಅಲ್ಲಿ ಲೆಂತ್ ಸಿಗೋದಿಲ್ಲ. ಈಗ 40 ಅಡಿ ಉಂಟು ಅಂತ ಅಷ್ಟು ಉದ್ದದ ಮರ
0: ಸಿಗೋದಿಲ್ಲ. ಅದು
1: ಜಾಯಿಂಟ್ ಮಾಡಲೇಬೇಕು.
0: ಆದರೆ ಕೆಲವೊಂದು ಬಾಗಿಲುಗಳನ್ನು ಮಾಡುವಾಗ ಅಲ್ಲಿ ನಿಮಗೆ ಜಾಯಿಂಟ್ ಮಾಡಲಿಕ್ಕೆ ಬರೋದಿಲ್ಲ.
1: ಬರೋದಿಲ್ಲ.
0: ಅದು ನೀವು ಕರೆಕ್ಟಾಗಿ ಅದನ್ನು ಕರೆಕ್ಟ್ ಮಾಡಬೇಕಾಗುತ್ತೆ.
1: ಆದರೆ ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಅದರಲ್ಲೇ ಗಮನ ಇಟ್ಕೊಳ್ಬೇಕು. ಬೇರೆ ಯೋಚನೆ ಅವನಿಗೆ ಇರಬಾರ್ದು ಮಾರ್ಕಿಂಗ್ ಮಾಡುವಾಗ. ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಮಾರ್ಕಿಂಗ್ ಮಾಡೋ ಯಾರನ್ನ ಸೇರಿಸೋದಿಲ್ಲ.
0: ಹಾಗೆ ನೀವು ಒಬ್ಬರೇ ಅದನ್ನು ಸೂಕ್ಷ್ಮವಾಗಿ ನೀವು
1: ಸೂಕ್ಷ್ಮವಾಗಿ
0: ಅಳತೆ ಮಾಡಿಕೊಂಡು ಕಟ್ ಮಾಡ್ತೀರಿ. ಈಗ ಇತ್ತೀಚೆಗೆ ಮರದ ಕೆಲಸಗಳಿಗೆ ಸಾಕಷ್ಟು ಮಿಷಿನ್ಗಳು ಬಂದಿದೆ.
1: ಹೌದು.
0: ಕೈ ಯಂತ್ರಗಳು.
1: ಹೌದು.
0: ವಿದ್ಯುತ್ ಉಪಕರಣಗಳು ಕೂಡ ಬಂದಿದೆ ಈಗ.
1: ಹೌದು.
0: ಕೆಲಸ ಹಿಂದಿಗಿಂತ ಸುಲಭ ಆಗಿದೆ.
1: ಅಂದರೆ ಈಗ ಮರದ ಕೆಲಸ ಕಡಿಮೆ. ಎಲ್ಲ ರೆಡಿಮೇಡ್ ಬರ್ತದೆ. ಅದು ಯಾವುದೊಂದು ವುಡ್ಡಲ್ಲಿ ಎಲ್ಲ ರೆಡಿಮೇಡ್. ಈಗೆಲ್ಲ ಕಡೆಯಲ್ಲಿ ಅದೇನೆ. ಆಗ ಕಾರ್ಪೆಂಟರ್ ವರ್ಕ್ ಕಮ್ಮಿ. ಆದ್ದರಿಂದ ನಮಗೆ ಕೆಲಸ
0: ಫೈಬರ್ದು ಡೋರ್ಗಳು ಕೂಡ ಬರ್ತಾ
1: ಇರ್ತದೆ. ಫಿಟ್ಟಿಂಗ್ಸ್ ಒಂದು ಕೆಲಸ ಸಿಗ್ತದೆ ಅಷ್ಟೇ ನಮಗೆ.
0: ಕೆಲಸಗಳು ಮೊದಲಿಗಿಂತ ಕಡಿಮೆ.
1: ಮೊದಲೇ ಮರದಲ್ಲೇ ಎಲ್ಲ ವರ್ಷಾನುಗಟ್ಟಲೆ ಕೆಲಸ ಇತ್ತು. ಈಗ ವರ್ಷಕ್ಕೆ ತಿಂಗಳಿಗೆ ಒಂದೆರಡು ಕೆಲಸ ಸಿಗ್ತದೆ.
0: ತುಂಬಾ ಕಡಿಮೆ.
1: ತುಂಬಾ ಕಡಿಮೆ.
0: ಎಲ್ಲ ಮೆಷಿನರಿ ಬಂದಿದೆ.
1: ಸೆಟ್ಟಿಂಗ್ ಮಾಡಬೇಕಾದ್ರೆ ನಮ್ಮನ್ನ ಕರೀತಾರೆ. ಅಷ್ಟೇ.
0: ಈಗ ಅಂದ್ರೆ ಪ್ರತಿಯೊಂದು ಕೂಡ ಯಂತ್ರಗಳು ಬಂದಿದೆ. ಈಗ ನಿಮಗೆ ಹಾಡಿಗೆ ಅಷ್ಟೇ. ಈಗ ಹಿಂದೆಲ್ಲ ಆರ್ಕೆಸ್ಟ್ರಾದಲ್ಲೇ ಹಾಡುವಂತದ್ದಿತ್ತು.
1: ಹೌದೌದು.
0: ಈಗೇನಂತ ಹೇಳಿ ಈಗ ಕರೋಕೆ ಹಾಕೊಂಡು ಹಾಡ್ತಾ ಇದ್ದಾರೆ.
1: ಹೌದು.
0: ಹಾಗಾಗಿ ಎಲ್ಲ ಸುಲಭ ಆಗಿದೆ.
1: ಸುಲಭ ಆಗಿದೆ.
0: ಆದ್ರೆ ಹಿಂದಿನ ಗುಣಮಟ್ಟ ಇಲ್ಲ ಅಂತ ಹೇಳುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮ ಒಂದು ಅನಿಸಿಕೆನು?
1: ಅದು ಸರಿಯೇ.
0: ಮೊದಲಿಂದ ಹಾಗೆ ಗುಣಮಟ್ಟ ಇಲ್ಲ.
1: ಇಲ್ಲ.
0: ಏನು ಬೇಕಾದ್ರೂ ಎಷ್ಟು ಶೋ ಇರ್ತದೆ. ತುಂಬಾ ಚಂದ ಆಗಿರುವಂತ ಈಗ ಫರ್ನಿಚರ್
1: ಕಂಡೀಷನ್ ಕೆಲಸಗಳೆಲ್ಲ. ಅಂದ್ರೆ ಕೆಲಸ ಫಾಸ್ಟ್ ಇಲ್ಲ, ಸ್ಲೋ. ನಿಧಾನವೇ ಪ್ರಧಾನ ಅಂದಾಗಿ.
0: ಹಳೆ ಕಾಲದಲ್ಲಿ ಒಂದು ಮೇಜು ಮಾಡಿದ್ರೆ ಅದು ತುಂಬಾ ವರ್ಷದವರೆಗೆ ದೀರ್ಘಕಾಲದವರೆಗೆ
1: ದೀರ್ಘಕಾಲ ಕೆಲಸನೂ ಆಗಿ ಸರ್.
0: ನಮ್ಮ ಅಜ್ಜ ಮುತ್ತಜ್ಜನ ಕಾಲದ್ದು ಕೂಡ
1: ಈಗಲೂ ಇದೆ ಸರ್. ಐನ್ ಮನೆಯಲ್ಲಿ ಮನೆ ನೋಡಿದ್ರೆ ಒಂದೊಂದು ಕಂಬ ನೋಡಿದ್ರೆ ಈಗಿನ ಆಚಾರಿಗೆ ಸಾಧ್ಯ ಇಲ್ಲ. ಮಿಷಿನ್ ವರ್ಕ್ ಅದರಲ್ಲಿ ಬರುವುದಿಲ್ಲ.
0: ಮ್ಯಾನುವಲ್ ವರ್ಕ್ ಅಲ್ಲಿ ಎಂತೆಂತ ಕೆಲಸಗಳು.
1: ಒಂದು ಕಂಬದಲ್ಲಿ ಅಷ್ಟಪಟ್ಟಿ ಅಂತ ಇರ್ತದೆ. 8 ಪಟ್ಟಿ ಆಗಬೇಕು. ಅದರ ಲೆಕ್ಕ ಈಗಿನವರಿಗೆ ಗೊತ್ತಿಲ್ಲ.

0: ನಿಂತ್ಕಾಲದಲ್ಲಿ
1: ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರಿ.
0: ಅಷ್ಟು ಅದು ಶಿಲ್ಪಿ,
1: ಹೌದು,
0: ಅದಕ್ಕಿಂತಲೇ ಕಾರ್ಪೆಂಟರ್ ಇದ್ದಾರೆ.
1: ಈಗ ಪ್ರತಿಯೊಂದರಲ್ಲಿ ಕೂಡ, ಈಗ ಮರದ ಕೆಲಸ ಅಂತಲ್ಲ, ಈಗ ರೋಡ್ ಕೆಲಸ ಮಾಡುವಾಗಲೂ ಕೂಡ ಅಲ್ಲಿ ಸಾಕಷ್ಟು ಮಿಷಿನ್ಗಳನ್ನು ಯೂಸ್ ಮಾಡ್ತಾರೆ. ಸಾಕಷ್ಟು ಯಂತ್ರಗಳು ಕೂಡ ಬಂದಿದೆ. ಅದಕ್ಕೆ
0: ಹೌದು
1: ಕೂಡ ರೋಡ್ ಕೆಲಸ
0: ಹೌದು
1: ಮಾಡುವಾಗಲೂ ಕೂಡ
0: ಕರೆಕ್ಟ್.
1: ಬುಲ್ಡೋಸರ್ ಬಂದಿದೆ,
0: ಅದು ಸರಿ ಸರ್
1: ಆಮೇಲೆ ಕ್ರೇನ್ಗಳಿವೆ.
0: ಹೌದು,
1: ಯಾವುದು ಕೂಡ ಬಂದರೂ ಕೂಡ ಮೊದಲಿನ ಆ ಗುಣಮಟ್ಟ ಇಲ್ಲ ಅಂತ ಹೇಳುವಂಥ ಒಂದು ಮಾತು ಕೇಳಿ
0: ಆಗ
1: ಬರ್ತೇನೆ.
0: ಹಿಂದಿನ ರೋಡ್ ಹೇಗಿದೆ
1: ಹೌದು,
0: ಅದ್ರ ಮೇಲೆ ತಾನೆ ಈಗ ಓಡಾಡೋದು.
1: ಯಾವ ಬೆಟ್ಟಕ್ಕೆ ತಗೊಂಡೋಗಿಬಿಟ್ಟು ಆ ಕಾಲದಲ್ಲಿ ರೋಡನ್ನು ಮಾಡಿದ್ದಾರೆ.
0: ಮತ್ತೆ
1: ಈಗ ಅದ್ರ ಮೇಲೆ
0: ಅದ್ರ
1: ರಿಪೇರಿ
0: ಮೇಲೆ
1: ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ.
0: ಕಷ್ಟ ಕರೆಕ್ಟ್.
1: ಮಿಷಿನರಿಗಳು ವೆಹಿಕಲ್ಗಳು ಕೂಡ ಹೋಗುವಂಥ ವ್ಯವಸ್ಥೆ ಇದೆ,
0: ಹೌದು
1: ಆದರೆ ಹಿಂದಿನ ಕ್ವಾಲಿಟಿ ಇಲ್ಲ,
0: ಹೌದು, ಈಗ ಮಿಷಿನರಿ ಬಂದ ಮೇಲೆ ಎಲ್ಲ
1: ಕೆಲಸಗಳು ಕೂಡ ಕಡಿಮೆ ಆಗಿದೆ.
0: ಕಡಿಮೆ.
1: ಈಗ ಕನ್ನಡ ಚಿತ್ರಗೀತೆಗಳನ್ನು ಬಿಟ್ಟು ಬೇರೆ ಯಾವುದಾದ್ರು ಭಾಷೆಯಲ್ಲಿ ಹಾಡಿದ್ದಿದೆಯಾ, ಹಾಡ್ತೀರಿ? ಯಾವ ಭಾಷೆಯಲ್ಲಿ?
0: ಮಲಯಾಳ.
1: ಮಲಯಾಳಂ. ಅದು ಬಿಟ್ಟರೆ
0: ಅದು ಬಿಟ್ಟರೆ ಎಸ್ ಪಿ ಶಂಕರವರ್ಣಂ,
1: ತೆಲುಗು.
0: ತೆಲುಗು
1: ತೆಲುಗು ಹಾಡ್ತೀರಿ?
0: ಹೌದು,
1: ಹ್ಞೂ. ಹಿಂದಿ
0: ಹಾಡ್ತೇನೆ.
1: ಹಾಡ್ತೀರಿ?
0: ಅದೇ ಎಲ್ಲ ಹಾಡಲ್ಲೂ ಒಂದು ಬಾಯಿಪಾಠ ಮಾಡ್ಕೊಂಡು ಹಾಡು.
1: ಓ, ಈಗ ಮಲಯಾಳಂನಲ್ಲಿ ಯಾವುದು? ಅದು ಭಕ್ತಿಗೀತೆ.
0: ಭಕ್ತಿಗೀತೆ
1: ಯಾವುದು? ಯೇಸುದಾಸ್ ಅವ್ರದ್ದು,
0: ಎಸ್
1: ಅಯ್ಯಪ್ಪ
0: ಟಿ
1: ಸ್ವಾಮಿ.
0: ಅಯ್ಯಪ್ಪ ಸ್ವಾಮಿ.
1: ಓ, ಒಂದು ಹಾಡನ್ನು ಹಾಡ್ಬೋದಾ?
0: ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯ.

0: ನೀವು ಮಲಯಾಳಂ ಭಾಷೆ ಮಾತಾಡಲಿಕ್ಕೆ ಬರ್ತಾ?
1: ಮಾತಾಡ್ತೇನೆ
0: ಬರ್ತೆ, ಕಲ್ತಿದ್ರಿ, ಹಾಗಾಗಿ
1: ಕಲ್ತಿದ್ದು ಅಂತ
0: ಹಾಡೋದಕ್ಕೆ
1: ಹೇಳಲಿಕ್ಕಾಗೋದಿಲ್ಲ. ಅಂದರೆ
0: ಹಾಡೋದಕ್ಕೇನು ತೊಂದರೆ ಇಲ್ಲ.
1: ತೊಂದರೆ
0: ಈಗ ಭಾಷೆ ಗೊತ್ತಿಲ್ಲದಿದ್ದರೂ ಕೂಡ
1: ಹಾಡೋದಕ್ಕೆ
0: ಹಾಡೋದಕ್ಕೆ ಯಾವ ಸಮಸ್ಯೆ ಆಗೋದಿಲ್ಲ.
1: ಇಲ್ಲ,
0: ಸಾಕಷ್ಟು ಹಿಂದಿ ಹಾಡುಗಾರರು ಕನ್ನಡ ಹಾಡಿದ್ದಾರೆ.
1: ಹಿಂದಿ ಗೊತ್ತಿಲ್ಲ.
0: ಹಿಂದಿ ಗೊತ್ತಿಲ್ಲ, ಹಿಂದಿ ಹಾಡ್ತೀರಾ?
1: ಹಾಡ್ತೇನೆ.
0: ಯಾವುದು ನಿಮ್ಮ ಇಷ್ಟದ
1: ಭಕ್ತಿಗೀತೆ,
0: ಹಾಡು ಹಿಂದಿಯಲ್ಲಿ?
1: ಈಶ್ವರ್ ಸತ್ಯ.
0: ಸತ್ಯಂ ಶಿವಂ
1: ಹಾಂ,
0: ಸುಂದರಂ,
1: ಅದೇ
0: ಆ ಸಿನಿಮಾದ ಒಂದು ಹಾಡು.
1: ಹಾಡು
0: ಓ,

0: ಸತ್ಯಂ ಶಿವಂ ಸುಂದರಂ, ಆ
1: ಸುಂದರ
0: ಸಿನಿಮಾದಲ್ಲಿ ಲತಾ ಮಂಗೇಶ್ಕರ್ ಅವರು ಹಾಡಿರುವಂಥ
1: ಹಾಡಿದ್ದು
0: ಹಾಡಿದು, ಭಾಳ ಚೆನ್ನಾಗಿ ಹಾಡಿದ್ರಿ. ಇದುವರೆಗೆ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಸೋಮರಪೇಟೆ ತಾಲೂಕು ಜಂಬೂರು ಗ್ರಾಮದ ಎಂ ಶ್ರೀನಿವಾಸ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ಈ ಮಾತುಕತೆಯ ಮುಂದುವರಿದ ಭಾಗವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಕೇಳಬಹುದು.

0: ಮುಂದುವರೆಗೆ ಹಿರಿಯ ಜೀವಗಳ ಭಾವ, ಹಿರಿಯ ನಾಗರಿಕರೊಂದಿಗೆ ಸಂವಾದ ಕೇಳಿದಿರಿ.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
0: ಪ್ರಸ್ತುತಪಡಿಸಿದವರು ಬಿಎಸ್ ರಫೀಕ್ ಅಹಮದ್.
1: ನೀ ತುಂಬಿದ ಕೊಡವಾಗಿರು.
0: ಸಮಗ್ರ ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
3: ಗೀತಮಾಧುರ್ಯ,
4: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ ತತ್ವಪದ ಕೂಡ,
2: ಶಾರದ ಮಾತೆ ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222288, ಮತ್ತೊಂದು ದೂರವಾಣಿ ಸಂಖ್ಯೆ 0827222219. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
3: ಕೇಳುಗರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

ಎಲ್ಲ ಕೆಳಗುರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗುರಿ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0872722228. ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದಾರೆ ಅಂತ ನೋಡೋಕ್ಕೆ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೇಳುಗರೆ, ದಿನದ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಸರ್.
0: ಸರಸ್ವತಿಯರೇ, ಹೇಳಿ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ಊರ ಕಡೆ, ಏನಾಗ್ತಿದೆ?
1: ಬಿಸಿಲು ಬಿಸಿಲುಂಟು ಸರ್. ಇವತ್ತು ಬೆಳಿಗ್ಗೆಯಿಂದ ಬಿಸಿಲು ಶುರುವಾಗಿದೆ.
0: ಮಳೆಯ ರಭಸ ಸ್ವಲ್ಪ ಕಮ್ಮಿ ಆಗಿದೆ.
1: ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ರಾತ್ರಿ ಬರ್ತದೆ ಸರ್ ಮಳೆ, ಆದ್ರೆ ಬೆಳಿಗ್ಗೆ ಇಲ್ಲ. ಇವತ್ತು ಈಗ ಮೋಡ ಎಲ್ಲ ಕವಿದುಂಟು, ರಾತ್ರಿ ಬರ್ತದೆ.
0: ಆದ್ರೂ ಜಲ ಆಗಿದೆಯಾ ಆ ಕಡೆ ಎಲ್ಲ?
1: ಮಳೆ ನೀರಾಗಿದೆ ಸರ್ ಕೆಲವು ಕಡೆಯಲ್ಲಿ.
0: ತೊಂದರೆ ಇಲ್ಲ ಈ ವರ್ಷಕ್ಕೆ?
1: ಹೌದು, ತೊಂದರೆ ಇಲ್ಲ. ಮಳೆ ಬಂತಲ್ಲ ಸರ್, ತುಂಬಾ ಮಳೆ ಬಂದಿದೆ ಅಲ್ಲಿ.
0: ಅದೇ ಅದೇ, ಮಳೆ ಇಲ್ಲ ಇಲ್ಲ ಅಂತೇಳಿ ಮತ್ತೆ ಮಳೆ ಆಗಿದೆ.
1: ಹೌದು, ಆದ್ರೆ ಈ ವರ್ಷ ಲೇಟ್ ಆಗಿ ಬಂದ್ರು ಸಹ ಮಳೆ ಆಗಿದೆ.
0: ಅದೇ, ಹೇಗಿತ್ತು ಇವತ್ತಿನ ದಿನ?
1: ಕೊಲೆ ರೋಗ ಜಾಸ್ತಿ ಸರ್.
0: ಹೌದು, ಮಳೆ ಈ ತರ ಬಂದು ಬಿಟ್ಟು ಹೋಗ್ತಾ ಇದ್ರೆ ರೋಗಗಳು ಕೂಡ ಹೆಚ್ಚಾಗ್ತಾ ಇದೆ ಗಿಡಗಳಿಗೆ.
1: ಹೌದು, ಮೊನ್ನೆ ನೀವು ಕೃಷಿ ರಂಗದಲ್ಲಿ ಹೇಳಿದ್ದೀರಾ, ಇದು ಎಲೆ ಚುಕ್ಕಿ ರೋಗಕ್ಕೆ ಮದ್ದೆಲ್ಲ, ಅದನ್ನು ನಾವು ಹಾಕಿದ್ದೇವೆ ಸರ್.
0: ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ?
1: ಹಾ, ಕಾಣ್ತದೆ, ಅದರಲ್ಲಿ ಕಮ್ಮಿ ಆಗಿದೆ ಸ್ವಲ್ಪ. ಎಲ್ಲರೂ ನೀವು ರೇಡಿಯೋದಲ್ಲಿ ಕೇಳಿದವರೆಲ್ಲ ಹಾಕಿದ್ದಾರೆ, ಈಗ ನಾವು ಮುಂಚೆ ಹಾಕಿದ್ದೇವೆ, ಆದ್ರೆ ರೇಡಿಯೋದಲ್ಲಿ ಬಂದದ್ದು ಸರಿ ಆಯ್ತು ಸರ್. ನೀವು ಕೃಷಿ ರಂಗದಲ್ಲಿ ನಾವು ಕೇಳ್ತೇವೆ, ಎಲ್ಲ ಕೃಷಿ ರಂಗಕ್ಕೂ ಮಾಹಿತಿಯನ್ನೆಲ್ಲ ಕೇಳ್ತೇವೆ ಸರ್.
0: ಅದು ಪ್ರಯೋಜನ ಆಗ್ತಾ ಇದೆ.
1: ಆಗ್ತದೆ ಸರ್.

0: ಸರಸ್ವತಿ, ನಿಮಗೊಂದು ಪ್ರಶ್ನೆ.
1: ಹೇಳಿ ಸರ್.
0: ಹವಾಯ್ ದ್ವೀಪಗಳ ಸಾಲು ಎಲ್ಲಿದೆ? ಯಾವ
1: ಅದು
0: ದೇಶದಲ್ಲಿರ್ಬೋದು ಹವಾಯ್ ದ್ವೀಪ?
1: ಹವಾಯಿ ದ್ವೀಪ, ಅದು ತಮಿಳ್ನಾಡು ಸರ್.
0: ಅಲ್ಲ, ಯಾವ ದೇಶದಲ್ಲಿ ಇದೆ?
1: ದೇಶ ಆಸ್ಟ್ರೇಲಿಯಾವ ಸರ್?
0: ಅಲ್ಲ, ಇನ್ನೊಂದು ಪ್ರಯತ್ನ ಮಾಡ್ಬೋದಾ?
1: ಆಫ್ರಿಕಾ?
0: ಅಲ್ಲ, ಅಮೇರಿಕ.
1: ಅಮೇರಿಕ.
0: ಅಮೇರಿಕ ದೇಶದ ಪಶ್ಚಿಮ ಭಾಗದಲ್ಲಿ ಹವಾಯ್ ದ್ವೀಪಗಳನ್ನು ನಾವು ಕಾಣಬಹುದು. ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಸ್ವಪ್ನ ಚಿತ್ರದಿಂದ ಸರ್. ಅರ್ಪಣೆ ನಿನಗೆ ಅರ್ಪಣೆ ಅಂದ.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ನಮಸ್ತೆ.
2: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.

0: ಕೆಳಗುರಿ, ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ,
1: ನಮಸ್ತೆ.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿ,
0: ಪುತ್ತೂರಿಂದ.
1: ಈಶ್ವರಮಂಗಲದಿಂದ.
0: ಹೆಸರು?
1: ಪುಷ್ಪ.
0: ಪುಷ್ಪ, ಹೇಗಿದ್ದೀರಿ ಪುಷ್ಪ ಅವರೇ?
1: ಚೆನ್ನಾಗಿದೆ, ನೀವೆಲ್ಲ ಹೇಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೇವೆ. ಹೇಗಿದೆ ನಿಮ್ಮ ಊರ ಕಡೆ ಮಳೆ ಎಲ್ಲ?
1: ಇವತ್ತು ಮಳೆ
0: ಕಡಿಮೆ ಇದೆಯಾ?
1: ಇವತ್ತು ಮಳೆ ಒಳ್ಳೆ ಬಿಸಿ.
0: ನೀವೇನು ಕೃಷಿ ಮಾಡ್ಕೊಂಡಿದ್ದೆ ಏನು?
1: ಕೃಷಿ ಉಂಟು.
0: ಹಾಂ, ಹೇಗಿದೆ ಈ ವರ್ಷ ಎಲ್ಲ?
1: ಈ ವರ್ಷ ತೊಂದರೆ,
0: ಮಳೆ ಸರಿಯಾಗಿ ಸಿಕ್ಕಿದೆ?
1: ಹಾಂ ಸಿಕ್ಕಿದೆ. ಅಡಿಕೆ ಚೆನ್ನಾಗಿ.
0: ಹಾಗೆ ಈಶ್ವರಮಂಗಲಲ್ಲಿ ದೇವಸ್ಥಾನದ ಹತ್ರ ಅಥವಾ ಹೇಗೆ?
1: ದೇವಸ್ಥಾನದ
0: ಹೋಗ್ತಾ ಇರ್ತೀರಿ? ನಿಮ್ಗೊಂದು ಪ್ರಶ್ನೆ. ಗಗನಚುಕ್ಕಿ ಭರಚುಕ್ಕಿ ಅಂತ ಎರಡು ಜಲಪಾತ ಇದೆ, ಅದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಮ್ಗೆ ಕಾಣೋಕೆ ಸಿಗುತ್ತೆ?
1: ಗೊತ್ತಿಲ್ಲ.
0: ಅಂದಾಜು ಮಾಡ್ಬೋದು ಯಾವ ಜಿಲ್ಲೆ ಇರಬಹುದು ಅಂತ?
1: ಕೊಡಗ
0: ಅಲ್ಲ.
1: ದಕ್ಷಿಣ ಕನ್ನಡ
0: ಅಲ್ಲ. ಮಂಡ್ಯ. ಸರಿ, ಯಾವ ಚಿತ್ರದ ಗೀತೆ ಬೇಕಾಗಿತ್ತು? ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡೋದಕ್ಕೆ ಧನ್ಯವಾದ.

0: ಕೇಳಿಗುರೇನಮ್ಮ, ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದಾರು ನೋಡೋಣ. ನಮಸ್ತೆ.
1: ನಮಸ್ತೆ,
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ದಿನೇಶ್ ಹಾಲೇರಿ, ಸೋಮವಾರಕ್ಕೆ ಮಾತಾಡ್ತಾ ಇದ್ದೀನಿ.
0: ದಿನೇಶ್ ಅವರು ಹೇಗಿದ್ದೀರಿ?
1: ಚೆನ್ನಾಗಿದೆ ಸರ್.
0: ಹೇಗಿದೆ
1: ಮಡಿಕೇರಿ
0: ಸಮಾಚಾರ?
1: ಆಕರ್ಷಣೆ ಪಡೆಯಿಂದ ಪ್ರತಿಯಾಗಿ ಇದನ್ನೇ ಬಯಸ್ತಾ ಇದ್ದೀನಿ.
0: ಹಾಂ ಹಾಂ, ಎಲ್ಲರೂ ಕೂಡ ಹುಷಾರಾಗಿದ್ದಾರೆ, ಧನ್ಯವಾದಗಳು. ಹೇಗಿದೆ ಸೋಮವಾರಪೇಟೆ ಕಡೆ ಎಲ್ಲ, ಮಳೆ ಎಲ್ಲ ಚೆನ್ನಾಗಾಯ್ತಾ ಈ ವರ್ಷ?
1: ಇಲ್ಲ ಸರ್, ಮಳೆ 50% ಕಡಿಮೆ ಇಲ್ಲ ಈ ಸತಿ. ನೋಡಿ, ಆ ಸಚಿವ ಮಳೆ ಜೋರ ಬರಬೇಕಾಗಿತ್ತು, ಬರಲೇ ಇಲ್ಲ.
0: ಹೌದು, ಶಾಂತಳ್ಳಿ ಹೆಚ್ಚಾಗಿ ಮಳೆಯನ್ನ ಪಡೆಯುವಂತ ಒಂದು ಪ್ರದೇಶ ಕೊಡಗಲ್ಲಿ ಕೂಡ.
1: ಅಲ್ಲೂ ಕಡಿಮೆ ಆಗಿದೆ. ನೋಡಿ, ಸೂರ್ಲಬಿಲ್ ಮಳೆ ಜಾಸ್ತಿ ಆಗ್ಬಿಟ್ಟಿದೆ.
0: ಹಾಂ ಹಾಂ ಹಾಂ,
1: ನೋಡಿ, ಮೊನ್ನೆ ಪೇಪರ್ಲ್ಲಿ ಇದೆ, ಕಾಫಿ ಉದುರ್ಬಿಟ್ಟಿದೆ ಅಂತಾಗಲೇ.
0: ಹೌದು, ಅಲ್ಲಿಂತಲ್ಲ ಸುಮಾರು ಕಡೆ ಕೂಡ ಕೊಳೆ ರೋಗ ಬಾಧೆ ಆಗ್ತಾ ಇದೆ ಕಾಫಿಗೆ.
1: ಆಗ್ತಾ ಇದೆ.
0: ಅದೇ ದಿನೇಶ್ ಅವರು, ಯಾವ ಚಿತ್ರದ ಗೀತೆ ಬೇಕಾಗಿತ್ತು ನಿಮಗೆ?
1: ಸರ್, ನಂಗೆ ಹಳೆ ಚಿತ್ರ ತೆಲುಗಿನ ಕನ್ನಡಕ್ಕೆ ಡಬ್ಬಾಗಿ ಬಂದ ಈ ಚಿತ್ರ ಮಾಯ ಬಜಾರ್ ಅಂತ ಹೇಳಿ, ಅದರಲ್ಲಿ ರೇಲಂಗಿ ಮತ್ತೆ ಸಾವಿತ್ರಿ ಅಭಿನಯಕ್ಕೆ ಒಂದು ಹಾಸ್ಪದ ಹಾಡು, ಸುಂದರಿಯ ಸುಂದರಿ ಬಾ ಅಂತ ಹಾಡು ಕೊಡ್ತಾನೆ.
0: ಸರಿ, ಮನೆ ಚಿನ್ನ ಗೀತೆ ಪ್ರಸಾರ ಆಗ್ತಿದೆ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ
1: ಕೇಳಿ.
0: ಮುಂದಿನ ವರ್ಷ 2027ರಲ್ಲಿ ವಿಶ್ವಕಪ್ ನಡೀತಾ ಇದೆ, ODI ಒಂಡೆ, ಅದು ಎಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದಾ?
1: ಅದು ನಮ್ಮ ಭಾರತ ಮತ್ತೆ ಶ್ರೀಲಂಕಾ
0: ಅಲ್ಲ, ಏಕದಿನ ವಿಶ್ವಕಪ್
1: ಏಕದಿನ
0: ಅಲ್ಲ, ಭಾರತ ಶ್ರೀಲಂಕಾ ಅಲ್ಲ.

0: Pues muy pechero.
1: ಎಲ್ಲ ದಕ್ಷಿಣ ಆಫ್ರಿಕಾದಲ್ಲಿ.
0: ದಕ್ಷಿಣ ಆಫ್ರಿಕಾ,
1: ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ, ಮೂರು ದೇಶಗಳು ಜಂಟಿಯಾಗಿ ಇದನ್ನು ಆತಿಥ್ಯ ವಹಿಸ್ತಾ ಇದೆ. ಸರಿ, ಮನೆಚ್ಚಿನ ಗೀತೆ ಬರ್ತೀವಿ. ದಿನೇಶ್ ಅವರೇ ಧನ್ಯವಾದಗಳು.
0: ಧನ್ಯವಾದಗಳು.
2: ಸುಂದರಿ ನಾವಿಂಥ ದಿವ್ಯ ಸ್ವರೂಪವನ್ನೆಲ್ಲೆಲ್ಲೂ ಹುಡುಕಿನ ಕಂಡುದಿಲ್ಲೇ, ಎಲ್ಲೆಲ್ಲೂ ಹುಡುಕಿನ

ಕೊಯ್ಲಿಯ ವರ್ತಿಗೆ ಬಂದಿಗ ಆರ್ಯ ಪುತ್ರನು ನಿನ್ನ ನಾನೇ ತಾನೇ. ಸೂರವೇತ ಕೊಯ್ಲಿಯ ವರ್ತಿಗೆ ಬಂದಿಗ ಆರ್ಯ ಪುತ್ರನು ನಿನ್ನ ನಾನೇ ತಾನೇ. ಮತ್ತೆ ಮದುವೆ ವಿನೋದಕ್ಕೆಂದೇ ಬಂದೆ ನೈ ಸುಂದರ.

ಸರ್ವೇನೇ ರಮಣಿ ಪೂಜ್ಯರು ಇಹರೆಂದು ಹೆದರುವೆನೆ ರಮಣಿ ಹೊಂದಲು ನಿಂತಿಗ ಪತಿಯೇ ಕಣಿ ಆ

0: ಮುದ್ದು ಮುಚ್ಚಟ ನನ್ನ ನಾವೇ ರಾಣಿ ಸುಂದರಿ ಅಹ ಸುಂದರಿ ಓಹ ಸುಂದರಿ ಅಹ ಸುಂದರಿ
1: ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋರಿನ್ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸ

0: ನೀವು ಹಾಡ್ತೀರಾ?
1: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827 22 228. ಮತ್ತೊಂದು ದೂರವಾಣಿ ಸಂಖ್ಯೆ

0: ಸೊನ್ನೆ ಎಂಟು ಎರಡು ಏಳು ಎರಡು ಎರಡು ಎರಡು ಎಂಟು ಒಂದು ಎರಡು ಒಂಬತ್ತು. ಪ್ರತಿ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ, ಗೀತಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

ಆಕಾಶವಾಣಿ ಮಡಿಕೇರಿ. ಕೆಲವರೇ, ಸಮಯ ಇನ್ನೇನು 6 ಗಂಟೆ ಆಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಕುರಿತಾದ ನೇರ ಪ್ರಸಾರ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿ ಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ, 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ, 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾ ಲೋಕ, 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 4x400 meter ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ, 10:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಗೀತ ಚಂದ್ರಿಕೆ. ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಶಾಂತಲಾ ನಾಗರಾಜು, 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶ್ರಿಹಾಳ್, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35 ಕನ್ನಡ ಚಲನಚಿತ್ರ ಗೀತೆಗಳು, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲತ್ತೂರು ಸಹೋದರರಿಂದ ಯುಗಳ ಗೀತೆಗಳನ್ನು ಕೇಳುವಿರಿ, 10:30 ಗಾನ ಭಜಾನ, 11:00 ಗಾನ ಡಂಗೂರ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್, 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸವಿತಾ ದೇಶ್ಮುಖ್, 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿಪಥ, ಇದರಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜೆಎಂ ಚಂದುನವರ್. 1:30 ಪ್ರಚಲಿತ, 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ, 4:00 ಕೊಡಗಿನ ಜಾನಪದ ಹಾಡುಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ, 5:00 ಕೊಡವಸಿರಿ ಹಾಕಿ ವಿಶ್ವಕಪ್ ಕುರಿತು ವೀಕ್ಷಕ ವಿವರಣೆಗಾರರಾದ ಚಪ್ಪುಡಿರ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂತೋಷ್ ಕೆಎನ್, 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ, 6:10 ಜನಪದ ಸಂಗೀತ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ರೈತಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ, ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ, 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.

ಏಳು ಗಂಟೆ 29 ನಿಮಿಷಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು 8 ಗಂಟೆಗೆ ಕಾರ್ಯಕ್ರಮ ಸಿರಿಗಂಧ. 8:15 ನಿಮಿಷಕ್ಕೆ ಪಾರ್ಲಿಮೆಂಟ್ ರಿವ್ಯೂ. 9:15 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು. 9:30 ನಿಮಿಷಕ್ಕೆ ನಾಟಕ ಏಕಸೂತ್ರ ರಚನೆ ಎನ್ಎಬಿ ಮೊಗ್ರಾಲ್ ಪುತ್ತೂರು, ನಿರ್ಮಾಣ ಎಆರ್ ಗೋಪಾಲ್ ನಾಯಕ್. 10:00 ಬೆಂಗಳೂರು ಕೇಂದ್ರದಿಂದ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: sectors. India's retail inflation accelerated to 4.45% in July on an annual basis, remaining above the Reserve Bank of India's target of 4% for the second consecutive month this year. The July inflation reading was moderately higher than the 4.38% recorded in June as food prices remained elevated. Indian Railways has approved 153 crore rupee construction project of a four-lane road overbridge at Giratpur-Ahmedabad section of the Western Railway. The Railways Ministry has informed that the project has been sanctioned under Western Railway's ongoing umbrella work for construction of road over and under bridges, foot over bridges, drainage improvement and rebuilding of road over and under bridges. Iran launched several missiles and drones at positions belonging to Iranian Kurdish opposition groups in Iraq's northern Erbil province today. The strikes reportedly targeted fighters from the Kumala Party and the Kurdistan Democratic Party of Iran in Erbil's province's Alana Valley. And with that, we end this news bulletin.
1: Akashavani Madikeri ಕೆಲವರೇ ಸಮಯ ಈಗ 6:10:20. ಇನ್ನು ಮುಂದೆ ಜಾಹೀರಾತು.
2: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
4: ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸಬ್ಯಾಡ.
5: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
6: ಗೀತಮಾಧುರ್ಯ
5: ಒಂದೇ

0: ಕೇಶವಿದು.
1: ನೀವು ಹಾಡ್ತೀರಾ?
0: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
1: ರಂಗಗೀತೆ, ತತ್ವಪದ ಕೂಡ.
2: ಶಾರದ ಮಾತೆ ಮಂಗಳದಾತೆ.
1: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858, ಮತ್ತೊಂದು ದೂರವಾಣಿ ಸಂಖ್ಯೆ 0827222829.
0: ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಈ ಮೂರು ಮುಟ್ಯಾವು ಶಿವನ ದಯದಿಂದ, ಮುಟ್ಯಾವು ಶಿವನ ದಯದಿಂದ, ಮುಟ್ಯಾವು ಶಿವನ ದಯದಿಂದ.
1: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ,
0: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
3: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, IBS ಅಂದ್ರೆ ಏನು?
4: IBS ಅಂತ ಹೇಳೋದನ್ನ ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಹೊಟ್ಟೆ ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ, ಹೊಟ್ಟೆಗೆ ಸಂಬಂಧಪಟ್ಟ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು.

0: ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ. ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ಎಷ್ಟೊತ್ತಿನಿಂದ
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: ಆಂಥೋರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
8: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
9: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಮುಳಿಯಾದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ

0: ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ವಿರಾಜಪೇಟೆ ಮಗ್ಗುಲ ಗ್ರಾಮದ ಶ್ರೀ ಶನೀಶ್ವರ ಮತ್ತು ನವಗ್ರಹ ದೇವಾಲಯದಲ್ಲಿ ಶ್ರಾವಣ ಮಾಸದ ಪೂಜೆ ಪ್ರಯುಕ್ತ ಈ ತಿಂಗಳ 15, 22 ಮತ್ತು 29 ಹಾಗೂ September 5 ಶನಿವಾರಗಳಂದು ಬೆಳಿಗ್ಗೆಯಿಂದ ನವಗ್ರಹ ಪೂಜೆ, ಶನಿಶಾಂತಿ ಪೂಜೆ, ಶನಿ ಜಪ ಮುಂತಾದ ವಿಶೇಷ ಪೂಜಾ ಕಾರ್ಯ ನಡೆಯಲಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ up to 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
3: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
3: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
1: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17

0: ವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
1: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
2: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
5: ಎಷ್ಟೊತ್ತಿನಿಂದ
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
0: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: KNC ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425688383, ಮೊಬೈಲ್ ನಂಬರ್ 9880995502 ಅಥವಾ 9591595370.
6: ಜಾಹೀರಾತುಗಳು ಪ್ರಸಾರವಾದವು.

ಕೇಳಿದರೆ ಇದೊಂದು ಪ್ರಕಟಣೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯವು ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಗತಿಪರ ರೈತ ಮತ್ತು ರೈತ ಮಹಿಳೆ ಹಾಗೂ ಯುವ ರೈತ ಮತ್ತು ರೈತ ಮಹಿಳೆಯರ ಪ್ರಶಸ್ತಿಯನ್ನು ಕೃಷಿ ಮೇಳದಲ್ಲಿ ನೀಡಲು ತೀರ್ಮಾನಿಸಿರುತ್ತದೆ. ಈ ಪ್ರಶಸ್ತಿಗಳಿಗೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆಗೆ ಒಬ್ಬರಂತೆ ರೈತ ಮತ್ತು ರೈತ ಮಹಿಳೆಯರು ಹಾಗೂ ತಾಲೂಕಿಗೊಬ್ಬರಂತೆ ಯುವ ರೈತ ಮತ್ತು ರೈತ ಮಹಿಳೆಯರನ್ನು ಆಯ್ಕೆ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸಮಗ್ರ ಕೃಷಿ ಪದ್ದತಿಯನ್ನು ಪಾಲನೆ ಮಾಡುತ್ತಿರುವ ಕೊಡಗು ಜಿಲ್ಲೆಯ ರೈತ ಮತ್ತು ರೈತ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ನಮೂನೆಗಳನ್ನು ಜಂಟಿ ಕೃಷಿ ನಿರ್ದೇಶಕರು ಮಡಿಕೇರಿ ಅಥವಾ ವಿಶ್ವವಿದ್ಯಾಲಯದ ವಿಸ್ತರಣೆ

0: ಶಿಕ್ಷಣ ಘಟಕ ಮಡಿಕೇರಿ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಅಥವಾ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮಡಿಕೇರಿ ಅಥವಾ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಇಲ್ಲಿಗೆ ಆಗಸ್ಟ್ 25ರ ಒಳಗಾಗಿ ದಾಖಲೆಗಳೊಂದಿಗೆ ಸಲ್ಲಿಸಲು ಕೋರಲಾಗಿದೆ. ಸಾಮಾಜಿಕ ಭದ್ರತೆಯ ವಿವಿಧ ಮಾಸಿಕ ಪಿಂಚಣಿ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ಪೈಕಿ 2,778 ಪ್ರಕರಣಗಳಲ್ಲಿ ಸಂಶಯಾಸ್ಪದ ಪ್ರಕರಣಗಳು ಎಂದು ತಂತ್ರಾಂಶದ ಮುಖೇನ ಗುರುತಿಸಿ ಪಿಂಚಣಿಯನ್ನು ಸ್ಥಗಿತಗೊಳಿಸಲಾಗಿದೆ. ಸ್ಥಗಿತಗೊಂಡಿರುವ ಪಿಂಚಣಿಗಳ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮವಹಿಸಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿಯನ್ನು ಪುನರ್ ಪ್ರಾರಂಭಿಸಲು 15 ದಿನಗಳ ಒಳಗಾಗಿ ಅಂದರೆ ಆಗಸ್ಟ್ 31ರ ಒಳಗಾಗಿ ಕಚೇರಿ ಅವಧಿಯಲ್ಲಿ ಮಡಿಕೇರಿ ತಾಲೂಕು ಕಚೇರಿಯ ಅಟಲ್ಜಿ ಜನಸ್ನೇಹಿ ಕೇಂದ್ರಕ್ಕೆ ಸಲ್ಲಿಸುವಂತೆ ತಹಶೀಲ್ದಾರ್ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೇಳುವರೆ, ಸಮಯ ಇನ್ನೇನು 6:30 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಾಳೆ ಅಲ್ಲ ನಾಡಿದ್ದು, ನಾಡಿದ್ದಲ್ಲ ಆಚೆ ನಾಡಿದ್ದೇ ಸ್ವಾತಂತ್ರ್ಯ ದಿನ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದ ದಿನ. ಈ ಬ್ರಿಟಿಷರು ಸುಮ್ಮನೆ ಆಸಾಮಿಗಳಲ್ಲ, ಭಾರತನ ಕಪ್ಪಿಮುಷ್ಟಿಲಿ ಹಿಡ್ಕೊಂಡಂಗೆ ದುಬೈನೂ ಹಿಡ್ಕೊಂಡಿದ್ರು. ಆ ದುಬೈನ ವ್ಯವಹಾರಗಳಿಗೆ ಕುಣಿಕೆ ಹಾಕಿ ಅದನ್ನ ಭಾರತದಿಂದಲೇ ನಡೆಸ್ತಾ ಇದ್ರು. ಅಂದ್ರೆ ದುಬೈನ ರಾಜಕೀಯ ವಾಣಿಜ್ಯ ವಹಿವಾಟುಗಳ ರಾಜಧಾನಿ ನಮ್ ಡೆಲ್ಲಿ, ಈಗಿನ ದೆಹಲಿ. ದೆಹಲಿಯ ಹೃದಯ ಅದುಮಿದ್ರೆ ದುಬೈನ ರಕ್ತ ಸಂಚಾರ ನಿಂತು ಹೋಗ್ತಿತ್ತು. ಕಾರಣ ಏನಂದ್ರೆ ದುಬೈ ವ್ಯವಹಾರಗಳು 90% ಆಗ್ತಾ ಇದ್ದದ್ದು ಇಂಡಿಯನ್ ಕರೆನ್ಸಿಲಿ. ನೀವು ನಂಬಲಿಕ್ಕಿಲ್ಲ, ದುಬೈ ಆಗ ತೈಲಕ್ಕೆ ಹೆಸರಾಗಿರ್ಲಿಲ್ಲ, ಮುತ್ತಿಗೆ ಹೆಸರಾಗಿತ್ತು. 2-3 ಕೋಟಿ ರೂಪಾಯಿ ಮೌಲ್ಯದ ಮುತ್ತುಗಳು ದುಬೈನಿಂದ ಭಾರತಕ್ಕೆ ಬರ್ತಿತ್ತಂತೆ. ಅದಕ್ಕೆ ಇವತ್ತಿಗೂ ಮುಂಬೈನಲ್ಲಿ ಮೋತಿ ಬಜಾರ್ ಅಂತಿರೋದು. ನಾವು ಬೆಳೀತಾ ಇದ್ದ ಅಕ್ಕಿ, ಗೋಧಿ, ತುಪ್ಪ, ಚಹಾ, ಶ್ರೀಗಂಧ ಎಲ್ಲ ದುಬೈ ಸೇರ್ತಾ ಇತ್ತು. ಇದರ ಮಧ್ಯೆ ನಿಂತು ಝಣ ಝಣ ಕಾಂಚಾಣ ಎಣಿಸ್ಕೊಳ್ತಾ ಇದ್ದದ್ದು ಮಾತ್ರ ಬ್ರೋಕರ್ ಬ್ರಿಟಿಷರು. ಇಂಥ ಬಂಗಾರದ ಮೊಟ್ಟೆ ಇಡೋ ದುಬೈ ಮತ್ತು ದೆಹಲಿಯ ಕರುಳ ಕುಡಿ ಕತ್ತರಿಸಿದ್ದು ಕೂಡ ಇದೇ ಬ್ರಿಟಿಷರು. ಭಾರತಕ್ಕೆ ಸ್ವತಂತ್ರ ಕೊಡೋದಕ್ಕಿಂತ ಮೊದಲು ಅಂದ್ರೆ ಏಪ್ರಿಲ್ 1, 1947ರಂದು ದುಬೈ ಆರ್ಥಿಕ ಆತ್ಮದಂತಿದ್ದ ದೆಹಲಿ ಸಂಬಂಧವನ್ನ ಕತ್ತರಿಸಿ ಇಂಗ್ಲೆಂಡ್ ಸೇರಿಸಿದ್ರು. ಇಲ್ಲ ಅಂದಿದ್ರೆ ದುಬೈ ಕೂಡ ಭಾರತದ ವಸಾಹತು ಆಗ್ತಿರ್ತಿತ್ತು. ಇತಿಹಾಸ ಎಂಥ ಕೌತುಕ, ವಿಚಿತ್ರ ಅಲ್ವಾ? ಇದು ಕೂಡ ಬಹಳ ವಿಚಿತ್ರನಪ್ಪ. ಬಾವಿ ಅಂದ್ರೆ ಜಲ ಸಂಗ್ರಹಗಾರ, ಜನರಿಗೆ ಕುಡಿಯೋಕೆ ಬಳಸೋ ನೀರು ಕೂಡಿಡೋ ಜಾಗ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೆ ಸತಾರಾ ಜಿಲ್ಲೆಯ ಲಿಂಬ್ ಗ್ರಾಮದಲ್ಲಿ ಒಂದು ಬಾವಿ ಇದೆ. ಇದರ ಒಳಗೆ ಹೋಗ್ತಾ ಹೋಗ್ತಾ 12 ಮೋಟ್ ಬಾವಿಗಳನ್ನ ದಾಟಿದ್ರೆ ಸುಂದರ ಕಮಾನುಗಳ ಒಳಗೆ ಒಂದು ಅರಮನೆ ತೆರೆದುಕೊಳ್ಳುತ್ತೆ. ಬಾರಾಮೋತಿಚಿ ವಿಹಿರ್ ಅಂತಾನೆ ಇದಕ್ಕೆ ಹೆಸರು. ಸುಮಾರು 110 ಅಡಿ ಆಳ, 50 ಅಡಿ ಅಗಲ ಇದೆ ಈ ಬಾವಿ. ಈಗ ಅದನ್ನ ಬೇಸಿಗೆ ಅರಮನೆ ಅಂತ ಕರೀತಾರೆ. ಈ ಭೂಗತ ಬಾವಿ ಅರಮನೆ ಸತ್ಯ ಏನಂದ್ರೆ, ಶತ್ರುಗಳು ಭೇದಿಸಲು ಆಗದಂತೆ ಇಲ್ಲಿ ರಹಸ್ಯ ಸಭೆಗಳು ನಡೀತಾ ಇದ್ವು ಅನ್ನೋದು. ಅಷ್ಟೇ ಅಲ್ಲ, ಒಳಗೆ ರಹಸ್ಯ ದಾರಿಗಳೂ ಇವೆಯಂತೆ. ಬಾವಿಯ ಒಳಗಿನಿಂದ ಸುತ್ತಮುತ್ತಲಿನ ಕೃಷಿ ಭೂಮಿಯಲ್ಲಿ ಶತ್ರುಗಳ ಚಲನವಲನಗಳ ಮೇಲೆ ಕಣ್ಣಿಡಲು ಕಾವಲುಗಾರರಿಗೂ ಸಹಕಾರಿಯಾಗಿತ್ತಂತೆ. ಈ ಬಾವಿ ನೋಡೋಕೆ ಲಿಂಗದ ರೀತಿ ಇದೆ. ಬಾವಿನ ಸ್ಥಳೀಯವಾಗಿ ಸಿಗೋ ಕಪ್ಪು ಕಲ್ಲುಗಳನ್ನ ಕತ್ತರಿಸಿ ಒಂದಕ್ಕೊಂದು ಜೋಡಿಸಿ ಕಟ್ಟಿದ್ದಾರೆ. ಗೋಡೆಗಳ ನೀರಿನ ಒತ್ತಡಕ್ಕೆ ಕುಸಿಯದಂತೆ ತಡೆಯಲು ಇಡೀ ಬಾವಿನ ಅಷ್ಟಕೋನ ಆಕಾರದಲ್ಲಿ ಕತ್ತರಿಸಲಾಗಿದೆ. ವಿಶೇಷ ಅಂದ್ರೆ ಈ ಭೂಗತ ಅರಮನೆಯ ಬಾವಿಯ ತಳಭಾಗದಲ್ಲಿ ನಿರ್ಮಿಸಿಲ್ಲ, ಬದಲಿಗೆ ಬಾವಿಯ ಮೇಲ್ಭಾಗದಿಂದ ಅರ್ಧಕ್ಕೆ ಕಟ್ಟಲಾಗಿದೆ. ಛತ್ರಪತಿ ಶಾಹು ಮಹಾರಾಜರ ದ್ವಿತೀಯ ಪತ್ನಿ ವೀರುಬಾಯಿ ಭೋಸ್ಲೆ ಒಳ್ಳೆ ಐಡಿಯಾ ಮಾಡಿ ನೀರ್ ಅರಮನೆ ಕಟ್ಟಿಸಿದ್ದಂತೆ. ಕಟ್ಟಿಸಿದ್ದೇನು ನೀರು ಕುಡಿದಷ್ಟು ಸುಲಭ ಏನಲ್ಲ ಬಿಡಿ. ನೇಪಾಳದ ನೆಲದಲ್ಲಿ ಕಾಲಿಡಬೇಕಾದ್ರೆ ಸ್ವಲ್ಪ ಹುಷಾರು, ಅದರಲ್ಲೂ ಗುಡ್ಡಗಾಡು ಮಧ್ಯಪರ್ವತ ಪ್ರದೇಶದಲ್ಲಿ ಅಪ್ಪರ್ ಮುಸ್ತಾಂಗ್ನಲ್ಲಿ ಕಾಲ ಕೆಳಗೆ ಈ ಭೂಗತ ಬಾವಿ ಅರಮನೆಯಂತೆಯೇ ಗುಹೆಗಳಿವೆ. ಒಂದು ಲೆಕ್ಕಾಚಾರದ ಪ್ರಕಾರ ನೇಪಾಳದ ನೆಲದಲ್ಲಿ 10,000ಕ್ಕಿಂತಲೂ ಹೆಚ್ಚು ಗುಹೆಗಳಿವೆ. ಗುಹೆಗಳನ್ನ ನೋಡಿ ಅಲ್ಲಿರೋ ಶಿವನ ದರ್ಶನ ಮಾಡೋಕೆ ಅಂತಲೇ ಜಗತ್ತಿನ ಎಲ್ಲಾ ಕಡೆಯಿಂದ ಜನ ಬರ್ತಾರೆ. ಅದರಲ್ಲೂ ಪೋಖರ ಕಣಿವೆ ಸುರ್ಖೇತ್ನಲ್ಲಿರೋ ಗುಹೆಗಳು ಬಹಳ ಹೆಸರುವಾಸಿ. ಚಮ್ರೆ ಗುಫಾ ಅನ್ನೋ ಗುಹೆಯಲ್ಲಿ ಕಾಲಿಡೋಕೆ ಸಾಧ್ಯವೇ ಇಲ್ಲ. ಸುಮಾರು 50

0: ಸಾವಿರ ಬಾವಲಿಗಳು ಇರೋದ್ರಿಂದ ಗುಹೆ ಚಾವಣಿ ಕಾಣೋದೇ ಇಲ್ಲ. ಹಂಗಾಗಿ ಬಾವಲಿ ಗುಹೆ ಅಂತಲೂ ಇದನ್ನ ಕರೀತಾರೆ. ಇನ್ನೊಂದು ಈ ಮಹೇಂದ್ರ ಗುಹೆ. ಇದರ ಬಲು ವಿಶೇಷ ಏನಂದ್ರೆ ಇದು ಸುಣ್ಣದ ಕಲ್ಲಿನಿಂದ ನಿರ್ಮಿತವಾಗಿರೋದು. ಗುಹೆನ ನೋಡ್ಕೊಂಡು ಬರ್ಬೇಕಾದ್ರೆ ನಿಮ್ಮೊಳಗೆ ಛಲ ಇರಬೇಕು, ತಾಕತ್ತೂ ಬೇಕು. ಯಾಕಂದ್ರೆ ಇಡೀ ಗುಹೆನ ತೆವಳ್ಕೊಂಡು ಹೋಗಿ ನೋಡ್ಕೊಂಡು ಬರ್ಬೇಕಂತೆ. ಬಹುತೇಕ ಗುಹೆಗಳು ಪ್ರಕೃತಿ ನಿರ್ಮಾಣವೇ. ಮಳೆ ನೀರು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಬೆರೆತಾಗ ದುರ್ಬಲವಾದ ಕಾರ್ಬೋನಿಕ್ ಆಮ್ಲವಾಗಿ ಬದಲಾಗ್ತದೆ. ಈ ಆಮ್ಲ ಮಿಶ್ರಿತ ನೀರು ಭೂಮಿಯ ಆಳದಲ್ಲಿರುವ ಮೃದುವಾದ ಸುಣ್ಣದ ಕಲ್ಲು ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಂಡೆಗಳ ಮೇಲೆ ನಿರಂತರವಾಗಿ ಹರಿದಾಗ ಬಂಡೆಗಳು ಕರಗತೊಡಗುತ್ತವೆ. ಆಗ ನಿರ್ಮಾಣ ಆಗಿರೋದೇ ಈ ನೇಪಾಳದ ಗುಹೆಗಳು ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ ಕೆಳಗಡೆ ಸಮಯ ಈಗ 6:35. ಇನ್ನು ಮುಂದೆ ಜಾಹೀರಾತು.
2: The number you've dialed is currently busy. Kindly try after some time. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ,
3: ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
6: ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

ಕೇಳುಗರೇ, ಇಂದು ಸಂಜೆ 6:50ಕ್ಕೆ ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಕುರಿತಾದ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ಸಮಯ ಈಗ 6:37. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: पीएम फसल बीमा योजना से करीब 2,00,000 करोड़ रुपए क्लेम के रूप में किसानों को मिले हैं।
1: मुंगारू हंगामिना बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ। ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ। ಸಂಪರ್ಕಿಸಿ cbsvlr@gmail.com।
0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ। ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ. ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ. ರಾಮಲಿಂಗರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ. ಬರ, ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಎಆರ್ನಲ್ಲಿ 1,80,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ. ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ. ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಎರಡನೇ ಹಂತದ ಸಂಪುಟ ಪುನರ್ ರಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಅಂತಿಮ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಇಬ್ಬರು ಸಚಿವರ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಬದಲು ಅರಣ್ಯ ಖಾತೆ ನೀಡಲಾಗಿದೆ. ಇನ್ನುಳಿದಂತೆ ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಯುಟಿ ಖಾದರ್ ಆರೋಗ್ಯ ಮತ್ತು ಕಲ್ಯಾಣ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಸಂಸ್ಕೃತಿ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಎಚ್ಸಿ ಬಾಲಕೃಷ್ಣ ಪೌರಾಡಳಿತ, ಕೆಎಸ್ ಬಸವಂತಪ್ಪ ಮುಜರಾಯಿ ಮತ್ತು ಮೀನುಗಾರಿಕೆ, ಎನ್ ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಎಸ್ಎಸ್ ಮಲ್ಲಿಕಾರ್ಜುನ್ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ, ಬಿ ನಾಗೇಂದ್ರ ಯೋಜನೆ ಮತ್ತು ಸಾಂಘಿಕ ಇಲಾಖೆ, ಪಿಎಂ ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ಸಿ ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ, ರುದ್ರಪಲಮಾಣಿ ಸಕ್ಕರೆ ಮತ್ತು ಜವಳಿ, ಶಿವಲಿಂಗೇಗೌಡ ಅಬಕಾರಿ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ಜಮೀರ್ ಅಹಮದ್ ಖಾನ್ ವಸತಿ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಹಾಗೂ ಐಟಿಬಿಟಿ ಖಾತೆ ನೀಡಲಾಗಿದೆ. ನಾಳೆಯಿಂದ 10 ದಿನಗಳ ಕಾಲ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಎಫ್ ಜಯಚಂದ್ರ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳನ್ನು ಸದನದಲ್ಲಿ ಪ್ರಮುಖವಾಗಿ ಚರ್ಚಿಸಲು ಬಿಜೆಪಿ ನಿರ್ಧರಿಸಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಗಸ್ಟ್ 10ರಂದು ಆದೇಶ ಹೊರಡಿಸಲಾಗಿದ್ದು ಅಂದಿನಿಂದಲೇ ನಿಷೇಧ ಜಾರಿಗೆ ಬಂದಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಪ್ಯಾಕೆಟ್, ಸ್ಯಾಷೆಟ್ ಅಥವಾ ಯಾವುದೇ ಹೆಸರಿನಲ್ಲಿ ತಂಬಾಕು ಮತ್ತು ನಿಕೋಟಿನ್ ಮಿಶ್ರಿತ ಗುಟ್ಕಾ ಹಾಗೂ ಪಾನ್ ಮಸಾಲಗಳನ್ನು ರಾಜ್ಯಾದ್ಯಂತ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ತಯಾರಿಕೆ ಅಥವಾ ಮಾರಾಟ ಕಂಡುಬಂದರೆ ಮಾಹಿತಿ ನೀಡುವಂತೆ ಇಲಾಖೆ ಆಯುಕ್ತರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆರೋಗ್ಯದ ಕಾಳಜಿಯಿಂದ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ.

0: ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟ್ಯೂಗಳು ರಾಸಾಯನಿಕಗಳು ಹಾಗೂ ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟೂಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5,54,00,000 ಮತದಾರರ ಪೈಕಿ ಈವರೆಗೆ 1,80,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು, 4,45,00,000 ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಮೂಹದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಿಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದಡಿಯಲ್ಲಿ ಸಂವಾದ ಆಯೋಜಿಸಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಿಂದ 26 TMC ಕಾವೇರಿ ನೀರು ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ನಾಳೆ ವಿಚಾರಣೆ ನಡೆಸಬೇಕಿದ್ದ ನ್ಯಾಯಮೂರ್ತಿ ವಿಕ್ರಮನಾಥ್ ಆರೋಗ್ಯದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಂದೂಡಲಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಇದೇ ವೇಳೆ ತಮಿಳುನಾಡು ರೈತರ ಅರ್ಜಿಯನ್ನು ಕೂಡ ಅಲ್ಲಿನ ಸರ್ಕಾರದ ಅರ್ಜಿಯೊಂದಿಗೆ ಸೇರಿಸಲು ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಕೊಂಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಹರ್ಗರ್ ತಿರಂಗ ಅಭಿಯಾನ ನಡೆಯಿತು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕ ನರಗುಂದ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹರ್ಗರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿವಿಧ ಮೂಲಗಳಲ್ಲಿ ಚದುರಿ ಹೋಗಿರುವ ಸಾರ್ವಜನಿಕ ದತ್ತಾಂಶವನ್ನು ಸುಲಭವಾಗಿ ಹುಡುಕಲು ಹಾಗೂ ಮೌಲ್ಯಮಾಪನ ಮಾಡಲು ರಾಜ್ಯ ಸರ್ಕಾರದ ಎಐ ಶ್ರೇಷ್ಠತಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ಹೊಸ ಡಿಜಿಟಲ್ ಡೇಟಾ ಭಂಡಾರ ತತ್ಯಕೋಶ ಬಳಕೆಗೆ ಗೃಹ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತತ್ಯಕೋಶ ಈ ದತ್ತಾಂಶ ಭಂಡಾರ ಒಂದೇ ವೇದಿಕೆಯಲ್ಲಿ ದತ್ತಾಂಶವನ್ನು ಸಮಗ್ರವಾಗಿ ಒದಗಿಸಲಿದೆ ಎಂದರು. 458 ವಿವಿಧ ದತ್ತಾಂಶ ಮೂಲಗಳಿಂದ 15,00,000 ಅಧಿಕ ಡೇಟಾ ಸೆಟ್ಗಳನ್ನು ಒಂದೇ ವೇದಿಕೆಯಲ್ಲಿ ಹುಡುಕಲು ತತ್ಯಕೋಶ ಸಹಕಾರಿಯಾಗಲಿದೆ. ಆರೋಗ್ಯ, ಕೃಷಿ, ಶಿಕ್ಷಣ, ಮೂಲಸೌಕರ್ಯ, ಪರಿಸರ, ಆರ್ಥಿಕತೆ ಸೇರಿದಂತೆ 16 ಪ್ರಮುಖ ಕ್ಷೇತ್ರಗಳ ದತ್ತಾಂಶವನ್ನು ಇದು ಒಳಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಈಡೇರಿಸಲು ಹಾಗೂ ಹಸಿರು ಇಂಧನ ಪರಿವರ್ತನೆಗೆ ವೇಗ ನೀಡಲು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಹಂತವಾಗಿ ವಿಸ್ತರಿಸಲಾಗುತ್ತಿದೆ. 2047 ವೇಳೆಗೆ 100 GW ಉತ್ಪಾದನೆಯ ದೀರ್ಘಾವಧಿ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರಮಾಣು ಶಕ್ತಿ ಕಾರ್ಯಕ್ರಮದ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಈ ಉತ್ತರ ನೀಡಿದೆ. ಪ್ರಸ್ತುತ ದೇಶದಲ್ಲಿ 24 ಪರಮಾಣು ವಿದ್ಯುತ್ ಸ್ಥಾವರಗಳಿದ್ದು ಒಟ್ಟು 8,780 MW ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಕರ್ನಾಟಕದಲ್ಲಿನ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ 4 ಘಟಕಗಳು ಕಾರ್ಯಾಚರಣೆಯಲ್ಲಿದ್ದು, ಪ್ರಸ್ತುತ ಕೈಗಾ 5 ಮತ್ತು 6ನೇ ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಸಂಕ್ಷಿಪ್ತ ಸುದ್ದಿಗಳು. ಬ್ರಾಹ್ಮಣ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಬೀಜ ಧನವನ್ನು ರಾಜ್ಯ ಸರ್ಕಾರ ನೀಡಬೇಕೆಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ.

ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಜ್ಞಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಥಾದ ಪ್ರಮುಖ ಘೋಷವಾಕ್ಯವಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಐಆರ್ನಲ್ಲಿ 1,80,00,000 ಮತದಾರರು, ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಾವು ಕರೆ ಮಾಡಬೇಕಾದಂಥ ಮಡಿಕೇರಿ ಆಕಾಶವಾಣಿಯ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, 08272. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ಸ್ವಾಗತ ಕೋರ್ತಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮುಡುಗದ್ದೆಯವರು ಕೂಡ ಇದ್ದಾರೆ. ವಿನೋದ್ ಅವರೇ, ನಿಮಗೂ ಕೂಡ ಸ್ವಾಗತ.
1: ಧನ್ಯವಾದಗಳು ಸರ್.
0: ಈಗ ನಾಳೆ ಬೆಳಗ್ಗೆ ಅಪ್ಪಂಗಲದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಕೇಂದ್ರದ ಪ್ರಾದೇಶಿಕ ಒಂದು ಕೇಂದ್ರದಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ. ಮುಖ್ಯವಾಗಿ ಕರಿಮೆಣಸು ಮತ್ತು ಏಲಕ್ಕಿನಲ್ಲಿ ಗುಣಮಟ್ಟದ ಸಸಿಗಳನ್ನು ಹೇಗೆ ತಯಾರು ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಾಗಾರ ಇರುತ್ತೆ. ಜೊತೆಗೆ ಉತ್ಪಾದನಾ ತಂತ್ರಜ್ಞಾನಗಳ ಬಗ್ಗೆಯೂ ಕೂಡ ಅಲ್ಲಿ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಒಂದು ಸಸಿಗಳ ಉತ್ಪಾದನೆ, ಇನ್ನೊಂದು ನಾವು ಅವುಗಳನ್ನು ತೋಟದಲ್ಲಿ ನೆಟ್ಕೊಂಡು ಯಾವ ರೀತಿ ಉತ್ಪಾದನೆಯನ್ನು ಮಾಡಬಹುದು ಅನ್ನೋದು. ಏಕೆಂದರೆ ಈ ಏಲಕ್ಕಿ ಸಸಿಗಳು ಮಾಡ್ಕೋಬೇಕು ಅಂದರೆ ನಾವು ಬಲ್ತಂಥ ಕಾಯಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸೆಪ್ಟೆಂಬರ್ ತಿಂಗಳು ಬಹಳ ಸೂಕ್ತವಾದಂಥ ಕಾಲ. ಯಾಕಂದರೆ ಕೊಯ್ಲು ಆಗಸ್ಟ್ ತಿಂಗಳಿಂದಲೇ ಪ್ರಾರಂಭ ಆಗುತ್ತೆ. ನಮಗೆ ಮೊದಲನೇ ಒಂದು ಕೊಯ್ಲಿನಲ್ಲಿ ನೀವು ಆಯ್ಕೆ ಮಾಡ್ಕೋಬೇಡಿ ಅಂತಾರೆ. ಸೆಪ್ಟೆಂಬರ್ ತಿಂಗಳ ಒಂದು ಕಾಯಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅವು ಚೆನ್ನಾಗಿರ್ತವೆ ಅಂತ, ಅದರಿಂದ ಸಸಿಗಳನ್ನು ಚೆನ್ನಾಗಿ ಮಾಡ್ಕೋಬೋದು ಅಂತ. ಮತ್ತು ಈಗ ಕಂದುಗಳ ಆಧಾರಿತ ಒಂದು ಸಂವರ್ಧನೆ ಬಂದಿದೆ, ಅದರಿಂದ ನಾವು ಸಸಿಗಳನ್ನು ಬೆಳೆಸ್ಕೊಂಡು ಅದರಿಂದನೇ ಬೇಸಾಯ ಮಾಡ್ಬೋದು, ಅದು ಸ್ವಲ್ಪ ಬೇಗ ಬರುತ್ತೆ ಅಂತಾರೆ. ಮತ್ತು ಅಲ್ಲಿ ಸ್ವಲ್ಪ ಈ ವೈವಿಧ್ಯತೆ ಅಂತೀವಲ್ಲ, ವ್ಯತ್ಯಾಸ ಕಡಿಮೆ, ತಾಯಿ ಗುಣಗಳೇ ಬರ್ತವೆ ಆ ಒಂದು ಕಂದುಗಳನ್ನು ನಾವು ಬಳಸ್ಕೊಂಡು ಇದನ್ನು ಮಾಡಿದಾಗ, ಏನು ಸಂವರ್ಧನೆ ಮಾಡಿದಾಗ
1: ಅಥವಾ
0: ಅದು ವಿಶೇಷವಾಗಿ ನಮ್ಮ ಏಲಕ್ಕಿನಲ್ಲಿ. ಕರಿಮೆಣಸಿನಲ್ಲಂತೂ ಮಾಮೂಲಿಯಾಗಿ ಓಡುಕವಲುಗಳನ್ನು ನಾವು ಒಂದೊಂದು ಗೆಣ್ಣಿರೋ ರೀತಿಯಲ್ಲಿ ಮಾಡಿಕೊಂಡು ಮಾಡ್ಬೋದು. ಈಗಂತೂ ಒಂದು ಸರ್ಪದ ಒಂದು ಪದ್ಧತಿ ಅಂತ ಮಾಡ್ಕೊಂಡಿದ್ದಾರೆ, ಸರ್ಪಂಟೈನ್ ಮೆಥಡ್ ಅಂತ. ಅಂದರೆ ನಾವು ಒಂದು ಏಲಕ್ಕಿ ಸಸಿಯನ್ನು ನೆಟ್ಬಿಟ್ಟು ಆ ಬಳ್ಳಿ ಹೋಗ್ತಾ ಇರುವಾಗ

0: ಅಲ್ಲಲ್ಲಿ ಗಂಟು ಇರುತ್ತಲ್ಲ ಅದರದ್ದು, ಅಲ್ಲಿ ಒಂದೊಂದು ಈ ಪಾಲ್ತಿನ್ ಚೀಲಗಳನ್ನ ಇಡೋದು, ನರ್ಸರಿ ಮಿಶ್ರಣ ಅಂತೀವಲ್ಲ ನಾವು, ಕೆಂಪು ಮಣ್ಣು ಮರಳು ಮತ್ತು ಸಾವಯವ ಗೊಬ್ಬರ ಇವುಗಳನ್ನು ಮಿಶ್ರಣ ಮಾಡಿದ ಒಂದು ಪಾಲ್ತಿನ್ ಚೀಲಗಳನ್ನಿಟ್ಟರೆ ಇಟ್ಬಿಟ್ಟು ಆ ಗಂಟು ಇರುತ್ತಲ್ಲ ಅಂದರೆ ಗೆಣ್ಣು ಅಂತೀವಲ್ಲ, ಗೆಣ್ಣು ಗೆಣ್ಣು ಮಣ್ಣಿನ ಸಂಪರ್ಕಕ್ಕೆ ಬರೋ ರೀತಿಯಲ್ಲಿ ಒಂದು ಕಡ್ಡಿಯನ್ನು ನಾವು ಒತ್ತಬೇಕು, ಒತ್ತಿ ಅದ್ರ ಸಂಪರ್ಕಕ್ಕೆ ಬರಬೇಕು, ಅಲ್ಲಿ ಬೇರೆ ಬಿಡುತ್ತೆ. ಅಲ್ಲಿಂದ ಆದಮೇಲೆ ಮತ್ತಿನ್ನೊಂದು ಮುಂದಕ್ಕೆ ಬಳ್ಳಿ ಹೋಯಿತು ಅಂತಂದರೆ ಇನ್ನೊಂದು ಗೆಣ್ಣು ಬರುತ್ತಲ್ಲ, ಅಲ್ಲಿಗೆ ಮತ್ತಿನ್ನೊಂದು ಇಡೋದು. ಹೀಗೆ ಒಂದು 10-12 ಸಸಿಗಳಾದಮೇಲೆ ಮತ್ತೆ ನಾವು ಅದನ್ನ ಅಲ್ಲಿ ಮುಂದುಗಡೆ ಇರೋದನ್ನ ತಂದು ಹಿಂದುಗಡೆ ಇಟ್ಕೊಂಡು ಮತ್ತೆ ಹಂಗೆ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಒಂದು ಸರ್ಪದ ರೀತಿಯಲ್ಲಿ ಸರ್ಪಂಟೈನ್ ಮೆಥಡ್ ಅಂತ ಅವ್ರು ಕರೀತಾರೆ, ಆ ರೀತಿ ಒಂದು ಅಲ್ಲಿ ಪ್ರಾಯೋಗಿಕವಾಗಿ ತೋರಿಸ್ತಾರೆ, ಅದನ್ನೆಲ್ಲ ನೋಡ್ಕೋಬೋದು. ಜೊತೆಗೆ ಯಾವ್ಯಾವ ರೀತಿಯಾದ ಒಂದು ಉತ್ಪಾದನಾ ತಂತ್ರಜ್ಞಾನಗಳನ್ನು ಅನುಸರಿಸ್ಬೋದು ರೈತರು ಅಂತ. ಎಲ್ಲ ವರ್ಷಗಳಿಗಿಂತ ಈ ವರ್ಷ ವಿಶೇಷವಾದ ಒಂದು ಕಾಳಜಿಯನ್ನು ಕೊಡಬೇಕಾಗತ್ತೆ ರೈತರು, ಏಕೆಂದರೆ ಮಳೆ ಏರ್ಪೇರಿದೆ ನೋಡಿ, ಸರಿ
1: ಹೌದು,
0: ಸರಿಯಾದ ಕಾಲಕ್ಕೆ ಬರಲಿಲ್ಲ, ಮೇ ತಿಂಗಳು ಕೊನೆಗೆ ಪ್ರಾರಂಭ ಆಗಲೇ ಇಲ್ಲ, ಜೂನು ಜುಲೈನಲ್ಲಿ ಒಂಥರ ಬೇಸಿಗೆ ಇದ್ದರೆ ಇದ್ದಂಗಿತ್ತು, ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಸ್ವಲ್ಪ ಬಂತು, ಕೊನೆಗೆ ಸ್ವಲ್ಪ ಚೆನ್ನಾಗಿ ಆಗಸ್ಟ್ ತಿಂಗಳಲ್ಲಿ ಪರವಾಗಿಲ್ಲ. ಆದ್ದರಿಂದ ಮಳೆ ಏರ್ಪೇರಿದೆ, ಈಗ ಬೆಳೆಗಳಿಗೆ ಸ್ವಲ್ಪ ಅವು ಚೇತರಿಸ್ಕೊಂಡಿರ್ಬೋದು, ಆದರೆ ನೀರಿನ ಸಂಗ್ರಹಣೆ ಇದೆಲ್ಲ ಕಡಿಮೆ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮಳೆ ನಿಂತ ಮೇಲೆ ಅವುಗಳ ನಿರ್ವಹಣೆನೂ ಕೂಡ ಅಷ್ಟೇ ಒಂದು ಮುಖ್ಯವಾಗುತ್ತೆ.
1: ಈ ವರ್ಷ ಕೊತ್ತಗಳು ಕೂಡ ಒಂದೇ ರೀತಿ ಬರಲಿಲ್ಲ, ಮಳೆ ಬಂದಾಗ ಬೇರೆ ಬೇರೆ ಹಂತದಲ್ಲಿದೆ, ಈಗ
0: ಬೇರೆ ಬೇರೆ ಹಂತದಲ್ಲಿರ್ತವೆ ಅವೆಲ್ಲ, ಮತ್ತೆ ಏನಾದರೂ ತೇವಾಂಶದ ಕೊರತೆ ಆದರೆ ಬಿದ್ದೋಗ ಸಾಧ್ಯತೆ ಇರುತ್ತೆ. ಆದ್ದರಿಂದ ತೇವಾಂಶದ ಸಂರಕ್ಷಣೆ ಕಡೆಗೆ ರೈತ ಬಾಂಧವರು ಗಮನ ಕೊಡಬೇಕಾಗುತ್ತೆ. ಮಳೆ ನಿಂತ ಮೇಲೆ ಬುಡದಲ್ಲಿ ತರಗೆಲೆಗಳು ಮತ್ತು ಉಳಿಕೆಗಳು, ಸಸ್ಯದ ಉಳಿಕೆಗಳು ಇವನ್ನೆಲ್ಲ ಹಾಕಿ ತೇವಾಂಶ ಆವಿಯಾಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸದ್ಯದಲ್ಲಿ ಹೆಚ್ಚು ನೀರು ನಿಲ್ಲದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಬುಡದಲ್ಲಿ ಬಸಿಗಾಲುವಿಗಳನ್ನು ತೆಗಿಬೇಕಾಗತ್ತೆ, ಕೆಳಗಡೆ ಏನಾದರೂ ಕಳೆ ಇಂಥದ್ದಿದ್ದರೆ, ಸಾವಯವ ಪದಾರ್ಥ ಇಂಥದ್ದಿದ್ದರೆ ಸ್ವಲ್ಪ ತೆಗಿಬೇಕಾಗತ್ತೆ, ಹೆಚ್ಚು ತೇವಾಂಶ ಆದಾಗ ಕುಳಿಯೋ ಸಾಧ್ಯತೆ ಇರುತ್ತೆ. ಅವೆಲ್ಲ ಕ್ರಮಗಳನ್ನು ಅಲ್ಲಿ ಹೇಳ್ತಾರೆ, ಯಾಕೆಂದರೆ ಈಗ ಹವಾಮಾನ ಬದಲಾವಣೆಗೆ ಹೊಂದ್ಕೊಂಡೇ ಕೃಷಿ ಮಾಡಬೇಕಾಗತ್ತೆ ರೈತರು. ಏರುಪೇರು ಇದ್ದೇ ಇರುತ್ತೆ, ಇನ್ಮೇಲೆ ಮುಂಚಿತವಾಗಿ ಮಳೆ ಪ್ರಾರಂಭ ಆಗೋದು ಅಥವಾ ಮಳೆ ಮುಂಚಿತವಾಗಿ ಪ್ರಾರಂಭವಾಗಿ ಬೇಗ ಅದು ಕೊನೆ ಆಗೋದು, ಮತ್ತು ತಡವಾಗಿ ಬರೋದು, ಈಗ ಬೇರೆ ಬೇರೆ ರೀತಿ, ಮತ್ತು ಅಕಾಲದಲ್ಲಿ ಬರೋದು, ಇವೆಲ್ಲ ಬೇರೆ ಬೇರೆ ನಾವು ನೋಡ್ತಲೇ ಇದ್ದೀವಿ ಇತ್ತೀಚೆಗೆ. ಹಾಗಾಗಿ ಎಲ್ಲ ಕ್ರಮಗಳಿಗೆ ತಜ್ಞರು ತಂತ್ರಜ್ಞಾನಗಳನ್ನು ರೂಪಿಸಿದ್ದಾರೆ. ಆದ್ದರಿಂದ ಎಲ್ಲ ಏಲಕ್ಕಿ ಬೆಳೆಗಾರರು, ಕರಿಮೆಣಸು ಬೆಳೆಗಾರರು ಈ ಒಂದು ತರಬೇತಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೋಬೋದು ನೋಡಿ. ನಾಳೆ ಬೆಳಗ್ಗೆ 9:30 ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಕೇಂದ್ರದ ಪ್ರಾದೇಶಿಕ ಕೇಂದ್ರ ಅದು, ಅಲ್ಲಿ ನಡೆಯುತ್ತೆ. ಆಸಕ್ತ ರೈತ ಬಾಂಧವರು ಇದರಲ್ಲಿ ಭಾಗವಹಿಸ್ಬೋದು. ಇನ್ನು ನಮ್ಮ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದಿಂದ ಒಂದು ಮಾಹಿತಿ ಬಂದಿದೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ.
1: ಹಾಂ ಸರ್, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಇವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ರೈತ ಮಹಿಳೆಯರ ಹಾಗೂ ತಾಲೂಕು ಮಟ್ಟದ ಯುವ ರೈತ ರೈತ ಮಹಿಳೆಯರ ಪ್ರಶಸ್ತಿಗೆ ಒಂದು ಅರ್ಜಿಯನ್ನು ಆಹ್ವಾನಿಸುತ್ತಾರೆ. ಮಂಡ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಗತಿಪರ ರೈತ ರೈತ ಮಹಿಳೆ ಹಾಗೂ ಯುವ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿಯನ್ನು ಕೃಷಿ ಮೇಳದಲ್ಲಿ ನೀಡಿ ಸನ್ಮಾನಿಸುವುದಕ್ಕೆ ತೀರ್ಮಾನಿಸಲಾಗಿದ್ದು, ಈ ಪ್ರಶಸ್ತಿಗಳಿಗೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಎಲ್ಲಾ ಜಿಲ್ಲೆಗಳಿಂದ ಜಿಲ್ಲೆಗೆ ಒಬ್ಬರಂತೆ ರೈತ ಮತ್ತು ರೈತ ಮಹಿಳೆಯರು ಹಾಗೂ ತಾಲೂಕಿಗೊಬ್ಬರಂತೆ ಯುವ ರೈತ ಮತ್ತು ರೈತ ಮಹಿಳೆಯರನ್ನ ಆಯ್ಕೆ ಮಾಡಲು ಅರ್ಜಿಯನ್ನು ಕರೆದಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಯನ್ನು ಪಾಲನೆ ಮಾಡುತ್ತಿರುವಂತಹ ಕೊಡಗು ಜಿಲ್ಲೆಯ ರೈತ ಮತ್ತು ರೈತ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ನಮೂನೆಗಳನ್ನು ಜಂಟಿ ಕೃಷಿ ನಿರ್ದೇಶಕರು ಮಡಿಕೇರಿ ಅಥವಾ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಅಥವಾ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದಂತಹ ಅರ್ಜಿಗಳನ್ನು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮಡಿಕೇರಿ ಅಥವಾ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿಯಲ್ಲಿ ಆಗಸ್ಟ್ 25 ಒಳಗಾಗಿ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬಹುದಾಗಿದೆ.
0: ಅಂದರೆ ಜಿಲ್ಲೆಗೊಬ್ಬರು ಪ್ರಗತಿಪರ ರೈತರು ಮತ್ತು ಪ್ರಗತಿಪರ
1: ರೈತ ಮಹಿಳೆ,
0: ಮತ್ತೆ ಈಗ ತಾಲೂಕಿಗೆ ಒಬ್ಬ ಯುವ ರೈತ ಮತ್ತೆ ಯುವ ರೈತ ಮಹಿಳೆ. ಇಲ್ಲಿ 5 ತಾಲೂಕಿದಾವೆ, ಒಟ್ಟು 10 ಜನ ಯುವ ರೈತರಿಗೆ ಸನ್ಮಾನ ಸಿಗುತ್ತೆ. ಒಳ್ಳೆ ಇವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಒಂದು ಕೃಷಿ ಕಾಯಕವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಂದು ಪ್ರೇರಣೆ ನೀಡುವಂಥದ್ದು.
1: ಹೌದು,
0: ಮತ್ತು ಈಗಾಗಲೇ ಸಾಕಷ್ಟು ಒಂದು ಸಾಧನೆಯನ್ನು ಮಾಡಿರುವಂಥ ರೈತರು ರೈತ ಮಹಿಳೆಯರಿಗೆ ಅವರ ಒಂದು ಜೀವಮಾನ ಸಾಧನೆಗೆ ಪ್ರಶಸ್ತಿಯನ್ನು ನೀಡುವಂಥದ್ದು ಇದೆಲ್ಲ ಇದೆ. ಮತ್ತು ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯವರು ಕೂಡ ರೈತರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಒಂದು ದೃಷ್ಟಿಯಿಂದ

ಕೃಷಿ ಪಂಡಿತ ಪ್ರಶಸ್ತಿಗೆ ಒಂದು ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಇದರಲ್ಲಿ ಏನು ಅಂತಂದರೆ, ಒಂದು ರೀತಿ ಬೇರೆ ರೈತರಿಗೂ ಅವ್ರಿಗೂ ಮಾರ್ಗದರ್ಶಕರಾಗಿರ್ಬೇಕು ಮತ್ತು ಒಳ್ಳೆಯ ಸಾಧನೆ ಮಾಡಿರಬೇಕು ಅಂತ ರೈತರು ಯಾರಾದರೂ ಇದ್ದರೆ ಅವರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅವರು FIDಯನ್ನು ಹೊಂದಿರಬೇಕಾಗತ್ತೆ. ಕೆ ಕಿಸಾನ್ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲೇ ಅವರು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಆದ್ದರಿಂದ ಇದ್ರ ಬಗ್ಗೆಯೂ ಕೂಡ ನಮ್ಮ ರೈತ ಬಾಂಧವರು ಗಮನ ಹರಿಸ್ಬೇಕು. ಒಂದು ವಿಶಿಷ್ಟವಾದ ಒಂದು ಕೆಲವು ಪದ್ಧತಿಗಳನ್ನು ಅವರು ಅಭಿವೃದ್ಧಿಪಡಿಸಿರ್ತಾರೆ, ಬೇರೆ ರೈತರು ಕೂಡ ಅವುಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಅಂಥ ರೈತರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದರಲ್ಲೂ ಕೂಡ ಬೇರೆ ಬೇರೆ ಒಂದು ಪ್ರಥಮ, ದ್ವಿತೀಯ, ತೃತೀಯ ಹಿಂಗೆಲ್ಲ ಇರುತ್ತೆ. ಅವರು ಒಂದು ಎಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ದಾರೆ ಅಂತ, ಅದು ಅದರ ಆಧಾರದ ಮೇಲೆ ರೈತ ಬಾಂಧವರು ಇದಕ್ಕೆ ಅರ್ಜಿಗಳನ್ನು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗತ್ತೆ. ಈ ತಿಂಗಳ 31ರವರೆಗೂ ಕೂಡ ಅವಕಾಶ ಇದೆ. ಅದೊಂದು. ಮತ್ತು ಇನ್ನೊಂದು ಏನಂದರೆ, ಬೆಳೆ ಸ್ಪರ್ಧೆ, ರೈತರಲ್ಲೇ ಒಂದು ಸ್ಪರ್ಧೆ ಏರ್ಪಡಿಸುವಂಥದ್ದು.

0: ಅದರ ಆಧಾರದ ಮೇಲೆ ರೈತ ಬಾಂಧವರು ಇದಕ್ಕೆ ಅರ್ಜಿಗಳನ್ನು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗತ್ತೆ. ಈ ತಿಂಗಳ 31ರವರೆಗೂ ಕೂಡ ಅವಕಾಶ ಇದೆ. ಅದೊಂದು. ಮತ್ತು ಇನ್ನೊಂದು ಏನಂದರೆ ಬೆಳೆ ಸ್ಪರ್ಧೆ, ರೈತರಲ್ಲೇ ಒಂದು ಸ್ಪರ್ಧೆ ಏರ್ಪಡಿಸುವಂಥದ್ದು. ಅದು ಮುಖ್ಯವಾಗಿ ರಾಜ್ಯ ಮಟ್ಟ ಆಗ್ಬೋದು, ಜಿಲ್ಲಾ ಮಟ್ಟ ಆಗ್ಬೋದು, ತಾಲೂಕು ಮಟ್ಟ ಆಗ್ಬೋದು. ನಮ್ಮ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಳೆಯಾಶ್ರಿತ ಭತ್ತವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆದ್ದರಿಂದ ಯಾರ್ಯಾರು ಈ ಭತ್ತದ ಬೆಳೆಯನ್ನು ಕನಿಷ್ಠ 1 ಎಕರೆನಲ್ಲಾದರೂ ಬೆಳೆದಿರಬೇಕು ಅಂಥವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಮತ್ತು ಅವರು ಸ್ವಯಂ ಕೃಷಿಕರಾಗಿರಬೇಕು, ರೆವಿನ್ಯೂ ದಾಖಲೆ ಪ್ರಕಾರ ಅವರು ಖಾತೆ ಹೊಂದಿರಬೇಕಾಗತ್ತೆ. ಜೊತೆಗೆ ಒಂದು ಕುಟುಂಬ ಇತ್ತು ಅಂದರೆ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಮತ್ತು ಈ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೆಲವು ಸಮಿತಿಗಳು ರಚಿಸುತ್ತಾರೆ. ಕೃಷಿ ಇಲಾಖೆಯವರು ಆ ಸಮಿತಿಯ ಸದಸ್ಯರಾಗಿರಬಾರ್ದು ಅವರು, ಅದು ಒಂದು ಕಟ್ಟುಪಾಡಿದೆ. ಮತ್ತು ಅವರು ಯಾವುದೇ ಸರ್ಕಾರಿ ಸೇವೆಯಲ್ಲಿ ಇರಬಾರ್ದು, ಕೇಂದ್ರ ಸರ್ಕಾರ ಸೇವೆ ಆಗ್ಬೋದು, ರಾಜ್ಯ ಸರ್ಕಾರಿ ಸೇವೆಯಲ್ಲಿ ಇರ್ಬೋದು, ಮತ್ತು ಈ ಬೇರೆ ಬೇರೆ ಇಲಾಖೆ, ವಿಶ್ವವಿದ್ಯಾಲಯ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರು ಭಾಗವಹಿಸೋಂಗಿಲ್ಲ. ಯಾಕೆಂದರೆ ಅವರಿಗೆ ಕೃಷಿ ಆದಾಯಕ್ಕಿಂತ ಈ ಆದಾಯನೇ ಹೆಚ್ಚಿರುತ್ತೆ.
1: ಹೌದು,
0: ಕೃಷಿಕರಿಗೇ ಅಪ್ಪಟ ಕೃಷಿಕರಿಗೆ ಇಲ್ಲಿ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ದೃಷ್ಟಿ. ಜೊತೆಗೆ ಒಂದು 15 ದಿನ ಮುಂಚಿತವಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ತಿಳಿಸ್ಬೇಕಾಗತ್ತೆ. ಅದು ಒಂದು ಮುಖ್ಯವಾದ ಅಂಶ. ಯಾಕೆಂದರೆ ಎಷ್ಟರ ಮಟ್ಟಿಗೆ ಇವ್ರದ್ದು ಇಳುವರಿ ಬಂದಿದೆ ಅಂತ ಅಂದು ಅವರು ಒಂದು ಗೊತ್ತಾದ ಪ್ರದೇಶದಲ್ಲಿ ಇಳುವರಿಯನ್ನು ಅದು ಬೆಳೆ ಕಟಾವು ಮೂಲಕ ನಿರ್ಧರಿಸ್ತಾರೆ. ಆಮೇಲೆ ಅದನ್ನು 1 ಎಕರೆ ಅಥವಾ ಹೆಕ್ಟೇರ್ಗೆ ಪರಿವರ್ತನೆ ಮಾಡಿ ಅದ್ರ ಮೇಲೆ ಬಹುಮಾನಗಳನ್ನು ಘೋಷಣೆ ಮಾಡ್ತಾರೆ. ಬೇರೆ ಬೇರೆ ಮಟ್ಟದಲ್ಲಿ ಬೇರೆ ಬೇರೆ ಬಹುಮಾನಗಳ ಒಂದು ಪ್ರಮಾಣ ಕೂಡ ಇದೆ. ಹಾಗಾಗಿ ರೈತರು ಇದರಲ್ಲಿ ಭಾಗವಹಿಸೋದೆ ಒಂದು ಅವರಿಗೆ ಆರೋಗ್ಯಕರವಾದ ಒಂದು ಸ್ಪರ್ಧಾ ಮನೋಭಾವವನ್ನು ಬೆಳೆಸುತ್ತೆ. ಆದ್ದರಿಂದ ರೈತ ಬಾಂಧವರು ಇದಕ್ಕೂ ಕೂಡ ಅರ್ಜಿಗಳು ಸಲ್ಲಿಸೋದಕ್ಕೆ ಈ ತಿಂಗಳ 31 ಕೊನೆಯ ದಿನಾಂಕ ಆಗಿರುತ್ತೆ. ರೈತರು ಅವರ FIDಯನ್ನು, ಫ್ರೂಟ್ಸ್ ID ಅಂತೀವಲ್ಲ, ರೈತರ FIDಯನ್ನು ಬಳಸ್ಕೊಂಡು ಅವರು ಕೆ ಕಿಸಾನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕನೇ ಅರ್ಜಿಗಳನ್ನು ಆಹ್ವಾನಿಸ್ಬೇಕಾಗತ್ತೆ, ಅವ್ರು ಹಾಕಬೇಕಾಗತ್ತೆ. ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸ್ಬೋದು. ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇರುತ್ತೆ, ಅವ್ರನ್ನ ಸಂಪರ್ಕಿಸ್ಬೋದು. ಮತ್ತು ರೈತ ಅನುವುಗಾರರು ಅಂತ ಇರ್ತಾರೆ, ಅವ್ರಿಗೂ ಕೂಡ ಮಾಹಿತಿ ಇರುತ್ತೆ, ಅವ್ರನ್ನ ಕೂಡ ಸಂಪರ್ಕಿಸಿ ಅವ್ರು ಮಾಹಿತಿ ಪಡಿಬೋದು. ಇನ್ನೊಂದು ವಿಚಾರ ಅಂದರೆ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಸ್ಕಿನ ಜೋಳದಕ್ಕೆ ಸಂಬಂಧಪಟ್ಟಾಗಿ ಮುಗಿದೋಯ್ತು. ಇದು 10ನೇ ತಾರೀಕುವರೆಗೂ ವಿಸ್ತರಿಸಿದರು.
1: ಹೌದು,
0: ಈ ತಿಂಗಳು ನೀರಾವರಿ ಭತ್ತ, ಮಳೆಯಾಶ್ರಿತ ಭತ್ತಕ್ಕೆ ಈ ಶುಕ್ರವಾರದವರೆಗೂ ಕೂಡ ಇನ್ನೂ ಅವಕಾಶ ಇದೆ. ಯಾರ್ಯಾರು ರೈತರು ಇಚ್ಛಿಸ್ತಾರೆ ಅವರು ಇದರಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡ್ಕೋಬಹುದು ಅಂತ ಹೇಳೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ನಂತರ ನಮ್ಮ ಒಂದು ಸಂವಾದವನ್ನು ಮುಂದುವರಿಸೋಣ.
2: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
3: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
4: ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ.
2: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
4: ಓಡುವ ನೀರನ್ನು ನಡೆಯುವ ಹಾಗೆ
3: ಮನೆ, ಕಚೇರಿ, ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
4: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
2: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ.
0: ರೈತ ಬಾಂಧವರಿಗೆ ಮತ್ತೆ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ರೈತ ಬಾಂಧವರೇ, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಇನ್ನು ನಮ್ಮ ಈ ಶುಂಠಿ ಒಂದು ಬೆಳೆಗೆ ಸಂಬಂಧಪಟ್ಟ ಕ್ರಮಗಳ ಬಗ್ಗೆ ನಾವು ನೋಡೋದಾದರೆ, ಈಗ 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಸುಮಾರು 7.5 ಟನ್ನಷ್ಟು ಈ ಹಸಿರಲ್ಲೇ ಮುಚ್ಚಿಗೆಯಿಂದ ಮಾಡಬೇಕಾಗತ್ತೆ. ಯಾಕೆಂದರೆ ಮಳೆ ಬರ್ತಾ ಇರತ್ತಲ್ಲ, ಮಳೆ ಒಂದು ರಭಸವನ್ನು ತಡೆಯೋದಕ್ಕೆ ಈ ಮುಚ್ಚಿಗೆಯನ್ನು ಕೊಡೋದು ಬಹಳ ಮುಖ್ಯ. ಆನಂತರ ಅದು ಸಾವಯವ ಗೊಬ್ಬರವಾಗಿಯೂ ಕೂಡ ಪರಿವರ್ತನೆ ಆಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ,
5: ನಮಸ್ತೆ ಸರ್.
0: ನಮಸ್ಕಾರ. ತಾವು?
5: ನಾನು ಮಾಧವ ಚಮ್ಮ ಮಾತಾಡ್ತಿರೋದು.
0: ಹಾಂ ಮಾಧವ ಅವರು ಹೇಳಿ.

0: ಸರ್ ಚೆನ್ನಾಗಿದ್ದೀರಾ?
1: ಹಾ ಚೆನ್ನಾಗಿದ್ದೀನಿ.
0: ಸರ್ ನೀವು ಮಾತಾಡ್ತಾ ಮಾತಾಡ್ತಾ ಒಳ್ಳೆ ಒಳ್ಳೆಯ ಮಾಹಿತಿಗಳನ್ನು ಕೊಡ್ತಿದ್ದೀರಿ.
1: ಸರಿ, ಹೇಗೆ ಮಳೆ ಹೇಗಿದೆ ನಿಮ್ಮ ಚಂಬು ಗ್ರಾಮದಲ್ಲಿ?
0: ಮಳೆ ಇವಾಗ ಕಡಿಮೆ ಆಗಿದೆ ಸರ್.
1: ಕಡಿಮೆ ಆಗಿದೆಯಾ?
0: ಆದ್ರೆ ಮಳೆ ಬಂದ್ರೆ ಸಡನ್ಲಿ ಬಂದ್ರೆ ಒಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಜಾಸ್ತಿ ಮಳೆ ಇರುತ್ತೆ ಹೆಚ್ಚಂದ್ರೆ, ಮತ್ತೆ ಸಡನ್ಲಿ ಹೋಗ್ಬಿಡ್ತು ಸರ್. ಆದ್ರೆ ಏನಂದ್ರೆ ಕೆಲವರು ಹೇಳ್ತಾರೆ ಮಳೆ ಪರವಾಗಿಲ್ಲ ಸಾಕಾಗಿದೆ ಈ ವರ್ಷ ಅಂತ.
1: ಅಂದ್ರೆ ಬೆಳೆಗಳಿಗೆ ಪರವಾಗಿಲ್ಲ.
0: ಆದ್ರೆ ನಿರೀಕ್ಷೆ ಮಟ್ಟಕ್ಕೆ ನೋಡಿದ್ರೆ ಸಾಕಾಗಲ್ಲ ಸರ್.
1: ಅದೇ ನಿರೀಕ್ಷೆ ಮಟ್ಟಕ್ಕೆ ಮತ್ತೆ ಏನು ಅವರ ಕೃಷಿ ಹೊಂಡಗಳಲ್ಲಿ ನೀರು ತುಂಬಿಕೊಂಡು ಮುಂದೆ ಈ ಮಳೆ ನಿಂತ ಮೇಲೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗಲ್ಲ ಅಂತ.
0: ಹೌದು ಹೌದು ಸರ್.
1: ಅಲ್ವಾ?
0: ಹೌದು ಸರ್.
1: ಅಂದ್ರೆ ಈ ಸರಿ ಅದು ವೈಶಿಷ್ಟ್ಯ ಆಗ್ಬಿಟ್ಟಿದೆ, ಮಳೆ ಸತತವಾಗಿ ಬರ್ತಾ ಇಲ್ಲ. ಬರೋದು ಒಂದು ಅರ್ಧ ಗಂಟೆ ಬರೋದು, ಆಮೇಲೆ ನಿಲ್ಲೋದು, ಮತ್ತೆ ಬರೋದು, ನಿಲ್ಲೋದು, ಬಿಸಿಲು ಬರೋದು ಅಲ್ವಾ ಬೇರೆ ಬೇರೆ. ಹಾಗಾಗಿ ಕೆಲವೊಂದು ಕಡೆಗಳಲ್ಲಿ ಈ ಶುಂಠಿ ಬೆಳೆಗೆ ಬೆಂಕಿ ರೋಗ ಕೂಡ ಬರೋ ಸಾಧ್ಯತೆ ಇದೆ ಅಂತಂದು ಒಂದು ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಇವತ್ತು ಪತ್ರಿಕೆಯಲ್ಲೂ ಕೂಡ ವರದಿಯಾಗಿರೋದು ಕಂಡು ಬಂದಿದೆ. ರೈತ ಬಾಂಧವರು ಇದ್ರ ಕಡೆಗೆ ಬಹಳ ಗಮನ ಕೊಡಬೇಕಾಗುತ್ತೆ.
0: ಖಂಡಿತ ಸರ್. ಇವಾಗ ನನಗೆ ಒಂದು ಮಾಹಿತಿ ಬೇಕಾಗಿದೆ ನಿಮ್ಮಿಂದ.
1: ಹೇಳಿ.
0: ಈ ಬಾಳೆ ಕೃಷಿಗೆ ನಾನು ಹೆಚ್ಚಿನದಾಗಿ ಬಾಳೆ ಕೃಷಿಯನ್ನ ಅಳವಡಿಸಿಕೊಂಡಿದ್ದೇನೆ. ಈಗ ಬಾಳೆ ಕೃಷಿ ಅಂದ್ರೆ ಇವಾಗ ಚಿಕ್ಕದಾಗಿರ್ತಕ್ಕಂತ ಕಂದುಗಳನ್ನ ನೆಡಬಹುದು ಸರ್ ಈ ಟೈಮಲ್ಲಿ?
1: ಅಂದ್ರೆ ಸ್ವಲ್ಪ ಮಳೆ ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವರು ಶಿಫಾರಸು ಮಾಡ್ತಾರೆ. ಇದು ಹೆಚ್ಚು ಮಳೆ ಬರುವ ಸಂದರ್ಭದಲ್ಲಿ ಅವರು ಶಿಫಾರಸು ಮಾಡಲ್ಲ. ಈಗ ಸಾಧಾರಣವಾಗಿ ಬಯಲುಸೀಮೆಯಲ್ಲಾದರೆ ಮಳೆಗಾಲದ ಪ್ರಾರಂಭದಲ್ಲೇ ಅವರು ಶಿಫಾರಸು ಮಾಡ್ತಾರೆ. ಜೂನ್ ಜುಲೈನಲ್ಲಿ ಹೆಚ್ಚು ಮಳೆ ಬೆಳೆಯುವಂಥ ಪ್ರದೇಶದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಅವರು ಶಿಫಾರಸು ಮಾಡೋದು. ಆವಾಗ ನೀವು ಮಾಡಿಕೊಂಡ್ರೆ ಒಳ್ಳೆಯದು. ಹೆಚ್ಚು ಒಂದು ಮಳೆ ಬರುವಂಥ ಸ್ಥಿತಿಯಲ್ಲಿ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ.
0: ಅಂದ್ರೆ ಇವಾಗ ನೀರು ನಿಲ್ಲುತ್ತಿಲ್ಲ ಸರ್ ಆ ಜಾಗದಲ್ಲಿ?
1: ಅದೇ ಅದೇ, ನೀರು ನಿಲ್ದಂಗೆ ನೋಡ್ಕೋಬೇಕಾಗತ್ತೆ.
0: ಅಲ್ಲ ನೀರು ನಿಲ್ತಿಲ್ಲ, ನೀರು ಹೋಗ್ತಾ ಇರ್ತದೆ.
1: ನೀರು ಹೋಗ್ತಾ ಇರುತ್ತೆ, ಆದರೂ ಕೂಡ ಸ್ವಲ್ಪ ಬೇರುಗಳಿಗೆ ಅದು ಉಸಿರಾಡೋದಕ್ಕೆ ಒಂದು ಅವಕಾಶ ಇರಬೇಕು, ಅಭಿವೃದ್ಧಿ ಆಗ್ಬೇಕಲ್ಲ.
0: ಸರಿ ಸರಿ ಸರಿ.
1: ಅದರಲ್ಲಿ ನೀರು ಕಂದು ಅಂತ ಬರುತ್ತೆ, ಕತ್ತಿ ಕಂದು ಅಂತ ಬರುತ್ತೆ. ಕತ್ತಿ ಕಂದುಗಳನ್ನ ನೀವು ನೆಡಬೇಕಾಗತ್ತೆ, ಚೂಪಗಿರುತ್ತೆ ನೋಡ್ರಿ, ಅಂತ ಕಂದುಗಳನ್ನೇ ನೆಡಬೇಕಾಗತ್ತೆ. ಅವು ಸಾಕಷ್ಟು ಗೊನೆಗಳನ್ನ ಬಿಡುತ್ತವೆ.
0: ಅಂದ್ರೆ ಈಗ ಯಾಲಕ್ಕಿ ಬಾಳೆ ಅಂತ ಅಂತೇವೆ ನಮ್ಮ ಸಾಧಾರಣವಾಗಿ ಗ್ರಾಮೀಣ ಭಾಷೆಯಲ್ಲಿ, ಕದರಿ ಬಾಳೆ ಅಂತ ಹೇಳ್ತೇವಲ್ಲ.
1: ಯಾವ್ದಾದ್ರು ಬಾಳೆನೂ ಅಷ್ಟೇನೆ, ಅದು ನೀರ್ ಕಂದು ಕತ್ತಿ ಕಂದು ಅಂತ ಇರುತ್ತೆ, ಕತ್ತಿ ಕಂದನ್ನೇ ಬಳಸ್ಕೋಬೇಕು ನೀವು. ಕತ್ತಿ ಕಂದನ್ನ ಬಳಸ್ಕೊಂಡ್ರೆ ಸ್ವಲ್ಪ ಅದು ಬೇರಿಂದು ಭಾಗ ಸೇರ್ಕೊಂಡು ತೆಗೆದು ಹಾಕ್ಬೇಕಾಗತ್ತಂದ.
0: ಅದರ ಜೊತೆಯಲ್ಲಿ ನಮ್ಮ ಮೂಡುಗದ್ದೆಯವರಿಗೆ ಕೂಡ ಒಂದು ನಮಸ್ಕಾರ ತಿಳಿಸಿನ ಅಂತಂದು.
1: ಇದ್ದಾರೆ, ಮಾತಾಡಿ.
2: ಧನ್ಯವಾದ.
0: ಅವರು ಮಾತಾಡ್ತಿಲ್ಲ. ಖಂಡಿತ.
1: ಈಗ ಇನ್ನೇನು ಮಳೆ ಸ್ವಲ್ಪ ಇಳಿಮುಖಾದಾಗ ನೆಡಬಹುದು ಮಾಧು ಅವರು. ಬಾಳೆ ಕೃಷಿ ಇದೇನು ಹೊಸ್ತಲ್ಲ ಮಾಡಿ, ನಮ್ಮ ಮಲೆನಾಡಲ್ಲೂ ಕೂಡ ಸಾಕಷ್ಟು ಬಾಳೆ ಇದೆ. ಮಳೆ ಬಂದಿರಲ್ಲೂ ಬರುತ್ತೆ ಅದು ಚೆನ್ನಾಗಿ.
0: ಹೌದು.
1: ನಿಮ್ಮ ಒಂದು ಭಾಗಕ್ಕೆ ಯಾವ್ದು ಸೂಕ್ತ ನೋಡಿಕೊಂಡು ಬೆಳೀರಿ.
0: ಸರಿ ಸರಿ.
1: ಅದು ಪಚ್ಚಬಾಳೆ ಆಗ್ಬೋದು, ಬೇರೆ ಬೇರೆ ಬೇರೆ ಬಾಳೆಗಳಿದ್ದಾವೆ ನಮ್ಮ ನಾಟಿ ತಳಿಗಳಾಗ್ಬೋದು. ಗುಂಪು ಬಾಳೆ ಅಂತಾರಲ್ಲ, ಅದನ್ನು ಬೆಳಿಬೋದು. ಒಂಥರ ಒಂದೇ ಕಡೆ ಸುಮಾರು 2-3 ಗುಂಪು ಗುಂಪಾಗಿ ಇರ್ತವೆ, ಆದರೂ ಗೊನೆ ಬಿಡ್ತವೆ, ಹಾಗೇನಿಲ್ಲ, ನೈಸರ್ಗಿಕ ಕೃಷಿ ರೀತಿಯಲ್ಲೇ ಬಿಡ್ತವೆ.
0: ಅಂದ್ರೆ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಬಾಳೆ ದೊಡ್ಡದಾದಂತರ ಅದರಲ್ಲಿ ಹೆಚ್ಚಿನ ಏನು ಅದರ ಗಿಡಗಳು ಜೊತೆಯಲ್ಲಿ ಬರ್ತಾವಲ್ಲ,
1: ಒಂದು ಉಳಿಸ್ಕೊಂಡ್ರೆ ಸಾಕು,
0: ಹೆಚ್ಚು ಬಿಟ್ಟರೆ ತೊಂದರೆ ಆಗುತ್ತಾ?
1: ಹೌದೌದು, ಹೆಚ್ಚು ಬಿಟ್ಟರೆ ಏನಾಗುತ್ತೆ ನಿಮಗೆ, ಹಣ್ಣಿನ ಗಾತ್ರ ಕಡಿಮೆ ಆಗುತ್ತೆ.
0: ಗಾತ್ರ ಕಡಿಮೆ ಆಗುತ್ತೆ ಅಂದ್ರೆ ಎಷ್ಟು ಹೆಚ್ಚಿನದಾಗಿ ಎಷ್ಟು ಗಿಡಗಳನ್ನು ಬಿಡಬಹುದು ಅಂತೀರಾ?
1: ತಜ್ಞರು ಶಿಫಾರಸು ಮಾಡೋದು ಒಂದೇ ಬಿಡ್ರಿ ಅಂತ, ಚೆನ್ನಾಗಿರೋದನ್ನ ಮೊದಲಿಗೆ ಒಂದ್ ಎರಡು ಬಿಟ್ಕೊಳ್ಳೋದು, ಅದರಲ್ಲೂ ಮತ್ತಿನ್ನ ಯಾವ್ದು ಚೆನ್ನಾಗಿದೆ ಅದನ್ನ ನೋಡ್ಕೊಂಡು ಉಳಿದಿದ್ದು ತೆಗೆದಾಕ್ಬೇಕಾಗತ್ತೆ.
0: ಖಂಡಿತ ಖಂಡಿತ. ಹೌದು.
1: ಮತ್ತೆ ತಾಯಿ ಮರ ಇರುತ್ತಲ್ಲ, ಅದನ್ನ ಒಂದೇ ಸರಿ ಬುಡಕ್ಕೆ ಕತ್ತರಿಸಬಾರದು. ಅದನ್ನ ಮೊದಲಿಗೆ ಸ್ವಲ್ಪ ತುದಿ ಕತ್ತರಿಸ್ಕೊಂಡು ಅದನ್ನ ಹಂತವಾಗಿ ಒಂದು 2-3 ಹಂತದಲ್ಲಿ ಕತ್ತರಿಸಬೇಕಾಗತ್ತೆ. ಯಾಕೆಂದ್ರೆ ಆ ಕಾಂಡದಲ್ಲಿರೋ ಸಾರಾಂಶ ಎಲ್ಲ ಇವಿ ಇರ್ಕೊಳ್ತವೆ ಕಂದುಗಳು, ಹಾಗಾಗಿ ಅದನ್ನ ಒಂದೇ ಸರಿ ಬುಡಕ್ ಕತ್ತರಿಸಬಾರದು, ಹಂತ ಹಂತವಾಗಿ ಕತ್ತರಿಸೋದಕ್ಕೆ ಶಿಫಾರಸು ಮಾಡ್ತಾರೆ. ಧನ್ಯವಾದಗಳು ಚಂಬು ಅವರು. ಈಗ ಒಂದು ಪ್ರಶ್ನೆ ಕೇಳ್ಬೋದಾ?
0: ಕೇಳ್ತೇನೆ.
1: ಈಗ ಒಂದು ರೋಗ ಬರುತ್ತೆ ಬಾಳೆಗೆ, ಅಂದ್ರೆ ಸೊರಗು ರೋಗ ಬರುತ್ತೆ ಬಾಳೆಗೊಂದು.

0: ಸರ್.
1: ಆ ಸ್ವರ್ಗಲೋಕಕ್ಕೆ ಒಂದು ಹೆಸರಿದೆ, ಒಂದು ಅದಕ್ಕೆ ಒಂದು ದೇಶದ ಹೆಸರು ಕೂಡ ಸೇರ್ಕೊಂಡಿದೆ. ಆ ಹೆಸರು ಏನು ಅಂತ ಹೇಳ್ಬೋದು?
0: ಯಾಕೋ
1: ಆ ಒಂದು ಕಾಲುವೆದು ಹೆಸರು ಸೇರ್ಕೊಂಡಿದೆ ಅದಕ್ಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾಲುವೆ ಹೆಸರಿದೆ. ಆ ಒಂದು ಕಾಲುವೆ ಜೊತೆಗೆ ಅದು ಸ್ವರ್ಗರೋಗನ್ನು ಸೇರಿಸಿ ಅದು ಹೆಸರು ಮಾಡಿದ್ದಾರೆ. ಪನಾಮ ಸ್ವರ್ಗರೋಗ ಅಂತ. ಪನಾಮ ಪನಾಮ ಪನಾಮ ಸ್ವರ್ಗರೋಗ ಅಂತ. ಅದು ಒಂದು ರೀತಿ ಎಲೆಗಳೆಲ್ಲ ಒಂದು ರೀತಿ ಪೂರ್ಣವಾದ ಎಲೆ ಇರುತ್ತಲ್ಲ, ಅದು ಒಂಥರ ಸಣ್ಣ ಸಣ್ಣದಾಗಿ ಒಂದು ಎಲ್ಲ ಅಲ್ಲಲ್ಲೇ ಹರಿದಂಗಾಗ್ಬಿಡುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿ ಹರಿದಂಗಾಗಿ ಮತ್ತೆ ಇಲ್ಲಿ ಬುಡದಲ್ಲೂ ಕೂಡ ಒಂದು ರೀತಿ ಬಿರುಕು ಬರುತ್ತೆ. ಬಿರುಕು ಬಂದು ಆಮೇಲೆ ಎಲ್ಲ ಒಣಗೋಗ್ಬಿಡುತ್ತೆ. ಅದು ಪನಾಮ ಸ್ವರ್ಗ ರೋಗ ಅಂತ. ಶಿಲೀಂದ್ರದಿಂದ ಬರುವಂಥ ರೋಗ. ಸ್ವಲ್ಪ ಅದಕ್ಕೆ ನಾವು ಈ ಸಾವಯವ ಗೊಬ್ಬರ ಹೆಚ್ಚೆಚ್ಚು ಬಳಸಬೇಕು. ಸಾವಯವ ಗೊಬ್ಬರ ಮತ್ತು ಈ ಟ್ರೈಕೋಡರ್ಮಾ ಅಂತ ಒಂದು ಜೈವಿಕ ಜೀವಾಣು ಸಿಗುತ್ತೆ, ಟ್ರೈಕೋಡರ್ಮಾ ಅಂತಂದು, ಅಂಥದನ್ನು ಬಳಸಿ ಅದನ್ನ ನಾವು ನಿಯಂತ್ರಣಕ್ಕೆ ಇಟ್ಕೋಬೋದು. ಸರಿ ಮಾಧವ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮಾಧವ ಚೆಂಬೂರಿಗೆ, ಧನ್ಯವಾದಗಳನ್ನು ತಿಳಿಸೋಣ. ಈಗ ನಾವು ಶುಂಠಿ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಕಳೆದ ತಿಂಗಳು ಆ ಒಂದು ಏನು ಮಡಿ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಮಣ್ಣನ್ನು ಕೂಡ ಹೇರಿಸ್ಬೇಕಾಗತ್ತೆ. ಮಳೆ ಬಂದಾಗೆಲ್ಲ ಚದರಿರುತ್ತೆ. ಜೊತೆಗೆ ಈ ಹಸಿರು ಎಲೆಯನ್ನು ಕೂಡ ಅದರ ಮೇಲೆ ಮುಚ್ಚಬೇಕಾಗತ್ತೆ. ಅವರು ಒಂದು ಎಕರೆಗೆ ಸಾಧಾರಣವಾಗಿ 3 ಟನ್ ಅಂತ ಹೇಳ್ತಾರೆ. ಆ ಪ್ರಮಾಣದಲ್ಲಿ ಮುಚ್ಚಬೇಕಾಗತ್ತೆ. ಅದರಿಂದ ಮಳೆ ಹನಿಗಳ ಒಂದು ಮಳೆ ಹನಿಗಳು ಬಿದ್ದು ಮಣ್ಣು ಚದರೋದು ಇದೆಲ್ಲ ಕಡಿಮೆ ಆಗುತ್ತೆ. ಕಾಲಕ್ರಮೇಣವಾಗಿ ಅದು ಕಳೆತು ಗೊಬ್ಬರನೂ ಆಗುತ್ತೆ. ಏಕೆಂದರೆ ಈ ಶುಂಠಿ ಬೆಳೆದು ಒಂದು ಏನು ಅಂದರೆ ವಿಶೇಷ ಹೆಚ್ಚು ಪೋಷಕಾಂಶ ಹೀರ್ಕೊಳ್ಳುತ್ತೆ ಮಣ್ಣಿಂದ. ಆದ್ದರಿಂದ ಮಣ್ಣನ್ನು ಭಾಳ ತಾಕತ್ತು ನಾವು ಮಾಡ್ಕೋಬೇಕು. ಒಂದು ಕಾಲದಲ್ಲಿ ಇಲ್ಲೆಲ್ಲ ಯಾವಾಗ ಅಂತಂದರೆ ಈ 95-96 ಇಸವಿಯಲ್ಲಿ ಕೊಡಗಿನಲ್ಲೂ ಕೂಡ ಶುಂಠಿ ಬೆಳೆ ಪ್ರಾರಂಭ ಆಯ್ತು. ಅವಾಗ
2: ಹೌದು,
1: ಅವಾಗ ರೈತರೇ ಒಂದು ರೀತಿ ಅರಿವು ಮೂಡಿಸ್ತಾ ಇದ್ರು, ಯಾರು ಅದಕ್ಕೆ ಗುತ್ತಿಗೆ ಕೊಡಬೇಡ್ರಿ, ಯಾಕೆಂದ್ರೆ ನಿಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಯಾಕೆಂದರೆ ಮಣ್ಣಲ್ಲಿ ಬೆಳೆಯುವಂಥದ್ದು. ಆದರೆ ಅವಾಗಲೂ ಕೊಟ್ಟರು, ಆದರೆ ಮತ್ತೆ ಹೇಗಾಯಿತು ಅದು ಮಣ್ಣಿನ ಫಲವತ್ತತೆ ಅವರಿಗೆ ಗೊತ್ತಾಗಬೇಕು ರೈತರಿಗೆ. ಅದರಿಂದ ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಳೋದು ಶುಂಠಿ ಬೆಳೆನಲ್ಲಿ ಭಾಳ ಮುಖ್ಯ. ಮತ್ತು ಈ ಇವು ಗಡ್ಡೆಗಳು ಅಭಿವೃದ್ಧಿ ಆಗ್ತಾ ಇರ್ತಾವಲ್ಲ, ಮಳೆ ಬಂದಾಗ ಹೆಚ್ಚು ಕೊಳೆಯೋ ರೋಗ ಬರೋ ಸಾಧ್ಯತೆ ಇರುತ್ತೆ. ಮೃದು ಕೊಳೆ ರೋಗ ಅಂತಾರೆ, ಮಹಾಳಿ ಮಹಾಕಾಳಿ ರೋಗನೂ ಅಂತ ಕರೀತಾರೆ. ಆದಿದ್ದರೆ ಯಾವ್ಯಾವ ಅದರ ಬಾಧೆಗೆ ಒಳಗಾಗಿರ್ತವೆ, ಗೆಡ್ಡೆಗಳ ಒಂದು ಗುಚ್ಛವನ್ನು ನಾವು ತೆಗೆದು ಅದನ್ನು ನಾಶ ಮಾಡಬೇಕಾಗತ್ತೆ. ಮತ್ತು ಅಂಥ ಒಂದು ಮಡಿಗಳಿಗೆ ನಾವು ಮ್ಯಾಂಕೋಜಬ್ ಅಂತ ಒಂದು ಶಿಲೀಂಧ್ರ ನಾಶಕ ಬರುತ್ತೆ, ಅದನ್ನು 1 ಲೀಟ್ರ್ ನೀರಿಗೆ 3 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಆ ಪ್ರಮಾಣದಲ್ಲಿ ಆ ಮಡಿಗಳನ್ನು ತೋಯಿಸಬೇಕಾಗತ್ತೆ. ನಾವೇನು ಇದು ಮಾಡಿರ್ತೀವಲ್ಲ ಬದುಗಳು ಮಡಿ, ಅದಕ್ಕೆ ಇದ್ರ ಬದಲಿಗೆ ಮೆಟ್ಲಾಕ್ಸಿಲ್ ಮ್ಯಾಂಕೋಜಬ್ ಅಂತಲೂ ಒಂದು ಶಿಲೀಂಧ್ರ ನಾಶಕ ಇದೆ. ಅದಾದರೆ 1 ಲೀಟ್ರ್ ನೀರಿಗೆ 1.25 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ತೋಯಿಸಬೇಕಾಗತ್ತೆ. ತಾಮ್ರದ ಆಕ್ಸಿಕ್ಲೋರೈಡ್ ಆದರೆ ಪ್ರತಿ ಲೀಟ್ರ್ ನೀರಿಗೆ 2 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಮೃದು ಕೊಳೆ ರೋಗ ಮತ್ತು ಈ ಬ್ಯಾಕ್ಟೀರಿಯಾ ಸೊರಗು ರೋಗಕ್ಕೂ ಕೂಡ ಅದು ಕೆಲಸ ಮಾಡುತ್ತೆ. ಈ ಒಂದು ಕ್ರಮವನ್ನು ಈಗ ಅನುಸರಿಸ್ಬೇಕಾಗತ್ತೆ. ಎಲ್ಲಾದರೂ ಸುಳಿ ಕೊರಕ ಏನಾದರೂ ಬಂದರೆ ನಾವು ಕ್ವಿನಾಲ್ಫಾಸನ್ನು ಕೂಡ ಸಿಂಪಡಣೆ ಮಾಡಬೇಕಾಗುತ್ತೆ. ಮಳೆ ಕಡಿಮೆ ಆದ ಮೇಲೆ ಬರುತ್ತದು ಸಾಧಾರಣವಾಗಿ, ಅದಕ್ಕೂ ಕೂಡ ರೈತರು ಗಮನಿಸ್ತಾ ಇರಬೇಕಾಗತ್ತೆ. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ, ತಾವು?
3: ಸರ್, ನಾನು ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ ಸರ್.
1: ಶಿವನಂಜು ಅವರಾ?
3: ಹಾ, ಹೌದೌದು ಸರ್.
1: ಶಿವನಂಜು ಅವರೇ, ನಿಮ್ಮ ಊರು ಯಾರು? ಪಿರಿಯಾಪಟ್ಟಣ.
3: ನಮ್ದು ಹುಣಸೂರು ಸರ್.
1: ಹುಣಸೂರು.
3: ಸರ್, ಈಗ ನಾವು ಜನವರಿಯಿಂದ ಶುಂಠಿ ಬೆಳೀತಾ ಇದೀವಿ ಸರ್, ಬೆಳಿಬಹುದಾ ಸರ್?
1: ಜನವರಿಯಿಂದ ಅಂದ್ರೆ ನೀರಾವರಿ ಆಶ್ರಯ ಇದ್ರೆ ಬೆಳಿಬಹುದು. ನೀರಾವರಿ ಆಶ್ರಯ ಇದ್ರೆ ಬೆಳಿಬಹುದು, ಹಂಗೇನಿಲ್ಲ. ನೀವು ಸರಿಯಾದ ಒಂದು ಗಡ್ಡೆಯನ್ನ ಶೇಖರಣೆ ಮಾಡಿಕೊಂಡು ಸಾಧಾರಣವಾಗಿ ಫೆಬ್ರವರಿ ಮಾರ್ಚು ಅಂತ ಹೇಳ್ತಾರೆ, ಮಾಡ್ಬೋದು. ಜನವರಿಯಿಂದನೂ ಮಾಡ್ಬೋದು. ಅಂದರೆ ಅವಾಗ ಏನಂದರೆ

0: ಜನವರಿ ಸ್ವಲ್ಪ ಚಳಿ ಇರುತ್ತೆ, ನೀವು ಸಂಕ್ರಾಂತಿ ಆದ್ಮೇಲೆ ಹಾಕಬಹುದು. ಸಂಕ್ರಾಂತಿ ಆದ್ಮೇಲೆ ಸ್ವಲ್ಪ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಅವಾಗ ಬೆಳವಣಿಗೆ ಚೆನ್ನಾಗಿ ಬರುತ್ತೆ.
1: ಅದೇ ಸರ್, ಈಗ ನಮ್ಮ ಮನೇಲಿ ನಾನು ಊರಿಗೆ ಹೋಗಿದ್ದಾಗ ಹೇಳ್ತಾ ಇದ್ರು,
0: ಅದೇ ಮುಂಚಿತವಾಗಿ ಬೆಳೆದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತನಾ?
1: ಅಂದ್ರೆ ಈಗ ಜನವರಿಗೆ ಬೆಳಿಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಬೆಳಿಬಹುದಾ ಹೆಂಗೆ ಏನು ಅಂತ ಕೇಳೋಣ ಅಂತ ಮಾಡಿದೆ ಸರ್.
0: ಅದೇ ಸ್ವಲ್ಪ ಚಳಿ ಕಡಿಮೆ ಆದಾಗ ಬೆಳೆಯೋದು, ಅದೇ ನಮ್ಮ ಸಂಕ್ರಾಂತಿ ಆದ್ಮೇಲೆ ಹಾಕೊಳ್ಳೋದು ಒಳ್ಳೇದು.
1: ಸಂಕ್ರಾಂತಿ ಆದ್ಮೇಲೆ ಹಾಕೋದು ಒಳ್ಳೇದಲ್ಲ ಸರ್?
0: ಶಿವರಾತ್ರಿ ಆದ್ಮೇಲೆ ಹಾಕಿದ್ರೆ ಇನ್ನೂ ಒಳ್ಳೇದು. ಫೆಬ್ರವರಿಗೆ ಪ್ರಾರಂಭ ಮಾಡ್ತಾರಲ್ಲ, ನೀರಾವರಿ ಆಶ್ರಯ ಇರಬೇಕು. ಮಳೆ ಆಶ್ರಿತ ಅಂದ್ರೆ ನೀವು ಮೇ ನಲ್ಲಿ ಶುರು ಮಾಡಬೇಕಾಗುತ್ತೆ. ಬೋರ್ ಇದ್ರೆ ಮಾಡಬಹುದು, ಮಾಡಬಹುದು, ಏನು ಹಂಗೇನಿಲ್ಲ, ನೀವು ಪ್ರಾರಂಭ ಮಾಡಬಹುದು.
1: ಬೋರ್ ಇದ್ರೆ ಬೆಳಕಬಹುದು.
0: ಹೌದೌದೌದೌದೌದು.
1: ಇದೊಂದು ಡೌಟ್ ಇತ್ತು ಸರ್ ನನಗೆ.
0: ಏನು?
1: ಅದೇ ಶುಂಠಿನ ಜನವರಿ ಬೆಳಿಬಹುದಾ ಅಥವಾ ಈಗ ಯಾವ ರೀತಿ ಯಾವ ತಿಂಗಳಲ್ಲಿ ಅದನ್ನ ಬೆಳಿಬಹುದು ಅಂತ?
0: ಸಾಧಾರಣವಾಗಿ ನೀರಾವರಿ ಆಶ್ರಯದಲ್ಲಿ ಫೆಬ್ರವರಿ ಮಾರ್ಚ್ಗೆನೆ ಅವರು ಶಿಫಾರಸು ಮಾಡೋದು.
1: ಹೌದು ಸರ್.
0: ಕಾರಣ ಏನಂದ್ರೆ ಚಳಿನಲ್ಲಿ ಇದ್ದಾಗ ಅಷ್ಟು ಬೆಳವಣಿಗೆ ಆಗಲ್ಲ
1: ಶುಂಠಿ.
0: ಹಾಗಾಗಿ ಒಂದು ಶಿವರಾತ್ರಿ ಕಳೆದ ಮೇಲೆ ನೀವು ಗೆಡ್ಡೆಗಳನ್ನು ನಾಟಿ ಮಾಡಬೇಕಾಗತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಅವು ಕೊಯ್ಲಾದ್ಮೇಲೂ ಕೂಡ ಏನಾದರೂ ಕೆಲವು ಸಂದರ್ಭದಲ್ಲಿ ಸುಪ್ತಾವಸ್ಥೆ ಅಂತ ಒಂದಿರುತ್ತೆ, ಆ ಸಂದರ್ಭದಲ್ಲಿ ಅವು ಮೊಳಕೆ ಬರದೇ ಇದ್ದರೂ ಇರ್ಬೋದು. ಒಂದು ಕೊಯ್ಲಾದ್ಮೇಲೆ ಅದನ್ನ ನೆಡೋದಕ್ಕೆ ಸ್ವಲ್ಪ ಅಂತರ ಏನಾದರೂ ಬೇಕಾಗುತ್ತೆ, ಒಂದು ತಿಂಗಳು ಹಿಂಗೆ. ಆ ಒಂದು ದೃಷ್ಟಿಯಿಂದ ಹೇಳಿರೋ ಸಾಧ್ಯತೆ ಇರುತ್ತೆ ಅದು. ಸರಿ ಸರಿ. ಯಾವ ತಳಿ ಬಳಸ್ತೀರಾ ಶಿವನಂಜು? ಶುಂಠಿ ಬೆಳೆಯೋದಕ್ಕೆ ಯಾವ ತಳಿ ಬಳಸ್ತೀರಾ ನೀವು
1: ಶುಂಠಿ ಬೆಳೆಯೋದಕ್ಕೆ?
0: ಹಾ, ನಿಮಗೆ ಶುಂಠಿ ತಳಿ ಏನಾದರೂ ಜ್ಞಾಪಕ ಇದೆಯಾ ಅಂತ?
1: ಶುಂಠಿ ತಳಿ
0: ಬೇರೆ ಬೇರೆ ನಮ್ಮ ಎಲ್ಲ ಸ್ಥಳೀಯ ತಳಿಗಳೇ ಇದಾವೆ. ಮಾರನ್ ಅಂತ ಇದೆ, ರಿಯೋಡಿ ಜನೈರು ಅಂತ ಇದೆ, ಎರ್ನಾಡ್ ಅಂತ ಇದೆ, ನಮ್ಮೆಲ್ಲ ಸಾಕಷ್ಟು ಸ್ಥಳೀಯ ತಳಿಗಳಿದಾವೆ.
1: ಈಗ ನಮ್ಮಲ್ಲಿ ಯಾವ ತಳಿ ಹಾಕ್ತಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಸರ್ ನನಗೆ.
0: ಅದನ್ನ ಮುಂದಿನ ಸಾರಿ ನೀವು ತಿಳ್ಕೊಂಡು ನಮಗೆ ತಿಳಿಸ್ಬೇಕು ಈ ಫೋನಿನ ಕಾರ್ಯಕ್ರಮ.
1: ಖಂಡಿತವಾಗ್ಲೂ ಹೇಳ್ತೀನಿ, ಫೋನ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ.
0: ಸರಿ ಸರಿ, ಆಯ್ತು ಆಯ್ತು ಆಯ್ತು.
1: ಯಾಕಂದ್ರೆ ನಮ್ಮಲ್ಲಿ ಈಗ ಜನವರಿಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಇದ್ದಾರೆ, ನಮ್ಮಲ್ಲಿ ಊರಿಗೆ ಹೋಗಿದ್ದೆ ನಾನು, ಆಗ ನನಗೆ ಜನವರಿಗೆ ಬೆಳಿಬೇಕಂತ ವಿಷಯ ಗೊತ್ತಾಯ್ತು.
0: ಅದೇ ಅದೇ, ಜನವರಿ ನಲ್ಲಿ ನೀವು ಮಾಡಲೇಬೇಕು ಅಂತ ಅಂದ್ರೆ ನೋಡಿ, ಸಂಕ್ರಾಂತಿ ಆದ್ಮೇಲೆ ಹಾಕೋಬೇಕು.
1: ಸಂಕ್ರಾಂತಿ ಆದ್ಮೇಲೆ?
0: ಹಾ, ಏನಂದ್ರೆ.
1: ಆಯ್ತು ಸರ್, ಆಯ್ತು.
0: ಸರಿ ಶಿವರಂಜು ಅವರು,
1: ಸರ್ ಬೆಳಕ ಹುಡುಕುತ್ತಾ ಒಂದು ಶುರು ಮಾಡ್ಬಿಡಿ ಸರ್.
0: ಸರಿ ಸರಿ, ಆಯ್ತು ಆಯ್ತು, ಅದನ್ನು ಪ್ರಾರಂಭ ಮಾಡಬಹುದು. ಈಗ ವಿನೋದ್ ಅವರು ಸ್ವಲ್ಪ ಪೇಟೆ ಧಾರಣೆ ಕಡೆಗೆ ಗಮನ ಹರಿಸೋಣಲ್ವಾ?
2: ಹಾ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಂದ 25,500 ರೂಪಾಯಿ, ಅರಬಿಕಾ ಚೆರಿ 13,800 ರೂಪಾಯಿಂದ 15,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,700 ರೂಪಾಯಿ, ರೋಬಸ್ಟಾ ಚೆರಿ 10,200 ರೂಪಾಯಿಂದ 11,200 ರೂಪಾಯಿ.
0: ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇದು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯದ ಒಂದು ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ಬೆಳೆ ನಿರ್ವಹಣೆ ಮತ್ತು ತೋಟಗಳ ನಿರ್ವಹಣೆ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಅಪ್ಪಂಗಳ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಕರೆ ಮಾಡಿದಂಥ ಮಾಧವ ಚಂಬು ಮತ್ತು ಶಿವನಂಜು ಅವರಿಗೆ ಧನ್ಯವಾದವನ್ನು ತಿಳಿಸೋಣ. ಹಾಗೆಯೇ ಈ ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದ ತಿಳಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಾವು ನಮಸ್ಕಾರಗಳನ್ನು ತಿಳಿಸೋಣ. ನಮಸ್ಕಾರ.
2: ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ ಇಂದಿನ ಸುದ್ದಿ. ನಾಪೋಕ್ಲು ಬೇತು ಗ್ರಾಮದ ನಿವಾಸಿ ದಿವಂಗತ ಪಾತಂಡ ರಾಜ ಅವರ ಪುತ್ರ ಉಮೇಶ್ ವಿನು ಇಂದು ನಿಧನರಾದರು. 44 ವರ್ಷ ಪ್ರಾಯದ ಪಾತಂಡ ಉಮೇಶ್ ವಿನು ಅವರ ಅಂತ್ಯಕ್ರಿಯೆ ನಾಳೆ ಬೇತು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಪೊನ್ನಂಪೇಟೆ ತಾಲೂಕು 60 ಗ್ರಾಮದ ದಿವಂಗತ ಕೊಡಂದೇರ ಕಿಶೋರ್ ಅವರ ಪತ್ನಿ ಪ್ರಿಯಾ ದೇಜಮ್ಮ, ತಾಮನೆ ನಾಗಚಿಟ್ಟಿರ ಅಂದೋಗವೆ ಗ್ರಾಮ ಸುಂಟಿಗೊಪ್ಪ. 53 ವರ್ಷ ಪ್ರಾಯದ ಕೊಡಂದೇರ ಪ್ರಿಯಾ ದೇಜಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಬೆಂಗಳೂರು ವಾಸಂಜ ಬಾರೇರ ಎಂ ನಾಣಯ್ಯ ಅಯ್ಯಂಗ ಇಂದು ಮರಣಪಟ್ಟಿದ್ದು 86 ವಯತ್ರ ಬಾರೇರ ಎಂ ನಾಣಯ್ಯ ಅಯ್ಯಂಗಳ ಅಕ್ಕಿರಿ ಕಾರ್ಯ ನಾಳೆ ಮಧ್ಯಾಹ್ನ ಹೆಬ್ಬಾಳ ಕ್ರೆಮಿಟೋರಿಯಂನಲ್ಲಿ ನಡೆಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
2: ಸುದ್ದಿ ಜೊಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಸಾಮಾಜಿಕ ಭದ್ರತಾ ಯೋಜನೆ ನಡೀಲಿ ಪಿಂಚಣಿ ತಗೊಂಡಿರುವ ಮಡಿಕೇರಿ ತಾಲೂಕಿನ 2778 ಫಲಾನುಭವಿಗಳನ್ನ ಪಿಂಚಣಿ ಸಂಶಯಾಸ್ಪದ ಕಾರಣಗಳಿಂದ ನಿಂತು ಹೋಗಿದ್ದು, ಈಗ ಹಂಗೆ ತಡೆ ಹಿಡಿದಿರುವ ಫಲಾನುಭವಿಗಳ ಪೆನ್ಷನ್ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪುನಃ ಪೆನ್ಷನ್ ಶುರು ಮಾಡಿಕೆ ಸರ್ಕಾರದ ಕ್ರಮ ತಗೊಂಡಳು. ಈ ಬಗೆಯಲ್ಲಿ ಮತ್ತೆ ಪೆನ್ಷನ್ ತಗೊಂಬಕ್ಕೆ ಅರ್ಹರಾಗಿರುವ ಫಲಾನುಭವಿಗ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ವಯಸ್ಸಿನ ದೃಢೀಕರಣ ಪತ್ರ ಸೇರಿದಂಗೆ ಅಗತ್ಯ ದಾಖಲೆಗಳನ್ನ ಮಡಿಕೇರಿ ತಾಲೂಕು ಕಚೇರಿನ ಅಟಲ್ಜಿ ಜನಸ್ನೇಹಿ ಕೇಂದ್ರಕ್ಕೆ ಇದೇ ತಿಂಗಳ 31ರೊಳಗೆ ಕೊಡಕೂತ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಶ್ರೀಧರ್ನವು ತಿಳಿಸೋಳು. ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಕಡೆಯಿಂದ HIV ಏಡ್ಸ್ ಜಾಗೃತಿ ಅಭಿಯಾನದ ಅಂಗವಾಗಿ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಬಗೆಯಲ್ಲಿ ಇಂದು ಮಡಿಕೇರಿನ ಮಹಿಳಾ ಪ್ರಥಮ ದರ್ಜೆ ಕಾಲೇಜಲ್ಲಿ ಏಡ್ಸ್ ಕುರಿತು ಅರಿವು ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ನಡೆದು, ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದ ಕೊಡಗು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ನವು ಏಡ್ಸ್ ಹರಡುವುದನ್ನು ತಡೆಯಕ್ಕೆ ಯುವಜನಾ ತಕನಕಾದ ಜಾಗೃತಿ ಮುನ್ನೆಚ್ಚರಿಕೆಗಳ ಬಗೆಯಲ್ಲಿ ಹೇಳ್ತಾ ಏಡ್ಸ್ ತಡೆಯೋದರಲ್ಲಿ ಯುವಜನರ ಪಾತ್ರ ಬಹಳ ದೊಡ್ಡದು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ವೇಣುಗೋಪಾಲ್, ಜಿಲ್ಲಾ ಮೇಲ್ವಿಚಾರಕಿ ಸುನೀತಾ ಮುತ್ತಣ್ಣ ಸೇರಿದಂಗೆ ಗಣ್ಯರು ಹಾಜರಿದ್ದು. ಕೃಷಿ ಸಂಶೋಧನಾ ಕೇಂದ್ರ ಅಪ್ಪಂಗಳ ಇವರ ಕಡೆಯಿಂದ ನಾಳೆ ಹೊತ್ತಾರೆ 9:30 ಕೃಷಿ ಸಂಶೋಧನಾ ಕೇಂದ್ರ ಅಪ್ಪಂಗಳಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳ ಗುಣಮಟ್ಟದ ನಿರ್ವಹಣೆಯ ಉತ್ಪಾದನೆ ಮತ್ತು ಸುಸ್ಥಿರ ಕೃಷಿ ಈ ವಿಷಯದ ಬಗೆಯಲ್ಲಿ ಒಂದು ದಿನದ ತರಬೇತಿ ಕಾರ್ಯಕ್ರಮ ನಡೆಯಕ್ಕಿದ್ದು, ಆಸಕ್ತಿ ಇರುವ ಬೆಳೆಗಾರರು ಕೃಷಿಕರು ಇದರಲ್ಲಿ ಭಾಗವಹಿಸಕಂತ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ತಿಳಿಸೋಳು. ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಿಕುಟೀರ ಎಸ್ ಪೊನ್ನಣ್ಣನವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದು, ಜಿಲ್ಲೆನ ಶಾಸಕರಿಗೆ ಈ ಹುದ್ದೆ ಸಿಕ್ಕಿರುವುದು ಜಿಲ್ಲೆನ ಇತಿಹಾಸದಲ್ಲಿ ಇದೇ ಸುರುಣ ಸಲ. ಇದೇ ತಿಂಗಳ 15ನೇ ತಾರೀಕು ನಡೆಯಕ್ಕಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಕೂಡುಕೂಟಲಿ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆನ ಹತ್ತಿರ ಹೊತ್ತಾರೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಕ್ಕಿದ್ದು, ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ನವು ಧ್ವಜಾರೋಹಣ ಮಾಡುವೆ ಅಂತ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಆನಂದ್ ಕರಂದ್ಲಾಜಿನವು ತಿಳಿಸಿದಳು. ನವದೆಹಲಿನ ಐಕ್ಯಾನ್ ಫೌಂಡೇಶನ್ ಇಂಡಿಯಾ ಇವರ ಕಡೆಯಿಂದ ವರ್ಸೋಳು ನಂಗೆ ಆಗಸ್ಟ್ 15ನೇ ತಾರೀಕು ವಿಶ್ವ ಮಾನವೀಯತೆ ದಿನಾಚರಣೆಯ ಬಗೆಯಲ್ಲಿ ಕೊಡುವ ರಾಷ್ಟ್ರೀಯ ಮಾನವ ಶ್ರೇಷ್ಠತಾ ಪ್ರಶಸ್ತಿಗೆ ಈ ಸಲ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಸಮಾಜ ಸೇವಕ ದುದ್ಯಂಡ ಸೂಫಿ ಹಾಜಿನವು ಆಯ್ಕೆ ಆಗಳು. ಭಾರತದ ಅತ್ಯಂತ ಸ್ಫೂರ್ತಿದಾಯಕ ಬದಲಾವಣೆಯ ಹರಿಕಾರ ವಿಭಾಗದ ಸೂಫಿಯವು ಆಯ್ಕೆಯಾಗಿದ್ದು, ಈ ಪ್ರಶಸ್ತಿನ ಇದೇ ತಿಂಗಳ 15ನೇ ತಾರೀಕಿಗೆ ನವದೆಹಲಿಯಲ್ಲಿ ನಡೆಯಕ್ಕಿರುವ ಪ್ರಶಸ್ತಿ ಪ್ರದಾನ ಜಂಬರಲ್ಲಿ ಪಡ್ಕೊಂಡವೆ. ವಿರಾಜಪೇಟೆ 40 ಗ್ರಾಮದ ಸೂಫಿ ಹಾಜಿನವು

0: ದುದಿಯಂಡ ಪಿ ಹಸೈನಾರ್ ಹಾಜಿ ಮತ್ತೆ ಅಮೀನಾ ಹಜ್ಜುಮ್ಮ ದಂಪತಿಗಳ ಮಂಗ. ಮಡಿಕೇರಿನ ಪುಟಾಣಿ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಇಂದು ಬಾಲವಿಕಾಸ ಸಮಿತಿನ ಕಡೆಯಿಂದ ಸ್ತನ್ಯಪಾನ ಸಪ್ತಾಹದ ಬಗೆಯಲ್ಲಿ ಅರಿವು ಕಾರ್ಯಕ್ರಮ ನಡೆತು. ಹಾಗೆ ರಾಘವೇಂದ್ರ ದೇವಸ್ಥಾನ ಮಡಿಕೇರಿ ಅಂಗನವಾಡಿ ಕೇಂದ್ರದಲ್ಲಿ ಬಸರಿ ಬಾಣಂತಿಗಳ ಆರೋಗ್ಯ ತಪಾಸಣೆ ಮತ್ತು ಎದೆಹಾಲಿನ ಮಹತ್ವದ ಬಗೆಯಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಕೃತಾನವು ಬಾಣ್ತಿ ಕೂಸು ಮತ್ತು ಬಸರಿ ಹೆಣ್ಣು ಜನರ ಆರೋಗ್ಯ ಹೆಂಗೆ ಕಾಪಾಡಿಕೊಳ್ಳಕು ತೇಳುವುದರ ಬಗೆಯಲ್ಲಿ ಮಾಹಿತಿ ಕೊಟ್ಟು, ಹಾಗೆ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನ್ನವು ಎದೆಹಾಲಿನ ಮಹತ್ವದ ಬಗೆಯಲ್ಲಿ ಮಾಹಿತಿ ಕೊಟ್ಟು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಗ ಆರೋಗ್ಯ ಇಲಾಖೆನವು ಸೇರಿದಂಗೆ ಫಲಾನುಭವಿಗ ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ ಜಾಗರೂಕರಾಗಿರಿ.
5: ಆಗಸ್ಟ್ 5ನ್ನು ಮರಣಪಟ್ಟ ಕುಶಾಲನಗರ ಗಂಧದ ಕೋಟೆ ಗ್ರಾಮತ್ರ ಮಾಜಿ ಪಟ್ಟಾಳಕಾರ ಚೀಕಂದ ಮಿಟ್ಟು ಎಂಡ ಮಾದಕಾರ್ಯ ಇದೇ 13ಂಗ್ ಬ್ಯಾಳಾಚೆ ಮಜ್ಜನ 12 ಗಂಟೆಗೆ ಕುಶಾಲನಗರ ಕೊಡವ ಸಮಾಜದ ನಡಪ. ಒಕ್ಕ ಕರ ಊರುಕಾರ ಬಿಂದು ಚೆಂಗಾದಿಯಲ ಇದನ್ನ ಆಹ್ವಾನ ಗ್ಯಾನ ಮಾಡಿತು ಬರುನುಂದು ಐಂಡ ಪೊಣ್ಣು ಚೀಕಂದ ಸೀಮಾ ಪಿಂಜ ಸಂಸಾರಕಾರ ಕಟ್ಟಂಡಿತು.
6: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
7: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
10: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
12: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ISO 9001:2015 ಪ್ರಮಾಣಿತ. ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
10: ಕಾರ್ನರ್ ಸೋಫಾ 15,900 ರುಪೀಸ್.
12: ಡೈನಿಂಗ್ ಟೇಬಲ್ 6 chair ಸೆಟ್ 16,900 ರುಪೀಸ್.
10: 3-door ವಾರ್ಡ್ರೋಬ್ 9,500 ರುಪೀಸ್.
12: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
10: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ಬಿಟ್ಟಂಗಾಲ.
5: ಆಗಸ್ಟ್ 5ನ್ನು ಮರಣಪಟ್ಟ ಕುಶಾಲನಗರ ಗಂಧದ ಕೋಟೆ ಗ್ರಾಮತ್ರ ಮಾಜಿ ಪಟ್ಟಾಳಕಾರ ಚೀಕಂದ ಮಿಟ್ಟು ಎಂಡ ಮಾದಕಾರ್ಯ ಇದೇ 13ಂಗ್ ಬ್ಯಾಳಾಚೆ ಮಜ್ಜನ 12 ಗಂಟೆಗೆ ಕುಶಾಲನಗರ ಕೊಡವ ಸಮಾಜದ ನಡಪ. ಒಕ್ಕ ಕರ ಊರುಕಾರ ಬಿಂದು ಚೆಂಗಾದಿಯಲ ಇದನ್ನ ಆಹ್ವಾನ ಗ್ಯಾನ ಮಾಡಿತು ಬರುನುಂದು ಐಂಡ ಪೊಣ್ಣು ಚೀಕಂದ ಸೀಮಾ ಪಿಂಜ ಸಂಸಾರಕಾರ ಕಟ್ಟಂಡಿತು.
13: ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಬೆಂಗಳೂರು ವಾಸ ಇಂಜ ಬೇರೆರ ಎಂ ನಾಣಯ್ಯ ತೀತಿರ ಶರ್ಮಿಲಿ ಅಪ್ಪ ಜಾಯಿಂಡ ಅಪ್ಪ ಐಂಗ ಇಂದು ಮರಣಪಟ್ಟಿತ್ತು. 56 ವಯತ್ರ ಬೇರೆರ ಎಂ ನಾಣಯ ಐಂಗಡ ಅಕರಿ ಕಾರ್ಯ ನಾಳೆ ಮಜ್ಜನ ಹೆಬ್ಬಾಳ ಕಮಿಟೋರಿಯಂ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
15: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
16: ಸುದ್ದಿ ಸಮಾಚಾರ. ಓದ್ಯಂಡುಳ್ಳ ಕರವಂಡ ಸೀಮಾ ಗಣಪತಿ. ಸುದ್ದಿರ ವಿವರ. ಕೊಡಗು ಜಿಲ್ಲೆ

0: ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಪಿಂಜ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಹತ್ರ ಆದನೆದ ಏಡ್ಸ್ ಜಾಗೃತಿ ಅಭಿಯಾನತ್ರ ಪರವಾಯಿತು. ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಪ್ರಯುಕ್ತ ಮಡಿಕೇರಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಾಲೆಕರಡಲ್ಲಿ ಎಚ್ಐವಿ ಏಡ್ಸ್ರ ಬಗ್ಗೆ ಅರಿವು ಕೊಂಡಬಪ್ಪನಿಟ್ಟಲು ಏಡ್ಸ್ ಸುರಕ್ಷತಾ ಕಾರ್ಬಾರರ ಬಗ್ಗೆ ಜಾಗೃತಿ ಕಾರ್ಬಾರ ನಡೆದಿತ್ತು. ಕಾರ್ಬಾರಕ್ಕೆ ಮೊಳಿಯಿಟ್ಟಿತು ತಕ್ಪರ್ಂದ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ಬಾಲೆಕರಡಲ್ಲಿ ಎಚ್ಐವಿ ಏಡ್ಸ್ ಪಬ್ಬ ಪಿಂಜ ತಡಪಾಂಡ ಬಗ್ಗೆ ಜಾಗೃತಿ ಮುನ್ನೆಚ್ಚರಿಕೆ ಪಿಂಜ ಜವಾಬ್ದಾರಿಯುತ ಆರೋಗ್ಯ ನಡೆರ ಪೆರ್ಮೆರ ಬಗ್ಗೆ ತಕ್ಪರ್ಂದಿತ್ತು. ಕೊರವುಕಾರಿಕೆ ವಹಿಸಿ ತಕ್ಪರ್ಂದ ಕಾಲೇಜಿರ ಪ್ರಾಂಶುಪಾಲಂಗಳನ್ನು ವೇಣುಗೋಪಾಲವು ಮಕ್ಕಳಲ್ಲಿ ಎಚ್ಐವಿ ಏಡ್ಸ್ರ ಬಗ್ಗೆ ವೈಜ್ಞಾನಿಕ ಅರಿವು ಕೊಂಡಬಪ್ಪನಿಟ್ಟಿನ ಆರೋಗ್ಯಕರ ಪಿಂಜ ಜವಾಬ್ದಾರಿಯುತ ಜೀವನ ನಡೆಸುವುದು ನಲ್ಲದೊಂದು ಎಣಿಚಿ. ಅಪ್ಪಂಗಳತ್ರ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾಳೆ ಪೊಲಾಕ 9:30 ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ರಡಿನ ನಲ್ಲಮಳು ಪಿಂಜ ಏಲಕ್ಕಿ ಬಳೆರ ಉತ್ಪತ್ತಿ ಕೃಷಿರ ಬಗ್ಗೆ ಪಡಿಪು ಕಾರ್ಯಾಗಾರ ನಡಪ ಬಳೆಕಾರ ಓರ ಕಣಕಲು ಕೂಡಿಯಾಡೋಣಂದು ಕೇಟಂಡಿತು. ಸೋಮಾರ್ಪೇಟೆ ಶಾಸಕಂಗಡ ಕಚೇರಿ ಸಭಾಬಾಡಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಪುದ್ಯದಾಯಿತ ಆಯ್ಕೆಯಾದ ಅಂಗನವಾಡಿ ಕಾರ್ಯಕರ್ತ ಪಿಂಜ ಸಹಾಯಕಿಯಕ್ಕೆ ಆದೇಶ ಕೊಡ್ತಿತ್ತು. ತಂಗಡ ಜವಾಬ್ದಾರಿನ ನಲ್ಲೋಣೆ ನೀಸುವುದಲ್ಲದೆ ಮಕ್ಕಳ ಪೌಷ್ಟಿಕತೆ ಆರೋಗ್ಯ ಪಿಂಜ ಆರಂಭಿಕ ಅಳ್ತರ ಕ್ಷೇತ್ರದಲ್ಲಿ ಏರ ಮುತುವರ್ಜಿ ಅಡ್ತವಣಂದು ಪಿಂಜ ದಿನಕ್ಕೆ ಓರ್ ಗಂಟೆ ಪುರುಸತ್ತು ಮಾಡಿ ಅಂದರೆ ತಂಗಡ ವ್ಯಾಪ್ತಿರ ಕೊಣಮೆ ಕರ್ತಿಯರ ಖಂಡಿತ ಬರಣಂದು ಅವು ಎಣಿಚಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಆದನೆಯಲ್ಲಿ ಈ ತಿಂಗಳ 14 ಕಲ್ಯಾಣಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅರೇನಾ ವಿರಾಜಪೇಟೆ ಇಲ್ಲಿ ಪೊಲಾಕ 10 ಮಧ್ಯಾಹ್ನ 1 ಕತ್ತನೆ ನೇರ ಸಂದರ್ಶನ ನಡೆಸುವ ಪಿಯುಸಿ ಡಿಗ್ರಿ ಡಿಪ್ಲೊಮಾ ಪಿಂಜ ಐಟಿಐ ಆನೆಯಿಂದ ತಂಗಳ ಮೂಲ ದಾಖಲಾತಿಯೊಡೆ ಈ ಸಂದರ್ಶನದಲ್ಲಿ ಕೂಡಿಯಾಡಲೊಂದು ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥವು ಅರಿಚಿಟ್ಟಿತು. ಮಡಿಕೇರಿಯ ರಾಘವೇಂದ್ರ ದೇವನೇರ ಪಕ್ಕತ್ತುಳ ಅಂಗನವಾಡಿ ಕೇಂದ್ರ ಪಿಂಜ ಪುಟಾಣಿ ನಗರತ್ರ ಅಂಗನವಾಡಿ ಕೇಂದ್ರದ ಬಾಲ ವಿಕಾಸ ಸಮಿತಿಯಿಂದ ಸ್ತನ್ಯಪಾನ ಸಪ್ತಾಹತ್ರ ನಿಟ್ಟಿನ ಅರಿವು ಕಾರ್ಬಾರು ಪಿಂಜ ಬಾಲ ವಿಕಾಸ ಸಭೆ ನಡೆದಿತ್ತು. ಡಾಕ್ಟರ್ ಸುಕೃತಾ ಅವು ತಕ್ಪರಂದಿತ್ತು. ಮಕ್ಕಳ ಕುಳಮೆ ಕರ್ತಿಯಡ ಪಿಂಜ ಪೆತ್ತವಡ ಆರೋಗ್ಯ ತಪಾಸಣೆ ನಡೆದಿತ್ತು. ಇಂಜೆಕ್ಷನ್ ಪಿಂಜ ಆರೋಗ್ಯಕರವಾದ ಜೀವನ ಶೈಲಿಯ ಬಗ್ಗೆ ಮಾಹಿತಿ ಕೊಡ್ತತ್ತು. ಅನ್ನನೆ ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿ ಮೇಪಡಂಡ ಸವಿತಾ ಕೀರ್ತನ್ ತಕ್ಪರಂದಿತ್ತು. ಅಂಗನವಾಡಿ ಕೇಂದ್ರದಲ್ಲಿ ಬಾಲ ವಿಕಾಸ ಸಮಿತಿ ಸದಸ್ಯಂಗ ಪಿಂಜ ಅಂಗನವಾಡಿ ಕಾರ್ಯಕರ್ತೆಯ ನಲ್ಲ ನಲ್ಲ ಕಾರ್ಬಾರ್ ಮಾಡಿತು. ಜನರಲ್ಲಿ ಅರಿವು ಕೊಂಡಬಪ್ಪದು ಭಾರಿ ನಲ್ಲ ಕಾರ್ಬಾರ್ ಎಂದು ಎಣಿಸಿ ಈ ನಾರತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯ ಅಂಗನವಾಡಿ ಕಾರ್ಯಕರ್ತೆಯ ಮುಖ್ಯ ಪಟ್ಟವು ಕೂಡಿಯಾಡಿ ತಿಂಚತ್ತು. ಕೊಡವ ಮಕ್ಕಳ ಕೂಟತ್ರ 126 ಪುಸ್ತಕ ಪೆರಿಯ ಪತ್ರಕರ್ತ ಎಂ ಶ್ರೀಧರ್ ಹೂವಲ್ಲಿ ಅಲ್ದಿನ ಕಥಾಂಜಲಿ ಪುಸ್ತಕ ಇದೇ ತಿಂಗ 16 ಪೊಲಾಕ 10 ಕೂಟತ್ರ ಅಧ್ಯಕ್ಷ ಬಳ್ಳಾಜಿರ ಬಿ ಅಯ್ಯಪ್ಪ ಇಂಗಡ ಕೊರವು ಕಾರ್ಯಕ್ರಮ ಮಾಜಿ ಸಚಿವ ಅಡಗೂರು ಎಚ್ ವಿಶ್ವನಾಥ್ ಅವು ಬಿಡುಗಡೆ ಮಾಡುವ ಅರಂಜಿ ಬಂದಿತ್ತು. ವಿರಾಜಪೇಟೆ ಕ್ಷೇತ್ರ ಶಾಸಕಗಳನ್ನು ಅಜ್ಜಿಕೊಟ್ಟಿರ ಎಸ್ ಪೊನ್ನಣ್ಣನಿಂಗ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಯಾಯಿತು ನೇಮಕ ಆಯಿತು. ಹಿಂಗಕ್ಕೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ಕೊಡ್ತಿತ್ತು. ಸರ್ಕಾರದ ವಿಶೇಷ ಕಾರ್ಯದರ್ಶಿ ವೀರಭದ್ರ ಅಂಚಿನಾಳವು ಆದೇಶ ಕೊಡ್ತಿತ್ತು. ಕೊಡಗಲು ಇಂದು ಪೊಲಾಕ 8:30 ಹಾಕಿರಿ ಅನ್ನನಕ್ಕೆ ಕಂಜೆ 24 ಸರಾಸರಿ 11.88 ಮಿಲಿಮೀಟರ್ ಮಳೆಯಾಯಿತು. ಕಂಜ ಕಾಲ ಇದೇ ದಿನ 5 ಮಳೆಯಾಯಿತು. ಇಂಜತ್ತು ಜನವರಿಂಜ ಇಲ್ಲಿ ಕತ್ತನೆಕ್ಕೆ 1235 ಮಿಲಿಮೀಟರ್ ಮಳೆಯಾಯಿತು. ಕಂಜ ಕಾಲ ಇದೇ ಸಮಯಕ್ಕೆ 2210.14 ಮಿಲಿಮೀಟರ್ ಮಳೆಯಾಯಿತು. ಇಂಜತ್ತು ಸಾಮಾಜಿಕ ಭದ್ರತಾ ಯೋಜನೆ ರಡಿನ ಬೋರೆ ಬೋರೆ ಪಿಂಚಣಿ ಪಡೆದುಳ್ಳ ಮಡಿಕೇರಿ ತಾಲೂಕು ಫಲಾನುಭವಿಯ ಪೈಕಿ ಪಿಂಚಣಿ ಬಪ್ಪದ ನಿಂದು ಪೋನ ಫಲಾನುಭವಿಯ ಸರಿಯಾದ ದಾಖಲೆನ ಒಪ್ಪುಚಿಟ್ಟಿತ್ತು. ಪಿಂಚಣಿ ಪುನಃ ಶುರು ಮಾಡಿಯವಕ್ಕೆ ಇದೇ ತಿಂಗಳ 31 ಆಕಿರಿ ನಾಳೆಂದು ಮಡಿಕೇರಿ ತಾಲೂಕು ತಹಶೀಲ್ದಾರಂಗವು ಅರಿಚಿಟ್ಟಿತು. ಕೊಡಗು ಜಿಲ್ಲಾ ವಿದ್ಯುತ್ ಗ್ರಾಹಕಂಗಡ ತೊಂದರೆ ತಾಪತ್ರ ನಿವಾರಣಾ ವೇದಿಕೆಗೆ ಸದಸ್ಯಗಳ ನೇಮಕ ಮಾಡಿಯವಕ್ಕೆ ಅರ್ಜಿ ಹಾಕಿತು. ವಿದ್ಯುತ್ ಕ್ಷೇತ್ರ ಗ್ರಾಹಕಂಗಡ ಪಿಂಜ ಕಾನೂನು ವಿಷಯದ ಅನುಭವ ಉಳ್ಳಂಗ ತಂಗಡ ಮೂಲ ದಾಖಲಾತಿಯೊಡೆ ಈ ತಿಂಗ 24 ಉಳ್ಳಲು ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ ಮಡಿಕೇರಿ ಇನ್ನಿಕೆ ಎತ್ತಿಚಿಡೋಂಡು ಇನ್ನಿಕೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಕೆಳಗಡೆ ಸಮಯ ಇನ್ನೇನು 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು. ಎಸ್. ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸದರು ಅಂಗೀಕಾರ. 2047 ವೇಳೆಗೆ $30 trillion ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ವಾರ್ತೆಗಳ ವಿವರ. ಲೋಕಸಭೆಯಿಂದ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ವಿದೇಶಿ ದೇಣಿಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವ ಹಿನ್ನೆಲೆಯಲ್ಲಿ ಈ ಮಸೂದೆಯು ಉದ್ದೇಶಿತವಾಗಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆ ಮಂಡಿಸಿ 2 ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಉಲ್ಲೇಖಿಸಿದರು. ಜಂಟಿ ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಸಭಾಪತಿ ನಾಮನಿರ್ದೇಶಿತ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸುತ್ತದೆ ಎಂದು ಸಚಿವ ನಿತ್ಯಾನಂದ ರೈ ತಿಳಿಸಿದರು. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಮಸೂದೆಗೆ ಅನುಮೋದನೆ ನೀಡಿದ್ದು ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಮಸೂದೆ ಮಂಡಿಸಿದರು. ಇದು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ಕಾಯ್ದೆ 1962 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯು ಕೈಗಾರಿಕಾ ಸರಕುಗಳಲ್ಲಿ ನಿಗಮವು ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ದಿಯಲ್ಲಿ ತೊಡಗಿರುವ ಯಾವುದೇ ಸಹಕಾರ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನಗಳನ್ನು ಸಹ ಒದಗಿಸಬಹುದು. ಚರ್ಚೆಗೆ ಉತ್ತರಿಸಿದ ಸಚಿವ ಮುರಳೀಧರ್ ಮೆಹೋಲ್, ಈ ಮಸೂದೆಯ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ರೈತರ ಕಲ್ಯಾಣ ಮತ್ತು ಆರ್ಥಿಕ ಸಬಲೀಕರಣವನ್ನು ಬಲಪಡಿಸಲಾಗುತ್ತದೆ. ದೇಶದಲ್ಲಿ ಸಹಕಾರ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ದಿಗೆ ಹಣಕಾಸು ನೆರವು ನೀಡಲು ಎನ್ಸಿಡಿಎಸ್ಸಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. 2013 ಮತ್ತು 2014 ಸುಮಾರು 49%ಕ್ಕೆ ಹೋಲಿಸಿದರೆ ಪ್ರಸ್ತುತ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುವ ಪ್ರಮಾಣ ಶೇಕಡ 89%ಕ್ಕೆ ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಖರೀದಿಸುವ ಡಿಜಿಟಲ್ ವಿಧಾನವನ್ನು ವಿಸ್ತರಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ರೈಲ್ವೆ ಒನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಎಂದು ಹೇಳಿದರು. ಈ ಅಪ್ಲಿಕೇಶನ್ ಪ್ರಯಾಣಿಕರಿಗೆ ಮೊಬೈಲ್ ಫೋನ್ನಲ್ಲಿ ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಬುಕ್ ಮಾಡಲು ಅನುವು ಮಾಡಿಕೊಡುತ್ತದೆ. ರೈಲು ರದ್ದತಿಯ ಸಂದರ್ಭಗಳಲ್ಲಿ ಆನ್ಲೈನ್ ಇ ಟಿಕೆಟಿಂಗ್ ವ್ಯವಸ್ಥೆಯು ರೈಲು ಹೊರಡುವ ನಿಗದಿತ ಸಮಯದ ನಂತರ ಸ್ವಯಂಚಾಲಿತವಾಗಿ ಮರುಪಾವತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ನಂತರ ಮರುಪಾವತಿಯನ್ನು ನೇರವಾಗಿ ಪ್ರಯಾಣಿಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದರು. ಸರ್ಕಾರ ತನ್ನ ಕಾರ್ಯಕ್ರಮಗಳು ಮತ್ತು ನೀತಿಗಳಿಗೆ ಸಂಬಂಧಿಸಿದ ನಕಲಿ ಸುದ್ದಿಗಳ ಪತ್ತೆಗಾಗಿ ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕವನ್ನು ಸ್ಥಾಪಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಸಚಿವರು, ಸರ್ಕಾರಿ ಸಚಿವಾಲಯಗಳು, ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು ಮತ್ತು ಇತರ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸತ್ಯ ಶೋಧನಾ ಘಟಕವು ರಚನಾತ್ಮಕ ಸತ್ಯ ಪರಿಶೀಲನಾ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸುತ್ತದೆ. ಅಲ್ಲದೆ ಇದು ವಿವಿಧ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು. ದೂರದರ್ಶನ ಮತ್ತು ಆಕಾಶವಾಣಿ ತಮ್ಮ ಸುದ್ದಿ ಬುಲೆಟಿನ್ಗಳು, ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಮತ್ತಷ್ಟು ಪ್ರಸಾರ ಮಾಡುತ್ತವೆ. ಡಿಡಿ ನ್ಯೂಸ್, ಸತ್ಯ ಪರಿಶೀಲನೆ, ಬಹು ವಿಶ್ವಾಸಾರ್ಹ ಮೂಲಗಳ ಮೂಲಕ ಪ್ರಸಾರಕ್ಕೆ ಮೊದಲು ಸಂಪಾದಕೀಯ ಪರಿಶೀಲನೆಯನ್ನು ಒಳಗೊಂಡ ಬಹು ಪದರದ ಸಂಪಾದಕೀಯ ಕಾರ್ಯವಿಧಾನವನ್ನು ಅನುಸರಿಸುತ್ತದೆ ಎಂದು ಹೇಳಿದರು. ಅಲಹಾಬಾದ್ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ದದ ಆರೋಪಗಳ ಕುರಿತು ತನಿಖೆ ನಡೆಸಿದ ಸಮಿತಿಯ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಮಂಡಿಸಲಾಯಿತು. ನವದೆಹಲಿಯ ಅವರ ಅಧಿಕೃತ ನಿವಾಸದಲ್ಲಿ ಸುಟ್ಟ ರೂಪದಲ್ಲಿ ನಗದು ರೂಪಾಯಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 12 ತನಿಖಾ ಸಮಿತಿ ರಚಿಸಲಾಗಿತ್ತು. ಸಮಿತಿಯು ಈ ವರ್ಷದ ಮೇ ತಿಂಗಳಲ್ಲಿ ತನ್ನ ವರದಿಯನ್ನು

0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಿತ್ತು. ಆತ್ಮನಿರ್ಭರ ಭಾರತಡೆಗೆ ದೇಶದ ಪ್ರಗತಿಗೆ ಉತ್ತೇಜನ ನೀಡಲು ಬಾಹ್ಯಾಕಾಶ ತಂತ್ರಜ್ಞಾನ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಭಾರತೀಯ ವ್ಯಾಪಾರ ಮಹೋತ್ಸವದ ದೃಷ್ಟಿಕೋನವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವ್ಯಾಪಾರ ಮಹೋತ್ಸವ 2026 ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಸಚಿವರು, ಸ್ವಾವಲಂಬನೆ ಮತ್ತು ರಾಷ್ಟೀಯ ಅಭಿವೃದ್ಧಿ ಪರಸ್ಪರ ಪೂರಕವಾಗಿವೆ. ಭಾರತದ $4 ಟ್ರಿಲಿಯನ್ ಆರ್ಥಿಕತೆಯು 2047 ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯಾಗಿ ವಿಸ್ತರಿಸುವ ಹಾದಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಲ್ಲಿ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು $60 ಟ್ರಿಲಿಯನ್ ಒಟ್ಟು ಜಿಡಿಪಿಯೊಂದಿಗೆ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ ಎಂದು ಸಚಿವ ಗೋಯಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್, ತಂತ್ರಜ್ಞಾನ ಮತ್ತು ವ್ಯಾಪಾರವು ಭಾರತದ ಬೆಳವಣಿಗೆಯ ಅವಳಿ ಇಂಜಿನ್ಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಐರೋಪ್ಯ ಒಕ್ಕೂಟ ಸೇರಿದಂತೆ 27 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿವೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಬಂಡವಾಳವು ಖಾಸಗಿ ಹೂಡಿಕೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಬದಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಕ್ಸ್ ಆರ್ಥಿಕತೆಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಬೆಳವಣಿಗೆಯ ಇಂಜಿನ್ಗಳನ್ನು ಪ್ರತಿನಿಧಿಸುತ್ತವೆಯಾದರೂ ಖಾಸಗಿ ಬಂಡವಾಳ ಸಜ್ಜುಗೊಳಿಸುವಲ್ಲಿ ಅವು ಸಾಮಾನ್ಯ ರಚನಾತ್ಮಕ ನಿರ್ಬಂಧಗಳನ್ನು ಎದುರಿಸುತ್ತಿವೆ ಎಂದರು. ಕೇಂದ್ರ ಸರ್ಕಾರ ನಿರಂತರ ಸಾರ್ವಜನಿಕ ಬಂಡವಾಳ ವೆಚ್ಚ ಮತ್ತು ರಚನಾತ್ಮಕ ಸುಧಾರಣೆಗಳ ಮೂಲಕ ದೇಶದ ಮೂಲಸೌಕರ್ಯವನ್ನು ಬಲಪಡಿಸಿವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಪಡೆಯ 8ನೇ ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ದಿನಗಳ ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಚರ್ಚಿಸಲಿವೆ. ಸಭೆಯಲ್ಲಿ ಸಾಗರ ವಿಜ್ಞಾನ ಕ್ಷೇತ್ರದಲ್ಲಿ ಬಹುಪಕ್ಷೀಯ ಸಹಕಾರ ಬಲಪಡಿಸುವುದು, ಜಂಟಿ ಸಂಶೋಧನಾ ಚಟುವಟಿಕೆಗಳನ್ನು ವಿಸ್ತರಿಸುವುದು ಹಾಗೂ 5 ವರ್ಷಗಳ ಅನುಷ್ಠಾನ ಯೋಜನೆ ರೂಪಿಸುವ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ, ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ಅಭ್ಯರ್ಥಿಗಳ ಪ್ರತಿಭಟನೆಯಿಂದು 19ನೇ ದಿನವೂ ಮುಂದುವರೆದಿದೆ. ಪ್ರತಿಭಟನಾಕಾರರು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಪ್ರತಿಪಕ್ಷ ನಾಯಕ ಬಾಬುಲಾಲ್ ಮೊರಾಂಡಿ ರಾಂಚಿಯ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಂದು ವಿಶ್ವ ಆನೆ ದಿನ. ಆನೆಗಳು ಭಾರತದ ಪರಿಸರ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಶ್ವದ ಒಟ್ಟು ಏಷ್ಯನ್ ಆನೆಗಳ ಪೈಕಿ 60%ಕ್ಕೂ ಹೆಚ್ಚು ಭಾರತದಲ್ಲಿವೆ. 33 ಆನೆ ಮೀಸಲು ಪ್ರದೇಶಗಳನ್ನು ದೇಶ ಹೊಂದಿದ್ದು ಅವುಗಳ ಆವಾಸ ಸ್ಥಾನ ಹಾಗೂ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹೀನ್ ಕಾಂತ ಪಾಂಡೆ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಸರಕು ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರಕು ಮಾರುಕಟ್ಟೆಯಲ್ಲಿ ಭಾಗವಹಿಸುವಿಕೆಯನ್ನು ವಿಸ್ತರಿಸುವುದು, ಭೌತಿಕ ಮಾರುಕಟ್ಟೆಯೊಂದಿಗಿನ ಸಂಪರ್ಕ ಬಲಪಡಿಸುವುದು ಹಾಗೂ ಮಾರುಕಟ್ಟೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದರು. ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ TTFIಗೆ ನೀಡಿದ್ದ ಮಾನ್ಯತೆಯನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಇಂದು ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದಿ ಸೂಚ್ಯಂಕ ಸೆನ್ಸೆಕ್ಸ್ 188 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,966 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಮಯದಿ ಸೂಚ್ಯಂಕ ನಿಫ್ಟಿ 36 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,436 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ₹95.33. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ.

2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.

0: ಆಕಾಶವಾಣಿ ಮಡಿಕೇರಿ. ಸಮಯ ಈಗ 7:45. ಇನ್ನು ಮುಂದೆ ಜಾಹೀರಾತು.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ ಐದ್ ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
4: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
3: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
5: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
2: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
6: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಕೋಣಿಯೂಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026ರ ಸೆಪ್ಟೆಂಬರ್ 6ರಂದು ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990786 ಅಥವಾ 9010980788.
8: The number you've dialed is currently busy. Kindly try.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
11: ಜಾಹೀರಾತುಗಳು ಪ್ರಸಾರವಾದವು.

ಗೋಪಾಲಕೃಷ್ಣ ಅಡಿಗರ ರಚನೆಯ ಆರ್ ರಮಾದೇವಿ ಹಾಡಿದ ಗೀತೆಯನ್ನು ಕೇಳಿದಿರಿ. ಇದುವರೆಗೆ ಭಾವಗೀತೆಗಳು ಪ್ರಸಾರವಾದವು. ಸಮಯ ಈಗ 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಅಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಎನ್ಆರ್ ತೋರಿಸುತ್ತದೆ. ರಫ್ತು ಪ್ರಮಾಣವು 2020ರಲ್ಲಿ 1.2 ಮಿಲಿಯನ್ ಅಮೆರಿಕನ್ ಡಾಲರ್ನಿಂದ 2024ರಲ್ಲಿ 84 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಗಣನೀಯವಾಗಿ ಏರಿಕೆಯಾಗಿದೆ. ಇದು ಭಾರತವನ್ನು ಉದಯಿಸುತ್ತಾ ಇವಿ ಕೇಂದ್ರವನ್ನಾಗಿ ರೂಪಿಸುತ್ತಿದೆ. ರಾಷ್ಟೀಯ ಉತ್ಪಾದನಾ ಮಿಷನ್ ಆಟೋಮೊಬೈಲ್ ಮತ್ತು ಆಟೋ ಘಟಕಗಳ ಉದ್ಯಮಕ್ಕಾಗಿ ಪಿಎಲ್ಐ ಯೋಜನೆ ಮತ್ತು ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ನಂತಹ ಸರ್ಕಾರಿ ಯೋಜನೆಗಳು ಹೆಚ್ಚು ಸ್ವಾವಲಂಬಿ ಇ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿವೆ. ಕಿಕ್ಕಿರಿದು ತುಂಬಿರುವ ನಗರಗಳಲ್ಲಿ ದೈನಂದಿನ ಪ್ರಯಾಣ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಕೊನೆಯ ಮೈಲಿ ಸಂಪರ್ಕವು ಭಾರತದಾದ್ಯಂತ ಮೂಲಭೂತವಾಗಿ ಮರುಕಲ್ಪನೆಗೊಳ್ಳುತ್ತಿದೆ. ಈ ಪರಿವರ್ತನೆಯ ಕೇಂದ್ರ ಬಿಂದು ಎಲೆಕ್ಟ್ರಿಕ್ ಮೊಬಿಲಿಟಿ ಆಗಿದೆ. ಈ ತಾಂತ್ರಿಕ ಬದಲಾವಣೆಯು ದೇಶದ ಹವಾಮಾನ ಕಾರ್ಯತಂತ್ರ ಮತ್ತು ಸುಸ್ಥಿರ ಸಾರಿಗೆ ದೃಷ್ಟಿಕೋನಕ್ಕೆ ಕೇಂದ್ರವಾಗುತ್ತಿದೆ. ಸರ್ಕಾರದ ಪ್ರೋತ್ಸಾಹಕಗಳು, ಹೆಚ್ಚುತ್ತಿರುವ ಪರಿಸರ ಜಾಗೃತಿ, ತ್ವರಿತ ತಾಂತ್ರಿಕ ಪ್ರಗತಿಯಿಂದ ಪ್ರೇರೇಪಿಸಲ್ಪಟ್ಟ ಇವಿಗಳು ವಾಹನ ಉದ್ಯಮದ ಭವಿಷ್ಯವನ್ನು ರೂಪಿಸುವ ರಾಷ್ಟೀಯ ಆದ್ಯತೆಯಾಗಿ ಮಾರ್ಪಟ್ಟಿವೆ. ಭಾರತದ ಮೊಬಿಲಿಟಿ ಪರಿವರ್ತನೆಯು ಕೇವಲ ಪರಿಸರಕ್ಕೆ ಸಂಬಂಧಿಸಿದ ಅಗತ್ಯತೆಯಷ್ಟೇ ಅಲ್ಲ, ಅದೊಂದು ಆರ್ಥಿಕ ಅವಕಾಶವೂ ಹೌದು. ಇದು ತನ್ನ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ಉದ್ಯಮಗಳಲ್ಲಿ ಒಂದನ್ನು ಮರುರೂಪಿಸುತ್ತಿದೆ. ಈ ಬದಲಾವಣೆಯು ಇಂಧನ ಭದ್ರತೆಯನ್ನು ಬಲಪಡಿಸಲು ಒಂದು ಕಾರ್ಯತಂತ್ರದ ಸಾಧನವಾಗಿ ಹೊರಹೊಮ್ಮುತ್ತಿದೆ. ಜೊತೆಗೆ ಇದು ಪಳೆಯುಳಿಕೆ ಇಂಧನ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಆರ್ಥಿಕತೆಗೆ ಸಮರ್ಥವಾದ ಕಡಿಮೆ ಇಂಗಾಲದ ಬೆಳವಣಿಗೆಯ ಹಾದಿಯನ್ನು ನಡೆಸಿಕೊಡುತ್ತಿದೆ. ಇವಿ ಎನ್ನುವುದು ಬ್ಯಾಟರಿಯಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸುವ ಎಲೆಕ್ಟ್ರಿಕ್ ಮೋಟಾರ್ನಿಂದ ಚಲಿಸುವ ವಾಹನವಾಗಿದೆ. ಇದನ್ನು ಬಾಹ್ಯ ವಿದ್ಯುತ್ ಮೂಲದಿಂದ ರೀಚಾರ್ಜ್ ಮಾಡಬಹುದು. ಇವಿಗಳಲ್ಲಿ 4 ವಿಧಗಳಿವೆ. ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಆಗಿರುವ ಬ್ಯಾಟರಿ ಇವಿಗಳು ಆಂತರಿಕ ದಹನಕಾರಿ ಎಂಜಿನ್ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಸಂಯೋಜಿಸಿ ವಾಹನಕ್ಕೆ ಶಕ್ತಿ ತುಂಬುವ ಹೈಬ್ರಿಡ್ ಇವಿಗಳು ಮತ್ತು ಪ್ಲಗ್ಇನ್ ಹೆಚ್ಇವಿಗಳು. ಪಿಹೆಚ್ಇವಿಗಳು ವಿಸ್ತೃತವಾದ ಎಲೆಕ್ಟ್ರಿಕ್ ಮಾತ್ರ ಕಾರ್ಯಾಚರಣೆಗಾಗಿ ಬಾಹ್ಯವಾಗಿ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಪ್ಯಾಕ್ಗಳನ್ನು ಹೆಚ್ಚುವರಿಯಾಗಿ ಹೊಂದಿರುತ್ತವೆ ಮತ್ತು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಫ್ಯೂಲ್ ಸೆಲ್ ಇವಿಗಳು. ಎಲೆಕ್ಟ್ರಿಕ್ ಮೊಬಿಲಿಟಿಯತ್ತ ಭಾರತದ ಪ್ರಯಾಣವು 2015ರಲ್ಲಿ ಪ್ರಾರಂಭವಾಯಿತು. ಇದು ರಾಷ್ಟೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ ಮತ್ತು ಇವಿಗಳ ಬಳಕೆಯನ್ನು ಉತ್ತೇಜಿಸಲು ಫೇಮ್ ಯೋಜನೆಯ ಬಿಡುಗಡೆಯೊಂದಿಗೆ ಗುರುತಿಸಲ್ಪಟ್ಟಿತು. ಈ ಹೆಜ್ಜೆಯು ಸ್ಪಷ್ಟ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದ ಕೂಡಿದೆ. ಪೆಟ್ರೋಲಿಯಂ ಇಂಧನಗಳ ಮೇಲಿನ ಹೆಚ್ಚುತ್ತಿರುವ ಆಮದು ಬಿಲ್ಲನ್ನು ಕಡಿಮೆ ಮಾಡುವುದು ಮತ್ತು ಹದಗೆಡುತ್ತಿರುವ ನಗರ ವಾಯು ಮಾಲಿನ್ಯವನ್ನು ಎದುರಿಸುವುದು ಇವುಗಳಲ್ಲಿ ಸೇರಿವೆ. ಇದು ಭಾರತದ ಒಟ್ಟು ಹೊರಸೂಸುವಿಕೆಯ 9% ಹೊಂದಿರುವ ಸಾರಿಗೆ ವಲಯದಿಂದ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸುವ ಗುರಿಯನ್ನು ಹೊಂದಿದೆ. ಎನ್ಇಎಂಎಂ 2020ರಲ್ಲಿ ಭಾರತದಲ್ಲಿ ಇವಿಗಳ ಬಳಕೆಯನ್ನು ಮತ್ತು ದೇಶೀಯ ಉತ್ಪಾದನೆಯನ್ನು ವೇಗಗೊಳಿಸಲು ಒಂದು ಕಾರ್ಯತಂತ್ರದ ನಕ್ಷೆಯನ್ನು ರೂಪಿಸುತ್ತದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಸ್ವಚ್ಛ ಸುಸ್ಥಿರ ಮೊಬಿಲಿಟಿಯನ್ನು ಉತ್ತೇಜಿಸುವ 2 ಗುರಿಯನ್ನು ಹೊಂದಿದೆ. ಎನ್ಇಎಂಎಂಪಿ 2020ರ ಚೌಕಟ್ಟಿನಲ್ಲಿ ಇವಿ ಬಳಕೆಯನ್ನು ಉತ್ತೇಜಿಸಲು 2015ರಲ್ಲಿ ಫೇಮ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಖರೀದಿದಾರರಿಗೆ ಪ್ರೋತ್ಸಾಹಕಗಳನ್ನು ನೀಡಿತು, ಚಾರ್ಜಿಂಗ್ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮತ್ತು ಉತ್ಪಾದನೆಗೆ ಬೆಂಬಲ ನೀಡಿತು. ಮೊದಲನೇ ಹಂತವು ಮಾರ್ಚ್ 2019ರವರೆಗೆ ಮುಂದುವರಿಯಿತು. ನಂತರ 5 ವರ್ಷಗಳ ಕಾಲ ಅಂದರೆ ಏಪ್ರಿಲ್ 2024ರವರೆಗೆ ಎರಡನೇ ಹಂತವನ್ನು ಜಾರಿಗೆ ಮಾಡಲಾಯಿತು. ಇವಿ ಬಳಕೆಯು ಹಲವು ಪಟ್ಟು ಹೆಚ್ಚಳವನ್ನು ಕಂಡಿದ್ದು 2015-16ನೇ ಹಣಕಾಸು ವರ್ಷದಲ್ಲಿ 0.08% 2025-26ನೇ ಹಣಕಾಸು ವರ್ಷದಲ್ಲಿ 8.26% ಏರಿದೆ. ಕೋವಿಡ್ ನಂತರದ ಅವಧಿಯಲ್ಲಿ ಅಂದರೆ 2022ನೆಯ ಹಣಕಾಸು ವರ್ಷದಲ್ಲಿ ಒಂದು ನಿರ್ಣಾಯಕ ತೀರ್ವು ಉಂಟಾಯಿತು. ನಿರ್ದಿಷ್ಟಪಡಿಸಿದ ನೀತಿ ಪ್ರೋತ್ಸಾಹಕಗಳು, ವರ್ಧಿತ ಸಬ್ಸಿಡಿಗಳು ಮತ್ತು ಸುಧಾರಿತ ವಾಹನ ಲಭ್ಯತೆಯ ಬೆಂಬಲದೊಂದಿಗೆ ಎಲೆಕ್ಟ್ರಿಕ್ ವಾಹನ ಸ್ವೀಕಾರವು ವೇಗವಾಗಿ ಬೆಳೆಯುವ ಹಂತವನ್ನು ಪ್ರವೇಶಿಸಿತು. ಈ ಅವಧಿಯು ಮಾರುಕಟ್ಟೆಯಲ್ಲಿ ಒಂದು ರಚನಾತ್ಮಕ ಬದಲಾವಣೆಗೂ ಸಾಕ್ಷಿಯಾಯಿತು. 2020ರಿಂದ 2021ರ ಅವಧಿಯಲ್ಲಿ ಆರಂಭಿಕ ಸ್ವೀಕಾರವು ಮುಖ್ಯವಾಗಿ ಈ ರಿಕ್ಷಾಗಳ ಪ್ರಾಬಲ್ಯವನ್ನು ಹೊಂದಿದ್ದರೆ ಶೀಘ್ರದಲ್ಲೇ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದವು. 2025ರ ವೇಳೆಗೆ ಅವು ಪ್ರಮುಖ ವಿಭಾಗವಾಗಿ ಹೊರಹೊಮ್ಮಿದವು. ಇದು ಅನೌಪಚಾರಿಕ ಮತ್ತು ಹಂಚಿಕೆಯ ಮೊಬಿಲಿಟಿಯಿಂದ ಮುಖ್ಯವಾಹಿನಿಯ ಖಾಸಗಿ ಮತ್ತು ವಾಣಿಜ್ಯ ಬಳಕೆಯತ್ತ ವಿಶಾಲವಾದ ಪರಿವರ್ತನೆಯನ್ನು ಸೂಚಿಸಿತು.
ವಿಶ್ವದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳ ಗ್ರಾಹಕರ ಸ್ವೀಕಾರವು ಹೆಚ್ಚುತ್ತಿದೆ. ಸುಧಾರಿತ ಚಾಲನಾ ಶ್ರೇಣಿಯ ಸ್ಪರ್ಧಾತ್ಮಕ ಬೆಲೆಯ ಹಲವು ಮಾದರಿಗಳು ಮಾರುಕಟ್ಟೆಗೆ ಪ್ರವೇಶಿಸುತ್ತಿವೆ. ಇದರೊಂದಿಗೆ ಸಾರ್ವಜನಿಕ ಚಾರ್ಜಿಂಗ್ ಮೂಲ ಸೌಕರ್ಯಗಳು ವೇಗವಾಗಿ ವಿಸ್ತರಿಸುತ್ತಿವೆ. ಭಾರತದಲ್ಲೂ ಸಹ ಬಲವಾದ ನೀತಿ ಬೆಂಬಲ, ಹೆಚ್ಚುತ್ತಿರುವ ಮಾರಾಟ ಮತ್ತು ನೋಂದಣಿಗಳಿಂದ ಈ ಆವೇಗವು ಪ್ರತಿಫಲಿಸುತ್ತಿದೆ. ಇದು ದೇಶೀಯ ಉತ್ಪಾದನೆ ಮತ್ತು ಚಾರ್ಜಿಂಗ್ ನೆಟ್ವರ್ಕ್ಗಳ ಬೆಳೆಯುತ್ತಿರುವಂತಹ ಪರಿಸರ ವ್ಯವಸ್ಥೆಯಿಂದ ಮತ್ತಷ್ಟು

ಬಲಗೊಂಡಿದ್ದು ಇವಿಗಳ ಸ್ವೀಕಾರದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. 2025ರಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. 400,000 ಅಧಿಕ ಯೂನಿಟ್ಗಳೊಂದಿಗೆ ಇದು ರಾಷ್ಟೀಯ ಇವಿ ಮಾರಾಟದ 18% ಪ್ರತಿನಿಧಿಸಿದೆ. ಇದರ ನಂತರ ಮಹಾರಾಷ್ಟವು 2.66 ಲಕ್ಷ ಯೂನಿಟ್ಗಳೊಂದಿಗೆ ಅಂದರೆ 12% ಹಾಗೂ ಕರ್ನಾಟಕವು 2 ಲಕ್ಷ ಯೂನಿಟ್ಗಳೊಂದಿಗೆ ಒಟ್ಟು ಮಾರಾಟದ 9% ಹೊಂದಿದ್ದು ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ. 2020ರಲ್ಲಿ ಭಾರತದ ಇವಿ ಒಳಹೊಕ್ಕು ಪ್ರಮಾಣವು ಜಾಗತಿಕ ಒಳಹೊಕ್ಕು ಪ್ರಮಾಣದ 1/5 ಮಾತ್ರವಿತ್ತು. ಇದು 2024ರ ವೇಳೆಗೆ ಜಾಗತಿಕ ಒಳಹೊಕ್ಕು ಪ್ರಮಾಣದ 2/3 ಭಾಗಕ್ಕಿಂತ ಹೆಚ್ಚಾಯಿತು. ಈ ಗಮನಾರ್ಹ ಪ್ರಗತಿಯು ಹೆಚ್ಚಾಗಿ 2025ರಲ್ಲಿ ಮಾರಾಟವಾದ ಮೋಟಾರ್ ದ್ವಿಚಕ್ರ ವಾಹನಗಳು 12.8 ಲಕ್ಷ ಯೂನಿಟ್ಗಳು ಮತ್ತು ತ್ರಿಚಕ್ರ ವಾಹನಗಳಲ್ಲಿ 8 ಲಕ್ಷ ಯೂನಿಟ್ಗಳು ಚಾಲನೆಗೊಂಡಿವೆ. ಮೂಲಸೌಕರ್ಯಗಳ ಮುಂಭಾಗದಲ್ಲಿ ಭಾರತದ ಸಾರ್ವಜನಿಕ ಇವಿ ಚಾರ್ಜಿಂಗ್ ನೆಟ್ವರ್ಕ್ ವೇಗವಾಗಿ ವಿಸ್ತರಿಸುತ್ತಿದೆ. ಭಾರತೀಯ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಪ್ರಕಾರ ಜುಲೈ 2026ರ ವೇಳೆಗೆ ಲಭ್ಯವಿರುವ 52,718 ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ 16,561 ಸ್ಟೇಷನ್ಗಳು ವೇಗದ ಇವಿ ಚಾರ್ಜಿಂಗ್ ಸೌಲಭ್ಯಗಳನ್ನು ಹೊಂದಿವೆ. ಶುದ್ಧ ಸಾರಿಗೆಯ ಭವಿಷ್ಯದತ್ತ ಒಂದು ಪ್ರಮುಖ ಹೆಜ್ಜೆಯಾಗಿ ನೀತಿ ಆಯೋಗವು ಆಗಸ್ಟ್ 2025ರಲ್ಲಿ ಐಇಎಂಐ ಅನ್ನು ಪ್ರಾರಂಭಿಸಿತು. ಇದು ತನ್ನ ರೀತಿಯ ಮೊದಲ ಚೌಕಟ್ಟಾಗಿದ್ದು ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಮುನ್ನಡೆಸುವಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ಹೋಲಿಸುತ್ತದೆ. ಈ ಸೂಚ್ಯಂಕವು ಸಾರಿಗೆ ವಿದ್ಯುದೀಕರಣ, ಚಾರ್ಜಿಂಗ್ ಮೂಲಸೌಕರ್ಯ ಸನ್ನದ್ದತೆ ಮತ್ತು ಇವಿ ಸಂಶೋಧನೆ ಹಾಗೂ ನಾವೀನ್ಯತೆ ಎಂಬ 3 ಸ್ತಂಭಗಳ ಅಡಿಯಲ್ಲಿ 16 ಸೂಚಕಗಳ ಮೂಲಕ ಕಾರ್ಯಕ್ಷಮತೆಯನ್ನ ಮೌಲ್ಯಮಾಪನ ಮಾಡುತ್ತದೆ. ಇದು ಪ್ರತಿ ಪ್ರದೇಶದ ಪರಿಸರ ವ್ಯವಸ್ಥೆಯ ಸಾಮರ್ಥ್ಯದ ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. ಭಾರತವು ಕೇವಲ ಜೋಡಣೆ ಮಾಡುವ ಮಾರುಕಟ್ಟೆಯಿಂದ ಸಮಗ್ರ ಇವಿ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಬೆಳೆಯುತ್ತಿರುವ ಪೂರೈಕೆದಾರರ ಪರಿಸರ ವ್ಯವಸ್ಥೆಯ ಬೆಂಬಲದೊಂದಿಗೆ ದೇಶೀಯ ಉತ್ಪಾದನೆಯು ಈಗ ಬ್ಯಾಟರಿ ಪ್ಯಾಕ್ಗಳು, ಮೋಟಾರ್ಗಳು, ಡ್ರೈವ್ ಟ್ರೈನ್ಗಳು, ಪವರ್ ಎಲೆಕ್ಟ್ರಾನಿಕ್ಸ್, ವೈರಿಂಗ್ ಮತ್ತು ಚಾರ್ಜಿಂಗ್ ಉಪಕರಣಗಳನ್ನು ಒಳಗೊಂಡಿದೆ. ಟಾಟಾ ಮೋಟಾರ್ಸ್, ಮಹೀಂದ್ರಾ, ಟಿವಿಎಸ್, ಬಜಾಜ್ ಆಟೋ ಮುಂತಾದ ಪ್ರಮುಖ ಒಇಎಂಗಳು ಸಂಶೋಧನೆ ಮತ್ತು ಅಭಿವೃದ್ಧಿ, ಗಿಗಾ ಫ್ಯಾಕ್ಟರಿಗಳು ಮತ್ತು ಮೀಸಲಾದ ಇವಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿವೆ. ಅದೇ ಸಮಯದಲ್ಲಿ ವೀನಾಫಾಸ್ಟ್, ಟೆಸ್ಲಾ ಮತ್ತು ಪ್ರಮುಖ ಕೊರಿಯನ್ ಹಾಗೂ ಜಪಾನೀಸ್ ಬ್ಯಾಟರಿ ಸಂಸ್ಥೆಗಳಂತಹ ಜಾಗತಿಕ ಕಂಪನಿಗಳು ಸಹ ಭಾರತದಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಮುಂದಾಗಿವೆ. ಈ ವಿಸ್ತರಣೆಯು ಸ್ಥಳೀಯ ಉತ್ಪಾದನೆಯನ್ನು ಬಲಪಡಿಸುತ್ತಿದೆ, ವೆಚ್ಚದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜಾಗತಿಕ ಇವಿ ಪೂರೈಕೆ ಸರಪಳಿಯಲ್ಲಿ ಭಾರತವನ್ನು ಪ್ರಮುಖ ಭಾಗವನ್ನಾಗಿ ರೂಪಿಸುತ್ತಿದೆ. ಭಾರತೀಯ ಸ್ಟಾರ್ಟ್ಅಪ್ಗಳು ಇವಿಗಳ ಸಾಮರ್ಥ್ಯವನ್ನು ಮನಗಾಣುತ್ತಿವೆ. ಇವು ಚಾರ್ಜಿಂಗ್ ಮೂಲಸೌಕರ್ಯದ ಲಭ್ಯತೆಯನ್ನು ಉತ್ತೇಜಿಸುತ್ತಿವೆ, ಬ್ಯಾಟರಿ ಮಟ್ಟದ ನಾವೀನ್ಯತೆಯನ್ನು ಸುಧಾರಿಸುತ್ತಿವೆ, ಕಡಿಮೆ ವೆಚ್ಚದ ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತಿವೆ ಮತ್ತು ದತ್ತಾಂಶ ಆಧಾರಿತ ಪರಿಹಾರಗಳನ್ನು ಒದಗಿಸುತ್ತಿವೆ. ಪ್ರಸ್ತುತ ಭಾರತದಲ್ಲಿ ಸುಮಾರು 400 ಇವಿ ಸ್ಟಾರ್ಟ್ಅಪ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಇವು ಭಾರತದ ವಿಕಾಸಗೊಳ್ಳುತ್ತಿರುವಂತಹ ಇವಿ ಪರಿಸರ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ವಲಯದಲ್ಲಿ ಹೂಡಿಕೆಯ ಚಟುವಟಿಕೆಯು ಬಲವಾಗಿ ಮುಂದುವರೆದಿದೆ. ಭಾರತದ ಇವಿ ಪರಿಸರ ವ್ಯವಸ್ಥೆಯು 2025ರ ಹಣಕಾಸು ವರ್ಷದಲ್ಲಿ 1.4 ಶತಕೋಟಿ US ಡಾಲರ್ಗಳಿಗಿಂತ ಅಧಿಕ ಹಣವನ್ನು ಸಂಗ್ರಹಿಸಿದೆ. ಇದು 2024ಕ್ಕಿಂತ ಸುಮಾರು 27% ಹೆಚ್ಚಾಗಿದೆ. ಇವಿ ತಯಾರಕರು ಈ ನಿಧಿಯ ಸಿಂಹಪಾಲು ಪಡೆದುಕೊಂಡಿದ್ದು ಸುಮಾರು 1.2 ಶತಕೋಟಿ US ಡಾಲರ್ಗಳನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಇವಿ ಹೂಡಿಕೆಗಳಿಗೆ ದೆಹಲಿ ಅಗ್ರ ನಗರವಾಗಿ ಹೊರಹೊಮ್ಮಿದೆ. ಆಟೋಮೊಬೈಲ್ ಉದ್ಯಮಕ್ಕಾಗಿ ಸರ್ಕಾರದ ಬಹು ಯೋಜನೆಗಳೊಂದಿಗೆ 2015ರಿಂದಲೂ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಉತ್ತೇಜಿಸುತ್ತಿದೆ. ಗುರಿ ಆಧಾರಿತ ನೀತಿ ಹಸ್ತಕ್ಷೇಪಗಳು, ಹಣಕಾಸಿನ ಪ್ರೋತ್ಸಾಹಕಗಳು ಮತ್ತು ಮಿಷನ್ ಚಾಲಿತ ಉಪಕ್ರಮಗಳ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸಲು ಇದು ಕಾರ್ಯತಂತ್ರದ ವಿಧಾನವನ್ನು ಅಳವಡಿಸಿಕೊಂಡಿದೆ. FAME ಸುಧಾರಿತ ರಸಾಯನಶಾಸ್ತ್ರ ಕೋಶಗಳಿಗಾಗಿ PLI ಯೋಜನೆ ಮತ್ತು ಬ್ಯಾಟರಿ ಸ್ಥಳೀಕರಣದಂತಹ ಪ್ರಮುಖ ಯೋಜನೆಗಳು ಬಲವಾದ ಭವಿಷ್ಯಕ್ಕೆ ಸಿದ್ಧವಾಗಿರುವ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿವೆ. ಚಾರ್ಜಿಂಗ್ ಮೂಲಸೌಕರ್ಯ ವಿಸ್ತರಣೆ ಮತ್ತು ಬಲವಾದ ಹೂಡಿಕೆಯ ಬೆಂಬಲದ ಮೂಲಕ ಭಾರತದ ಇವಿ ಪರಿವರ್ತನೆಯಲ್ಲಿ ರಾಜ್ಯಗಳು ಪ್ರಮುಖ ಚಾಲಕರಾಗಿ ಹೊರಹೊಮ್ಮುತ್ತಿವೆ. December 2025ರ ವೇಳೆಗೆ 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವಿ ನೀತಿಗಳನ್ನು ಅಧಿಸೂಚಿಸಿವೆ ಮತ್ತು ಮತ್ತಷ್ಟು 4 ರಾಜ್ಯಗಳು ಕರಡು ಹಂತದಲ್ಲಿವೆ. 15.25% ಬಂಡವಾಳ ಸಬ್ಸಿಡಿಗಳು, ಆದ್ಯತೆಯ ಭೂ ಹಂಚಿಕೆ, ಮುದ್ರಾಂಕ ಶುಲ್ಕ ವಿನಾಯಿತಿಗಳು ಮತ್ತು 100% SGST ಮರುಪಾವತಿಯಂತಹ ಪ್ರೋತ್ಸಾಹಕಗಳು ಹೂಡಿಕೆದಾರರ ವೆಚ್ಚವನ್ನು ತಗ್ಗಿಸುತ್ತವೆ. ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಂತಹ ಮುಂಚೂಣಿ ರಾಜ್ಯಗಳು ಪ್ರಮುಖ ಇವಿ ಕೇಂದ್ರಗಳಾಗಿ ರೂಪುಗೊಂಡಿದ್ದು ಬಲವಾದ ಉತ್ಪಾದನಾ ಪರಿಸರ ವ್ಯವಸ್ಥೆಗೆ ಬೆನ್ನೆಲುಬಾಗಿವೆ. ದೆಹಲಿಯ ಇವಿ ನೀತಿಯು ಭಾರತದ ಅತ್ಯಂತ ಪ್ರಗತಿಪರ ಇವಿ ನೀತಿಗಳಲ್ಲಿ ಒಂದಾಗಿದೆ. ಇದು ನಗರದಲ್ಲಿ ವಾಹನಗಳಿಗೆ

0: ಉಂಟಾಗುವ ಮಾಲಿನ್ಯತೆಯನ್ನು ಕಡಿಮೆ ಮಾಡುವ ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಜೂನ್ 2026ರಲ್ಲಿ ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಳೆಯ ಮತ್ತು ಹೆಚ್ಚು ಮಾಲಿನ್ಯ ಉಂಟುಮಾಡುವಂತಹ ಟ್ರಕ್ಗಳು ಹಾಗೂ ಬಸ್ಗಳನ್ನು ಬದಲಾಯಿಸಲು ಸರ್ಕಾರವು ಸಮಗ್ರ ಯೋಜನೆಯನ್ನು ಅನುಮೋದಿಸಿತು. ಈ ಉಪಕ್ರಮವು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 9,585 ಕೋಟಿ ವೆಚ್ಚದ ಈ 2 ವರ್ಷಗಳ ಯೋಜನೆಯು ದೆಹಲಿ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ 1.91 ಲಕ್ಷ ಟ್ರಕ್ಗಳು ಮತ್ತು 16,329 ಬಸ್ಗಳು ಸೇರಿದಂತೆ ಸುಮಾರು 2.07 ಲಕ್ಷ ವಾಣಿಜ್ಯ ವಾಹನಗಳ ಬದಲಾವಣೆಗೆ ಬೆಂಬಲ ನೀಡಿದೆ. ಎನ್ಎಂಎಂ ಇವಿಗಳನ್ನು ನಾವೀನ್ಯತೆ ಆಧಾರಿತ ಬೆಳವಣಿಗೆಯ ಪ್ರಮುಖ ಬೀಜ ಕ್ಷೇತ್ರವೆಂದು ಗುರುತಿಸುತ್ತದೆ. ಈ ಮಿಷನ್ 2035ಕ್ಕೆ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿದೆ. ಇದು ಜಿಡಿಪಿಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು ಶೇಕಡಾ 12.9ರಿಂದ ಶೇಕಡಾ 25ಕ್ಕೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಎನ್ಎಂಎಂ ರಾಷ್ಟೀಯ ಉತ್ಪಾದನಾ ಮಿಷನ್ 14.3 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಸರಕುಗಳ ರಫ್ತನ್ನು 1.2 ಟ್ರಿಲಿಯನ್ ಯುಎಸ್ ಡಾಲರ್ಗಳಿಗೆ ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ಇದು ಸುಧಾರಿತ ಉತ್ಪಾದನೆಯನ್ನು ಉತ್ತೇಜಿಸುವ, ತಂತ್ರಜ್ಞಾನ ಅಭಿವೃದ್ಧಿಯನ್ನು ಬೆಂಬಲಿಸುವ ಮತ್ತು ಜಾಗತಿಕ ಮೌಲ್ಯ ಸರಪಳಿಯನ್ನು ಇವಿಯಲ್ಲಿ ಉತ್ಪಾದನೆಯನ್ನು ಸಂಯೋಜಿಸುವ ಮೂಲಕ ಭಾರತದ ಇವಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಗುರಿ ಆಧಾರಿತ, ಕ್ಲಸ್ಟರ್ ಆಧಾರಿತ ಹಸ್ತಕ್ಷೇಪಗಳು ಮತ್ತು ನೀತಿ ಬೆಂಬಲದ ಮೂಲಕ ದೇಶೀಯ ಇವಿ ಉತ್ಪಾದನಾ ಸಾಮರ್ಥ್ಯವನ್ನು ವೇಗಗೊಳಿಸಲು ಎನ್ಎಂಎಂ ಪ್ರಯತ್ನಿಸುತ್ತದೆ. 2024ರಲ್ಲಿ ಅಧಿಸೂಚಿಸಲ್ಪಟ್ಟ ಪಿಎಂ ಇ ಡ್ರೈವ್ ಯೋಜನೆಯು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಇದು ಗುರಿ ಆಧಾರಿತ ಬೇಡಿಕೆ ಪ್ರೋತ್ಸಾಹಕಗಳು, ದೇಶೀಯ ಉತ್ಪಾದನೆಗೆ ಬೆಂಬಲ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ವಿಸ್ತರಣೆಯ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯತಂತ್ರವು ನಿರ್ದಿಷ್ಟ ಇವಿ ಘಟಕಗಳ ದೇಶೀಯ ಉತ್ಪಾದನೆಯನ್ನು ಕಡ್ಡಾಯಗೊಳಿಸುತ್ತದೆ. ಪಿಎಂ ಇ ಡ್ರೈವ್ ಯೋಜನೆಯು 28 ಲಕ್ಷಕ್ಕೂ ಹೆಚ್ಚು ಇವಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಇದರಲ್ಲಿ ಜನವರಿ 2026ರ ವೇಳೆಗೆ ಈಗಾಗಲೇ 22.12 ಲಕ್ಷ ವಾಹನಗಳು ಮಾರಾಟವಾಗಿವೆ. ಇದು ಗ್ರಾಹಕರಿಗೆ ಖರೀದಿಯ ವೆಚ್ಚವನ್ನು ತಗ್ಗಿಸುವ ಮುಂಗಡ ಪ್ರೋತ್ಸಾಹಕಗಳಿಂದ ಚಾಲನೆಗೊಂಡಿದೆ. ಈ ಯೋಜನೆಯು ಸಾರ್ವಜನಿಕ ಸಾರಿಗೆ ವಿದ್ಯುದೀಕರಣಕ್ಕೆ ಆದ್ಯತೆ ನೀಡುತ್ತದೆ. ದೇಶದಲ್ಲಿ 14,028 ಇ ಬಸ್ಗಳಿಗಾಗಿ 4,391 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್, ಅಹಮದಾಬಾದ್, ಪುಣೆ ಮತ್ತು ಸೂರತ್ ಸೇರಿದಂತೆ 7 ಪ್ರಮುಖ ನಗರಗಳಿಗೆ 13,800 ಬಸ್ಗಳನ್ನು ಹಂಚಿಕೆ ಮಾಡಲಾಗಿದೆ. ದೇಶಾದ್ಯಂತ ಇವಿ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಿಗಾಗಿ 2,000 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಲಾಗಿದೆ. ಇದಲ್ಲದೆ ಎಂಎಚ್ಐ ಅಡಿಯಲ್ಲಿ ವಾಹನ ಪರೀಕ್ಷಾ ಸಂಸ್ಥೆಗಳ ಆಧುನೀಕರಣ ಮತ್ತು ನವೀಕರಣಕ್ಕಾಗಿ 780 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಮುನ್ನಡೆಸುವ ಜೊತೆಗೆ ಪರಿಸರ ಮಾಲಿನ್ಯ ಮತ್ತು ಇಂಧನ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಸವಾಲುಗಳನ್ನು ಪರಿಹರಿಸಲು ಸಜ್ಜಾಗಿದೆ. ಇದು ಭಾರತದಲ್ಲಿ ಸಾರಿಗೆಯ ಸ್ವಚ್ಛ ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯದ ಕಡೆಗೆ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಫೆಬ್ರವರಿ 2026ರಲ್ಲಿ ಗುಜರಾತಿನ ಭಾವನಗರದಲ್ಲಿ 50 ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ಮಹಾರಾಷ್ಟದ ನಾಗ್ಪುರ, ಚಂಡೀಗಢ ಮತ್ತು ಅಸ್ಸಾಂನ ಗುವಾಹಟಿ ಮುಂತಾದ ಇತರ ನಗರಗಳನ್ನು ಸಹ ಆರಂಭಿಕ ಹಂತದ ಜಾರಿಯಲ್ಲಿ ಸೇರಿಸಲಾಗಿದೆ. ಪಿಎಂಇಪಿಸಿಐ ಯೋಜನೆಯು ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಕನಿಷ್ಠ 4,150 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಕಡ್ಡಾಯಗೊಳಿಸುತ್ತದೆ. ಕಂಪನಿಗಳು 3ನೇ ವರ್ಷದೊಳಗೆ ಕನಿಷ್ಠ ಶೇಕಡಾ 25ರಷ್ಟು ಮತ್ತು 5ನೇ ವರ್ಷದೊಳಗೆ ಶೇಕಡಾ 50ರಷ್ಟು ದೇಶೀಯ ಮೌಲ್ಯವರ್ಧನೆಯನ್ನು ಸಾಧಿಸಬೇಕು. ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸ್ವಾವಲಂಬಿ ಭಾರತದ ದೃಷ್ಟಿಕೋನದೊಂದಿಗೆ ಭಾರಿ ಕೈಗಾರಿಕೆಗಳ ಸಚಿವಾಲಯವು ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಇವಿಗಳನ್ನು ಉತ್ತೇಜಿಸುವ ಮೂಲಕ ಇದು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು, ತೈಲ ಆಮದು ಮತ್ತು ವ್ಯಾಪಾರ ಕೊರತೆಯನ್ನು ತಗ್ಗಿಸಲು ಹಾಗೂ ನಾವೀನ್ಯತೆ, ಉದ್ಯೋಗಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಚಾಲನೆ ಮಾಡಲು ಗುರಿಯನ್ನು ಹೊಂದಿದೆ. ಪಿಎಲ್ಐ ಆಟೋ ಯೋಜನೆಯು ಇವಿವಿಗಳು ಸೇರಿದಂತೆ ಸುಧಾರಿತ ಆಟೋಮೋಟಿವ್ ತಂತ್ರಜ್ಞಾನದಲ್ಲಿ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯ

0: ಧನ್ಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
1: 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳಾ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಚಿತ್ರದುರ್ಗದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ.
2: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಭುವನೇಶ್ವರದಲ್ಲಿ 2026ರಲ್ಲಿ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕರ್ನಾಟಕದ ಮಹಿಳೆಯರ ವಿಭಾಗದಲ್ಲಿ 4x100 meter ರಿಲೇ ಇದರಲ್ಲಿ ಚಿನ್ನದ ಪದಕವನ್ನ ಗಳಿಸಿದಂತಹ ಒಬ್ಬ ಮಹಿಳೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಪ್ರಕೃತಿ ರೂಪಾರಾವ್ ಬಿ.
3: ನಮಸ್ತೆ.
2: ಹೇಳಿ ಪ್ರಕೃತಿ, ಹೇಗೆ ಇದರಲ್ಲೆಲ್ಲ ಭಾಗವಹಿಸಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು?
3: ಅಚೀವ್ಮೆಂಟ್ಸ್ ಬಂದ್ಬಿಟ್ಟು ಈಗ ರೀಸೆಂಟ್ ಆಗಿರೋದಲ್ಲ, ನಾನು ಒಂದು 10 years ಇಂದ ಈ ಫೀಲ್ಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ನಮ್ಮ ಅಮ್ಮ ಬಂದ್ಬಿಟ್ಟು ಅವರು ಸ್ಪೋರ್ಟ್ಸ್ ಮ್ಯಾನ್, ಸೊ ಅವರಿಂದಾನೇ ನನಗೆ ಈ ತರ, ಸೊ ಅವರು ಸ್ಪೋರ್ಟ್ಸ್ ಫೀಲ್ಡ್ಗೆ ಹಾಕಿ ಅಲ್ಲಿ ನಂಗೆ ಸಮ್ಮರ್ ಕ್ಯಾಂಪ್ ಎಲ್ಲ ನಡೆಯುತ್ತಲ್ಲ, ಅಲ್ಲಿ ಸಮ್ಮರ್ ಕ್ಯಾಂಪ್ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಮೆಡಲ್ ಆಯ್ತು. ಸೊ ನಮ್ ಪಿ ಟೀಚರ್ ಇದಾರೆ ಸತೀಶ್ ಸರ್ ಅಂತ, ಸೊ ಅವರಿಂದ.
2: ಯಾವ ಸ್ಟ್ಯಾಂಡರ್ಡ್ ಇಂದ ಶುರುವಾಗಿದ್ದು ಇದೆಲ್ಲ?
3: 5th ಲಾಸ್ಟ್ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು.
2: ಮೊದಲನೇದಾಗಿ ಭಾಗವಹಿಸಿದ್ದು ಕಾಂಪಿಟೇಷನ್ ಅಂತ ಹೇಳಿ ಎಲ್ಲಿ?
3: ನಾನು ನಾರ್ಮಲ್ ನಮ್ ದುರ್ಗದಲ್ಲಿ ಟೂರ್ನಮೆಂಟ್ ಎಲ್ಲ ನಡೆಯುತ್ತಲ್ಲ ಅಲ್ಲಿ ಮಾಡಿದ್ದು. ಫಸ್ಟ್ ಸ್ಟೇಟ್ ನಡೆದಿದ್ದು ಬಿಜಾಪುರಲ್ಲಿ, ಅವಾಗ ನನಗೆ 14 years. ನನ್ನ ಕಾಂಪಿಟೇಟರ್ಸ್ ಎಲ್ಲಾರು ಬಂದ್ಬಿಟ್ಟು 16 years ಸೀನಿಯರ್ಸ್. ಸೊ ನಾನು ಅವಾಗ ಚಿಕ್ಕವಳು, ನನಗೆ ಅವಾಗ ಆ ಟೈಮಲ್ಲೆಲ್ಲ 14 ಎಲ್ಲ ಇರಲಿಲ್ಲ. ಈಗ ಒಂದು ಫ್ಯೂ ಇಯರ್ಸ್ ಇಂದ 14 ಬ್ಯಾಚ್ ಎಲ್ಲ ಆಗಿದೆ. ಸೊ ಅವಾಗ ನಾನು ಓಪನ್ಸ್ ಎಲ್ಲ ಮಾಡ್ತಿದ್ದೆ ಎಲ್ಲ ಸೀನಿಯರ್ಸ್ ಅಥ್ಲೆಟ್ಸ್ ಜೊತೆ. ನಾನು ಬಿಜಾಪುರಲ್ಲಿ ಮೆಡಲ್ ಮಾಡಿದ್ದು, 3rd medal ಮಾಡಿದ್ದೆ. ಅದು ನಮ್ಮ ಚಿತ್ರದುರ್ಗದಲ್ಲಿ ಹಿಸ್ಟ್ರಿ ಎಲ್ಲ ಯಾರು ಮಾಡಿರ್ಲಿಲ್ಲ. ಸೊ ಅದೇ ನನ್ನ ಫಸ್ಟ್ ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದು.
2: ಓಕೆ, ಅಲ್ಲೆಲ್ಲ ಹೋಗುವಾಗ ತಯಾರಿ ಹೆಂಗಿರ್ತಿತ್ತು?
3: ಅದೇ ಟ್ರೈನಿಂಗ್, ನಮ್ ಕೋಚಸ್ ಎಲ್ಲ ಪ್ರಾಕ್ಟೀಸ್ ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್. ನಮ್ ಸತೀಶ್ ಸರ್, ಶಿವ್ ಸರ್, ದುರ್ಗೇಶ್ ಸರ್ ಅಂತೆಲ್ಲ ಇದ್ರು, ಅವರೇ ನಮಗೆಲ್ಲ ಟ್ರೈನಿಂಗ್ ಕೊಡ್ತಿದ್ರು. ನನಗೆ ಒಬ್ರು ಇಬ್ರು ಅಲ್ಲ ಮೇಡಮ್, ಕೋಚಿಂಗ್ ಬಹಳ ಜನ ಕೊಟ್ಟಿದ್ದಾರೆ.
2: ಅವರೆಲ್ಲರೂ ಕಲಿಸಿದಂತಹ ವಿದ್ಯೆಯನ್ನ ಇಟ್ಕೊಂಡು ಇವತ್ತು ಸಾಧನೆಯನ್ನ ಮಾಡಿದಿರಿ.
3: 7th ಅಷ್ಟೇ ನನ್ ದುರ್ಗದಲ್ಲಿ ಇದ್ದಿದ್ದು. 8th ಇಂದ ನಾನು ಬ್ಯಾಂಗ್ಳೂರಿಗೆ ಹೋದೆ ಹಾಸ್ಟೆಲ್. ಸ್ಟೇಟ್ ಮೆಡಲ್ ಮಾಡಿದ ತಕ್ಷಣ ನನಗೆ ಈ ತರ ಕಾಲ್ ಎಲ್ಲ ಬಂತು ಹಾಸ್ಟೆಲ್ ಅಲ್ಲೆಲ್ಲ. ಸೊ ಹಾಸ್ಟೆಲ್ ಎಲ್ಲ ಹೇಗಾಗುತ್ತೆ ಅಂದ್ರೆ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಅವಾಗ ನಾವ್ ಏನಕ್ ಬಂದಿದೀವಿ ಅದೆಲ್ಲ ಇರಲ್ಲ, ಫೆಸಿಲಿಟೀಸ್ ಇರುತ್ತೆ ಬಿಡು ಆತರ. ಅದೊಂದ್ ಮೆಚೂರಿಟಿ ಲೆವೆಲ್ ಬಂದಾಗ್ಲೇನೆ ಓಕೆ, ನಮ್ಮ ಅಪ್ಪ ಅಮ್ಮ ಇಷ್ಟು ದೂರ ಕಳಿಸಿದಾರೆ, ಅದೇನಾದ್ರೂ ಮಾಡಬೇಕು ಅಂತ. ಇಲ್ಲ ಅಂದಿದ್ರೆ ಅದ್ ಮುಂಚೆನೆ ಇದ್ದಿದ್ರೆ ಮುಂಚೆನೆ ಮೆಡಲ್ ಆಗಿರೋದು. ಅದಾದ್ಮೇಲೆ ಇವಾಗ ನಾನು ಚೆನ್ನೈಲಿ ಇರೋದು, ಚೆನ್ನೈಲಿ ಟ್ರೈನಿಂಗ್ ಮಾಡೋದು. ನಮ್ ಕೋಚ್ ಬಂದ್ಬಿಟ್ಟು ವಿಕ್ಟರ್ ಸರ್ ಅಂತ, ಅವರಿಂದಾನೆ ನಾನು ಅರ್ಧ ಮೋಟಿವೇಟ್ ಆಗಿರೋದು. ನನ್ಕಿನ್ನ ಜಾಸ್ತಿ ನಮ್ ಕೋಚಿಗೆ ಕಾನ್ಫಿಡೆಂಟ್ ಬಹಳ.
2: ಓಕೆ, ಅದೆಲ್ಲ ಆದ್ಮೇಲೆ ಹೊರಗಡೆ ನಡೆಯುವಂತ ಕಾಂಪಿಟೇಷನ್ಗೂ ಹೋಗಿದ್ದು ಹೇಗೆ?
3: ನಾನ್ ಫಸ್ಟ್ ದಸರಾ ಮೀಟ್ ಬ್ಯಾಂಗ್ಳೂರಲ್ಲಿ ಇತ್ತು. ಅದರಲ್ಲಿ ನಾನು ಯಾವಾಗ್ಲೂ ನಮ್ಮ ಟೂರ್ನಮೆಂಟ್ ಡಿಸ್ಟಿಕ್ ಅಲ್ಲೆಲ್ಲ ನಾನೇ ಗೆಲ್ತಿದ್ದೆ. ನಾನು ಫಸ್ಟ್ ಅಂದ್ರೆ ಪ್ಲೇಸ್ ಆಗಿರ್ಲಿಲ್ಲ, ಸೋತಿರೋ ಮೀಟ್ ಅಂದ್ರೆ ಅದು ದಸರಾ ಮೀಟ್. ಫೈನಲ್ಸ್ ಅಲ್ಲಿ ಇದ್ದೆ, 8 members ಫೈನಲ್ಸ್ ಅಲ್ಲಿ, 7 members ಎಲ್ಲ ಸ್ವಲ್ಪ ಸೀನಿಯರ್ ಅಥ್ಲೈಟ್ಸ್. ನನಗೆ ಅದ್ ಸೋತಿರೋ ನನಗೆ ಅದ್ ಫೀಲ್ ಆಗಿರ್ಲಿಲ್ಲ. ನನಗೆ ಅವಾಗ್ಲೇ ನನಗೆ ಖುಷಿ ಆಗಿದ್ದು, ಇವ್ರ ಮುಂದೆ ಎಲ್ಲ ನಾನು ಓಡೋ ಅಷ್ಟು ಕೆಪಾಸಿಟಿ ಇದೆ ನನಗೆ, ನಂಗೆ ಅದು ನಂಗೆ ಲೂಸ್ ಆಗಿದ್ದೀನಿ ನಾನು ಅಂತ ಅನ್ಸೇ ಇರ್ಲಿಲ್ಲ ನಂಗೆ. ಸೊ ಆ ಮೀಟ್ ನಂಗೆ ತುಂಬಾ ಮೆಮೊರೇಬಲ್.
2: ಅಲ್ಲಿಂದ ಆದ್ಮೇಲೆ ನನ್ನ ಹೆಜ್ಜೆಗಳು ಹೇಗಿರ್ಬೇಕು ಅಂತ ಏನಾದ್ರೂ ಕನ್ಸ್ಕೊಂಡಿದ್ದು?
3: ಹಾ, ನಂದು ಗೋಲ್ ತುಂಬಾ ಇದ್ರಲ್ಲಿತ್ತು, ಲೈಫ್ ಇವಾಗ ಸ್ಪೋರ್ಟ್ಸ್ ಏನಾದ್ರೂ ಒಂದು ಮಾಡ್ಬೇಕು. ನಾನು ನಮ್ಮ ಅಣ್ಣ ಇದ್ದಾನೆ ಒಂದ್ ಸ್ವಲ್ಪ ಕ್ರಿಕೆಟ್ ಪ್ಲೇಯರ್, ಅವನು ಆಗ ಅವನ್ ಬಂದ್ಬಿಟ್ಟು ಸ್ವಲ್ಪ ನೀನ್ ನನಗೆ ಈ ತರ ಒಲಿಂಪಿಕ್ ಮೆಡಲ್ ಮಾಡ್ಬೇಕು, ಅವಾಗ ಓ ಈ ತರ ಎಲ್ಲ ಇರುತ್ತೆ, ನಾನೊಂದ್ ಟಾರ್ಗೆಟ್ ಇಟ್ಕೋಬೇಕು ಲೈಫ್ ಅಲ್ಲಿ ಏನ್ ತಗೋಬೇಕು ಅಂತ ನಮ್ಮ ಅಣ್ಣನ ಇದ್ ಮಾಡ್ಕೊಟ್ಟಿದ್ದು. ನಮಗೆಲ್ಲ ಹೆಂಗೆ ಅಂದ್ರೆ ಒಲಿಂಪಿಕ್ ಅಂದ್ರೆ ನಮಗೆಲ್ಲ ತುಂಬಾ ದೊಡ್ಡದಲ್ಲ, ಸೊ ಅದೆಲ್ಲ ಸಾಧ್ಯನಾ, ಅವನ್ ಕಾನ್ಫಿಡೆಂಟ್ ಕೊಡ್ತಿದ್ದ.
2: ಅಂದ್ರೆ ಮನೆಯವರ ಎಲ್ಲರ ಪ್ರೋತ್ಸಾಹ ನಿಮಗಿದೆ ಅಂತ?
3: ಅದರಲ್ಲೂ ನಮ್ಮಅಮ್ಮಂದೆ, ನಮ್ಮಅಮ್ಮ ಪಿ ಟೀಚರ್, ಫಿಸಿಕಲ್ ಎಜುಕೇಶನ್ ಟೀಚರ್,
2: ಓಕೆ,
3: ಗವರ್ಮೆಂಟ್ ಪಿ ಟೀಚರ್. ಅವರು ಕಬಡ್ಡಿ ನ್ಯಾಷನಲ್ ಪ್ಲೇಯರ್, ಈಗ ರಿಟೈರ್ಡ್ ಆಗಿದ್ದಾರೆ.
2: ಅಂತವ್ರ ಮಗಳಾಗಿ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ನಾನು ಇನ್ನು ಹೆಚ್ಚಿನದಾಗಿ ಸಾಧನೆ ಮಾಡಬೇಕು ಅಂತ ಬಂದಿದ್ದೀರಿ. ಹೌದು, ಈ ರಿಲೇ ಇಲ್ಲ ಅಂತ ಇರುತ್ತಲ್ವಾ, ಈ ರಿಲೇ ಮಾಡುವಾಗ ಒಂದಷ್ಟು ಟೈಮಿಂಗ್ಸ್ ಇರುತ್ತೆ, ಹೀಗೆ ಅದೆಲ್ಲ ಅದ್ರ ಬಗ್ಗೆ ಒಂಚೂರು ತಿಳಿಸಬಹುದಾ ನಮ್ ಕೇಳುಗರಿಗೆ?
3: 4x100 meter ರಿಲೇ ಅಂದ್ರೆ ಅದೊಂಥರ ಟೀಮ್ ತರ, 4 members ಓಡ್ತಾರೆ 400 meter. ಸೊ 100 100 100 4 members ಇರ್ತಾರೆ. ಸೊ ಫಸ್ಟ್ ಲೆಗ್, ಸೆಕೆಂಡ್ ಲೆಗ್, 3rd leg, 4th leg ಅಂತ ಇರುತ್ತೆ. ಫಸ್ಟ್ ಓಡಿ ಸೆಕೆಂಡ್ ಅವ್ರಿಗೆ ಬ್ಯಾಟನ್
2: ಕೊಡ್ಬೇಕು,
3: ಬ್ಯಾಟನ್ ಅಂತ ಇರುತ್ತೆ ಒಂದು
2: ಸ್ಟಿಕ್ ತರ,
3: ಸ್ಟೀಲ್ ಅಲ್ಲಿ.

0: ಸೊ ಫಸ್ಟ್ ಒಂದ್ ಇರೋರು ಹೋಗ್ಬಿಟ್ಟು ಸೆಕೆಂಡ್ ಅವ್ರಿಗೆ ಕೊಡ್ಬೇಕು, ಸೆಕೆಂಡ್ ಇರೋರು ಥರ್ಡ್, ಥರ್ಡ್ ಇರೋರು ಫೋರ್ತ್ ಗೆ, ಫೋರ್ತ್ ಬಂದ್ಬಿಟ್ಟು ಫಿನಿಶ್ ಮಾಡ್ತಾರೆ. ಟೀಮ್ಸ್ ಎಲ್ಲಾ ಕಡೆಯಿಂದನು ಒಂದ್ 8 ಟೀಮ್ಸ್ ಇರುತ್ತೆ. ಸೊ ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರದು. ಇದು ಟೀಮ್ ಇಂದು.
1: ಹೌದು, ಈ ಟೀಮ್ ಇಂದೆಲ್ಲ ಕೆಲಸ ಮಾಡುವಾಗ ಯಾರಿಗೆ ಹೆಸರು ಬರುತ್ತೆ ಅಂತ? ಈಗ ನಾಲ್ಕು ಜನ ಇರ್ತೀರಿ, ನಾಲ್ಕು ಜನ ರಿಲೇ ಓಡುವಾಗ ಯಾರ್ ಜಾಸ್ತಿ ಓಡಿದ್ರು, ಯಾರ್ ಕಮ್ಮಿ ಓಡಿದ್ರು ಅಂತ ಗೊತ್ತಾಗತ್ತಾ ಅಂತ?
0: ಇಲ್ಲ, ಆತರ ಲೆಕ್ಕ ಬರಲ್ಲ. ಯಾಕಂದ್ರೆ ನಾಲ್ಕು ಜನನು ಒಂದೇ. ಒಂದ್ ಫಸ್ಟ್ ಲೆಗ್ ಏನಾದ್ರೂ ಸ್ಲೋ ಆಯ್ತು ಅಂದ್ರೆ ಇಡೀ ಮೂರು ವೀಕ್ ಆಗುತ್ತೆ. ಫಸ್ಟ್ ಲೆಗ್ ಬಂದ್ಬಿಟ್ಟು ಅದಕ್ಕೆ ಡಿಸ್ಟೆನ್ಸ್ ಒಬ್ರು ಮುಂದೆ ಮುಂದೆ ಮುಂದೆ ಹಂಗಿರುತ್ತೆ, ಅದನ್ನ ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಸೆಕೆಂಡ್ ಲೆಗ್ ಕೊಡ್ಬೇಕು. ಸೊ ಅವ್ರು ಏನ್ ತಗೊಂಡ್ಬಂದಿರ್ತಾರಲ್ಲ ಅದನ್ನೇ ಸ್ಪೀಡ್ ನ ತಗೊಂಡ್ ಮೇಂಟೈನ್ ಮಾಡ್ಕೊಂಡು ಥರ್ಡ್ ಅವ್ರಿಗೆ ಕೊಡ್ಬೇಕು. ಆತರ ಇರುತ್ತೆ.
1: ಹೌದು, ಎಲ್ಲರಲ್ಲೂ ಉತ್ಸಾಹ ಜಾಸ್ತಿ ಇರುತ್ತಲ್ಲ, ನಾನ್ ಗೆಲ್ಲೇಬೇಕು ಅನ್ನೋಂತಹ ಉತ್ಸಾಹ ಇರುತ್ತೆ ಟೀಮ್ ಅಲ್ಲಿ.
0: ಇಂಡಿವಿಜುವಲ್ 100-200 ಮೀಟರ್ ಕಿನ ನಮ್ದು ಫಸ್ಟ್ ಇವೆಂಟ್ 100-200 ಎಲ್ಲ ಮುಗ್ದೋಗುತ್ತೆ, ರಿಲೇ ಲಾಸ್ಟ್ ಡೇ ಇರುತ್ತೆ. ನಮ್ದು ಇಂಡಿವಿಜುವಲ್ ಇವೆಂಟ್ ಏನಾಗಿದೆ ಅನ್ನೋ ಮೈಂಡ್ ಇರಲ್ಲ, ಟೀಮ್ ಅಂತ ಬಂದಾಗ ಅದ್ ಜೋಶ್ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ.
1: ಅಷ್ಟು ಖುಷಿಯಿಂದ ಎಲ್ಲರೂ ಕೂಡ ಸಾಥ್ ಕೊಟ್ಟಿರ್ತೀರಿ, ಇದ್ರ ಹಿಂದೆ ತಯಾರಿ ಹೇಗಿರುತ್ತೆ?
0: ಇದ್ರದ್ದು ಒಂದ್ ಬಂದ್ಬಿಟ್ಟು ಬೇರೆ ಬೇರೆ ಅವರು ಇರೋದು, ನಾನ್ ಇರೋದು ಚೆನ್ನೈ, ಅವ್ರು ಇರೋದು ಬ್ಯಾಂಗ್ಳೂರ್. ಎಲ್ಲ ನನ್ ಜೊತೆ ಇರೋರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಕ್ಯಾಂಪರ್ಸ್ ಅವರೆಲ್ಲ. ನಾನು ಈಗ ಫಸ್ಟ್ ಹೆಜ್ಜೆ ಇಡ್ತಿರೋದು ಇಂಡಿಯಾ ಇದಕ್ಕೆ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ಸೀನಿಯರ್ ಸ್ಟೇಟ್ ಮೀಟ್ ಅಂತ ಮಾಡಿದ್ರು, ಅದರಲ್ಲಿ ಫಸ್ಟ್ ಸೆಕೆಂಡ್ ಯಾರು ಬರ್ತಾರೆ ಅದನ್ನ ತಗೋತಾರೆ. ಫಸ್ಟ್ ಸೆಕೆಂಡ್ ಮತ್ತೆ 200 ಫಸ್ಟ್ ಸೆಕೆಂಡ್ ಯಾರು ಬೆಸ್ಟ್ ಟೈಮಿಂಗ್ ಬಂದಿರ್ತಾರೋ ಆ ನಾಲ್ಕು ಜನ ಇಟ್ಕೊಂಡು ಟೀಮ್ ಮಾಡಿ ಅದರಲ್ಲಿ ರಿಲೇಗ್ ಹಾಕ್ತಾರೆ.
1: ಏನ್ ಟೈಮ್ ಅಂದ್ರೆ ಅದು ಏನ್ ಟೈಮ್ ಸೆಲೆಕ್ಷನ್ ಅಂದ್ರೆ?
0: 100 ಮೀಟರ್ ಫಸ್ಟ್ ಸೆಕೆಂಡ್ ಬಂದಿರ್ತಾರಲ್ಲ ಅವರು, ಮತ್ತೆ 200 ಸ್ಪ್ರಿಂಟರ್ಸ್ ಇರ್ತಾರಲ್ಲ ಸ್ಪ್ರಿಂಟರ್ಸ್ ಹಾಕೋದು.
1: ಅಂದ್ರೆ ಇದಕ್ಕೆ ನೀವು ಆಡುವಾಗ ನಿಮ್ಮಲ್ಲಿ ಆ ಭಯ ಆಗ್ಲಿ ಒತ್ತಡ ಅನ್ನುವಂಥದ್ದು ಇರುತ್ತಾ?
0: ನೀವು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ, ತುಂಬಾ ಹಾರ್ಡ್ ವರ್ಕ್ ಕೊಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ, ನೀವು 100% ಪ್ರಾಕ್ಟೀಸ್ ಅಲ್ಲಿ ಹಾಕಿದ್ರೆ ಕಾಂಪಿಟೇಷನ್ ಅಲ್ಲಿ ಎದ್ರಿದ್ರೆ ಅದು ಮಾಡಿರೋ 100% ಪ್ರಯೋಜನನೇ ಇರಲ್ಲ, ಯೂಸೇ ಇರಲ್ಲ. ನೀನು ವರ್ಕೌಟ್ ಮಾಡಿದ್ಯಾ, ಹೋಗಿ ಅದನ್ನ ತೋರಿಸ್ಬೇಕು ಅಷ್ಟೇ. ಹೆದರಿದ್ರೆ ಇಷ್ಟು ಇಯರ್ಸ್ ಮಾಡಿರೋ ಪ್ರಾಕ್ಟೀಸ್ 11 ಸೆಕೆಂಡ್ಸ್ ಅಲ್ಲಿ ಹೋಗೇ ಬಿಡುತ್ತೆ. ಸೊ ನನ್ ಬಿಲೀವ್ ಏನಂದ್ರೆ ನಿನ್ ಯಾವ ಕ್ಯಾನಿಕ್ ಆಗ್ತೀಯೋ ಅವಾಗ ರೇಸೆ ಬರಲ್ಲ, ಆಕ್ಚುಲಿ ಹಾಫ್ ರೇಸ್ ಅಲ್ಲೇ ಹೋಗ್ಬಿಡುತ್ತೆ. ಮತ್ತೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನಮಗೆ ಸುಮ್ನೆ ರ್ಯಾಂಡಮ್ ಆಗಿ ಕಾಂಪಿಟೇಷನ್ಸ್ ಎಲ್ಲ ಕರ್ಕೊಂಡೋಗೋರು. ನಾನ್ ಸ್ಪೋರ್ಟ್ಸ್ ಮಾಡಿರೋದು ಒಂದು ಖುಷಿಂಗ್ ಮಾಡಿರೋದು ಚಿಕ್ಕವಳು ಇದ್ದಾಗಿಂದ. ಸೊ ಇವಾಗ ನನಗೆ ಅದು ಅಡ್ವಾಂಟೇಜ್ ಆಗ್ತಿದೆ, ಆ ಫಿಯರ್ ಆ ಪ್ಯಾನಿಕ್ ಎಲ್ಲ ಅಷ್ಟ ಆಗಲ್ಲ.
1: ಈಗ ಪ್ರಕೃತಿ, ನೀವು ಮಹಿಳೆಯರ ವಿಭಾಗದಲ್ಲಿ ಏನು ಚಿನ್ನದ ಪದಕವನ್ನ ಗೆದ್ಕೊಂಡಿದ್ದೀರಿ, ನಂತರದಲ್ಲಿ ಯಾವುದಕ್ಕೆ ಕ್ವಾಲಿಫೈ ಆಗಿದ್ದೀರಿ ಅಂತ?
0: ನನ್ ಗೋಲ್ಡ್ ಮೆಡಲ್ ಮಾಡಿರೋದು 4x100 ಅಲ್ಲಿ. ನಾನು 200 ಮೀಟರ್ ನನ್ನ ಇಂಡಿವಿಜುವಲ್ ಇವೆಂಟ್, ಅದರಲ್ಲಿ ನಾನು ಬ್ರಾಂಜ್ ಮೆಡಲ್ ಮಾಡಿದ್ದೀನಿ. ಏಷ್ಯನ್ ಕ್ವಾಲಿಫೈ ಅಂತ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ ನಾನು ಕ್ವಾಲಿಫೈಡ್ ಆಗಿದ್ದೀನಿ. ಈಗ ಸೆಪ್ಟೆಂಬರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನ ನಾರ್ಮ್ಸ್ ತೆಗಿತಾರೆ. ಟೈಮಿಂಗ್ ಕ್ವಾಲಿಫೈಡ್ ಆಗಿದ್ದೀನಿ ಏಷ್ಯನ್ಗೆ, ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ.
1: ಆ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಿ ಈಗ?
0: ಹೌದು ಮ್ಯಾಮ್.
1: ಖುಷಿ ಇದೆಯಾ, ಅಲ್ಲಿಗೆ ಹೋಗ್ಬೇಕು ಅನ್ನೋ ಕಾತರ ಇದೆಯಾ?
0: ತುಂಬಾನೇ ಇದೆ. ನಾನು ಅಲ್ಲಿ ಹೋದ್ರು ಸಂತೋಷ, ಹೋಗಿಲ್ಲ ಅಂದ್ರೂ ಸಂತೋಷ. ಯಾಕೆಂದ್ರೆ ನಾನು ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ಸೋತಿ ಕೂರಲ್ಲ, ನಾನು ಇನ್ನೊಂದು ಟಾರ್ಗೆಟ್ ಮಾಡ್ಕೊಂಡು ಅದಕ್ಕೆ ಸಕ್ಸಸ್ ಆಗ್ತೀನಿ.
1: ಹೌದು, ಇದ್ರ ಹಿಂದಿನ ಶ್ರಮ ಇರುತ್ತಲ್ಲ ದಿನದ ರೊಟೀನ್, ಅದ್ರ ಬಗ್ಗೆ ಹೇಳ್ಬಹುದಾ? ತಯಾರಿ,
0: ನಮ್ ಕೋಚ್ ಬಂದ್ಬಿಟ್ಟು ಅವರು ನ್ಯಾಷನಲ್ ಪ್ಲೇಯರ್, ಅವ್ರಿಗೆ ಪ್ರಾಕ್ಟೀಸ್ ವಿನ್ನಿಂಗ್ ಕಿನ ಫಸ್ಟ್ ಡಿಸಿಪ್ಲಿನ್ ನಮ್ ಕೋಚ್ಗೆ. ಸೊ ಅವ್ರಂತರ ಮಿಲಿಟರಿ ಅಲ್ಲಿ ಇರುತ್ತಲ್ಲ, ಆತರ 4:00 ಗೆ ನಾನು ಎದ್ದೇಳ್ಬಿಡ್ತೀನಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಯಾಕಂದ್ರೆ ನಾನೇ ಕುಕ್ ಮಾಡೋದಲ್ಲ, 4:00 ಎದ್ದಂಬಿಟ್ಟು ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬಿಡ್ತೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ನಾನು ಗ್ರೌಂಡಿಗೆ ಹೋದ್ರೆ ನಾವು ಬರೋದೇ 10-11 ಹಂಗಾಗುತ್ತೆ. ಸೊ ಬ್ರೇಕ್ಫಾಸ್ಟ್ ಅಲ್ಲೇ ಗ್ರೌಂಡ್ ಅಲ್ಲೇ ಮಾಡ್ಕೊಂಡು ಆಫ್ಟರ್ನೂನ್ ಬಂದು, ಈಗ ನಾವು ಮನೇಲಿ ಜನರಲ್ ಆಗಿ ಹೆಂಗೆ ಅಂದ್ರೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡ್ರೆ ಅದೇ ಲಂಚ್ ಮಾಡ್ಕೋತೀವಿ. ಬಟ್ ಸ್ಪೋರ್ಟ್ಸ್ ಇದ್ರಲ್ಲಿ ಹಂಗಲ್ಲ, ಎಲ್ಲ ಫ್ರೆಶ್ ಫ್ರೆಶ್ ಫ್ರೆಶ್. ಮಾರ್ನಿಂಗ್ ಫ್ರೆಶ್ ಆಗಿ ಮಾಡ್ಬೇಕು, ಲಂಚ್ ಫ್ರೆಶ್ ಆಗಿ ಬಂದ ತಕ್ಷಣ ಲಂಚ್ ನಾನೇ ಮಾಡ್ಕೋತೀನಿ. 1 ಅವರ್ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಗ್ರೌಂಡಿಗೆ ಹೋಗಿ ಮತ್ತೆ ಬಂದು 7:30 ಅಷ್ಟೊತ್ತಿಗೆ ಅಡಿಗೆ ಮಾಡಿ 8:00 ಅಷ್ಟೊತ್ತಿಗೆ ಊಟ ಮಾಡಿ 1 ಅವರ್ ಬಿಟ್ಟು ಮಲ್ಕೊಂಡು ಮತ್ತೆ ಅದೇ ಸೇಮ್ ರೂಟೀನ್ ಕಂಟಿನ್ಯೂ.
1: ಓಕೆ, ನೀವು ಏನ್ ಓದಿದೀರಾ, ಏನ್ ಓದ್ತಾ ಇದ್ದೀರಾ?
0: ನಂದು ಡಿಗ್ರಿ ಕಂಪ್ಲೀಟ್ ಆಗಿ ಈಗ ಬಿಪಿಎಡ್ ಈಗ ಲಾಸ್ಟ್ ಸೆಮ್ ಇದೆ, ಬಿಪಿಎಡ್ ಫಿಸಿಕಲ್ ಎಜುಕೇಶನ್ ಮುಗಿದ ತಕ್ಷಣ ನೋಡ್ಬೇಕೀಗ.
1: ಹೌದು, ನಿದ್ದೆ ಎಲ್ಲ ಮಾಡ್ಬೇಕು ಸರಿಯಾಗಿ, ಅಡುಗೆ ಎಲ್ಲ ಸರಿಯಾಗಿ ಮಾಡ್ಕೊಂಡು ಅವಾಗವಾಗ್ಲೇ ಫ್ರೆಶ್ ತಿನ್ಬೇಕು ಅಂತ ಹೇಳಿದ್ರಿ. ಏನೆಲ್ಲ ಮಾಡ್ತೀರಿ, ಹೇಗಿರುತ್ತೆ ನಿಮ್ ಡಯಟ್?
0: ಶುಗರ್ ಇರಲ್ಲ, ಶುಗರ್ ಕಟ್ ಇರುತ್ತೆ, ಶುಗರ್ ಯೂಸೇ ಮಾಡಲ್ಲ. ಮತ್ತೆ ಹೊರಗಡೆ ಔಟ್ಸೈಡ್ ಫುಡ್ ಕಂಪ್ಲೀಟ್ಲಿ ಇರಲ್ಲ, ಮತ್ತೆ ಫ್ರೈಡ್ ಐಟಮ್ಸ್ ಇರಲ್ಲ, ಮತ್ತೆ ಮಸಾಲಾ ಸ್ಪೈಸೀಸ್ ಎಲ್ಲ ಇರಲ್ಲ.
1: ಎಲ್ಲ ಬಾಯ್ ಕಟ್ಟಬೇಕಲ್ಲ.
0: ಹೌದು, ತುಂಬಾ
1: ಒಂದು ಯಶಸ್ಸಿನ ಹಿಂದೆ ಇಷ್ಟೆಲ್ಲ ಕಥೆಗಳಿದೆ.

0: ಅಂದ್ರೆ ನಿಮ್ಗೆ ಅನ್ಸುದೇ ಇಲ್ವಾ ನಾನು ಅದನ್ನ ತಿನ್ಬೇಕು ಅಂತ ಅನ್ಸುದೇ ಇಲ್ವಾ?
1: ಮೇಡಮ್ ನಾನು ಬಹಳ ಅಂದ್ರೆ ಭಯಂಕರ ನಾನು ಸ್ಪೈಸಿ, ನಾನು ಸ್ಪೈಸಿ ಮತ್ತೆ ಜಂಕ್ ಫುಡ್ ಬಹಳ ತಿಂತಿದ್ದೆ. ಆಕ್ಚುಲಿ ನನಗೆ ನ್ಯೂಟ್ರಿಷನ್ ಇದ್ದಾರೆ ನವೀನ್ ಅಣ್ಣ ಅಂತ, ಅವರು ಹೇಳೋರು. ಮತ್ತೆ ನಮ್ಮ ಕ್ಲಬ್ ಅಲ್ಲಿ ಒಬ್ರು ಕಾರ್ತಿಕ್ ಅಂತ ಇದ್ದಾರೆ ನಮ್ಮ ಕೊಲೀಗ್, ಅವರು ಬಂದ್ಬಿಟ್ಟು ನನ್ನ ಸ್ಪೋರ್ಟ್ಸ್ ಮೇಲೆ ಬಹಳ ಇಂಟ್ರೆಸ್ಟ್ ಅವರಿಗೆ. ಸೊ ಅವರು ನನಗೆ ಫುಡ್ಡಿನ ಕಂಟ್ರೋಲ್ ಇದು ಮಾಡೋರು. ನಾನು ಬಿಡು ಇವ್ರೇನು ಹೇಳ್ತಾರೆ ಫುಡ್ಡಿಂದ ಎಲ್ಲ ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ಸ್ವಲ್ಪ ದಿವಸ ಟ್ರೈ ಮಾಡಿದೆ ಫುಡ್ ಎಲ್ಲ ಈ ಥರ ಎಲ್ಲ ಮಾಡಾದ್ಮೇಲೆ, ಆಮೇಲೆ ರಿಸಲ್ಟ್ ನಮಗೆ ಗೊತ್ತಾಯ್ತು ಇದೆಲ್ಲ ಎಫೆಕ್ಟ್ ಆಗುತ್ತೆ. ನಾಟ್ ಓನ್ಲಿ ಪ್ರಾಕ್ಟೀಸ್, ಸ್ಲೀಪ್, ಫುಡ್ ಮೇಂಟೈನ್ ಎಲ್ಲಾನು ಕೌಂಟ್ ಆಗುತ್ತೆ ಸ್ಪೋರ್ಟ್ಸ್ ಅಲ್ಲಿ ಅಂತ ಅವಾಗ ಇದಾಗಿತ್ತು.
0: ಹೌದು, ಫುಡ್ ಎಲ್ಲ ಆಯ್ತು, ಯಾಕೆಂದ್ರೆ ಬೆಳಗಿಂದ ಸಾಯಂಕಾಲ ತನಕ ನೀವು ವರ್ಕ್ಔಟ್ ಮಾಡ್ತೀರಿ, ಅದೆಲ್ಲ ಮಾಡಿರ್ತೀರಿ, ಮತ್ತೆ ಅಡಿಗೆನೂ ಮಾಡ್ಕೊಳ್ತೀರಿ ನೀವೇ, ಕಾಲೇಜ್ಗೂ ಹೋಗ್ಬೇಕು, ಇದೆಲ್ಲಾದ್ರೂ ಮಧ್ಯೆ ನಿದ್ದೆ ಮಾಡ್ಬೇಕಲ್ಲ.
1: ಮಾರ್ನಿಂಗ್ ಪ್ರಾಕ್ಟೀಸಿಗೆ ಹೋಗಿ ಬರ್ತೀನಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ ಒನ್ ಅವರ್ ಸ್ಲೀಪ್, ಆಫ್ಟರ್ನೂನ್ 1 ಅವರ್ ಟು 2 ಅವರ್ ಮಲಗ್ತೀನಿ, ನೈಟ್ ಮ್ಯಾಕ್ಸಿಮಮ್ 7 ಅವರ್ಸ್ ಇಲ್ಲ 8 ಅವರ್ಸ್ ಆಗ್ಬಿಡುತ್ತೆ, ಅಷ್ಟು ಸ್ಲೀಪ್
0: ಸಾಕಾಗತ್ತೆ. ನೆಮ್ಮದಿ ಆಗಿರ್ಬೋದು, ನನ್ನ ಯಶಸ್ಸಿಗೆ ಏನ್ ಬೇಕೋ ಅದನ್ನ ನಾನು ಹೀಗೆ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹೌದು, ಇದಕ್ಕೆಲ್ಲದಕ್ಕೂ ಟ್ರೈನರ್ಸ್ ಇರ್ತಾರಲ್ಲ, ಅವ್ರ ಬಗ್ಗೆ ಒಂದಿಷ್ಟು ಹೇಳಿ.
1: ಆಕ್ಚುಲಿ ಈ ನ್ಯಾಷನಲ್ ಮೀಟ್ ಅಲ್ಲಿ ನಾನು 200 ಮೆಡಲ್ ಮಾಡಿದೀನಿ ಅಂದ್ರೆ ಅವ್ರ ಮೋಟಿವೇಟೆ ಕಾರಣ. ಯಾಕೆಂದ್ರೆ ನಂದು ಫಸ್ಟ್ ನನ್ ಟೈಮ್ಸ್ ಬಂದ್ಬಿಟ್ಟು 24.8 seconds ಇತ್ತು.
0: ಸೆಕೆಂಡ್ಸ್ ಕೂಡ ಲೆಕ್ಕ ಆಗುತ್ತೆ,
1: ಸೆಕೆಂಡ್ಸ್ ಅಲ್ಲ ಮಿಲಿ
0: ಸೆಕೆಂಡ್ಸ್. ಓಕೆ, ಹೆಂಗಿರುತ್ತೆ ಆ ಕ್ಷಣ, ಹೆಂಗಿರುತ್ತೆ ಒಂದೊಂದ್ ಸೆಕೆಂಡ್ ಸೆಕೆಂಡ್ ಮಿಲಿ ಸೆಕೆಂಡ್ ಅಂದ್ರಲ್ಲ, ಆ ಕ್ಷಣಗಳು ಹೆಂಗಿರುತ್ತೆ ಕಾಂಪಿಟೇಷನ್ ಅಲ್ಲಿ?
1: ಅದು ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ ಮುಗಿಯುವಂತ ಇವೆಂಟ್ ನಂದು 100 meters. ಆ 11 seconds ಅಲ್ಲಿ ನಮ್ದು ಲೈಫ್ ಡಿಸಿಷನ್ ಆಗಿರುತ್ತೆ, ನಮ್ ಕೆರಿಯರ್ ಏನೇ ಇರ್ಬೋದು, ನಮ್ ಡ್ರೀಮ್ಸ್. ಆ 11 seconds ಗೆ ಅದು ಪ್ರಾಕ್ಟೀಸ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ನಮ್ ಕೋಚ್, ನಾನು ಇಷ್ಟು ಓಡ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನಮ್ ಕೋಚ್, ನೀನ್ ಇಲ್ಲಿ ಇಷ್ಟು ಕೆಪಾಸಿಟಿ ಇದೆ, ಓಡ್ಬೇಕು. ಆಕ್ಚುಲಿ ನನ್ ಮಿಡಲ್ ಅಲ್ಲಿ ಚೆನ್ನೈ ಅಲ್ಲ, ಒಬ್ರು ಕೋಚ್ ಹತ್ರ ಬರ್ತಿರ್ಬೇಕಂದ್ರೆ ನಾನು ಮಿಡಲ್ ಅಲ್ಲಿ ನಾನು ಡ್ರಾಪ್ ಮಾಡಿದ್ದೆ, ಸ್ಪೋರ್ಟ್ಸ್ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡಿ ನಾನು ಮನೆಗೆ ಬಂದಿದ್ದೆ.
0: ಯಾಕೆ?
1: ಮ್ಯಾಮ್, ಒಬ್ರು ಸಕ್ಸಸ್ ಆಗ್ತಿದಾರೆ ಅಂದ್ರೆ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಇರಲ್ಲ, ಅದ್ರ ಹಿಂದೆ ತುಂಬಾ ಫೇಲ್ಯೂರ್ಸ್ ಇರುತ್ತೆ. ನಾನು ನನ್ನ ಲೈಫ್ ಅಲ್ಲಿ ಬರೀ ಸಕ್ಸಸ್ ಏ ನೋಡಿಲ್ಲ. ಎಲ್ಲರು ಏನಂತಾರೆ, ಇವ್ ಇವಳು ಮುಂಚೆಯಿಂದಾನು ಮಾಡ್ತಿದ್ದಾಳೆ, ಒಳ್ಳೆ ಅಥ್ಲೆಟ್, ಮುಂಚೆಯಿಂದಾನು ಅವಳು ಪರ್ಫಾರ್ಮೆನ್ಸ್ ಇದೆ. ಬಟ್ ನಾನು ತುಂಬಾ ಸೋತಿದ್ದೀನಿ, ನಾನು ಎಷ್ಟು ಸೋತಿದ್ದೀನಿ ಅಂದ್ರೆ ಸ್ಪೋರ್ಟ್ಸ್ ಡ್ರಾಪ್ ಮಾಡ್ಬಿಡೋಣ ಅನ್ನೋಷ್ಟು ಡ್ರಾಪ್ ಮಾಡಿ ನಾನು ಹೋಗಿದ್ದೆ ಮನೆಗೆ, ನನಗೆ ಸ್ಪೋರ್ಟ್ಸ್ ಬೇಡ ಅಂತ. ನಾನ್ ಮನೆಗೆ ಹೋದಾಗ ನಮ್ಮಅಮ್ಮ ಡೈಲಿ ಅಳೋರು, ಜಗಳ ಮಾಡೋರು, ರಿಕ್ವೆಸ್ಟ್ ಮಾಡೋರು, ಹೋಗು ನಿನ್ ಲೈಫ್ ಇದಲ್ಲ, ಸ್ಪೋರ್ಟ್ಸ್ ಮಾಡು. ಆಕ್ಚುಲಿ ನಮ್ಮ ಅಪ್ಪಾಜಿ ಹೇಗೆಂದ್ರೆ, ನಮ್ಮ ಅಪ್ಪಾಜಿಗೆ ನಾನ್ ಏನೇ ಮಾಡಿದ್ರು ಹೀಸ್ ಹ್ಯಾಪಿ. ಒಟ್ನಲ್ಲಿ ನಾನು ಖುಷಿಯಾಗಿ ರಾಣಿ ತರ ಇರ್ಬೇಕು ನಮ್ಮ ಅಪ್ಪಾಜಿಗೆ ಸ್ಪೋರ್ಟ್ಸ್ ಮಾಡುವ. ನಮ್ಮ ಅಪ್ಪಗೆ ಸ್ಪೋರ್ಟ್ಸ್ ಮಾಡೋದು ಹೆಂಗಂದ್ರೆ, ಅಯ್ಯೋ ನನ್ ಮಗಳು ಅಷ್ಟು ಕಷ್ಟ ಪಡ್ತಾಳಲ್ಲ, ನನಗ್ ನೋವು ಆಗುತ್ತೆ ಅಂತ ನಮ್ಮ ಅಪ್ಪಾಜಿ. ನಾನ್ ಗೆದ್ದಾಗ ಫಸ್ಟ್ ನಮ್ಮ ಅಮ್ಮನ ಹತ್ರನೇ ಹೇಳೋದು, ಆದ್ರೆ ನಾನು ಸೋತ್ರೆ ನನಗೆ ನಮ್ಮ ಅಪ್ಪಾಜಿ ಹತ್ರನೇ ಮಾತಾಡ್ಬೇಕು ಅನ್ಸೋದು. ಅಮ್ಮ ಬೇಡ, ನೀನ್ ಇರ್ಬೇಡ, ನೀನು ಸ್ಪೋರ್ಟ್ಸ್ ಮಾಡು, ನನ್ ಕೈಲಿ ನಿನ್ನ ನೋಡಕ್ ಆಗ್ತಿಲ್ಲ ಅಂದಾಗ ಅವಾಗ ನಾನು ಥಿಂಕ್ ಮಾಡಿದ್ದು, ನಮ್ಮ ಅಪ್ಪಾಜಿನೇ ಹಿಂಗೆ ಹೇಳ್ತಿದಾರಲ್ಲ, ಮೇ ಬಿ ನಾನು ತಪ್ಪಾಗಿ ಡಿಸಿಷನ್ ತಗೊಂಡಿದ್ದೀನೇನೋ, ನೋಡೋಣ ಅದು ಏನಾಗುತ್ತೋ ಆಗ್ಬಿಡ್ಲಿ, ಇಷ್ಟು ಇಯರ್ಸೇ ನಮ್ಮಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ, ಇನ್ನು 1-2 years ಟೈಮ್ ತಗೊಂಡು ಹೋಗೋಣ ಅನ್ಕೊಂಡು ಹೋಗ್ಬೇಕಾದ್ರೆ ನಮ್ಮಅಮ್ಮನ ರಿಟೈರ್ಮೆಂಟ್ ಬೇರೆ ನಿಯರ್ ಇತ್ತು. ನಮ್ಮಅಮ್ಮ ಹೇಳಿರೋ ಮಾತು ನನ್ನ ಕಾಂಪಿಟೇಷನ್ ಅಲ್ಲಿ, ಇಲ್ಲ ನಾನು ವರ್ಕೌಟ್ ಮಾಡ್ತಿರ್ಬೇಕಾರೆ, ಸುಸ್ತಾಗ್ಬೇಕಾರೆ, ಕಂಪ್ಲೀಟ್ ಮಾಡದೇ ಇರ್ಬೇಕು, ನನ್ನ ಕಿವಿಲಿ ಈಗಲೂ ಬೀಳುತ್ತೆ. ನಮ್ಮಅಮ್ಮ ಒಂದೇ ಮಾತು ಹೇಳಿದ್, ನಾನು ವ್ಯವಸಾಯ ಮಾಡಿ ಆದ್ರೂ ನಾನು ದುಡ್ಡು ಹಾಕ್ತೀನಿ ಅವಳಿಗೆ. ಆ ಒಂದು ಮಾತು ಇಲ್ಲಿವರೆಗೂ ನಾನು ತಗೊಂಬಂದಿದ್ದೆ. ಸೊ ನಮ್ಮಅಮ್ಮ ಇಷ್ಟು ಮಾಡಿದಾರೆ ಅಂದ್ಮೇಲೆ ನಾನು ಅವ್ರಿಗೆ ಏನಾದ್ರೂ ಕೊಡ್ಬೇಕು ಅಂತ ನಾನು ಈಗ ಇದ್ರಲ್ಲಿ ಇರೋದು. ನಾವಂತರ ಮಿಡಲ್ ಕ್ಲಾಸ್, ಅಂಡ್ ಐ ಆಮ್ ಪ್ರೌಡ್ ಮಿಡಲ್ ಕ್ಲಾಸ್ ಅಂತ. ಫೈನಾನ್ಷಿಯಲ್ ಆಗಿ ನಮ್ ಚಿಕ್ಕಪ್ಪ ನಂಗೆ ತುಂಬಾ ಹೆಲ್ಪ್ ಮಾಡ್ತಾರೆ, ನಾನು ಅದಕ್ಕೆ ತುಂಬಾ.
0: ಹೌದು, ಇದಕ್ಕೆಲ್ಲ ಖರ್ಚಾಗತ್ತ?
1: ನಂದು 1 month ಎಕ್ಸ್ಪೆನ್ಸ್ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ, ಯಾಕಂದ್ರೆ ನಮ್ಮ ಅಮ್ಮ ಸ್ಯಾಲ್ರಿಕಿನ ಜಾಸ್ತಿನೇ. ಲಾಸ್ಟ್ 3 months ಬ್ಯಾಕ್ ಕಾಂಪಿಟೇಷನ್ ನಿಯರ್ ಬರ್ತಿದೆ ಅಂದಾಗ್ಲೇನೆ 2-3 months ಅಲ್ಲಿ 1 month $1 lakh ಸಮಥಿಂಗ್ ಆಗಿತ್ತು. ಯಾಕೆಂದ್ರೆ ನಮ್ದು ಫುಡ್ಡೇ ಜಾಸ್ತಿ ತಗೋಬೇಕು.
0: ಹೇಳಿ ಅದ್ರ ಬಗ್ಗೆ.
1: ಸ್ಪೈಕ್ಸ್, ಶೂಸ್, ಮತ್ತೆ ಫಿಸಿಯೋಥೆರಪಿ ಅಂತ ಇರುತ್ತೆ. ಈಗ ನಾವು ವರ್ಕೌಟ್ ಮಾಡ್ತಿದೀವಿ ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್, ಅದ್ರಿಗೆ ತಕ್ಕಂಗೆ ರಿಕವರಿ ಇರುತ್ತೆ. ರಿಕವರಿ ಅಂದ್ರೆ ಐಸ್ ಬಾತ್ ಮಾಡಬೇಕು, ಮಸಾಜಿಗೆ ಹೋಗ್ಬೇಕು, ಅದೆಲ್ಲ ತುಂಬಾ ಇರುತ್ತೆ. ಐಸ್ ಬಾತ್ 1,000-2,000 ಇರುತ್ತೆ.
0: ಅದು ಎವ್ರಿ ಡೇ ಆಗ್ಬೇಕಾ? ಅದು
1: ಎವ್ರಿ ಡೇ ಅಲ್ಲ, ವೀಕ್ಲಿ. ಈಗ ವೀಕ್ಲಿ 1-3 times ಹೆವಿ ಸೆಷನ್ ಆದಾಗ ಅವಾಗ ಮಾಡ್ಬೇಕು. ಸೊ ಅನ್ ಮಾಡ್ಕೊಂಡು ಆಮೇಲೆ ಮಸಾಜಿಗೂ ಇರುತ್ತೆ, ಫಿಸಿಯೋಥೆರಪಿ. ನಾನೊಂದು ಡೇ ಫುಡ್ 500 ಹಂಗಾಗುತ್ತೆ. ನಾ ಚಿಕನ್ ಮತ್ತೆ ಫ್ರೂಟ್ಸ್, ಡೈಲಿ ಫ್ರೂಟ್ಸ್ ಇರಬೇಕು.

0: ಒಂದು ಪ್ರೋಟೀನ್ ಫುಡ್ ಇರಬೇಕು. ಇವಾಗ ನೋಡ್ರಿ ಜೆನ್ಜಿ ಆ ತರ ಎಲ್ಲ ಬರುತ್ತಲ್ಲ, ಸೊ ಆ ತರ ಕಾಂಪಿಟೇಷನು ಅದ್ರ ತಕ್ಕಂಗೆ ಹೋಗ್ತಾ ಇದೆ. ಸೊ ಅದ್ರ ತಕ್ಕಂಗೆ ನಾವು ಇದು ಮಾಡ್ಕೋಬೇಕು. ಆಮೇಲೆ ಈಗ ರೀಸೆಂಟ್ ಆಗಿ ಸಮೇತ ನಾನು ಮೆಡಲ್ ಪಡಿರೋದಕ್ಕೆ ನಮ್ಮ MLA ಅವರೆಲ್ಲ ತುಂಬಾ ನನ್ನ ಕೂರಿಸ್ಕೊಂಡು, ಯಾರು ಅಷ್ಟು ಸ್ಪೋರ್ಟ್ಸ್ ಪರ್ಸನ್ಸ್ ಹೇಗೆ ಅಂದ್ರೆ, ಯಾರಾದ್ರೂ ನಮ್ಮ ಹತ್ರ ಕುತ್ಕೊಂಡು ಒಂದು 10 ಮಿನಿಟ್ಸ್ ನಮ್ ಸ್ಟೋರಿ ಕೇಳಿದ್ರೇನೆ ಸಾಕು, ಹೇಗಿತ್ತು ಏನಾಯ್ತು ಹೇಗೆ, ಅದೇ ನಮಗೆ ದೊಡ್ಡ ವಿಷಯ. ಅಂಥದ್ದಲ್ಲಿ ನಮ್ಮ MLA ನಮ್ಮ ಚಿತ್ರದುರ್ಗ ಈಗ ಪ್ರೆಸಿಡೆಂಟ್ ಅವರೆಲ್ಲ ಬಂದ್ಬಿಟ್ಟು ಅವ್ರು ಕುತ್ಕೊಂಡು ನಮ್ಮ ಬಗ್ಗೆ ಕೇಳ್ತಾರೆ ಅಂದ್ರೆ ಅದು ನಿಜವಾಗ್ಲು ತುಂಬಾ ಖುಷಿಯಾಗುತ್ತೆ. ನಾವು ವೆಯ್ಟ್ ಮಾಡಿದ್ದಕ್ಕೆ ಅವ್ರು ಬಂದು ಸಾರಿ ಕೇಳಿದ್ರು, ಸಾರಿ ವೆಯ್ಟ್ ಮಾಡಿಸಿದ್ವಿ, ಅದೇ ತುಂಬಾ ದೊಡ್ಡ ವಿಷಯ. ಯಾಕೆಂದ್ರೆ ಅಂತ ದೊಡ್ಡ ವ್ಯಕ್ತಿ ಹಂಗೆಲ್ಲ ಮಾತಾಡೋದು ತುಂಬಾ ಇದು.
1: ಏನಿದೆ ನಿಮ್ಮ ಗುರಿ ಇದೆ?
0: ಆಕ್ಚುಲಿ ನನ್ನ ಟಾರ್ಗೆಟ್ ಈಗ ಏಷ್ಯನ್ ಇಂದಿತ್ತು, ಇವಾಗ ಅದು 4 ಇಯರ್ಸ್ ಒನ್ಸ್ ಮಾತ್ರ ಬರೋದು. ಸೊ ಇವಾಗ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ವರ್ಲ್ಡ್ ಅಥ್ಲೆಟಿಕ್ಸ್ ಅಂತ. ವರ್ಲ್ಡ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ಇದೆಯಲ್ಲ, ಕಾಲೇಜಿಂದ ಆಲ್ ಇಂಡಿಯಾ ಯೂನಿವರ್ಸಿಟಿ ಬರುತ್ತಲ್ಲ, ಸೊ ವರ್ಲ್ಡ್ ಯೂನಿವರ್ಸಿಟಿ ನಾನು ನೆಕ್ಸ್ಟ್ 2027 ಅಲ್ಲಿ ಇದೆ, ಅದೇ ಟಾರ್ಗೆಟ್ ಮಾಡಿದ್ದೀನಿ.
1: ಈಗ ಬಂಗಾರದ ಪದಕವನ್ನ ಗೆದ್ಕೊಂಡು ಬಂದಿದ್ದೀರಿ ಭುವನೇಶ್ವರದಲ್ಲಿ, ನೀವು 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಆಗಿ ಚಾಂಪಿಯನ್ಶಿಪ್ ಅಲ್ಲಿ ನೀವು ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿ ನೀವು ಅಲ್ಲಿ ಬಂಗಾರದ ಪದಕವನ್ನ ಗಳಿಸ್ಕೊಂಡಿದ್ದೀರಿ, ಏನ್ ಅನ್ನಿಸ್ತಾ ಇದೆ?
0: ಇದು ಮಾಡೋಕ್ಕೂ ಮುಂಚೆ ನನಗೆ ಟಾರ್ಗೆಟ್ ಇದ್ದಿದ್ದೆ, ಯಾವ್ದಾದ್ರು ಒಂದು ನ್ಯಾಷನಲ್ ಮೆಡಲ್ ಮಾಡಬೇಕು, ಯಾವ್ದಾದ್ರು ಒಂದು ಜಾಬಿಗೆ ತೂರ್ಕೊಬಿಡ್ಬೇಕು, ಒಂದೇ ಒಂದು ನ್ಯಾಷನಲ್ ಮೆಡಲ್ ಮಾಡಿದ್ರೆ ಸಾಕು ಅಂತ ತುಂಬಾ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಅದೊಂದೇ ಒಂದು ಸಾಕು ನಂಗೆ ಅಂತ. ಇವಾಗ ನನಗೆ ಅದಾದ್ಮೇಲೆ ನಿಜ ಹೇಳ್ಬೇಕಂದ್ರೆ ಇದು ನಮ್ಮ ಅಪ್ಪ ಅಮ್ಮನ ಹತ್ರನೂ ಹೇಳಿಲ್ಲ, ನಾನು ನಂಗೆ ಅದು ಖುಷಿ ಆಗ್ತಿಲ್ಲ, ನಂಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಯಾಕೆಂದ್ರೆ ನನಗೆ ಇಷ್ಟು ಕೆಪಾಸಿಟಿ ಇದೆ ಅಂದ್ಮೇಲೆ ಇನ್ನೂ ಮಾಡ್ಬೇಕು ನಾನು ಅನ್ನೋ ಇದು ಬಂದಿದೆ ನಂಗೆ. ನಂಗಿಂದ ಇನ್ನೂ ಸಾಕಾಗಿಲ್ಲ, ಇನ್ನೂ ಮೆಡಲ್ ಇನ್ನೂ ದೊಡ್ಡ ಟಾರ್ಗೆಟ್ ಮಾಡಬೇಕು ಆತರ ಫೀಲ್ ಬಂದಿದೆ ನಂಗೆ. ನಾನೇ ಟ್ರೈ ಮಾಡ್ತಿದ್ದೀನಿ, ಅಯ್ಯೋ ನೀನ್ ನ್ಯಾಷನಲ್ ಮೆಡಲ್ ಮಾಡಿದ್ಯಾ, ನೀನ್ ಅನ್ಕೊಂಡಿರೋದು ಬಂದಿದೆ ಖುಷಿ ಆಗ್ತಿಲ್ವಾ ಅಂತ, ಬಟ್ ನನಗೆ ಏನೋ ಒಂಥರ ಇನ್ನೂ ಸಾಕಾಗಲ್ಲ, ಇನ್ನೂ ಮಾಡಬೇಕು ಆತರ.
1: ಈವರೆಗೂ ಸಾಧನೆ ಮಾಡಿರೋಂಥವ್ರಲ್ಲಿ ಅಂದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಯಾರು ಸ್ಫೂರ್ತಿ ಆಗಿದ್ದಾರೆ ನಿಮ್ಗೆ?
0: ಮೇಡಮ್ ಆಕ್ಚುಲಿ ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಾನು ಸ್ಪೋರ್ಟ್ಸ್ ಒಂದು 7th 8th ಇದ್ದಾಗ ಹೆಚ್ಎನ್ ಜ್ಯೋತಿ ಅಂತ ಒಬ್ರು ಅಥ್ಲೀಟ್ ಇದ್ರು, ಅವ್ರು ನನಗೆ ಆಕ್ಚುಲಿ ತುಂಬಾ ಇನ್ಸ್ಪಿರೇಷನ್ ನಂಗೆ. ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಶ್ರೀನಿವಾಸ್ ಅಂತ, ಅವರೇ ನನ್ನ ಚೆನ್ನೈಗೆ ಕರ್ಕೊಂಡೋಗಿ, ಅವ್ರಿಗೆ ನಾನು ಇವ್ಳು ತುಂಬಾ ಚೆನ್ನಾಗಿ, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್, ಅವ್ರ ಹೆಚ್ಎನ್ ಜ್ಯೋತಿ ಅವ್ರು ಇದಾರಲ್ಲ, ಅವ್ರು ನಂಗೆ ದೊಡ್ಡ ಇನ್ಸ್ಪಿರೇಷನ್. ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ಅವ್ರು ಕುತ್ಕೊಳ್ಳೋವೇ ಇರ್ಬೋದು ಅದೆಲ್ಲ ಫಾಲೋ ಮಾಡ್ಬೇಕು ನಾನು, ಯಾಕಂದ್ರೆ ಅವರು
1: ಅದಕ್ಕೊಂದು ಶಿಸ್ತು ಅಂತ ಇರುತ್ತೆ.
0: ಹೌದು, ನಾನು ಅವಾಗ ನೋಡ್ಕೊಂಡ್ ಬಂದಿರೋದೇ ಅವ್ರನ್ನ, ಸೊ ನಂಗೆ ಅವ್ರ ಇನ್ಸ್ಪಿರೇಷನ್.
1: ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಯಾರೆಲ್ಲ
0: ಫಿಲ್ಮಿ ಆಗುತ್ತೆ, ಆದ್ರೆ ನಿಜವಾಗ್ಲೂ ನನಗೆ ತುಂಬಾ ಇದು ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಕ್ರಿಕೆಟ್ ಪ್ಲೇಯರ್.
1: ಓಕೆ,
0: ಎಷ್ಟು ಇದು ಅಂದ್ರೆ ನಾನು ಕಾಂಪಿಟೇಷನ್ ಹೋಗೋಕ್ಕೂ ಮುಂಚೆ ಅವ್ರದ್ದು ವಿಡಿಯೋ ನೋಡ್ತೀನಿ, ಯಾಕೆಂದ್ರೆ ಅವ್ರ ಅಷ್ಟು ಫೇಮಸ್ ಆತರ ಅಲ್ಲ, ಅದಕ್ಕಿಂತ ಮುಂಚೆ ಅವ್ರದ್ದು ಸ್ಟೋರಿ ಇದೆಯಲ್ಲ ಹಾರ್ಡ್ ವರ್ಕಿಂಗ್, ಅದೆಲ್ಲ ನಂಗೆ ತುಂಬಾ ಇನ್ಸ್ಪಿರೇಷನ್. ಅಂಡ್ ನಮ್ಮ ಅಮ್ಮ ಆಫ್ ಕೋರ್ಸ್, ಅವರು
1: ಅವರೇ ಹೀರೋಯಿನ್ ನಿಮಗೆ, ಎಲ್ಲಾ ದೃಷ್ಟಿಯಿಂದನು ಅವ್ರು ನಿಮಗೆ ಸಹಕಾರ ಕೊಡ್ತಾ ಬರ್ತಾ ಇದಾರೆ, ನಿಮ್ಮ ಸಾಧನೆಗೆ ದಾರಿಯಾಗಿದ್ದಾರೆ ಅವರು.
0: ನಮ್ಮಅಮ್ಮ ಫೈನಾನ್ಷಿಯಲ್ ಸಪೋರ್ಟ್ ಆದ್ರೆ, ನಮ್ಮ ಅಪ್ಪಾಜಿ ಇಮೋಷನಲ್ ಸಪೋರ್ಟ್. ನಾನು ಇರೋದು ಚೆನ್ನೈ ಅಲ್ಲ ಮ್ಯಾಮ್, ನಮಗೆ ಅಲ್ಲಿಂದ ಸ್ವಲ್ಪ ಗೊತ್ತಿದೆ, ನಾನು ಪ್ರಾಕ್ಟೀಸ್ ಮಾಡೋದೆಲ್ಲ ಅಲ್ಲೇ. ಅಲ್ಲಿ ಯಾವ ತರ ಫೆಸಿಲಿಟೀಸ್ ಅಂದ್ರೆ, ಈಗ ಒಬ್ರು ನ್ಯಾಷನಲ್ಸ್ ಹೋಗ್ತಿದಾರಂದ್ರೆ ರಿಟರ್ನ್ ಬಂದಾಗ ಅವರಿಗೆ ಅಮೌಂಟ್ ಎಲ್ಲ ಕೊಡೋದು 5 ಲ್ಯಾಕ್ಸ್, ಫಸ್ಟ್ ಬಂದಿರೋರಿಗೆ 5 ಲ್ಯಾಕ್ಸ್ ಆತರ, ಮತ್ತಲ್ಲಿ 3% ಕೋಟಾ ಅಂತ ಮಾಡ್ತಾರೆ. ಈಗ ನಮ್ ಕರ್ನಾಟಕ ಲಾಸ್ಟ್ ಇಯರ್ ಸೇಮ್ ಇದೇ ಕಾಂಪಿಟೇಷನ್ ಲಾಸ್ಟ್ ಇಯರ್ ನಡೆದಾಗ ನಮ್ದು ಫಸ್ಟ್ ಆಗಿತ್ತು, ತಮಿಳ್ನಾಡು ಸೆಕೆಂಡ್ ಆಗಿತ್ತು. ಆ ಟೀಮ್ ಅಲ್ಲಿ ಇದ್ದಿದ್ ನಮ್ದು ಫಸ್ಟ್ ಆಗಿದೆ ಅಲ್ಲ, ಅಲ್ಲಿರೋ ಕ್ಲಬ್ ಅಲ್ಲಿರೋ ಹುಡುಗಿ ಸೇಮ್, ನಾವು ಇಬ್ರು ಒಂದೇ ಕ್ಲಬ್, ಅವರಿಗೆ 3% ಕೋಟಾ ಜಾಬ್ ಆಗಿದೆ ಡಿಪಾರ್ಟ್ಮೆಂಟ್ ಅಲ್ಲಿ. ನಾ ಫಸ್ಟ್ ಬಂದಿರೋ, ನಮಗೆ ಏನು ಜಾಬ್ ಬಿಡಿ, ನಮಗೆ ಅಮೌಂಟ್ ಇಂದ ಏನು ಇಲ್ಲ. 2023 ಅಪ್ಲೈ ಮಾಡಿರೋ ನಮ್ ಸೀನಿಯರ್ಸ್ ಅಥ್ಲೀಟ್ಸ್, ಅವ್ರಿಗೆ ಈ ವರ್ಷ ಸಿಗ್ತಿದೆ ಅಮೌಂಟ್. ಆತರ ಹೆಂಗೆ ಹೇಳ್ಬೇಕಂದ್ರೆ, ಈಗ ಚೆನ್ನೈಯಲ್ಲಿ ಅದೇ ಸ್ಪೋರ್ಟ್ಸ್ ಪರ್ಸನ್ಸ್, ಈಗ ಸ್ಪೋರ್ಟ್ಸ್ ಮಿನಿಸ್ಟರ್ ಎಲ್ಲ ಇದಾರಲ್ಲ, ಸ್ಪೋರ್ಟ್ಸ್ ಮಿನಿಸ್ಟರ್ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್, ಸೊ ಅವರೆಲ್ಲ ಕುತ್ಕೊಂಡು ಕೇಳ್ತಾರೆ ನಿಮಗೆಲ್ಲ ಏನ್ ಬೇಕು ಏನಿದೆ. ಅಲ್ಲಿ ಚೆನ್ನಾಗಿ ಸ್ಪೋರ್ಟ್ಸ್ ಈಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ, ಇಲ್ಲಿ ಸ್ವಲ್ಪ ಇನ್ನು ಬೇಕಾಗಿದೆ. ಯಾರ್ಯಾರ ಈ ತರ ಅಥ್ಲೀಟ್ಸ್ ಇದಾರೆ ಅದನ್ನ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು, ಅವರಿಗೆಲ್ಲ ಏನ್ ನೀಡಿದೆ ಮತ್ತೆ ಏನ್ ಮಾಡ್ಬೇಕು ಅದೆಲ್ಲ ಅವರೆಲ್ಲ ನೋಡಿ ಕುತ್ಕೊಂಡು ಈ ತರ ಸ್ಪೋರ್ಟ್ಸ್ ಪರ್ಸನ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ, ನಮ್ ಜೊತೆ ಮಾಡಿಲ್ಲ ಅಂದ್ರು ಅವರು ಮಿನಿಸ್ಟರ್ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಈ ತರ ಸ್ಪೋರ್ಟ್ಸ್ ಅವ್ರಿಗೆ ಇನ್ನು ಇದು ಮಾಡ್ಬೇಕು. ಯಾಕೆಂದ್ರೆ ಎಲ್ಲಾ ಅಥ್ಲೀಟ್ಸ್ ಇಂಪ್ರೂವ್ಮೆಂಟ್ ತುಂಬಾನೇ ಚೆನ್ನಾಗಿದೆ, ಇದ್ರಿದ್ದರೂ ನಮ್ಮ ದೇಶ ಒಳ್ಳೆ ಹೆಸರು ಬರುತ್ತೆ. ಸೊ ಅವ್ರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಮಾತಾಡಿದ್ರೆ ನಾವಿನ್ನ ದೇಶಕ್ಕಿಂತ ಹೆಸರು ನಮಗ್ ಕೊಡಕ್ಕಿಂತ ಚೆನ್ನಾಗಿರುತ್ತೆ.
1: ಸರ್ಕಾರದ ಪಾತ್ರ ಕೂಡ ಅತಿ ಮುಖ್ಯ ಅಂತ ಹೇಳ್ತೀರಿ.

0: ಕಂಫರ್ಟ್ ಝೋನ್ ಎಲ್ಲ ಬಿಟ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಬಂದು ಹಿಂಗ್ ಟ್ರೈನಿಂಗ್ ಮಾಡ್ತಿದ್ದಾರೆ ಅಂದ್ರೆ ನಾವು 1% ಒಂದು ಗವರ್ಮೆಂಟ್ ಇಂದ ಯಾವ್ದಾದ್ರು ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ.
1: ಕ್ರೀಡೆಗೂ ಕೂಡ ಮಹತ್ವವನ್ನ ಕೊಡಬೇಕು ಅನ್ನೋ
0: ಇವಾಗ ಸ್ಪೈಕ್ಸ್ ಅಂತ ನಾನೆಲ್ಲ ಹೇಳಿದ್ನಲ್ಲ, ಅದ್ರಲ್ಲಿ ಆ ತರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿ ನಮಗೆ ಏನಾದ್ರು ಸ್ಪಾನ್ಸರ್ಸ್ ಆ ತರ ಎಲ್ಲ ಮಾಡಿದ್ರೆ ನಮಗೂ ಒಂದು ಫೈನಾನ್ಶಿಯಲ್ ಸ್ಟ್ರೆಸ್ ಇಲ್ದೇನೆ ನಮ್ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮಗೆ ಯಾವ ತರ ಸ್ಟ್ರೆಸ್ ಆಗುತ್ತೆ ಅಂದ್ರೆ ಫೈನಾನ್ಶಿಯಲ್ ಇಲ್ಲ, ನಾವು ಗೋಲ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ. ನಾವು ಇವಾಗ ಎಕ್ಸಾಂಪಲ್ ಯಾರಾದ್ರು ಒಲಿಂಪಿಕ್ ಮೆಡಲ್ ಮಾಡೋ ಅಷ್ಟು ಕೆಪಾಸಿಟಿ ಇದ್ರೆ ಅವ್ರಿಗೆ ಫೈನಾನ್ಶಿಯಲ್ ಸಪೋರ್ಟ್ ಇಲ್ಲ ಅಂದ್ರೆ ಅವ್ರು ಆಬ್ವಿಯಸ್ಲಿ ಅವ್ರದ್ದು ಗೋಲೇ ಚೇಂಜ್ ಆಗ್ಬಿಡುತ್ತೆ. ಒಲಿಂಪಿಕ್ ಎಲ್ಲ ಬೇಡಪ್ಪ, ನಾವು ಒಂದು ನ್ಯಾಷನಲ್ ಮೆಡಲ್ ಮಾಡಿ ಜಾಬ್ ತಗೊಂಡು ಫ್ಯಾಮಿಲಿ ನೋಡ್ಕೊಳ್ಳೋಣ, ಆ ತರ ಆಗ್ಬಿಡುತ್ತೆ. ಸೊ ಏನಾದ್ರು ಈ ತರ ಫೈನಾನ್ಶಿಯಲ್ ಸಪೋರ್ಟ್ ಯಾರಾದ್ರೂ ಹಿಂಗ್ ಮಾಡೋರಿದ್ರೆ ನಾವು ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಕಡೆ ಮಾಡೋ ಸಾಧ್ಯ ಇರುತ್ತೆ.
1: ನೀವು ಹೇಳಿದಾಗ ನನಗೆ ಗೊತ್ತಾಗ್ತಾ ಇದೆ ಪ್ರಕೃತಿ ಅವರೇ, ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಒಂದಷ್ಟು ಕ್ರೀಡೆ ಕಡೆ ಗಮನವನ್ನ ಹರಿಸ್ಬೇಕು, ವಿದ್ಯಾರ್ಥಿಗಳಿಗೆ ಇದರಿಂದ ಉತ್ತೇಜನ ಸಿಗೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು. ಸ್ಕೂಲ್ ಲೆವೆಲ್ ಇಂದಾನೇ ಅದನ್ನ ಮಾಡಬಹುದಾ ಅಂತ?
0: ಮಾಡಬಹುದು,
1: ಯಾಕೆಂದ್ರೆ ನಾವು ಗುರುತಿಸೋದೇ ಅಲ್ಲಿಂದ ಶಾಲೆಯ ಒಂದು ಆ ಲೆವೆಲ್ ಅಲ್ಲೇ ನಾವು ಗುರುತಿಸ್ತೇವೆ. ಆ ಮಕ್ಕಳು ಇಂಥವ್ರು ಇಂಥದನ್ನ ಅಚೀವ್ ಮಾಡ್ತಾರೆ ಅಂತ ಒಬ್ಬ ಟೀಚರ್ ಕೈಯಲ್ಲಿ ಶಕ್ತಿ ಇರುತ್ತೆ.
0: ನಾನು ಬಂದಿರೋದೇ ಹಾಗೆ, ನನ್ಗೆ ಒಬ್ರು ನೀ ನೋಡ್ತೀಯ ಅಂತ ಐಡೆಂಟಿ ಮಾಡಿರೋದೇ ನನ್ನ ಪಿ ಟೀಚರ್. ನೀವು ಕೇಳಿಬೇಕಿದ್ರೆ ಪ್ರತಿಯೊಬ್ರು ಸ್ಪೋರ್ಟ್ಸ್ ಪರ್ಸನ್ ಅವ್ರ ಲೈಫ್ ಸ್ಟಾರ್ಟ್ ಆಗೋದೇ ಅವ್ರ ಪಿ ಟೀಚರ್ ಇಂದ, ಎಲ್ಲ ಗುರುತಿಸೋದೇ ಪಿ ಟೀಚರ್ ಇಂದ. ಸೊ ಈಗ್ಲೂ ಸಮೇತ ನಾನು ಅವ್ರಿಗೆ ತುಂಬಾ ಚಿರಋಣಿ ಆಗಿರ್ತೀನಿ.
1: ಹೌದು, ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಶಾಲೆಗಳು ಕೂಡ ಕ್ರೀಡೆಗೆ ಒಂದು ಉನ್ನತವಾದಂತಹ ಸ್ಥಾನವನ್ನ ಕೊಡಬೇಕು, ಅದರ ಜೊತೆಗೆ ಮಕ್ಕಳನ್ನ ಆ ಕ್ರೀಡೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋದನ್ನ ಹೇಳ್ತೀರಾ?
0: ಹೌದು ಮ್ಯಾಮ್, ಕಂಪ್ಲೀಟ್ಲಿ ನಾನು ಇದಕ್ಕೆ ಅಗ್ರಿ ಮಾಡ್ತೇನೆ. ಯಾಕಂದ್ರೆ ಸ್ಪೋರ್ಟ್ಸ್ ಇವಾಗ ಸ್ಕೂಲ್ ಅಲ್ಲೆಲ್ಲ ನೀವು ನೋಡಿ ವೀಕ್ಲಿಯಲ್ಲಿ ಒನ್ಸ್ ಇರುತ್ತೆ, ಒನ್ಸ್ ಇಲ್ಲ ಟ್ವೈಸ್ ಅಷ್ಟೇ ಇರುತ್ತೆ
1: ಪಿರಿಯಡ್.
0: ಹೌದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಮಕ್ಕಳಿಗೆ ಸ್ಟಡೀಸ್ ಮಾತ್ರ ಅಲ್ಲ, ಕೆಲವರು ಸ್ಟಡೀಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ಯಾನ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಅದಕ್ಕೆ ಐಡೆಂಟಿ ಮಾಡ್ಬೇಕಂದ್ರೆ ಅದಕ್ಕೊಂದು ಟೈಮ್ ಕೊಡ್ಬೇಕು. ಪಿಗ್ ಅಂತಾನೆ ಒಂದ್ ಸಬ್ಜೆಕ್ಟ್ ಇರ್ಬೇಕು, ಅವಾಗ್ಲೇನೆ ಯಾರೆಲ್ಲ ಇದಾರೆ ಅಂತ ಇನ್ನು ಗುರುತಿಸಕ್ ಸಾಧ್ಯ ಆಗುತ್ತೆ.
1: ಒಂದು ಬೀಜವನ್ನ ಹಾಕಿರ್ತೀವಿ, ಅದನ್ನ ಬೆಳೆಯೋದಕ್ಕೆ ನಾವೇನೆಲ್ಲ ಬೇಕು ಅದನ್ನ ಕೊಡ್ತಾ ಹೋಗಬೇಕು ಅಂತೀರಿ.
0: ಹೌದು, ಅವಾಗ್ಲೇ ಅದು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ,
1: ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹೌದು, ಈಗ ಚಿನ್ನದ ಪದಕವನ್ನ ಗಳಿಸಿದಿರಲ್ಲ, ಏನ್ ಅನ್ನಿಸ್ತಾ ಇದೆ ಈಗ ನಿಮ್ಗೆ?
0: ನಾನು ಇವಾಗ ಇದು ಸ್ಟಾರ್ಟ್ ಅಷ್ಟೇ, ಇನ್ನು ಪಯಣ ತುಂಬಾ ಇದೆ
1: ಮಾಡ್ಬೇಕು ಅನ್ನುವಂಥದ್ದನ್ನ ಆಲೋಚನೆಯಲ್ಲಿ ಇಟ್ಕೊಂಡಿದ್ದೀರಿ, ಗುರಿ ಇದೆ.
0: ನಮ್ಮಅಮ್ಮ ಅಳ್ತಿದ್ರು,
1: ಯಾಕೆ
0: ಮೆಡಲ್ ಮಾಡ್ಬಿಟ್ಟಲ್ಲ ಕೊನೆಗೂ ನನ್ನ ಹೆಸರು ಇದ್ ಮಾಡ್ಬಿಟ್ಟಲ್ಲ ಅಂತ. ನಾನು ಇನ್ನು ಅಳ್ಬೇಡ್ರಿ, ಇನ್ನು ಅಳೋದಕ್ ತುಂಬಾ ಇದೆ, ಇನ್ನು ನಾನು ಇನ್ನ ತುಂಬಾ ಇದೆ ಕತ್ತೆ ಅಂತ ಹೇಳ್ತಾ ಇದ್ದೆ.
1: ಅಂದ್ರೆ ಅವರಿಗೆ ಸಂತೋಷ ಸಿಕ್ಕಿದೆ, ಅಂದ್ರೆ ನನ್ನ ಮಗಳು ಇಂಥದ್ದೊಂದನ್ನ ಸಾಧನೆ ಮಾಡಿದಾಳೆ ಅನ್ನುವಂತ ದೃಷ್ಟಿಯಲ್ಲಿ ಅವರಿಗೆ ಸಂತೋಷದ ಕಣ್ಣೀರು ಬಂದಿರಬಹುದು. ಆ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ಪ್ರಕೃತಿ, ಅದನ್ನ ಮಾಡಿಯೇ ತೀರ್ತೀರಿ ಅಂತ ನಾವು ಭಾವಿಸ್ತೇವೆ. ಮತ್ತೊಮ್ಮೆ ನೀವು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಬಂದು ಕೂತ್ಕೊಳ್ತೀರಿ, ಆಗ ಇನ್ನೊಂದು ಮೆಡಲ್ ಬಂದಿರುತ್ತೆ. ಉನ್ನತವಾದಂತಹ ಒಂದು ಸಾಧನೆಯನ್ನ ನೀವು ಮಾಡಿ ಬಂದಿರ್ತೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಈಗ ಕ್ರೀಡೆಯಲ್ಲಿ ನಾನು ಮುಂದೆ ಬರಬೇಕು ಅನ್ನುವಂತ ಮಕ್ಕಳಿಗೆ ಅಥವಾ ಮೊಬೈಲ್ ಹಿಡ್ಕೊಂಡಿರುವಂತಹ ಮಕ್ಕಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಸ್ಕೂಲ್ ಅಲ್ಲೂ ಪ್ರತಿಯೊಂದು ಶಾಲೆಯಲ್ಲೂ ಲಾಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಪಿ ಟೀಚರ್ ಆಗಿರುತ್ತೆ. ನನ್ನ ಒಪಿನಿಯನ್ ಏನು ಅಂದ್ರೆ, ನಮ್ ಸತಿ ಸರ್ ಅಂತ ಹೇಳಿದ್ನಲ್ಲ, ಅವ್ರು ಯಾವಾಗ್ಲೂ ಒಂದ್ ಡೈಲಾಗ್ ಹೇಳೋರು, ಓದೋರು ರ್ಯಾಂಕ್ ಬರೋರು ಫಸ್ಟ್ ಬರೋರು ಯಾರು ಬೇಕಾದ್ರೂ ಬರ್ತಾರೆ, ಎಲ್ಲರೂ ಬರ್ತಾರೆ ರ್ಯಾಂಕ್. ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಒಬ್ರೆ ಫಸ್ಟ್, ಒಬ್ರೆ ಸೆಕೆಂಡ್, ಒಬ್ರೆ ಥರ್ಡ್, ಸ್ಪೋರ್ಟ್ಸ್ ಮ್ಯಾನ್ ಯಾರು ಆಗಕ್ ಸಾಧ್ಯ ಇಲ್ಲ ಅಂತ. ಸೊ ಸ್ಪೋರ್ಟ್ಸ್ ಇಂದ ನನ್ ಫಸ್ಟ್ ಪ್ರಿಫರೆನ್ಸ್, ನನಗೆ ಗೊತ್ತು ಸ್ಕೂಲ್ ಅಲ್ಲೆಲ್ಲ ಫಸ್ಟ್ ಪ್ರಿಫರೆನ್ಸ್ ಸ್ಪೋರ್ಟ್ಸ್ ಕೊಡಕ್ ಸಾಧ್ಯ ಇಲ್ಲ ಅಂತ. ಇಲ್ಲ, ಇದು ಸಬ್ಜೆಕ್ಟ್ ಮಾತ್ರ ಅಲ್ಲ, ಇದೊಂದು ಕೆರಿಯರ್. ಎಲ್ಲ ಹೆಂಗೆ ಅಂದ್ರೆ, ಓದೋದು ಬಂದ್ಬಿಟ್ಟು ನಮ್ ಕೆರಿಯರ್ ಫಿಕ್ಸ್ ಆಗುತ್ತೆ, ಫಿಕ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಅದಿರುತ್ತೆ. ಆದ್ರೆ ಪಿ ಬಂದ್ಬಿಟ್ಟು ಮಕ್ಳಿಗೆ ಒಂದು ಎಂಟರ್ಟೈನ್ಮೆಂಟ್ ಆ ತರ ಆಪ್ಷನ್ ಅಲ್ಲಿ ಇಟ್ಟಿದ್ದಾರೆ. ಒಂದು
1: ಲಾಸ್ಟ್ ಇರಬಾರ್ದು, ಫಸ್ಟ್ ಇರಬೇಕು.
0: ಎಸ್, ಮಕ್ಳಿಗೆ ಅದನ್ನ ಹೇಳ್ಬೇಕು, ಪಿ ಅನ್ನೋದು ಅದೊಂದು ಸಬ್ಜೆಕ್ಟ್ ಮಾತ್ರ ಅಲ್ಲ, ನಿಮ್ ಆಕ್ಟಿವಿಟಿ ಚಟುವಟಿಕೆ ಮಾತ್ರ ಅಲ್ಲ, ಇದರಿಂದ ನಿಮ್ ತುಂಬಾನೇ ಭವಿಷ್ಯನೂ ಇದೆ, ಎಜುಕೇಶನ್ ತರ ಇದನ್ನು ಇದೆ, ಸ್ಪೋರ್ಟ್ಸ್ ಇಂದ ಆರೋಗ್ಯ ಅದೆಲ್ಲ ಪ್ರತಿಯೊಂದು. ಅದಕ್ಕೆ ಎಜುಕೇಶನ್ ಮಾಡ್ಬಿಟ್ಟು ಎಲ್ಲಾರು ಹೆಲ್ತ್ ಬೇಕು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಇದು ಸಿಗಲ್ಲ ಅಂತ ಇಲ್ಲ, ನಾವು ಏನ್ ಲೈಫ್ ಅನ್ನೋದು ಕಲಿತೀವಿ, ಒಂದು ಫೇಲ್ಯೂರ್ ಆದ್ರೆ ಅದರಿಂದ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಕಲಿತೀವಿ, ಆಮೇಲೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಏನೇ ಪ್ರಾಬ್ಲಮ್ಸ್ ಬಂದ್ರು ಧೈರ್ಯವಾಗಿ
1: ಸ್ಟ್ರಾಂಗ್ ಆಗತ್ತೆ
0: ಮೆಂಟಲಿ. ಎಸ್, ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ. ನಮ್ ಸ್ಪೋರ್ಟ್ಸ್ ಎಲ್ಲ ಆತರ ಅಲ್ಲ, ನಾವು ಫೇಲ್ಯೂರ್ಸ್ ನೋಡ್ದವ್ ನೋಡೋದು ನೋಡಿದಷ್ಟು ಇನ್ನು ಸ್ಟ್ರಾಂಗ್ ಆಗ್ತೀವಿ ಮೆಂಟಲಿ. ಇಲ್ಲ ಮುಂದೆ

0: ಇನ್ನು ಮಾಡ್ಬೇಕು.
1: ಹೌದು ಪ್ರಕೃತಿ, ಇಷ್ಟೆಲ್ಲ ಹೇಳಿದ್ರಿ, ಸ್ಕೂಲಿಂದನೇ ಆರಂಭ ಆಗಬೇಕು ಅಂತ ಹೇಳಿದ್ರಿ, ಇಷ್ಟೆಲ್ಲದ್ರ ನಡುವೆ ಈ ನಿಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ಇದ್ದಾರೆ ಅಂತ ಹೇಳಿದ್ರಿ, ಇವರೆಲ್ಲರ ಸಪೋರ್ಟ್ ಸಿಗ್ಲಿ, ಅವರ ಹೆಸರುಗಳನ್ನ ಒಮ್ಮೆ ಹೇಳ್ತೀರಾ?
2: ನಮ್ಮ ಅಮ್ಮನ ಹೆಸರು ಉಮೇ ಸಲ್ಮಾ ಅಂತ, ನಮ್ಮ ಅಪ್ಪಾಜಿ ಹೆಸರು ಭೈರೋಜಿ ರಾವ್, ನಮ್ಮ ಅಣ್ಣನ ಹೆಸರು ಭೂಷಣ್ ರಾಜ್ ರಾವ್ ಅಂತ.
1: ಇವರೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಅನ್ನ ಮಾಡಿ ಇಷ್ಟು ದೂರದವರೆಗೆ ಚಿನ್ನದ ಪದಕವನ್ನ ಗಳಿಸಿರುವಂತ ಪ್ರಕೃತಿ ರೂಪಾ ರಾವ್ ಅವರು ಏನ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ? ಯಾಕೆಂದ್ರೆ ಇವತ್ ಯಾರು ನೋಡಿದ್ರು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಮಕ್ಕಳು.
2: ಹೌದು,
1: ಮೊಬೈಲ್ ಅಂದ್ರೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಏನ್ ಹೇಳ್ತೀರಿ?
2: ನನ್ನ ಸ್ಪೋರ್ಟ್ಸ್ ಇಂದ ನನಗೇನು ಕಲ್ಸಿದೆ ಅದನ್ನ ಹೇಳ್ತೀನಿ. ನಾವೊಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಸ್ಪೋರ್ಟ್ಸ್ ಅಂತಾನೇ ಅಲ್ಲ, ಏನೇ ಒಂದು ಮಾಡ್ತಿರ್ಲಿ ನಮ್ಮ ಬಾಡಿ ಹೇಳುತ್ತೆ ಸಾಕಾಗಿದೆ ನಂಗೆ, ಸಾಕು ಇನ್ನ ಬೇಡ, ಸುಸ್ತಾಗಿದೆ. ನಾವ್ ಹೆಂಗೆ ನಾವು ಪ್ರಿಪೇರ್ ಮಾಡ್ಬೇಕಂದ್ರೆ ನಮ್ ಬಾಡಿ ಬಂದ್ಬಿಟ್ಟು ಮೈಂಡ್ ಬಂದ್ಬಿಟ್ಟು ನಮ್ ಸ್ಲೇವ್ ತರ, ನಾವ್ ಹೇಳೋ ತರ ನಮ್ ಬಾಡಿ ಕೇಳ್ಬೇಕು. ಬಾಡಿ ಏನ್ ಹೇಳುತ್ತೋ ನಾವ್ ಕೇಳ್ಬಾರ್ದು, ನೀನ್ ನಾನ್ ಹೇಳ್ದಂಗೆ ಕೇಳ್ಬೇಕು. ಏನಕ್ಕಾಗಲ್ಲ ಮಾಡ್ಬೇಕು ಅನ್ಕೊಂಡು ಮೈಂಡ್ ನ ಇದು ಮಾಡ್ಕೊಂಡು ಪ್ರತಿಯೊಬ್ರು ಮಾಡ್ಬೇಕು ಅಂತ ನನ್ನ ಇದು ಮೋಟಿವ್ ಇದು. ಸೊ ಎಲ್ಲರಿಗೂ ಅದೇ ಹೇಳೋದು,
1: ಯಾವಾಗ್ಲೂ ಮನಸ್ಸು ಹೇಳ್ದಂಗೆ ದೇಹ ಕೇಳ್ಬೇಕು, ದೇಹ ಕೇಳ್ದಂಗೆ ಮನಸ್ಸನ್ನ ಮನಸ್ಸು ಕೇಳೋ ರೀತಿಯಲ್ಲಿ ಇಟ್ಕೊಳ್ಬಾರ್ದು ಅನ್ನುವಂಥದ್ದನ್ನ ಮಾತು ಹೇಳ್ತಾ ಇದ್ದೀರಿ. ಆ ಮಕ್ಕಳೆಲ್ಲರೂ ಕೂಡ ನಿಮ್ಮ ಮಾತುಗಳಿಂದ ಸ್ಫೂರ್ತಿಯನ್ನ ತಗೊಂಡು ಅವರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಮುಂದೆ ಬರಲಿ ಅಂತ ಬಯಸ್ತೇನೆ. ಹಾಗೆ ನಾವು ಓದಿ ಏನಾದ್ರೂ ಒಂದು ಕೆಲಸವನ್ನ ತಗೊಂಡ್ರೆ ಅಥವಾ ಆ ಕ್ಷೇತ್ರದಲ್ಲಿ ಅಷ್ಟೇ ನಾವು ಹೆಸರು ಮಾಡಬಹುದು, ಕ್ರೀಡೆಯಲ್ಲಿ ಮುಂದುವರೆದ್ರೆ ನಾವು ಇಡೀ ದೇಶಕ್ಕೆ ಹೆಸರನ್ನ ಮಾಡ್ತೀವಿ ಅನ್ನುವಂಥದ್ದು ಏನ್ ಹೇಳ್ತೀರಿ ಈ ವಿಷಯ?
2: ಒಬ್ರು ಹೇಳ್ತಿದಾರ ಅದೇ ಖುಷಿ ಆಗುತ್ತೆ. ಅದ್ರಲ್ಲೇ ಇದೆ ಅಲ್ಲ, ಎಜುಕೇಶನ್ ಯಾರ್ ಬೇಕಾದ್ರೂ ಮಾಡ್ಬೋದು, ಬಟ್ ಒಂದು ಸ್ಪೋರ್ಟ್ಸ್ ಮಾಡಿ ಒಂದ್ ಮೆಡಲ್ ಮಾಡಿ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಒಂದ್ ಮೆಡಲ್ ತಗೊಳ್ಳೋದು ಅದು ಖುಷಿ ಇದೆಯಲ್ಲ, ಅದು ದೇಶಕ್ಕೆ ಹೆಸರಾಗುವಂತದ್ದು ಇದೆಯಲ್ಲ, ಅದ್ ಯಾರ ಕೈಲೂ ಸುಲಭವಾಗಿ ಸಿಗಲ್ಲ. ನನ್ನ ಆಸೆನೇ ಇದು, ಇಂಡಿಯಾ ಫ್ಲಾಗ್ ಹಿಡಿಬೇಕು, ನಾನು ಹಿಡಿತೀನಿ.
1: ಈಗ್ಲೇ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅಂತದ್ದೊಂದು ಸಾಧನೆಯನ್ನ ನಮ್ಮ ಚಿತ್ರದುರ್ಗದ ಹುಡುಗಿ ಪ್ರಕೃತಿ ರೂಪಾರಾವ್ ಅವರು ಸಾಧನೆಯನ್ನ ಮಾಡ್ಲಿ ಅಂತ ಕೂಡ ನಾನು ಆಶಿಸ್ತೀನಿ.
2: ಥ್ಯಾಂಕ್ ಯು.
1: ನಮ್ಮೆಲ್ಲ ಕೇಳುಗರಿಗೆ ನಿಮ್ಮ ಮಾತುಗಳು ಸ್ಫೂರ್ತಿಯಾಗಿದ್ದಾವೆ ಅಂತ ನಾನು ಭಾವಿಸ್ತಾ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್.
3: ಇದುವರೆಗೂ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳಾ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಚಿತ್ರದುರ್ಗದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಸಂದರ್ಶಕರು ವಿಜಯಕಲಾ ಜಗಲೂರು, ಸಂಕಲನ ಹಿರೇಕಂದವಾಡಿ ದೀಪಾ ಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿದೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜನ್ ಕುಮಾರ್ ಪ್ಯೂರಾ ಅವರ ವಯಲಿನ್ ವಾದನ ಕೇಳುವಿರಿ. ತಬಲಾ ಸಾತ್ ರವೀಂದ್ರ ಯಾವ್ಗಲ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ರಂಜನ್ ಕುಮಾರ್ ಬ್ಯೂರೋ ಅವರ ವಯೋಲಿನ್ ವಾದನ ಕೇಳಿದಿರಿ. ತಬಲಾ ಸಾಥ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್.

ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿ ದಿಲ್ ಕ್ಯಾ ಕಿಯಾ ಚಿತ್ರದ ಹಾಡು. ಆನಂದ್ ಬಕ್ಷಿಯವರ ಸಂಗೀತ ಸಂಯೋಜನೆಗೆ ಗೀತ ಸಂಯೋಜನೆ ಮಾಡಿದವರು ಜತಿನ್ ಲಲಿತ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತಚಂದ್ರಿಕೆ ಕೇಳಿದಿರಿ. ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ ಶಾಂತಲಾ ನಾಗರಾಜು ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಪ್ರಸಾರವಾಗಲಿದೆ ವಂದನಾ ಮೂರ್ತಿ ಹಾಡಿರುವ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರಿ ಪಲ್, 11:00 ಸವಿ ನೆನಪು. ನಾಳೆ ಮಧ್ಯಾಹ್ನ ನೀಡುವ ಇದಕ್ಕೆ ವನಿತಾ ವಿಹಾರದಲ್ಲಿ ಕೇಳಿ ಕರ್ನಾಟಕ ಲೇಖಕಿಯರ ಸಂಘ ಕೊಡುಗೆ.

ಸಿಂಹು ಶಾಖೆ ಇದರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಬಂಜೆತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ ಪಿಎಂ ಫಸಲ್ ಬಿಮಾ ಯೋಜನೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು. 1:30ಕ್ಕೆ ಚೈತ್ರಮನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ.

ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ, ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರವ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ವಿಧಾನಮಂಡಲದಲ್ಲಿ ಇಂದು 8:15, 8:30, 8:45 ಸಿರಿಗಂಧ ಕಾರ್ಯಕ್ರಮ ಕೇಳುವಿರಿ. 8:15 ಪಾರ್ಲಿಮೆಂಟರಿ ವ್ಯೂ ದೆಹಲಿ ಕೇಂದ್ರದಿಂದ. 9:15 ಕೆ ಸುರೇಖ ಹಾಡಿರುವ ಭಾವಗೀತೆಗಳು. 9:30 ನಾಟಕ ಏಕಸೂತ್ರ ರಚನೆ ಎನ್ಎಬಿ ಮೊಗ್ರಾಲ್ ಪುತ್ತೂರು, ನಿರ್ಮಾಣ ಎಆರ್ ಗೋಪಾಲ್ ನಾಯಕ್. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5